0: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವ್ರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಕೇಳೆ ಸಖಿಯಲ್ಲಿ. ಇವತ್ತು ಕೇಳೆ ಸಖಿಯಲ್ಲಿ ನಮ್ಮೊಟ್ಟಿಗೆ ಯಾರು ಸಖಿ ಇದ್ದಾರೆ ಅಂತ ಕೇಳಿದ್ರೆ, ಇವರು ಕಲ್ಪನಾ ಭಾಸ್ಕರ್ ಅವರು, ಪರಿಸರ ಪ್ರೇಮಿ ಇವರು. ಇವರು ಎಂತ ಮಾಡ್ತಾರೆ ಅಂತ ಕೇಳಿದ್ರೆ, ಈಗ ನಾವು ಹೆಣ್ಮಕ್ಳು ಸ್ಯಾನಿಟರಿ ಪ್ಯಾಡ್ಗಳನ್ನ ಈಗ ಬಳಸ್ತೇವೆ. ಬಳಸಿ ಎಂತ ಮಾಡ್ತೀವಿ, ಜಸ್ಟ್ ಬಿಸಾಡ್ತೀವಿ. ಬಿಸಾಡ್ತೀವಿ ಅಂದ್ರೆ ಡಸ್ಟ್ ಬಿನ್ನಿಗೆ ಹಾಕೋದು, ಇಲ್ಲ ಕೆಲವರು ಟಾಯ್ಲೆಟ್ಗೆ ಹೊರದೊರೆದು ಹಾಕೋದು, ಇಲ್ಲ ಕೆಲವರು ಸುಟ್ಟು ಹಾಕೋದು, ಹಿಂಗೆಲ್ಲ ಮಾಡ್ತಾರೆ. ಒಂದು ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡ್ಕೊಂಡು ಅಷ್ಟಪ್ಪ ಕೆಲಸ ಅದ್ರ ಮೇಲೆ ಮಾಡ್ಕಾದ್ರೆ ಅದೆಷ್ಟು ಕಷ್ಟ ಅಲ್ದ. ಎಷ್ಟೋ ಸಲ ಹೆಣ್ಮಕ್ಳು ಇರಿಟೇಟ್ ಆಗೋದು ಬರೀ ಅವರ ಮೆನ್ಸ್ಟ್ರೇಷನ್ ಸೈಕಲ್ ಇಂದ ಮಾತ್ರ ಅಲ್ಲ, ಆ ಮೆನ್ಸ್ಟ್ರೇಷನ್ ಸೈಕಲ್ ಅಲ್ಲಿ ಸ್ಯಾನಿಟರಿ ಪ್ಯಾಡ್ ಮ್ಯಾನೇಜ್ ಮಾಡೋದಿದೆಯಲ್ಲ, ಇದು ಕೂಡ ತುಂಬಾ ಇರಿಟೇಟ್ ಮಾಡತ್ತೆ. ಎಲ್ಲ ಹೊರಗಡೆ ಹೋಗಿರ್ತಾರೆ, ಆ ಪ್ಯಾಡ್ ಎಲ್ಲಿ ಬಿಸಾಡೋದು, ಬೇರೆ ಚೇಂಜ್ ಮಾಡ್ಕೊಂಡು, ಇಂಥದ್ದೆಲ್ಲ ಸಂದಿಗ್ಧತೆ ಹೆಣ್ಣು ಮಕ್ಕಳಿಗೆ ಹಾಕೋ ತುಂಬಾ ಇತ್ತು. ನಮ್ಮ ಅತಿಥಿ, ಇವತ್ತಿನ ಅತಿಥಿ ಕೇಳಿ ಸಖಿಯಲ್ಲಿ ಕಲ್ಪನಾ ಭಾಸ್ಕರ್ ಅವರು ಒಂದು ಸ್ಯಾನಿಟರಿ ಪ್ಯಾಡ್ ಬಗ್ಗೆ ಮಾತಾಡ್ತಾರೆ. ಆ ಸ್ಯಾನಿಟರಿ ಪ್ಯಾಡ್ ಯಾವುದು ಏನಂಬುದನ್ನ ನಾವೆಲ್ಲ ಒಟ್ಟಾಗಿ ಸಮಾಕೆಂಬ, ಇದು ನಮಗೂ ಬೇಕು ಅನಿಸಿದ್ರೆ ಕೇಂದ್ಮೇಲೆ ಖಂಡಿತ ಅದನ್ನ ಬಳಸ್ಕೋಬಹುದು. ನಮಸ್ಕಾರ ಕಲ್ಪನಾ ಭಾಸ್ಕರ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಹೇಗಿದ್ರಿ, ಹುಷಾರಿದ್ರಿಯಾ?
3: ಹುಷಾರಿತ್ತಲ್ಲೇ.
2: ಭಾರಿ ಚಟುವಟಿಕೆಯ ಕಲ್ಪನಾ ಭಾಸ್ಕರ್ ಅವರು. ಈಗ ಕಲ್ಪನಾ ಮೇಡಮ್ ಹೇಳಿ, ನೀವು ಆ ಸ್ಯಾನಿಟರಿ ಪ್ಯಾಡ್ ಯಾವ್ದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ ಅದನ್ನ ಯಾವ್ದ್ರಲ್ಲಿ ಮಾಡ್ತಾರಂಬುದು ಕೂಡ ಅದನ್ನ ಒಂಚೂರು ಹೇಳಿ ಡೀಟೇಲ್ ಆಗಿ.
3: ಖಂಡಿತ. ನಾನು ಹೇಳುವ ವಿಚಾರ ಅಂತ ಹೇಳಿದ್ರೆ, ಒಂದು ಬಾಳೆ ನಾರಿನಿಂದ ಮಾಡಿದಂತ ಸ್ಯಾನಿಟರಿ ಪ್ಯಾಡ್ ಬಗ್ಗೆ ಹೇಳ್ತಾ ಇದ್ದೇನೆ.
2: ಬಾಳಿ ಬಳ್ಳಿಗೆ ನಾವು ಹೂ ಕಟ್ಟುತ್ತ, ಅದ್ರಂಗೆ ಸ್ಯಾನಿಟರಿ ಪ್ಯಾಡ್ ಮಾಡತ್ತಂದ್ ಗೊತ್ತಿಲ್ಲ.
3: ಅದೇ ವಿಶೇಷ ಇದ್ರಲ್ಲಿ, ಯಾಕಂದ್ರೆ ಅದು ತುಂಬಾ ಹೈಜೀನ್, ಹಾಗಾಗಿ ಹೂ ಕಟ್ಟತ್ರೆ.
2: ಕರೆಕ್ಟ್.
3: ಅದರಿಂದ ಮಾಡಿದಂತ ಒಂದು ಸ್ಯಾನಿಟರಿ ಪ್ಯಾಡ್ ಬಗ್ಗೆ ಹೇಳಕ್ ಇಷ್ಟಪಡ್ತೆ. ಅದು ಹೇಳಕ್ ಉದ್ದೇಶನು ಮತ್ತೆಂತ ಅಂತ ಹೇಳಿದ್ರೆ, ಈಗ ನಾವು ಬಳಸುತ್ತಲ್ಲ ಈ ಡಿಸ್ಪೋಸಬಲ್ ಪ್ಯಾಡ್ಸ್ ಗಳು, ಅದ್ರೊಳಗೆ ಆಕ್ಚುಲಿ 4 ಪ್ಲಾಸ್ಟಿಕ್ ಅಷ್ಟು ಪ್ಲಾಸ್ಟಿಕ್ ಅಂಶ ಅದ್ರಲ್ಲಿ ಉಂಟು. ಜೊತೆಗೆ ಅದರಲ್ಲಿ ಏನ್ ನಮ್ಮ ಬ್ಲೀಡಿಂಗ್ ಅನ್ನ ಅಬ್ಸಾರ್ಬ್ ಮಾಡುತ್ತಲ್ಲ, ಅದಕ್ಕೊಂದೆಂತದ್ದು ಸೆಲ್ಲರ್ ಫೈಬರ್ ಅಂತ ಹೇಳ್ತಾರೆ. ಆ ಫೈಬರ್ ಮಾಡೋದು ಸಹ ಮರ ಕಡದಂಬರ್. ಆ ಮರ ಕಡ್ದು ಮಾಡೋದು.
2: ಓಕೆ.
3: ಹಾಗಾಗಿ ಪರಿಸರಕ್ಕೆ ಎರಡು ರೀತಿ ಹಾನಿ, ಇದು 4 ಪ್ಲಾಸ್ಟಿಕ್ ಜರಿ ಬೀಳುದು, ಮತ್ತೊಂದ್ ಬದಿಯ ಮರ ಕೊಡುದು, ಎರಡು ರೀತಿ ಪರಿಸರಕ್ಕೆ ಹಾನಿ ಆಗ್ತಾ ಉಂಟು. ಮತ್ತಪ್ಪ ಆ ಮರ ಬ್ಲೀಚಿಂಗ್ ಮಾಡ್ತಾರ ಅವ್ರು ಬೆಳ್ಳಗ್ ಮಾಡೋಕೆ. ಆ ಬ್ಲೀಚಿಂಗ್ ಮಾಡೋಕೆ ಏನ್ ಕೆಮಿಕಲ್ ಉಪಯೋಗಿಸ್ತಾರ, ಅದರಿಂದ ನಮ್ಮ ದೇಹಕ್ಕೆ ತುಂಬಾ ಹಾನಿ ಆಗ್ತಿತ್ತು ಅಂತೇಳಿ, ಇದಂದ್ರೆ ಇವತ್ತು ಮೆಡಿಕಲ್ ಸೈನ್ಸ್ ಹೇಳ್ತೇ ಉಂಟು ಇದ್ರ ಬಗ್ಗೆ.
2: ಓಕೆ.
3: ಹಾಗಾಗಿ ನಾವು ಒಂದು ಮಹಿಳೆ ತನ್ನ ಜೀವಿತಾವಧಿಯಲ್ಲಿ 40 ವರ್ಷ ಈ ಮೆನ್ಸೆಸ್ಟ್ರಲ್ ಸೈಕಲ್ ಪಾಸ್ ಆತ್ಲಂತ. ಅದ್ ಪಾಸ್ ಆದವಾಗ ಒಂದು ವಾರಕ್ಕೆ, ಒಂದು ತಿಂಗಳಿಗೆ ಒಂದ್ 10-12 ಪ್ಯಾಡ್ ಲೆಕ್ಕ ಹಾಕಿ, 12 ತಿಂಗಳಿಗೆ ಎಷ್ಟಾಯ್ತು, 40 ವರ್ಷಕ್ಕೆ ಎಷ್ಟಾಯ್ತು.
2: ಕರೆಕ್ಟ್.
3: ಮಾಡಿ ಅದೊಂದು ಹೇಳ್ರಿ, ಹೆಚ್ಚು ಕಮ್ಮಿ ಒಂದು 60,000 1.5 ಲಕ್ಷ ನಾವು ಖರ್ಚು ಮಾಡಿ ನಾವು ಆರೋಗ್ಯಕ್ಕೆ ತುಂಬಾ ಸಮಸ್ಯೆ ತಂದ್ಕಂತಿತ್ತ ನಮ್ಗೆ ಗೊತ್ತಿಲ್ಲ.
2: ಓಕೆ.
3: ಅಂದ್ರೆ ಆ ಕೆಮಿಕಲ್ ಇಂದ ನಮ್ ತುಂಬಾ ಅಂದ್ರೆ ಈಚಿಂಗ್, ರ್ಯಾಶಸ್, ಕಡೆಗೆ ಗರ್ಭಕೊರಳಿನ ಕ್ಯಾನ್ಸರ್ ಅಂತಲ್ಲ ಅದು ಬಪ್ಪದ ಇದ್ರಿಂದ ಅಂತ ಹೇಳ್ಕೊಂಡು ಇವತ್ತು ಹೇಳ್ತಾ ಇದ್ರು. ನಂತರ ಲೇಟ್ ಮಕ್ಕಳ ಅಪ್ಪದ ಕ್ರ್ಯಾಂಪ್ಸ್, ಹೊಟ್ಟೆ ನೋವು ಬಪ್ಪದ. ನಾವೆಲ್ಲ ಸಣ್ಣಕಿಪ್ಪತ್ತಿಗೆ ಬಟ್ಟೆ ಉಪಯೋಗಿಸ್ತಿದ್ದಿತ್ತು.
2: ಕರೆಕ್ಟ್.
3: ಕಾಟನ್ ಬಟ್ಟೆ ಚಂದ ಮಾಡಿ ಒಗ್ದು ಒಣಸಿ ಅದನ್ನ ಉಪಯೋಗಿಸ್ತಿದ್ದಿತ್ತು. ಹಂಗಾಗಿ ನಾವೆಲ್ಲ ಕಾಲೇಜಿಗೆ ಹೋಗ್ತಾರ, ನಾವು ಶಾಲೆಗೆ ಹೈಸ್ಕೂಲಿಗೆ ಒಪ್ಪತ್ತಿಗೆ 40 ಜನ ಹೆಣ್ಮಕ್ಳಿದ್ರೆ ಒಂದು 2-3 ಜನ ಹೊಟ್ಟಿನ ಒಂದ್ ಕೇಳಿತ್ತು.
2: ಕರೆಕ್ಟ್.
3: ಆದ್ರೆ ಇವತ್ತ 40 ಜನ ಇದ್ರೆ 36 ಜನ ಹೊಟ್ಟಿನ ಒಂದ್ ಮನೆ ಮನೆ ಕಂತರು 3 ದಿನ. ಅದೆಲ್ಲವುದು ಇದರಿಂದ ಅಂತೇಳಿ ನಮ್ಗೆ ಅನ್ಸ್ತಿತ್ತು. ಆದ್ರೆ ಇವತ್ತು ನಮ್ಮ ಮೆಡಿಕಲ್ ಸೈನ್ಸ್ ಹೇಳ್ತಾ ಇತ್ತು, ನಮ್ಮ ಆಯುಷ್ ಡಾಕ್ಟರ್ ಹೇಳ್ತಾ ಇದ್ರು ಅದಿಂದೇ ಬರ್ತಾ ಉಂಟು ಅಂತೇಳಿ ಹೇಳ್ಕೊಂಡಿದ್ದೆ ನಾನು. ಹಾಗಾಗಿ ನಾನು ಇದ್ರ ಬಗ್ಗೆ ಒಂಚೂರ ಇದ್ ಮಾಡ್ತಾ ಇರುವತ್ತಿಗೆ ನನಗೊಂದು ಬಾಳೆನಾರಿನ ಸ್ಯಾನಿಟರಿ ಪ್ಯಾಡ್ ಗೊತ್ತಾಯ್ತು. ಅದು ಕೇರಳದಿಂದ ಮಾತಾ ಅಮೃತಾನಂದಯ್ಯ ಮೈ ಅವರದ್ದು ಒಂದು ಆಶ್ರಮದಾಗೆ ಸೌಖ್ಯಂ ಫೌಂಡೇಶನ್ ಅಂತೇಳಿ ಉಂಟು, ಅದರಿಂದ ಮಾಡ್ತಾ ಇದ್ರು ಅವರು. ಅದನ್ನ ಫಸ್ಟ್ ನಾನ್ ತಕೊಂಡು ಉಪಯೋಗಿಸಿದೆ. ಉಪಯೋಗಿಸ್ದ ಒಂದ್ ಸರಿ ನಾವು ತಕೊಂಡ್ರೆ ಒಂದು ನನ್ನ ಮಗ ನಾನ್ ತಕೊಂಡದ ಒಂದ 7-8 ವರ್ಷದ ಹಿಂದೆ, 10 ವರ್ಷ ಐತೆ ಪ್ರಾರಂಭ ಆಗಿ. 5 ವರ್ಷ ಉಪಯೋಗಿಸ್ಲಕ್ ಹೆಚ್ಚು ಕಮ್ಮಿ 5 ವರ್ಷ ಉಪಯೋಗಿಸಿದೆ ನಾನು.
2: ಅಂದ್ರೆ
3: ರೀಯೂಸೇಬಲ್ ಪುನಃ ವಾಶ್ ಮಾಡಿ ಉಪಯೋಗಿಸುವಂತದ್ದು. ಮತ್ತೆ ಬಾಳೆನರ ಆದ್ರಿಂದಾಗಿ ಅದು ಬೇಗ ಒಣಗತ್ತೆ. ಅದಕ್ಕೋಸ್ಕರ ನಾನೆಂತ ಮಾಡಿದೆ, ಈ ಪರಿಸರಕ್ಕೆ ನಂಗೆ ಸ್ವಲ್ಪ ಪರಿಸರದ ಬಗ್ಗೆ ತುಂಬಾ ಕಾಳಜಿ, ಅದರಿಂದಾಗಿ ಇದನ್ನ ಆರೋಗ್ಯನ ದುಡ್ಡು ಕೊಟ್ಟು ನಮ್ಮ ಆರೋಗ್ಯ ಹಾಳು ಮಾಡ್ಕೊಂಡ್ ಜೊತೆಗೆ ಪರಿಸರವನ್ನ ನಾವು ಇಷ್ಟು ಹಾಳು ಮಾಡ್ತಾ ಉಂಟು. ಇಡೀ ಪ್ರಪಂಚದ ಹೆಣ್ಮಕ್ಳನ್ನ ತಕೊಂಡ್ರೆ ಮಹಿಳಾ ಪಾಪ್ಯುಲೇಷನ್ ತಕೊಂಡ್ರೆ ಒಂದು ದಿನಕ್ಕೆ ಹೆಕ್ಟರ್ ಗಟ್ಟಲೆ ಭೂಮಿ ಮುಚ್ಚುವ ತಂಬರೀತಿ ಇದ್ರ ಬಗ್ಗೆ ಹೇಳ್ತಾ
2: ಇದ್ದೆ.
3: ಅಷ್ಟು ಒಂದು ಹೆಕ್ಟರ್ ಮುಚ್ಚಿ ಹೋಗುವಷ್ಟು ಸ್ಯಾನಿಟರಿ ಪ್ಯಾಡ್ ಬಳಕೆ ಆಗ್ತ ಅಂತೇಳಿ. ಅದು ಬಿದ್ರೆ ಭೂಮಿ ಅಂತ ಕತ್ತು ಒಂದು ಪ್ಯಾಡ್ ಭೂಮಿಯಲ್ಲಿ ಮಣ್ಣಲ್ಲಿ ಮಣ್ಣಾಗೋಕೆ ಅಂದ್ರೆ ಡಿಕಂಪೋಸ್ಟ್ ಆಗೋಕೆ 850-900 ವರ್ಷ ಬೇಕಂತ.
2: ಓ,
3: ನಾವ್ ಇವತ್ ಹಾಕದ ಕಸ ನಾವಲ್ಲ, ನಮ್ ಮಕ್ಕಳಲ್ಲ, ಮರಿ ಮಕ್ಕಳಲ್ಲ, ಎಷ್ಟೋ ಜನರೇಷನ್ ಪಾಸ್ ಆರು, ನಾವ್ ಹಾಕದ ಕಸ ಅಲ್ಲೇ ಇರತ್ತೆ.
2: ಕರೆಕ್ಟ್.
3: ನಾವ್ ಇದ್ರ ಬಗ್ಗೆ ನಾವ್ ಸ್ವಲ್ಪ ಚಿಂತನೆ ಮಾಡ್ಲೇಬೇಕಲ್ಲ. ಯಾಕಂದ್ರೆ ಗೊತ್ತೇ ಇರುದಿಲ್ಲ, ನಾನ್ ಹೇಳ್ದವಾಗ ಇಷ್ಟು ಸಮಸ್ಯೆ ಉಂಟ ಇದಕ್ಕ ಕೇಳ್ತಾರೆ. ಖಂಡಿತ ಇದ್ ನಾವ್ ಅರ್ಥ ಮಾಡ್ಕೊಂಡ್ಲೇಬೇಕಾದಂತ ವಿಚಾರ. ಅದರಿಂದಾಗಿ ನಾನೀಗ ಅದನ್ನೇ ಶಾಲಾ ಕಾಲೇಜಿಗೆ ಈ ಸ್ವಸಹಾಯ ಸಂಘದಲ್ಲಿ ಒಟ್ಟಾರೆ ಹೆಂಗಸರಿಗೆ ನನ್ನಿಂದ ಆದಷ್ಟು ಇದ್ರ ಮಾಹಿತಿಯನ್ನ ಕೊಡ್ತಾ ಬರ್ತಾ ಇದ್ದೆ. ಒಂದೇಳೆ ಫಸ್ಟ್ ನಾನು ಉಪಯೋಗಿಸಿದೆ, ಅದ್ರ ರಿಸಲ್ಟ್ ನಂಗೆ ಗೊತ್ತಾಯ್ತು.
2: ಏನಾಯ್ತು ರಿಸಲ್ಟ್?
3: ಈ ರಿಸಲ್ಟ್ ಅಂತ ಹೇಳ್ರಿ, ಈಗ ಈಚಿಂಗ್ ರ್ಯಾಶಸ್ ಅದೆಲ್ಲವೂ ಇದಾಗಿ ಹೆವಿ ಬ್ಲೀಡಿಂಗ್ ಫ್ಲೋ, ಹೆವಿ ಬ್ಲೀಡಿಂಗ್ ಸಹ ಅದು ಕಮ್ಮಿ ಆಯ್ತು. ನನ್ನಗ ರಿಸಲ್ಟ್ ನಂಗೆ ಗೊತ್ತಾದ ನಂತರ ಇದ್ರದ್ ಮಹತ್ವದ ಬಗ್ಗೆ ನಾ ಅರ್ತ್ಕೊಂಡ್ ಮತ್ತೆ ನಾನು ಅದನ್ನ ಸ್ಟಡಿ ಮಾಡಿದೆ. ಕಡೆಗೆ ಅದ್ರಲ್ಲಿ ಅಲ್ಲೂ ಸಹ ಏನ್ ಅಲ್ಲಿ ಮಾಡ್ತಾರೆ ಸೌಖ್ಯಂ ಫೌಂಡೇಶನ್ ಇಂದ, ಅವರು ತುಂಬಾ ರಿಸರ್ಚ್ ಮಾಡ್ತಾ ಇದ್ರೆ ಅದ್ರದ್ದು ಇಡೀ ವರ್ಲ್ಡ್ ವೈಡ್ ಇದ್ರ ಬಗ್ಗೆ ಇದಾಗ್ತಾ ಉಂಟು ಈಗ ಅಂದ್ರೆ ತಿಳ್ಕೊಂಬಕ್ಕೆ. ಅದ್ರದ್ದು ಎಷ್ಟೋ ಪೇಪರ್ಸ್ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಹೊರಗೆ ಹೊರದೇಶದಲ್ಲೂ ಸಹ ಅದ್ರದ್ದು ಸಬ್ಮಿಟ್ ಆಗಿದೆ, ಅದ್ರ ಮೇಲೆ ಸರ್ವೆ ಆಗಿದೆ. ಒಂದು ಅಂದ್ರೆ ತುಂಬಾ ನಿಮ್ಗೆ ರಿಸರ್ಚ್ ಪೇಪರ್ ಬೇಕಾದ್ರೆ ಸಿಗತ್ತೆ, ನೀವು ಸೌಖ್ಯಂ ಫೌಂಡೇಶನ್ ಇವಾರೆ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ವಿಷಯ ಸಿಕ್ಕತ್ ಸೈಟಗೆ. ಹಾಗಾಗಿ ನಾನು ಎಲ್ಲರಿಗೂ ಇದನ್ನೇ ಹೇಳಕ್ ಸ್ಟಾರ್ಟ್ ಮಾಡಿದೆ, ಉಪಯೋಗಿಸಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಅದರಿಂದ ನಂತರ ನಾನು ಒಂದಿಷ್ಟು ಕಾಲೇಜ್ಗಳಲ್ಲಿ ಹೋಗಿ ಹೇಳಿದೆ. ನಂತರ ಒಬ್ರು ನೆಕ್ಸಸ್ ಮಾಲ್ ಅಂದೇಳಿ ಮಂಗಳೂರಿನವರು, ಅವರು ಸೌಕಮ್ ಫೌಂಡೇಶನ್ ಒಟ್ಟಿಗೆ ಟೈಅಪ್ ಆಗಿ ಕರ್ನಾಟಕದಾಗ ತುಂಬಾ ಶಾಲೆಗಳಿಗೆಲ್ಲ ಫ್ರೀ ಕೊಡೋಕೆ ಪ್ಲಾನ್ ಮಾಡ್ರು. ಅಂದ್ರೆ ಅದಕ್ಕೊಂದು ಒಂದು ಕಾರ್ಯಕ್ರಮನೇ ಅವ್ರು ಇದ್ ಮಾಡಿರು, ಅಂದ್ರೆ ಅಭಿಯಾನ ತರ ಮಾಡಿರು. ಅದಕ್ಕೆ ಆವಾಗ ನಾನು ಸಹ ಅವರನ್ನ ನನಗೂ ಸಹ ಕಾಂಟ್ಯಾಕ್ಟ್ ಮಾಡಿ ಕೊಟ್ರಿ ಇಲ್ಲಿಗೆ. ನಾನು ಕುಂದಾಪುರದ ಒಂದು ಮೂರು ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಹೇಳಿ ಆ ಮಕ್ಕಳಿಂದ ಅದನ್ನು ಯಾರು ಗೂಗಲ್ ಫಾರ್ಮ್ ಅನ್ನು ಫಿಲ್ ಮಾಡಿಸಿ ಫ್ರೀ ಯಾರಿಗೆ ಬೇಕಿತ್ತು ಫಿಲ್ ಮಾಡಿ ಅಂತೇಳಿ ಅವ್ರು ಫಿಲ್ ಮಾಡಿದ್ರು. ನಂತರ ಅವರು ಅದನ್ನ ಸ್ಪಾನ್ಸರ್ ಮಾಡಿ ಆ ಮಕ್ಕಳಿಗೆಲ್ಲ ಕೊಡ್ತು. ನಂತರ ಇಡೀ ಭಾರತದಾದ್ಯಂತ ಈ ತರದ ತುಂಬಾ ಅಭಿಯಾನ ಮಾಡಿ ಅಡೋಲೆಸೆನ್ಸ್ ಅಂದ್ರೆ ಸಣ್ಣ ಈ ಮಕ್ಕಳಿಂದ ವಿಷಯಗಳನ್ನ ಕಲೆಕ್ಟ್ ಮಾಡ್ತಾ ಅವ್ರ ಸಮಸ್ಯೆ ಅಂತ ಆಗ್ತಾ ಉಂಟು ಈ ಪೀರಿಯಡ್ ಸಮಯದಲ್ಲಿ. ಅವ್ರದನ್ನ ತಿಳ್ಕೊಂಡು ಇದನ್ನ ಕೊಟ್ಟ ನಂತರ ಇದನ್ನ ಉಪಯೋಗಿಸಿದ ನಂತರ ಆ ಸಮಸ್ಯೆ ಪರಿಹಾರ ಸಿಕ್ಕಿತ್ತ. ಈ ರೀತಿಯ ಒಂದು ಅವರೊಟ್ಟಿಗೆ ಅವರದ್ದೊಂದು ಫೀಡ್ಬ್ಯಾಕ್ ಗಳನ್ನ ತಕ್ಕಂತ ಬಂದದ್ರಿಂದ 10,000 ಈ ಹುಡುಗಿಯರು ಅಂದ್ರೆ ಅಡೋಲೆಸೆನ್ಸ್ ಹುಡುಗಿಯರು ಅವ್ರ ಹತ್ರಲ್ಲಿ ನಾವು ಫೀಡ್ಬ್ಯಾಕ್ ತಕೊಂಡವಾಗ ಅವರದ್ದು ಆ ತರದ್ದೆಲ್ಲ ಅಂದ್ರೆ ಏನ್ ಅವರದ್ದು ನಾರ್ಮಲಿ ಎಲ್ಲ ಹೆಣ್ಮಕ್ಳಿಗೆ ಬರುವಂತ ಎಲ್ಲ ಸಮಸ್ಯೆಗಳುಂಟಲ್ಲ ಅದೆಲ್ಲ ಸಾಲ್ವ್ ಆಗಿರುವುದು ಆ ಫೀಡ್ಬ್ಯಾಕ್ ಇಂದ ಗೊತ್ತಾಗಿದೆ. ಹಾಗಾಗಿ ಅಂದ್ರೆ ಇದು ಹೆಚ್ಚು ಜನರು ತಿಳ್ಕೊಳ್ಬೇಕು. ಒಟ್ಟಾರೆ ಪರಿಸರಕ್ಕೋಸ್ಕರ ಮತ್ತೆ ತಮ್ಮ ಹೆಲ್ತಿಗೋಸ್ಕರ, ತಮ್ಮ ಆರೋಗ್ಯ ರಕ್ಷಣೆಗಾಗಿ, ಪರಿಸರ ರಕ್ಷಣೆಗಾಗಿ, ಸಂರಕ್ಷಣೆಗಾಗಿ, ಇದೆರಡು ಉದ್ದೇಶದಿಂದ ಈ ಯೂಸ್ ಅಂಡ್ ಥ್ರೋ ಇಂದ ಹೊರಗೆ ಬಂದು
2: ಮರುಬಳಕೆಯ
3: ಸ್ಯಾನಿಟರಿ ಪ್ಯಾಡ್ ಗಳನ್ನು ಪ್ರತಿಯೊಬ್ಬರು ಉಪಯೋಗಿಸ್ಲೇಬೇಕು. ಯಾಕಂತ ಹೇಳಿದ್ರೆ ನಾವು ಆಸ್ತಿಯೋ ಮನೆಯೋ ಚಿನ್ನವೋ ದುಡ್ಡವೋ ಮಾಡಿ ಇಟ್ಟು ನಮ್ಮ ಮಕ್ಳಿಗೆ ಮಾಡಿ ಇಡತ್ತೆ, ಅದರಿಂದ ಅವರಿಗೂ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಅಥವಾ ನನ್ನ ಮಗುವೆ 1,00,000 ಸಂಬಳ ತಕೊಂಡ್ರು ಬಟ್ಲಿಗೆ ಇದನ್ನ ಕಾಯಿನ್ ಐಕ ತಿಮ್ಕಾತಿಲ್ಲ.
2: ಕರೆಕ್ಟ್.
3: ಅನ್ನ ಬೇಕು, ಭೂಮಿಯೇ ಹಾಳಾಗಿ ಹೋರೆ ಬೆಳೆ ಬೆಳೆಯೋಕೆ ಇಲ್ದಿದ್ರೆ ಊಟ ಮಾಡೋದಂತ. ಹಾಗಾಗಿ ನಾವೇನು ನಮ್ಮ ಸುತ್ತಮುತ್ತಲಿನ ಈ ಪರಿಸರದಲ್ಲಿ ನಮ್ಗೆ ಏನ್ ಬೇಕು ಉಪಯೋಗಿಸ್ಕೊಂಡು ಮುಂದಿನ ಜನಾಂಗಕ್ಕೆ ಅದನ್ನ ನಾವು ಸರಿಯಾಗಿ ಬಿಟ್ಟು ಹೋಯ್ಕು. ಆದ್ರೆ ಇವತ್ತು ನಾವೆಂತ ಮಾಡ್ತಿತ್ತಂದ್ರೆ ಆದಷ್ಟು ಹಾಳು ಮಾಡಿ ತೆಗ್ದು
2: ಎಲ್ಲದನ್ನೇ ಹಾಳು ಮಾಡಿ.
3: ಕೆಲವ್ರು ಹೇಳ್ತಾರೆ ಇಲ್ಲ ಇಲ್ಲ ನಾವು ಅದನ್ನೇ ಬಿಸಾಡುದಿಲ್ಲ ಸುಟ್ಟಾಕತ್ತಂತಾರೆ. ಸುಟ್ಟಾಕ್ರು ಸಹ
2: ಪ್ರಕೃತಿಗೆ
3: ಅಲ್ದ, ನಮ್ಮ ಉಸಿರಾಡು ಗಾಳಿಯೇ ಹಾಳಾಗ್ತಾ ಉಂಟು. ಹಾಗಾಗಿ ನಾವ್ ಇದೆಲ್ಲ ನೆಲ ಜಲ ಮತ್ತೆ ವಾಯು ಇದ್ ಮೂರನ್ನ ಸರಿಯಾಗಿ ಇಟ್ಕೊಂಡ್ಕಿದ್ರೆ ನಮ್ಮ ಈ ಲೈಫ್ ಸ್ಟೈಲ್ ಅಲ್ಲಿ ಕೆಲವೊಂದನ್ನ ನಾವು ಬದಲಾವಣೆ ಮಾಡ್ಕೊಳ್ಬೇಕು. ಅದರಲ್ಲಿ ಮಹಿಳೆಯರಿಂದ ಪರಿಸರಕ್ಕೆ ಇಷ್ಟ ಹಾನಿ ಆಗ್ತಾ ಉಂಟು ಅಂತ ಹೇಳಿದ್ರ ಮೇಲೆ ನಾವು ಅದನ್ನ ನಮ್ಮನ್ನ ಬದಲು ಮಾಡ್ಕೊಳ್ಲೇಬೇಕಂತೇಳಿ ನಾನು ಹೇಳುವಂತದ್ದು.
2: ಈಗ ನೀವು ಈ ಸ್ಯಾನಿಟರಿ ಪ್ಯಾಡ್ ಎಂತಕ್ ಬಳಸಕಂತ ಹೇಳಿದ್ರಿ, ಅಂದ್ರೆ ಪ್ರಕೃತಿಯಲ್ಲಿರೋ ನಾವ್ ಏನೀಗ ಎಲ್ಲ ಸಾಯಿಲ್ ಪೊಲ್ಯೂಷನ್ ಆ ಪೊಲ್ಯೂಷನ್ ಈ ಪೊಲ್ಯೂಷನ್ ಮಾಡ್ತೇವೆ ಅದ ತಡೆಗಟ್ಟಬಹುದು, ಮತ್ತಿದು ರೀಯೂಸಬಲ್. ನೀವು ದಿನ ಪ್ರತಿ ಮೆನ್ಸಸ್ಸಿಗೂ ಒಂದೊಂದು ಪ್ಯಾಕ್ ತಕೋ ಎರಡು ಪ್ಯಾಕ್ ತಕೋ ಖರ್ಚು ಮಾಡ ಬಿಸಾಡ ಅಂತ ಹೇಳೋದಲ್ಲ, ಮತ್ತೆ ಮತ್ತೆ ಬಳಸಬಹುದು, ಮತ್ತೆ ನಮ್ಮ ಆರೋಗ್ಯಕ್ಕೆ ಅದು ಬಹಳ ಒಳ್ಳೇದು. ಅಂದ್ರೆ ಬ್ಲೀಡಿಂಗ್ ಜಾಸ್ತಿ ಹಬ್ಬಿರ್ಬೋದು, ಇಚ್ಚಿಂಗ್ ಇರ್ಬೋದು, ಇಂಥ ಸಮಸ್ಯೆಗಳನ್ನೆಲ್ಲ ಅದು ಕಮ್ಮಿ ಮಾಡುತ್ತೆ. ಈಗ ಈ ಪ್ಯಾಡ್ ನ ವಿಶೇಷತೆ ಅಂತಂದ್ರೆ ನಂಗೆ ಆಶ್ಚರ್ಯ ಆಗಿದ್ದು ಅದು ಬಾಳಿ ನಾರಿಂದ ಮಾಡದ್ದು ಅಂತ. ಬಾಳೆ ಗಿಡದ ನಾರ್ ಅಲ್ದಾ, ಅದನ್ನ ಹ್ಯಾಂಗ್ ಮಾಡ್ತಾರೆ, ಅದು ಹ್ಯಾಂಗ್ ಗೊತ್ತಿರುತ್ತೆ, ಅದು ಹ್ಯಾಂಗ್ ಇರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಕೂಡ ಆತ. ಯಾಕಂದ್ರೆ ನಾವು ಹೂ ಕೊಟ್ಟು ಬಾಳಿ ಬೆಳಿತ ಅಂದ್ರೆ ಅದೇ ಪಟಕ್ ಪಟಕಂತ ಉಂಡಾತಿರತ್ತೆ, ಹೆಚ್ಚಾಗಿ ನೀರನ್ನ ನೆನೆಸ್ಕೊಂಡು ಹಿಂಗ್ ಮಾಡ್ಕೊಂಡು ಟಪಕ್ ಟಪಕ್ ಹೋಯತ್ತದ. ಇದ್ರ ಹ್ಯಾಂಗೆ ಏನು ಈ ತರದ ಒಂದು ಕ್ಯೂರಿಯಾಸಿಟಿ ಇದೆ, ಇದ್ರ ಬಗ್ಗೆ ಹೇಳ್ತಾರೆ.
3: ಅದು ಅಲ್ಲಿ ದೊಡ್ಡ ಒಂದು ಫ್ಯಾಕ್ಟ್ರಿ ಟೈಪನೆ ಮಾಡ್ಕೊಂಡಿದ್ ನಾನು ಹೋಗಿ ನೋಡಿ ಬಂದಿದ್ದೆ ಅದನ್ನು ಸಹ. ಯಾಕಂದ್ರೆ ಒಂದೇದಾಗಿ ಬಾಳೆನಾರ ಅವ್ರ ಅಂತ ಹೇಳಿದ್ರೆ ಬಾಳೆ ಹಣ್ಣಾದ ನಂತರ ಬಾಳೆ ಗಿಡ ವೇಸ್ಟ್ ಅದು ಹೇಳ್ತಾರೆ, ಕಸದಿಂದ ರಸ, ಅದ್ರ ಮರುಬಳಕೆ. ಅದನ್ನ ಅವರು ಮೆಷಿನರಿಗಳು ಉಂಟು ಅದರಲ್ಲಿ ಫುಲ್. ನಾವೀಗ ಕಾಯಿ ಕತ್ತ ಇತ್ತು ನೋಡಿ, ಕಾಯಿ ಕತ್ತದ ಸುಂಬಿರತ್ ಗಟ್ಟಿ ಇರತ್ ಕಾಯಿ ಕತ್ತ, ನಾವು ಕಾಮ್ಕೋರಿ ಇದ್ರೊಳಗೆ ಹುರಿ ಹಗ್ಗ ಮಾಡು ಕತ್ತ ಅಂದ್ರೆ ಆಲೋಚನೆ ಆಯ್ತಲ್ಲ, ಆಲೋಚನೆ ಬತ್ ನಮ್ಗೆ. ಅದೇ ರೀತಿ ಈ ಬಾಳೆ ಇದ್ರನ್ನವ್ರ ಅದೇ ಒಂದ್ ರೀತಿ ಅದನ್ನೆಲ್ಲ ತೆಗ್ದು ಅದನ್ನ ಮೆಷಿನಿಗೆ ಕೊಟ್ಟು ಅದನ್ನ ಕೀಸಿ ಈಗ ಹೊಗೆ ಸೊಪ್ಪು ಬೇರೆ ಬೇರೆ ಮಾಡ್ತಾರಲ್ಲ, ಕಾಯಿ ಕತ್ತ ಅಂದ್ರೆ ನಾವು ಕುಟ್ಟಿ ಮಾಡತ್ತ, ಇದು ಮೆಷಿನಿಗೆ ಕೊಟ್ಟು ಅದನ್ನ ದಾರ ಮಾಡಿ ಅದನ್ನ ಮತ್ತೆ ಕೂತ್ಕೊಂಡು ಅದನ್ನ ಸಪರೇಟ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಅದೊಂದು ಕ್ವಾಲಿಟಿ ಗೊತ್ತುಂಟು, ಆ ಕ್ವಾಲಿಟಿನೆಲ್ಲ ಬೇರೆ ಬೇರೆ ಮಾಡಿ ಅದನ್ನ ಕಡಿಕ್ ಅದರಲ್ಲಿ ಬೇರೆ ಬೇರೆ 9 mm 6 mm ಆ ರೀತಿದ ಒಂದ್ ರೀತಿ ಒಂದು ಎಂತ ಹೇಳ್ತಾರೆ ಅದು ಪ್ಯಾಡ್ ಟೈಪ್ ಇದು ಒಂದು ಶೇಪ್ ಅಲ್ಲಿ ಅದನ್ನ ಮಾಡ್ತಾರೆ. ಅದಕ್ಕೆ ಬಟ್ಟೆಯಿಂದ ಅಡಿ ಬದಿಗೆ ಇದು ಲೀಕ್ ಪ್ರೂಫ್ ಮೆಟೀರಿಯಲ್ ಹಾಕ್ತಾರೆ, ಲೀಕ್ ಪ್ರೂಫ್ ಮೆಟೀರಿಯಲ್ ಹಾಕಿ ಮತ್ತೆ ಫುಲ್ ಇದಕ್ಕೆ ಬಟ್ಟೆಯಿಂದ ಕವರ್ ಮಾಡ್ತಾರೆ. ಬಟ್ಟೆಯಿಂದ ಕವರ್ ಮಾಡಿ ಇದ ತರ ಅದಕ್ಕೆ ಎರಡು ಬಟನ್ ಇಟ್ಟು ನಮ್ಮ ನ್ಯಾಪ್ಕಿನ್ ಗಳಿಗೆ ಬಟನ್ ಹಾಕುವ ಹಾಗೆ ಮಾಡಿ ಇಡ್ತಾರೆ. ಅದರಿಂದ ನಮ್ಮಲ್ಲಿ ಅಂದ್ರೆ ಬಟ್ಟೆ ನಾವೀಗ ಬೇರೆ ಇದ್ ಮಾಡಿದವಾಗ ಮೈ ಆಗುವಂತದ್ದು ಕೆಲವೊಮ್ಮೆ ಹೆವಿ ಫ್ಲೋಗೆ ಅಥವಾ ಮಲಗಿದಾಗ ನಮ್ ಬಟ್ಟೆ ತಾಗುದು ಈ ರೀತಿದೆಲ್ಲ ಯಾವುದು ಸಮಸ್ಯೆ ಇಲ್ಲ. ಮತ್ತೆ ಈ ನಮ್ಮ ಮ್ಯಾನ್ಸೆಸ್ಟರ್ ಬ್ಲೀಡಿಂಗ್ ಆಕ್ಚುಲಿ ಹೇಗಿರುತ್ತೆ ಅಂತ ಹೇಳ್ರೆ, ನಮ್ಗೆ ಕೈ ಗಾಯಾರೆ ರಕ್ತ ಹೊತ್ತಲ್ಲ, ಅದೇ ರೀತಿ ಕ್ಲೀನ್ ಬ್ಲೀಡಿಂಗ್. ಆದ್ರೆ ನಾವು ಈ ಯಾವ್ದು ಡಿಸ್ಪೋಸಬಲ್ ಪ್ಯಾಡ್ ಉಪಯೋಗಿಸುತ್ತಲ್ಲ ಅದ್ರಲ್ಲಿ ನಮ್ಗೆ ಬ್ಯಾಡ್ ಸ್ಮೆಲ್ ಎಲ್ಲ ಬರುವುದುಂಟು, ಅದು ಕೆಮಿಕಲ್ ರಿಯಾಕ್ಷನ್ ಇಂದ. ಇದ್ರಲ್ಲಿ ಅದಿಲ್ಲ. ಮತ್ತೆ ಒಂದು ನೀವು ಅದ್ರಲ್ಲಿ ಬೇರೆ ಬೇರೆ ಟೈಪ್ ಉಂಟು, ಅಂದ್ರೆ ಕಮ್ಮಿ ಫ್ಲೋ ಇದ್ದವಾಗ ಸಿಂಗಲ್ ಯೂಸ್ ಮಾಡುವಂತದ್ದು, ಹೆವಿ ಫ್ಲೋ ಇದ್ದಾಗ ಅದಕ್ಕೊಂದು ಇನ್ಸರ್ಟರ್ ಇರ್ತದೆ ಎಕ್ಸ್ಟ್ರಾ ಹಾಕೊಂಡು, ಒಂದ್ ಸ್ವಲ್ಪ ಲಾಂಗ್ ಜರ್ನಿ ಹೆವಿ ಫ್ಲೋ ಇದಕ್ಕೆಲ್ಲ ಉಪಯೋಗಿಸುವಂಗೆ ಅದಕ್ಕೆ ವ್ಯವಸ್ಥೆಗಳುಂಟು. ಅದನ್ನೇ ಅದು ಅಂದ್ರೆ ಆ ತರವೇ ಸಿಗುತ್ತೆ ಅದೆಲ್ಲ.
2: ನೀವೀಗ ಬಟ್ಟೆ ಯೂಸ್ ಮಾಡೋದು ಅದರಲ್ಲಿ ಅಂತ ಹೇಳಿದ್ರೆ, ಯೂಶುವಲಿ ನೀವು ಮೆನ್ಸಸ್ ಟೈಮ್ ಅಲ್ಲಿ ಕಾಟನ್ ಬಟ್ಟೆನೆ ಬಳಸಿದ್ರು ಅದ್ ಕೆಲವು ಸಲ ವಾಸನೆ ಒಪ್ಪುದಿತ್ತು, ಅಂದ್ರೆ ನೀವು ಸರಿ ತೊಳೆದಿಲ್ಲ, ಬಿಸಿ ನೀರಲ್ಲಿ ತೊಳೆದಿಲ್ಲ, ಬಿಸಿಲಿಗೆ ಹಾಕ್ಲಿಲ್ಲ, ಮಳೆಗಾಲ ಮನೆ ಒಳಗೆ ಹುಕ್ಸಿಟ್ಟು ಅಣಸ್ರಿ, ಅದೊಂದು ಸ್ಮೆಲ್ ಇರುತ್ತೆ ಅದ್ರಲ್ಲಿ. ಇದ್ರಲ್ಲಿ ಈಗ ಬಟ್ಟೆ ಯೂಸ್ ಮಾಡಿ ಅದನ್ನ ರೀಯೂಸ್ ಮಾಡುದಲ್ಲ, ಅದು ಸ್ಮೆಲ್ ಬರ್ತಿಲ್ಲ.
3: ಇಲ್ಲ ಇಲ್ಲ, ಒಳಗೆ ಬಾಳೆನಾರಿ ಇರುದ್ರಿಂದಾಗಿ ಏನೋ, ಯಾಕಂದ್ರೆ ನಾನು ಯೂಸ್ ಮಾಡಿ ಕಂಡದ್ದು ಕೇಳುದ, ಅದು ನಾವು ಅದಕ್ಕೆ ತುಂಬಾ ಇಲ್ಲ ನೀರನ್ನೇ, ನೀವು ಟ್ಯಾಪ್ ಆಗಿ ಹಿಂಗೆ ಡೈರೆಕ್ಟ್ ಬಿಟ್ಟರು ಒಂದಮ್ ಕ್ಲೀನ್ ಆಗಿ ಹೋಗುತ್ತೆ, ಮತ್ತೆ ಸ್ವಲ್ಪ ಅದ್ದಿ ತೆಗಿಬಹುದು, ಮತ್ತೆ ಸೋಪ್ ವಾಟರ್ ಅಲ್ಲಿ ಅದು ಸ್ಕ್ವೀಸ್ ಮಾಡೋಕೆ ಒಂದುಂಟು. ಅಂದ್ರೆ ನಾವು ಬಟ್ಟೆ ಹಿಂಡಿದಾಗ ಹಿಂಡ್ಲಿಕ್ಕಿಲ್ಲ, ಅದು ರೌಂಡ್ ಆಗಿ ಸ್ಕ್ವೀಸ್ ಮಾಡಿ ಅಥವಾ ಹಾಗೆ ಇಟ್ಟರು ಬೇಗ, ಅಂದ್ರೆ ಬಾಳೆನಾರ ಅದರಿಂದಾಗಿ ಬೇಗ ಡ್ರೈ ಆಗತ್ತೆ, ಬಟ್ಟೆ ಆತರ ಸ್ಮೆಲ್ ಬರುದಿಲ್ಲ, ಅಷ್ಟೇ ಫ್ರೆಶ್ನೆಸ್ ಇರುತ್ತೆ. ಅದು
2: ಬಾಳೆನಾರು ಕೂಡ ನೀವು ತುಂಬಾ ಟೈಮ್ ಅದು ಲಡ್ ಆತಿಲ್ಲ ಒಳಗೆ,
3: ಅದೇ ನನ್ಗೆ ನಾನು ಅನ್ಸೋದು. ಆದ್ರೆ ಇದಿಲ್ಲ, ಅದು ಒಳಗೆ ಅದು ಅದನ್ನ ಅವರು ಯಾವ ತರ ಒಂಥರ ಈಗ ಹಾಸಿಗೆ ಇರುತ್ತಲ್ಲ, ಹಾಸಿಗೆ ಮಾಡ್ತಾರೆ ಕಾಯಿ ಸುಂಬಿದ, ಕಾಯಿ ಸುಂಬಿದ ಹಾಸಿಗೆ ಮಾಡೋಕೆ ಯಾವ ರೀತಿ ಅವರು ಅದನ್ನೇ ಪಂಚ್ ಮಾಡಿ ಅದನ್ನೇ ಒಂದು ಯಾವ್ದೋ ಒಂದ್ ರೀತಿ ಅದು ಸ್ಕ್ವೇರ್ ಟೈಪ್ ಮಾಡಿ ಅದನ್ನೆಲ್ಲ ಕುಳಿಸ್ತಾರಲ್ಲ, ಆ ರೀತಿ ಏನೋ ಮೆಷಿನ್ ಅಲ್ಲಿ ಪಂಚ್ ಮಾಡಿದವಾಗ ಅದು ಹಾಗೆ ದಪ್ಪ ಆಗಿ ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ. ಅದು ಲಡ್ಡ ಅಂದ್ರೆ ಲಡ್ಡಾಗಿ ಹೊರಿಯೋದು ಅಷ್ಟು ಸುಲಭದಾಗ ಆಗುದಿಲ್ಲ ಅನ್ಸುತ್ತೆ, ಯಾಕಂದ್ರೆ ನಾನು ಉಪಯೋಗಿಸಿದೆ 4-5 ವರ್ಷ, ಅದೇ ಅಷ್ಟೇ ಫ್ರೆಶ್ ಉಂಟು ಅದು ಉಪಯೋಗಿಸಿದ ನಂತರನು ಆರಾಮ.
2: ಎಷ್ಟು ವರ್ಷ ಬಳಸಬಹುದು ಆ ಒಂದು ಪ್ಯಾಡ್?
3: ಆಕ್ಚುಲಿ ಅವ್ರು ಹೇಳೋ ಪ್ರಕಾರ 3-4 ಅಂತ ಹೇಳ್ತಾರೆ, ನಾನು ಹೇಳೋ ಪ್ರಕಾರ ಬಳಸೋದ್ ಪ್ರಕಾರ 4-5 ವರ್ಷನೂ ಬಳಸಬಹುದು ಅಂತೇಳಿ ನನ್ಗೆ ಅನ್ಸ್ತಾ ಉಂಟು.
2: ಕಡೆಗೆ ಎಂತ ಮಾಡ್ತಾರೆ ಅದ್ರ ಡಿಸ್ಪೋಸ್ ಹ್ಯಾಂಗ್ ಮಾಡ್ತಾರೆ?
3: ಅದ್ರ ಡಿಸ್ಪೋಸ್ ಅಂತ ಬಟ್ಟೆ ಮತ್ತೆ ಬಾಳೆನಾರಲ್ಲ, ನೀವು ಅದನ್ನು ಓಪನ್ ಮಾಡಿ ಎಂತ ಇದಕ್ಕೆ ಹಾಕಿ ಅಂದ್ರೆ ಬಾಳೆನಾರನ್ನು ಸುಟ್ಟು ಹಾಕಬಹುದೇನು ಅಂದ್ರೆ ಹಾಗೆ ಅಂತ ಬಟ್ಟೆ ಬಿಟ್ಟು. ಇಲ್ಲ, ನಾನು ತಕಂಬತ್ತಿಗೆ ನನ್ನ ಏಜ್ ಒಂದಿದೆ ಇತ್ತು, ನಂತರ ನಾನು ಮೆನೋಪಾಸ್ ಆದ ನಂತರ ಅದನ್ನ ಯೂಸ್ ಮಾಡಲಿಲ್ಲ, ಹಾಗೆ ಉಂಟು ಇವತ್ತು ಸಹ ಅಷ್ಟೇ ಫ್ರೆಶ್ ಉಂಟು.
2: ಓಕೆ,
3: ಹಾಗೆ
2: ಸೊ ಹಾಗಾಗಿ ನೀವೊಂದು 4-5 ವರ್ಷ ಅದನ್ನ
3: ಬಳಸು.
2: ಇಷ್ಟೆಲ್ಲ ಕೆಂಬತ್ತಿಗೆ ಕೆಂಬರಿಗೆ ಒಂದು ಆಸಕ್ತಿ ಬತ್ತ ಈಗ ಎಂತಂತ ಕೇಂದ್ರೆ ಎಷ್ಟು ರೇಟ್ ಅಂತ. ಅದಕ್ಕಿಂತ ಮುಂಚೆ ಇನ್ನೊಂದು ನಾನು ಕೆಂಬದ್ ಮಾರ್ತೆ, ಈಗ ಕೆಲವರಿಗೆ ಹೆವಿ ಬ್ಲೀಡಿಂಗ್ ಇಪ್ಪತ್ತಿಗೆ ದಿನಕ್ಕೊಂದು 3-5 ಪ್ಯಾಡ್ ಎಲ್ಲ ಹಾಕುವರು ಇಡ್ತಾರೆ, 5-6-7. ಕೆಲವು ಸಲ ಡಬಲ್ ಪ್ಯಾಡ್ ಹಾಕಂತರು, ಎಲ್ಲಾರು ಲೀಕ್ ಆದ್ರೆ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ ಮಕ್ಕಳೆಲ್ಲ. ಸೊ ಇದು ಹ್ಯಾಂಗ್ ಅದ್ರ ಬಳಕೆ ಅಂದ್ರೆ ಒಂದೇ ಪ್ಯಾಡ್ ಇಡೀ ದಿನ ಇಷ್ಟು ಗಂಟೆ ಫಾರ್ ಎಕ್ಸಾಂಪಲ್ ನಾವು ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡ್ತೀವಿ ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡಿದಾಗ ಇಷ್ಟು ಟೈಮಿಗೆ ಅದನ್ನ ತೆಗೆದು ಒಂದ್ಸಲ ಹೊರ ಹಾಕಿ ಕ್ಲೀನ್ ಮಾಡಿ ಒಂದ್ ಸ್ವಲ್ಪ ಸ್ಟೆರಿಲೈಸ್ ಮಾಡಿದ್ರು ಒಳ್ಳೇದು ಮಾಡಿ ನೀವು ಮತ್ತೆ ಹಾಕೊಂಡ್ರು ಒಳ್ಳೇದಂತ ಹೇಳಿದ್ರು. ಸೊ ಇದಾದ್ರೆ ಹೆಂಗೆ
3: ಇನ್ಸರ್ಟರ್ ಅಂತ ಹೇಳಿ ಎಕ್ಸ್ಟ್ರಾ ಇರುತ್ತೆ ಇದಕ್ಕೆ ಕಮ್ಮಿ ಫ್ಲೋ ಇದ್ದಾವಾಗ ಸಿಂಗಲ್ ಹಾಕೊಂಡು ಹೆವಿ ಇರುವತ್ತಿನ ಹೇಳಿದ್ ಹೆವಿ ಅಥವಾ ಲಾಂಗ್ ಜರ್ನಿಗೆಲ್ಲ ಡಬ್ಬಲ್ ಹಾಕ್ಲಕ್ಕ ಆ ಡಬ್ಬಲ್ ಅಲ್ಲೂ ಮತ್ತೊಂದು ಬ್ಯಾಗ್ ಬತ್ತದ್ರೊಳಗೆ ಅಂದ್ರೆ ಒಳ್ಳೆ ಅಂದ್ರೆ ಲೀಕ್ ಪ್ರೂಫ್ ಮೆಟೀರಿಯಲ್ ಇದೆ ಕೊಡಿಯೋರ್ ವಿ ಟೈಪ್ ಇದು ಒಂದು ಬ್ಯಾಗ್ ಇರುತ್ತೆ ಜಿಪ್ ಇದ್ದದ್ದು. ಒಂದ್ ವೇಳೆ ಲಾಂಗ್ ಜರ್ನಿ ಅಥವಾ ನೀವು ಲಾಂಗ್ ಟೈಮ್ ಕಾಲೇಜು ಆಫೀಸ್ ಅಲ್ಲೋ ಇರುವಂತಿದ್ರೆ ಆ ಇನ್ಸರ್ಟರ್ ಉಂಟಲ್ಲ ಅದನ್ನ ತೆಗ್ದು ವಾಶ್ ಮಾಡಿ ಆ ಬ್ಯಾಗ್ ಒಳಗೆ ಹಾಕೊಂಡು ಎಕ್ಸ್ಟ್ರಾ ಇನ್ಸರ್ಟರ್ ಹಿಡ್ಕೊಂಡು ಹೋಗಿ ಹಾಕೊಳ್ಬಹುದು. ಆ ತರದ ವ್ಯವಸ್ಥೆನೂ ಉಂಟು. ಅದ್ರೊಳಗೆ ಫುಲ್ ಸೆಟ್ ಅಂತ ಹೇಳಿದ್ರೆ ಆಕ್ಚುಲಿ ಅಂದ್ರೆ ಒಂದ್ ಮೂರ್ ಬೇಸ್ ಮೂರ್ ಇನ್ಸರ್ಟರ್ ಆರ್ ಪೀಸ್ ಬರುತ್ತೆ ಒಂದಿದ್ರೊಳಗೆ ಆಲ್ಮೋಸ್ಟ್ ಅದು ಸಾಕಾಗತ್ತೆ. ಇಲ್ಲ ಅಂದ್ರೆ ನಾವಂದ್ರೆ ಮತ್ತೊಂದ್ ತಗೊಳ್ಬಹುದು ಆನ್ಲೈನ್ ಆಗಿ ಅವೈಲೇಬಲ್ ಆನ್ಲೈನ್ ಆಗೂ ಸಿಗುತ್ತೆ ಆನ್ಲೈನ್ ಆಲ್ ಓವರ್ ವರ್ಲ್ಡ್ ಉಪಯೋಗಿಸ್ತಾ ಇದ್ರಿ ಇವತ್ತು.
2: ಎಂತನಲ್ಲಿ ಹುಡುಕಕ್ಕೆ ಆನ್ಲೈನ್
3: ಸೌಖ್ಯಂ
2: ಸ್ಯಾನಿಟರಿ ಪ್ಯಾಡ್ಸ್
3: ಸೌಖ್ಯಂ ಸ್ಯಾನಿಟರಿ ಪ್ಯಾಡ್ಸ್ ಅದು ಅಂದ್ರೆ ಅದ್ರೊಳಗೆ ಸ್ವಲ್ಪ ಸ್ವಲ್ಪ ಸ್ಪೆಲ್ಲಿಂಗ್ ಎಲ್ಲ ಆಚೆ ಇರಬಹುದು. ಇದು SCIU ಕೆಲವ್ದು SO ಇರ್ಬಹುದು. ಇದು ಸೌಖ್ಯಮ್ಮ ಮತ್ತೆ ಇದ್ರದ್ ಅಮೃತಾನಂದಮಯಿ ಅದ್ರ ದಂಡರಲ್ಲಿ ಬರುವಂತದ್ದು
2: SAUKHYAM
3: ಕೆ ಸೌಖ್ಯಂ ಕೆ ವೈ
2: KYAM SAUKHYAM ಅಂತ ಇರುತ್ತೆ. ಸೊ ಅದು ಅಮೃತಾನಂದಮಯಿಂದ ಸೊ ಅದನ್ನ ಕಂಡ್ಕೊಂಡು ತಕೊಂಡ್ರೆ ಒಳ್ಳೇದು. ಸೇಮ್ ಬ್ರ್ಯಾಂಡ್ ನೇಮ್ ಒಂದೊಂದು ಸ್ಪೆಲ್ಲಿಂಗ್ ಆಚೀಚೆ ಇದ್ದು ಇರೋ ಚಾನ್ಸಸ್ಗಳಿರುತ್ತೆ.
3: ಬಾಳೆನಾರಿದ್ ಮಾತ್ರ ಬಾಳೆನಾರಿದ್ ಮತ್ತೆ ಎಲ್ಲೂ ನಾನು ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ದಂಗಿಲ್ಲ. ಬಾಳೆನಾರಿಂದ ಮಾಡೋದು ಅವ್ರ ಮಾತ್ರ ಅಲ್ಲಿದ ಮಾತ್ರ.
2: ಓಕೆ, ಎಷ್ಟಿರುತ್ತೆ ಅದಕ್ಕೆ ರೇಟ್ ಒಂದ್ ಪ್ಯಾಡ್ಗೆ?
3: ಸ್ಟಾರ್ಟರ್ ಪ್ಯಾಕ್ ಅಂತ ಹೇಳಿರುತ್ತೆ. ಸ್ಟಾರ್ಟರ್ ಪ್ಯಾಕ್ಗೆ ಒಂದ್ ನೈಟ್ ಒಂದ್ ಡೇ ಎರಡು ಪ್ಯಾಡ್ ಇರುತ್ತೆ. ಎರಡು ಪ್ಯಾಡ್ ಅಂದ್ರೆ ಎರಡು ಬೇಸ್ ಎರಡು ಇನ್ಸರ್ಟರ್ ನಾಲ್ಕು ಪೀಸ್ ಇರುತ್ತೆ. ಇನ್ಸರ್ಟರ್ ಅನ್ನ ಸಿಂಗಲ್ ಹಾಕೊಳಕ್ ಆಗುದಿಲ್ಲ, ಅದು ಲೀಕ್ ಆಗುತ್ತೆ. ಬೇಸ್ ಮ್ಯಾನ್ ಎಕ್ಸ್ಟ್ರಾಕ್ ಮಾತ್ರ ಉಪಯೋಗಿಸೋದು ಅದು. ಎರಡು ಸೆಟ್ಗೆ ಆಕ್ಚುಲಿ ಒಂದು ಆನ್ಲೈನ್ ಆಗಿ ಗೊತ್ತಿಲ್ಲ, ಅದರಲ್ಲಿ 390 ಅಂತೇಳಿ ಉಂಟು, 390 ಅಂತೇಳಿ. ನಾನು ಆಕ್ಚುಲಿ ಅಲ್ಲಿಂದ ನಾನು ಹೋಗಿ ತಂದು ಅವೇರ್ನೆಸ್ ಪ್ರೋಗ್ರಾಮ್ ನಾ ತುಂಬಾ ಮಾಡ್ತೆ ಅಲ್ಲಿ ಕೊಡೋಕ್ಕೋಸ್ಕರ ನಾನು ಅಲ್ಲಿಂದ ಹೋಗಿ ತರ್ತಿದ್ದೆ. ಅದೀಗ ಆವಾಗ 350 ಇದ್ದಿತ್ತು, ಈಗ ಅಂದ್ರೆ ಅದಕ್ಕೆ ಮೆಟೀರಿಯಲ್ ಕಾಸ್ಟ್ ಎಲ್ಲ ಜಾಸ್ತಿ ಆಗಿ 375 ಈ ಸರಿ 375 ಹೇಳ್ತಾ ಇದ್ರೆ ಅಷ್ಟೇ.
2: ಯಾಕೆಂದ್ರೆ ದುಡ್ಡು ಇದಾದ್ರೆ ರೀಯೂಸೇಬಲ್ ಅಲ್ವಾ? ಅಲ್ಲ, ನಾಕೆಂಬುದೀಗ ನೀವೀಗ ಇಲ್ಲಿ ಶಾಲೆಗಳಿಗೆ ಕಾಲೇಜ್ಗಳಿಗೆ ಎಲ್ಲ ಹೋಗಿ ಎಲ್ಲ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ರಲ್ಲ, ಮಕ್ಕಳೆಲ್ಲ ಯೂಸ್ ಮಾಡ್ತಾ ಇದಾರ?
3: ಮಾಡ್ತಾ ಇದ್ರೆ ನಂಗೆ ಸುಮಾರು ಜನ ಫೀಡ್ಬ್ಯಾಕ್ ಕೊಟ್ಟಿದ್ರೆ. ಈಗಳು ಎಂತ ಆಯ್ತಂದ್ರೆ ಮೊನ್ನೆ ಒಂದಿನ BMC ಅದಲ್ಲ ಹಾಸ್ಟೆಲ್ BCM ಹಾಸ್ಟೆಲ್ಗೆ ಅವರ ಆಶಾದೇವಿ ಮೇಡಮ್ ಅಂತ ಹೇಳಿದ್ರೆ ಅವರು ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಕರೆದ್ರೆ, ಯಾಕಂತ ಹೇಳಿದ್ರೆ ಬೇರೆ ಕಾರ್ಯಕ್ರಮ ಯೋಗ ಡೇಗ್ ಹೋದ್ ನಾನು ಯೋಗ ಡೇಗ್ ಹೋದಾಗ ಅವ್ರ ಹತ್ರ ನಾನು ಇದ್ರ ಬಗ್ಗೆನೂ ಮಾತಾಡಿ ಮಕ್ಕಳಿಗೆ ಒಂಚೂರು ಮಾಹಿತಿ ಕೊಟ್ಟೆ. ಮಾಹಿತಿ ಕೊಟ್ಟಾಗ ಅವ್ರು ಹೇಳಿದ್ರೆ ನಿಜವಾಗ್ಲೂ ಇದು ಇವತ್ತಿನ ಅವಶ್ಯಕತೆ. ಅಂದ್ರೆ ಮಕ್ಕಳು ಈ ಅಂದ್ರೆ ಡಾಕ್ಟರ್ ಇದ್ರೆ ನನ್ನೊಟ್ಟಿಗೆ ಡಾಕ್ಟರ್ ಹೇಳ್ರು ಹೆಲ್ತ್ ಇಶ್ಯೂಸ್ ಏನೆಲ್ಲ ಬರ್ತುಂಟು ಅದರಲ್ಲಿ ಅಂತೇಳಿ. ಹಾಗಾಗಿ ಹೆಲ್ತ್ ಇಶ್ಯೂಸ್ ಒಂದು, ಎರಡನೇದಾಗಿ ಹಾಸ್ಟೆಲ್ಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ನೀವು ಅವಾಗ ಹೇಳ್ದಾಗೆ ಇದು ಬಿಸಾಡುದು ಸಿಕ್ಕಲ್ ಬಿಸಾಡುದು ಮತ್ತೆ ಇದಕ್ಕೆ ಕಮೋಡ್ ಒಳಗೆ ಹಾಕಿ ತುರ್ಕಿ ಬಿಡುದು ಬ್ಲಾಕ್ ಆಗುದು ಪೈಪ್ ಲೈನ್ ಬ್ಲಾಕ್ ಆಗುದು ತುಂಬಾ ಸಮಸ್ಯೆಗಳು ಬರ್ತಾ ಉಂಟು. ಅವರು ಇದ್ರ ಬಗ್ಗೆ ಹೇಳ್ದವಾಗ ಇದ್ರ ಬಗ್ಗೆ ಅವರು ಸ್ವಲ್ಪ ತಿಳ್ಕೊಂಡ್ರೆ ಸ್ಟಡಿ ಮಾಡ್ರೆ ಇವತ್ತು ನನಗೆ ಖುಷಿ ಆಗ್ತಿದೆ ಅಂತ ಹೇಳಿದ್ರೆ BCM ಹಾಸ್ಟೆಲ್ಗಳಲ್ಲಿ ಡಿಸ್ಪೋಸಬಲ್ ಪ್ಯಾಡ್ಸ್ ಯೂಸ್ ಮಾಡೋಕೆ ಇಲ್ಲ, ಕಂಡೀಷನ್ ತಂದ್ಬಿಟ್ಟಿದ್ರೆ. ಯಾವ್ದು ರೀಯೂಸೇಬಲ್ ಅಥವಾ ನೀವು ಕಾಟನ್ ಬಟ್ಟೆ ಉಪಯೋಗಿಸಿ ಅಥವಾ ಈ ತರದ್ದು ಮಾರ್ಕೆಟ್ ಅಲ್ಲಿ ಬೇಕರ್ ಸಿಗುತ್ತೆ ಅಥವಾ ಮನ್ಸೆಸ್ಟ್ರಲ್ ಕ್ಯಾಪ್ ಉಪಯೋಗಿಸಿ ಅದು ತುಂಬಾ ಒಳ್ಳೆ ಡಿಸಿಷನ್. ಯಾಕಂತ ಹೇಳಿದ್ರೆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಮತ್ತೆ ಪರಿಸರ ದೃಷ್ಟಿಯಿಂದ ಅಥವಾ ಮತ್ತೆ ಹಾಸ್ಟೆಲ್ಗಳ ಸ್ವಚ್ಛತೆ ದೃಷ್ಟಿಯಿಂದ ಎಲ್ಲದರಿಂದಾಗಿ ಒಳ್ಳೆ ಆಗಿದೆ. ಮಕ್ಕಳ ಹಣ ಉಳಿತಾಯ ಆಗ್ತದೆ ಇದರಲ್ಲಿ. ಹಾಗಾಗಿ ಮತ್ತೆ ತುಂಬಾ ಸರ್ಕಾರಗಳು ಅಂದ್ರೆ ಹರಿಯಾಣ ಉತ್ತರಾಖಂಡದ ಕೆಲವು ಇದ್ರಗಳು ಆರೋಗ್ಯ ಡಿಪಾರ್ಟ್ಮೆಂಟ್ ಇಂದ ಸಹ ಇವತ್ತು ಸೌಖ್ಯಂ ಫೌಂಡೇಶನ್ ಒಟ್ಟಿಗೆ ಟೈಅಪ್ ಆಗಿರ್ ಅವ್ರು ಅಲ್ಲಿ ಸಹ ಅಲ್ಲಿ ಕಾಲೇಜ್ಗಳಲ್ಲಿ ಎಲ್ಲ ಇದ್ರ ಬಗ್ಗೆ ತುಂಬಾ ನಡೀತಾ ಉಂಟು, ಕೇಸ್ ಸ್ಟಡೀಸ್ ಮಾಡ್ತಾ ಇದ್ರು ಇದ್ರ ಬಗ್ಗೆ ಮಕ್ಕಳಿಗೆ ಇದನ್ನ ಉಪಯೋಗಿಸ್ಬೇಕಂತ ಹೇಳಿ ಅಲ್ಲೂ ಸಹ ಈ ಗೌರ್ಮೆಂಟ್ ಇಂದ ಕೊಡುವಂತದ್ದಿತ್ತಲ್ಲ ಇದನ್ನೇ ಕೊಡ್ತಾ ಇದ್ರು ಕೆಲವು ಕಡೆಗಳಲ್ಲಿ. ಅಂದ್ರೆ ಸುಮಾರು ಗೌರ್ಮೆಂಟ್ಗಳು ಅಂದ್ರೆ ನೀವು ಸೌಖ್ಯಂ ಫೌಂಡೇಶನ್ ಹೋದ್ರೆ ಅದು ಸಿಗ್ತದೆ ತುಂಬಾ. ಸರ್ಕಾರವೇ ಈಗ ಇದ್ರ ಆರೋಗ್ಯ ಡಿಪಾರ್ಟ್ಮೆಂಟ್ ಪ್ರಮೋಟ್ ಮಾಡ್ತಾ ಇದ್ದಾರೆ, ಇದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಮತ್ತೆ ಕಮ್ಮಿ ಭಾರತದ ಹೊರಗೂ ಸಹ ಇವತ್ತು ಆನ್ಲೈನ್ ಆಗಿರೋಕ್ಕೋಸ್ಕರ ಹೊರಗೂ ಸಹ ಇದ್ರ ಬಗ್ಗೆ ತುಂಬಾ ಡಿಮಾಂಡ್ ಬರ್ತಾ ಇದೆ. ಒಂದು ಇದ್ರ ಪ್ರಕಾರ ನಾನು ಒಂದು ನೋಡ್ದವಾಗ ಇದ್ರದ್ದು ರಿಸಲ್ಟ್ಗಳು ಅಲ್ಲಿನವರು ಸಹ ಇದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ರು ಇವತ್ತು ಈ ರೀತಿ ನಮ್ಗೆ ಇದಾಗಿದೆ ಅಂತ ಹೇಳಿ ಒಂದು ಒಂದು 10,000 ಜನ ಫೀಡ್ಬ್ಯಾಕ್ ಒಳಗೆ ಕೆಲವು ಹೊರದೇಶದವ್ರು ಫೀಡ್ಬ್ಯಾಕ್ ಉಂಟು ಇದರದ್ದು ರಿಸಲ್ಟ್ ಗಳನ್ನು ಹೇಳ್ಕೊಂಡು. ಹಾಗಾಗಿ ಅದನ್ನ ಯಾರು ಸಹ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ನೋಡಬಹುದು.
2: ಆನ್ಲೈನ್ ಮಾತ್ರವಾ, ಇಲ್ಲಿ ಯಾವ್ದು ಸ್ಟೋರ್ ಗಳಲ್ಲಿ ಶಾಪ್ಗಳಲ್ಲಿ?
3: ಇಲ್ಲ, ಇಲ್ಲಿ ಯಾವ ಸ್ಟೋರ್ ಗಳಲ್ಲಿ ಅಂದ್ರೆ ಮನ್ಸ್ ಮಾಡಿದ್ರೆ ತಗೊಳ್ಬಹುದು ಯಾರಾದ್ರೂ, ಬಟ್ ಇನ್ ಅಷ್ಟು ಪಬ್ಲಿಸಿಟಿ ಡಿಮಾಂಡ್ ಉಂಟು. ಆನ್ಲೈನ್ ಅಲ್ಲೇ ಸಿಗ್ತಾ ಇಲ್ಲ ಡಿಮಾಂಡ್ ಇಂದ, ಅಂದ್ರೆ ಡಿಮಾಂಡ್ ಯಾವ ರೀತಿ ಅಂತ ಹೇಳ್ರೆ ಆನ್ಲೈನ್ ಅಲ್ಲಿ ಸಿಗ್ತಾ ಇಲ್ಲ. ಇದ್ರಲ್ಲಿ ಇನ್ನೊಂದು ರೀತಿಯ ಒಂದು ಹೆಲ್ಪ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಯಾರಿಗೆ ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಇಂದರಿಗೆ, ಸ್ವಸಹಾಯ ಸಂಘದವರಿಗೆ. ಇದನ್ನು ಸಹ ಸ್ವಸಹಾಯ ಸಂಘದ ಕೈಯಲ್ಲಿ ಮಾಡಿಸ್ತಾ ಇದ್ರ ಅಮ್ಮ ಅಲ್ಲಿ. ಅಲ್ಲಿನ ಅಲ್ಲಿ ಅಮೃತಶ್ರೀ ಅಂತ ಸ್ವಸಹಾಯ ಸಂಘಗಳ ಗ್ರೂಪ್ ಉಂಟು, ಅವರಿಗೆ ಅವ್ರ ಹತ್ರ ಮಾಡಿಸಿ ಇದ್ರ ಇನ್ಕಮ್ ಅವ್ರಿಗೆ ಹೋಗ್ತಾ ಉಂಟು. ಸೌಖ್ಯಂ ಫೌಂಡೇಶನ್ ಅಂದ್ರೆ ಕೆಲಸ ಮಾಡುವವರು ಅವರೇ, ಸ್ವಸಹಾಯ ಸಂಘದವರು. ಇದಂದ್ರೆ ಬಹಳ ರೀತಿಯದ್ದು, ಪರಿಸರ, ನಮ್ಮ ಆರೋಗ್ಯ, ಇನ್ನೊಂದರಿಗೆ ಫೈನಾನ್ಶಿಯಲ್ ಹೆಲ್ಪ್, ಎಲ್ಲ ರೀತಿಯ ಕೆಲಸಗಳು ನಡೀತಾ ಉಂಟು ಅವರದ್ದು. ಹಾಗಾಗಿ ಡಿಮಾಂಡ್ ಜಾಸ್ತಿ ಉಂಟು, ಪ್ರೊಡಕ್ಷನ್ ಕಮ್ಮಿ ಉಂಟು, ಸಪ್ಲೈ ಕಮ್ಮಿ ಉಂಟು. ನಾವು ಕೆಲವರು ಹೇಳ್ತಾರೆ ಇಲ್ಲಿ ಮಾಡು ಅಂತೇಳಿ ಕೆಲವರು ಹೇಳಿದ್ರು, ಆದ್ರೆ ನಮ್ಗೆ ಇಲ್ಲಿ ರಾ ಮೆಟೀರಿಯಲ್ಸ್ ಬೇಕಲ್ಲ.
2: ಅದು ಎಲ್ಲಿಂದ ಸಿಗುತ್ತೆ?
3: ಬಾಳೆ ಅಲ್ಲೆಲ್ಲ ಬಾಳೆ ತುಂಬಾ ಅಲ್ಲ, ಬಾಳೆ ಗಿಡಗಳು ಕೇರಳ ಸೈಡ್ ಅಲ್ಲಿ ಬಾಳೆ ತುಂಬಾ ಇರೋದ್ರಿಂದಾಗಿ ಅವರಿಗೆ ಅಲ್ಲಿ ರಾ ಮೆಟೀರಿಯಲ್ ಸಿಗ್ತಾ ಉಂಟು. ಗಿಡ ಬಾಳೆ ಕಡ್ದ ನಂತರ ಗೊನೆ ತಗದ ನಂತರ ವೇಸ್ಟ್ ಅಲ್ಲ ಅವರಿಗದು, ಅಲ್ಲಿ ಅಲ್ಲಿ ಸಿಗ್ತಾ ಉಂಟು. ಅಲ್ಲಿ ಸ್ವಲ್ಪ ಬಾಳೆ ಗಿಡಗಳ
2: ಮೆಟೀರಿಯಲ್
3: ಸಿಗ್ತದೆ, ಇಲ್ಲಿ ಅಷ್ಟೆಲ್ಲ ಸಿಗ್ಲಿಕ್ಕಿಲ್ಲ. ಆದ್ರೂ ಮನ್ಸು ಮಾಡಿದ್ರೆ ಯಾರು ಮಾಡಬಹುದು, ಅದಕ್ಕೆ ತುಂಬಾ ಅಲ್ಲಿನವ್ರು ಬಂದು ಟ್ರೈನಿಂಗ್ ಕೊಡ್ಲಿಕ್ಕೂ ತಯಾರಿದ್ದಾರೆ ಇಲ್ಲಿನವರು.
2: ಹೌದಾ?
3: ಖಂಡಿತ.
2: ವಾವ್.
3: ಪರಿಸರಕ್ಕೆ, ಪರಿಸರದ ಬಗ್ಗೆ ತುಂಬಾ ಅಮ್ಮನಿಗೆ ಕಾಳಜಿ, ಅಮ್ಮನಿಂದ ನಾವೆಲ್ಲ ನಾವೆಲ್ಲ ಅದನ್ನು ತಗೊಂಡಿದ್ದೇವೆ. 2010 ಅವರು ಸ್ವಚ್ಛ ಇದು ಇಡೀ ಅಮಲ ಭಾರತ ಕ್ಯಾಂಪೇನ್ ಅಂತೇಳಿ ಸ್ವಚ್ಛತೆ ಕಾರ್ಯಕ್ರಮ ಕೈಗೊಂಡಿರು. ನಾವು ಸಹ ಅವರದ್ದು ಪ್ರೇರಣೆಯಿಂದ ನಾವು ಸಹ 2010 ಸ್ವಚ್ಛತಾ ಕೆಲಸಗಳನ್ನು ಮಾಡ್ತಾ ಉಂಟು. ಅದೇ ರೀತಿ ಹೀಗೆ ಪರಿಸರಕ್ಕೆ ಸಂಬಂಧಪಟ್ಟ ತುಂಬಾ ಕೆಲಸಗಳನ್ನು ಮಾಡ್ತಾರಮ್ಮ. ನಮಾಮಿ ಗಂಗೆ ಅದಕ್ಕೆ ಎಷ್ಟು ಕೆಲಸ ಮಾಡಿದ್ರು, ಅದಕ್ಕೆ ಸರ್ಕಾರಕ್ಕೆ 100 ಕೋಟಿ ಹಣ ಕೊಟ್ಟಿದ್ರು ಆ ಕೆಲಸಕ್ಕೆ. ನಂತರ 2010 ಪ್ರಥಮ ಬಾರಿಗೆ ಪಂಪಾ ನದಿ 2000 ಅಮ್ಮನ ಫಾಲೋವರ್ಸ್ ಹೋಗಿ ಪಂಪಾ ನದಿಯಿಂದ ಒಂದು ಎಷ್ಟು ಒಂದು 100,000 ಗಾಡಿಯಷ್ಟು ಕಸಗಳನ್ನು ಎತ್ತಿ ತೆಗ್ದಿರ ಅಲ್ಲಿಂದ. ಸ್ವಚ್ಛತೆ ಅಷ್ಟು ತುಂಬಾ ಪರಿಸರದ ಬಗ್ಗೆ, ಪರ್ಯಾವರಣದ ಬಗ್ಗೆ ತುಂಬಾ ಕಾಳಜಿ ಅಮ್ಮನಿಗೆ. ಅದು ಅವರು ಹೇಳಿದ ಅವರ ಪ್ರೇರಣೆಯಿಂದ ನಾವೆಲ್ಲ ಮಾಡ್ತಾ ಉಂಟು ಅಷ್ಟೆ.
2: ಬ್ಯೂಟಿಫುಲ್. ಬಿಕಾಸ್ ಪರಿಸರಕ್ಕಾಗಿ ಯಾರೇ ಕೆಲಸ ಮಾಡ್ತಿದ್ರು ಅವ್ರಿಗೆ ನಾವು ಚಪ್ಪಾಳೆನಂತೂ ಹೊಡಿಲೇಬೇಕು. ಈಗ ಕಲ್ಪನಾ ಮೇಡಮ್, ನೀವ್ ಹೇಳಿ, ನೀವು ಈ ತರ ಕೆಲಸಗಳನ್ನ ಮಾಡ್ತಾ ಇದ್ರಿ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ರಿ, ಸಮಾಜ ಸೇವೆ ಮಾಡ್ತಾ ಇದ್ರಿ, ಈ ಮನೇನು ಸಂಸಾರನು, ಇದು ನಾನೊಂದು ಎಲ್ರಿಗೂ ಈ ಪ್ರಶ್ನೆ ಕೇಂತೆ. ಯಾಕಂದ್ರೆ ನಂಗೆ ಇಲ್ಲಿ ಕೂತು ನಂಗೂ ಸುಮಾರು ಸಲ ಅನ್ಸುತ್ತೆ ಹೆಂಗಪ್ಪ ಇದೆಲ್ಲ ಮ್ಯಾನೇಜ್ ಮಾಡೋದು, ಆಚೆ ಮಕ್ಕಳು, ಗಂಡ, ಮನೆ, ಸಂಸಾರ, ಕೆಲಸ, ನಮ್ಮ ಆಕಾಂಕ್ಷೆ, ನಮ್ಮ ವೃತ್ತಿಪರತೆ, ಇದೆಲ್ಲದನ್ನು ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಹೆಂಗಪ್ಪ ಇದು ಅಂತ ನೀವ್ ಹೆಂಗ್ ಮಾಡ್ತೀರಿ ಹೇಳಿ ಕಂಬ.
3: ಖಂಡಿತ ಎಲ್ಲರಿಗಿರುವುದು 24 ಗಂಟೆಯೇ,
2: ಎರಡೇ ಕೈ
3: ಎರಡೇ ಕಾಲೆಲ್ಲವು. ಆದ್ರೆ ನಮ್ ಇಚ್ಛಾಶಕ್ತಿ, ನಮ್ಗೆ ಏನಾದ್ರು ಮಾಡ್ಬೇಕಂತ ಹೊರಟ್ರೆ ಅದ್ರಲ್ಲಿ ನಮ್ ಖುಷಿ ಸಿಕ್ಕುವಾಗ ಅದನ್ನ ಮಾಡ್ಕೊಳ್ತಾ ಹೋಗ್ತೇವೆ. ಮತ್ತೆ ಸಮಯವನ್ನು ಮ್ಯಾನೇಜ್ ಮಾಡೋದಂತ ಹೇಳಿದ್ರೆ ನಮಗೀಗ ಬೆಳಿಗ್ಗೆ ಸ್ವಲ್ಪ ಬೇಗ ಹೇಳುವ ಅಭ್ಯಾಸ ಮಾಡ್ಕೊಳ್ಬೇಕು, ಮತ್ತೆ ದಿನಚರಿಯನ್ನು ಯೋಗದಿಂದ ಪ್ರಾರಂಭ ಮಾಡ್ಬೇಕು. ಆವಾಗ ನಾವು ಖಂಡಿತ ನಾವು ಫುಲ್ ಇಡೀ
2: ದಿನ. ಎಷ್ಟು ವರ್ಷದಿಂದ ಯೋಗ ಮಾಡ್ತಾ ಇದ್ರಿ?
3: ನಾನು ಹೆಚ್ಚು ಕಮ್ಮಿ 40 ವರ್ಷದಿಂದ. ಸೆಕೆಂಡ್ ಇಯರ್ ಡಿಗ್ರಿ ಇರುವಾಗ ನಾವು ಒಂದು ಯೋಗ ಕಲ್ತದ್ದು, ಅಲ್ಲಿಂದಾನೆ ಕಂಟಿನ್ಯೂ ಅಂತ ಹೇಳಿದ್ರೆ ನಾನು ಒಂದಷ್ಟು ವರ್ಷ ವಿದೇಶದಲ್ಲಿದ್ದೆ, ಅಲ್ಲಿ 100,000 ಜನರಿಗೆ ಯೋಗ ಕಲಿಸಿ ಬಂದಿದೆ.
2: ಹೌದಾ? ವೆರಿ ಗುಡ್.
3: ನಂತರ ಇವತ್ತು ನಿರಂತರ ಯೋಗ ಮಾಡೋದ್ರಿಂದಾಗಿ ನಮ್ಗೆ ಇಡೀ ದಿನ ಎನರ್ಜೆಟಿಕ್ ಆಗಿ ಇರ್ಲಿಕ್ಕೆ ಸಾಧ್ಯತೆ ಇದೆ.
2: ಎಷ್ಟು ಗಂಟೆಗೆ ಹೇಳ್ತೀರಿ ಬೆಳಿಗ್ಗೆ?
3: ಬೆಳಿಗ್ಗೆ ನಾನೊಂದು 5 ಗಂಟೆಗೆ ಎದ್ರೆ ಒಂದು ಗಂಟೆ ನಂದು ಯೋಗ ಪ್ರಾಣಾಯಾಮಗಳನ್ನು ಮಾಡ್ರೆ, ಮತ್ತೆ ಒಂದು 10 ಗಂಟೆ ಒಳಗೆ ಮನೆದೆಲ್ಲ, ನಾನೇ ಒನ್ ಮ್ಯಾನ್ ಶೋ, ಮನೆ ಕೆಲಸದಲ್ಲ, ಅಷ್ಟು ಕೆಲಸವನ್ನು ಮಾಡಿ ನಾನು ಬೇರೆ ಈ ತರದ ಕೆಲಸಗಳಿಗೆ ಹೊರಡ್ತೇನೆ. ಟಿವಿ ನೋಡುವ ಅಭ್ಯಾಸ ಇಲ್ಲ, ಯಾವ ಧಾರಾವಾಹಿ ನನಗೆ ಗೊತ್ತಿಲ್ಲ.
2: ಮೊಬೈಲ್
3: ಅಂದ್ರೆ ಬೇಕಾದಕ್ಕೆ ಹಾಗೆ ಹಿಡ್ಕೊಂಡ್ರೆ ಟೈಮ್ ಹೋಗುತ್ತೆ, ಹಿಡ್ಕೊಳಕ್ ಪುರ್ಸೋತಿಲ್ಲ ಅಷ್ಟೇ, ಹಿಡ್ಕೊಂಡ್ರೆ ಸುಮ್ನೆ ಫ್ರೀ ಇದ್ರೆ ಹಿಡ್ಕೊಂಡ್ರೆ ನಮ್ ಸಮಯ ಹೊದ್ದೆ ಗೊತ್ತಾಗೋದಿಲ್ಲ.
2: ಎಕ್ಸಾಕ್ಟ್ಲಿ.
3: ಬಟ್ ನಾನು ಬಂದ ಕಾಲ್ ಅನ್ನಷ್ಟೇ ರಿಸೀವ್ ಮಾಡ್ತೇನೆ. ನಾನು ಕಾಲ್ ತುಂಬಾ ಮಾಡೋದು ಕಡಿಮೆ, ಮಾಡೋದು ಕಮ್ಮಿ, ಅವಶ್ಯಕತೆ ಇದ್ದಷ್ಟೇ. ಸುಮ್ನೆ ಕುತ್ಕೊಂಡು ಮಾತಾಡೋಕೆ,
2: ಅದು
3: ಪಟ್ಟಂಗ ಹೊಡೆಯೋದು, ಅವ್ರ ಇವ್ರ ವಿಷಯ ಮಾತಾಡೋ ಅಭ್ಯಾಸವೇ ಇಲ್ಲ, ಧಾರಾವಾಹಿಗಳನ್ನ ಕಾಣುವ ಅಭ್ಯಾಸವೇ ಇಲ್ಲ. ಟಿವಿ ಸ್ವಿಚ್ ಹಾಕದೆ ಎಷ್ಟು ವರ್ಷ ಆಯ್ತು? 98 ನಾ ಟಿವಿ ಸ್ವಿಚ್ ಹಾಕ್ಲಿಲ್ಲ ಅಂದ್ರೆ.
2: ಈಗ ನಿಮ್ಮನೆ ಟಿವಿ ನಿಮ್ಮನ್ನೇ ಕಾಮದ, ನಿಮ್ ಟಿವಿ
3: ನಾನಲ್ಲ, ನಾನು ಕಾಣದೆ, ಅದು ನನ್ನ ನೋಡ್ತಾ ಉಂಟು. ಹಾಗೆ ಖಂಡಿತ
2: ಸಖಿರ, ಇದನ್ನ ನಾವು ಒಂದು ಗಮನಿಸ್ಬೇಕು ಅಂತ ಅಂದ್ಕೇಂದ್ರೆ, ನಮ್ಮಲ್ಲಿ ಹೆಣ್ಮಕ್ಳಿಗೆ ಯೋಗ ಮಾಡ್ಕೊಂಡ್ ಹೇಳಿದ್ರು ಕೂಡ ಎಷ್ಟೊತ್ತಿಗೆ ಮಾಡುದು? ಬೆಳಗ್ಗೆ ಎದ್ದ ಕೂಡ ಅಡುಗೆ ಮನೆಗೆ ಓಡಕ್ ಮಕ್ಕಳನ್ನ ಶಾಲೆ ಕಳಿಸ್ಕ ಮತ್ ಮನೆ ಕೆಲಸ ಮಾಡ್ಕೊ ಅಡುಗೆ ಮಾಡ್ಕ ಗಂಡನ್ ಕಾಣಕ ಅತ್ತಿನ ಕಾಣಕ ಅವ್ರನ್ ಕಾಣಕ ಎಷ್ಟೊತ್ತಿ ಮಾಡೋದು ಕಮ್ಮ ಹೇಳಿ ಅಂತ ಒಂದು ಪ್ರಶ್ನೆ ಬರ್ತತ್ತ. ನಾವ್ ಹೆಣ್ಗಳು ಎಷ್ಟೊತ್ತಿ ಪುರ್ಸೊತ್ ಮಾಡ್ಕೊಂಡ್ ಹೆಂಗ್ಸ್ರಿ ಕೆಲಸ ಇಪ್ಪದಿಲ್ಲ ಮನೆಗೆ ಅಂತ ಕೇಂದ್ರು. ಆದ್ರೆ ಒಂದು ಪ್ಲಾನಿಂಗ್ ಎಂತ ಕೇಂದ್ರೆ, ನೀವು 6 ಗಂಟೆಗೆ ಹೇಳುದಾದ್ರೆ ಐದ್ ಗಂಟೆಗೆ ಹೇಳುದಾದ್ರೆ 4 ಗಂಟೆಗೆ ಹೇಳಿ,
3: ನಮಗೋಸ್ಕರ
2: 1 ಗಂಟೆ ನಮಗೆ. ಅಂಡ್ ಇನ್ ಬಿಟ್ವೀನ್ ಮಧ್ಯಾಹ್ನ ನೀವೆಲ್ಲರೂ ಮನೇಲಿ ಇಪ್ಪದಾದ್ರೆ ಒಂದ್ 1/2 ಗಂಟೆ ಮಲ್ಕೊಳ್ಳಿ. ಅಲ್ಲಿಗೆ ಒಂಚೂರು ಬ್ಯಾಲೆನ್ಸ್ ಆಗ್ತದೆ, ನಂಗೆ ನಿದ್ರೆ ಕಡಿಮೆ ಆಯ್ತು ಅಂಬುದಾರೆ. ಕೆಲಸಕ್ಕೆ ಹೋಗುದಾದ್ರೆ ಬಸ್ ಹಂಗ್ ಹೋತಿದ್ರೆ ಬಸ್ ಹಂಗ್ ಮನ್ಕೊಣಿ, ಕಾರ್ ನೀವು ಬಿಡುದಾದ್ರೆ ಮಾತ್ರ ಮನ್ಕೊಂಬ ಕೊಯ್ಬೇಡಿ, ಇದೊಂದ್ ಜಾಗ್ರತೆ ಮಾಡ್ಕೊಣಿ. ಈ ತರ ಮ್ಯಾನೇಜ್ ಮಾಡ್ಕೊಂಡು ಮಾಡ್ಲಕ್ಕ, ಮೆಡಿಟೇಷನ್ ಮಾಡ್ಲಕ್ಕ, ಪ್ರಾಣಾಯಾಮನು ಮಾಡ್ಲಕ್ಕ, ಮತ್ತೆ ಹೆಂಗ್ಸರ್ ಸ್ಪೆಷಲಿ ಇದನ್ನೆಲ್ಲ ಮಾಡೋದು ಬಹಳ ಮುಖ್ಯ. ಯಾಕೆಂದ್ರೆ ನಮ್ದು ಒಂದೊಂದು ಏಜ್ ಒಂದೊಂದು ಸ್ಟೇಜ್ಗೆ ಮನಸ್ಸು ವಿಕಲತೆ ಜಾಸ್ತಿ ಆತಾ ಹೋತ್ತ. ಮೆನ್ಸ್ಟ್ರೇಷನ್ ಬಪ್ಪದಿ ಶುರುವಾತ, ಪಿ ಎಂ ಎಸ್ ಶುರುವಾತ, ಅದಾದ್ಮೇಲೆ 39-40 ಗಡಿ ದಾಟ್ವತಿ ಮತ್ತೆ ಮೆನೋಪಾಸ್ ಶುರುವಾತ್, ಅದಾದ್ಮೇಲೆ ಮತ್ತೆ ಉಳಿದೆಲ್ಲ ಟೆನ್ಷನ್ ಊರಾಗ ಇದ್ದಿಲ್ಲಿ ನಾವೇ ಮಂಡಿಗೆ ಹಾಕೊಂಡು ಮತ್ತಷ್ಟು ನಾವು ಟೆನ್ಷನ್ ಮಾಡ್ಕೊಂ ಶುರುವಾತ್. ಸೊ ಇದೆಲ್ಲ ಆಪತ್ತಿ ನಾವು ಬ್ಯಾಡ್ದಿದ್ದಕ್ಕೆ ಹಾಪಕ್ಕೆ ಶುರು ಆಪ ಟೈಮಲ್ಲಿ ಸ್ವಲ್ಪ ಯೋಗ ಮೆಡಿಟೇಷನ್ ಪ್ರಾಣಾಯಾಮಗಳು ಪ್ರಾಕ್ಟೀಸ್ ಆದ್ರೆ ಅಂತ ಹಾಪ ತುಂಬಾ ಕಮ್ಮಿ ಆತ ಮತ್ತು ಹೋತ ಲೈಫ್ ಬ್ಯಾಲೆನ್ಸ್ ಆತ. ಈಗ ಕಲ್ಪನಾ ಮೇಡಮ್ ಕಂಡ್ರೆ ಎಲ್ಲಾ ಬದುಕು ಕೈಕಲ್ ಹಾಕೊಂಡಿದ್ರು, ಆದ್ರೂ ಅವ್ರು ಬ್ಯಾಲೆನ್ಸ್ ಇದ್ದಾರೆ ಲೈಫ್ ಅಲ್ಲೂ ಅವರ ಜೀವನವನ್ನು ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದ್ರ. ಸೊ ಹಂಗಾಗಿ ನಾನು ಕೇಂದ್ರದ ಟೈಮ್ ಇಲ್ಲ ಅಂದ್ರೆ ಅವ್ರು ಸೆಕೆಂಡ್ ಇಯರ್ ಡಿಗ್ರಿ ಕಲ್ತವ್ರು ಇನ್ನು ಬಿಡದೆ ಇನ್ನೂ 140 ಜನಕ್ಕೆ ಹೇಳ್ಕೊಟ್ಕೊಂಡ ತಾವ್ ಮಾಡ್ತಾ ಇದ್ದಾರೆ ಅಂತ. ಮತ್ತಿನ್ನೊಂದು, ನೀವು ನಿಮ್ಗೆ ಎಂತ ಗೊತ್ತಿದ್ರು ಅಲ್ಲಿಗೆ ನಿಮ್ 4 ಜನ ಕರ್ಕೊಂಡೇ ಹೋತ್ರೆ, ಯಾವ್ದು ನಿಮ್ಮಷ್ಟಕ್ಕೆ ನೀವು
3: ಒಳ್ಳೆದ್ರ ಬಗ್ಗೆ
2: ಎಸ್ ಒಳ್ಳೇದಿತ್ತಂದ್ರೆ ಎಲ್ಲರಿಗೆ ಹೇಳ್ತಾರೆ ಅವ್ರು ಬರ್ಕೋದು ಅವರಿಗೂ ಒಳ್ಳೇದಾಯ್ಕ ಅನ್ನೋ ಒಂದು ಮನಸ್ಥಿತಿ. ಸೊ ಮೋಸ್ಟ್ಲಿ ಇದು ಕೂಡ ನಿಮ್ಮನ್ನ ಪಾಸಿಟಿವ್ ಆಗಿ,
3: ಖಂಡಿತ ನಾವು ಪಾಸಿಟಿವ್ ಆದಷ್ಟು ನಮ್ ಸುತ್ತಮುತ್ತ ಪಾಸಿಟಿವ್ ಆಗ್ತಾರೆ.
2: ಎಸ್,
3: ನಾವು ನೆಗೆಟಿವ್ ಆದ್ರೆ ನಮ್ ಹತ್ರ ಬರೋರು ನೆಗೆಟಿವ್ ಇರ್ತಾರೆ,
2: ಬತ್ತೆ ಇಲ್ಲ
3: ಗೊತ್ತಿಲ್ಲ ಅಲ್ಲ ನಮ್ಗೆ ಅಟ್ರಾಕ್ಟ್ ಆಗೋದು ನೆಗೆಟಿವ್
2: ಅಟ್ರಾಕ್ಟ್.
3: ಹಾಗಾಗಿ ನಾವು ನಮಗೋಸ್ಕರ ಒಂದು 24 ನಿಮಿಷವರೆಗೂ ಕೊಡ್ಬೇಕಂತ ಹೇಳುವಂಥದ್ದು. ಮೆಡಿಟೇಷನ್ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಮಾಡ್ಬೇಕಂತಿಲ್ಲ, ನೀವು ಮೈಂಡ್ ಅನ್ನ ಮನಸ್ಸನ್ನ ಸ್ಟಿಲ್ನೆಸ್ ಅಂದ್ರೆ ಸ್ಟಿಲ್ ಆಗುವಂತ ಅಂದ್ರೆ ಯೋಚನೆ ತರಂಗಗಳನ್ನ ಬಂದ್ ಮಾಡ್ಲಿಕ್ಕೆ ಒಂದು ಉಸಿರಾಟದ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು ಆಗ್ತದೆ, ಅದು ನಮ್ಗೆ ತುಂಬಾ ರಿಲ್ಯಾಕ್ಸ್ ಆಗ್ತದೆ.
2: ಕಣ್ಣು ಮುಚ್ಚಿ ನಮ್ಮ ಉಸಿರಾಟದ ಮೇಲೆ ನಮ್ಮ ಗಮನವನ್ನ ಕೇಂದ್ರೀಕರಿಸಿದ್ರೆ
3: ಅಷ್ಟೇ,
2: ಒಂದು 10 ನಿಮಿಷ ಮಾಡ್ರು ಸಾಕಾಗ್ತದೆ.
3: ಮಕ್ಕಳಿಗೂ ಸಹ ಹೇಳಿಕೊಡ್ಬೇಕು ಅದನ್ನೇ.
2: ಮತ್ತೆ ಪ್ರಾಣಾಯಾಮ,
3: ಪ್ರಾಣಾಯಾಮ ಕೆಲವೊಂದು ಅನುಲೋಮ ವಿಲೋಮ
2: ಇನ್ನೆಲ್ಲ ಎಕ್ಸೇಲ್
3: ಅಷ್ಟೇ, ಉಸಿರಾಟ ಅದೇ ಅದನ್ನು ಸಹ ಕೌಂಟ್ ಮಾಡ್ತಾ ಒಳತಗೊಳ್ಳುವಾಗ 1, 2, 3, 4, 5 ಅಂದ್ರೆ ಅಷ್ಟೇ, ಅದಕ್ಕಿಂತ ಒಂದ್ ಕೌಂಟ್ ಜಾಸ್ತಿ ಬಿಡ್ಬೇಕು ಹೊರಗೆ ಅಂತ ಹೇಳ್ತಾರೆ.
2: ಓಕೆ,
3: ಅದೇ ಸಿಂಪಲ್ ಸಿಂಪಲ್ ಮಾಡಿ ಅಂದ್ರೆ ಒಟ್ಟು ನಮ್ಮ ಆರೋಗ್ಯ ಇದ್ರೆ ಇಡೀ ಕುಟುಂಬ ಸರಿ ಇರತ್ತೆ, ಹೌದಾ ಅಲ್ವಾ?
2: ಎಕ್ಸಾಕ್ಟ್ಲಿ, ಹೆಣ್ಮಕ್ಳು ಸರಿ ಇದ್ರೆ ಮನೆಯಲ್ಲಿ ಹೆಣ್ಣು ಸರಿ ಇದ್ರೆ ಆ ಸಂಸಾರ ಒಳ್ಳೇದಿರುತ್ತಂತ.
3: ಅದೇ ನಾವು ಮಕ್ಕಳದ್ದು ಗಂಡನಿಗೆ ಮನೆಯವರಿಗೆ ಅತ್ತೆ ಮಾವ ಎಲ್ಲರಿಗೂ ನಾವು ಸರಿಯಾಗಿ ನೋಡ್ಕೊಳಕಿದ್ರೆ ನಾವು ಮೊದಲು ಸರಿ ಇರ್ಕೆ.
2: ಕರೆಕ್ಟ್.
3: ಹಾಗಾಗಿ ನಮ್ಮನ್ನು ಸರಿ ಮಾಡ್ಕೊಳ್ಬೇಕಿದ್ರೆ ಇದೆಲ್ಲ ಕೆಲವೊಂದು ಪಾಯಿಂಟ್ಸ್ ಗಳು ಖಂಡಿತ. ಯೋಗ ಮಾತ್ರ ನಾನು ಅಂದ್ರೆ ನಾನು ವಾಪಸ್ ಒತ್ತಿ ಹೇಳುವಂತದ್ದು, ನಾನು ಮಾಡಿ ನನ್ನ ಅನುಭವದ ಮುಖಾಂತರ ಹೇಳುವಂತದ್ದು, ನಂಗೆ ಎಷ್ಟು ಯಾವುದು ಸ್ಟ್ರೆಸ್ ಅಥವಾ ಆರೋಗ್ಯ ಸಮಸ್ಯೆ ಇಲ್ಲವೇ ಇಲ್ಲ ಇವತ್ತಿಗೂ. ಹಾಸ್ಪಿಟ್ಲಿಗೆ ಏನೋ ಡೆಲಿವರಿ ಆಗುವಾಗ ಹೋದದ್ ಬಿಟ್ರೆ ಬೇರೆ ಒಂದು ಮೆಡಿಷನ್ ಈಗ ಮತ್ತೊಂದಕ್ಕೂ ಹೋಗಿ ಅಡ್ಮಿಟ್ ಇದೇ ಅಭ್ಯಾಸವೇ ಇಲ್ಲ, ಯಾಕಂದ್ರೆ ಯೋಗ ನಮ್ಮನ್ನ ಅಷ್ಟು ಫಿಟ್ ಆಗಿ ಇಡುತ್ತೆ.
2: ಯೋಗವೇ ಆರೋಗ್ಯ ಭಾಗ್ಯ ಅಲ್ಲ,
3: ಯೋಗದಿಂದ ನಿರೋಗಿ ಆಗುವಂತರಲ್ಲ.
2: ಎಸ್,
3: ನಾವು ನಮ್ಗೆ ನಾವೇ ನಾನು ಎಕ್ಸ್ಪೀರಿಯನ್ಸ್ ಅಂತ ಹೇಳು, ನಂದೇ
2: ನಿಮ್ಮ ಅನುಭವ
3: ಅನುಭವ
2: ಖಂಡಿತ. ಕಲ್ಪನಾ ಭಾಸ್ಕರ್ ಅವರೇ ತುಂಬಾ ಖುಷಿ ಆಯ್ತು ನಂಗೆ, ನಂಗೆ ಈ ತರ ನಿಮ್ ತರ ಆಕ್ಟಿವ್ ಆಗಿರ್ತಾರಲ್ಲ ಎಲ್ಲಾ ಟೈಮಲ್ಲೂ ನಗಾಡ್ಕೊಂಡು ಖುಷಿಯಲ್ಲಿ, ಜೊತೆಗೆ ಬೇರೆಯವ್ರಿಗೆ ಎಂತಾರು ಹೆಲ್ಪ್ ಮಾಡ್ಕ ಸಹಾಯ ಮಾಡ್ಕ ಅದಿದ್ದಾಗ ಅವರೆಲ್ಲ ಕಲ್ಪನಾ ಭಾಸ್ಕರ್ ಅವ್ರ ತರ ಇರ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ರೇಡಿಯೋ ಕುಂದಾಪುರದ ಕೇಳೆ ಸಖಿ ಕಾರ್ಯಕ್ರಮಕ್ಕೆ ಬಂದ ಇಷ್ಟು ಲೈಕ್ ಸ್ಯಾನಿಟರಿ ಪ್ಯಾಡ್ ಯಾವ್ದ್ರಲ್ಲಿ ಮಾಡದ್ದು? ಬಾಳೆ ನಾರಲ್ಲಿ. ಸೊ ಒಳ್ಳೆ ಮಾಹಿತಿ ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ
3: ನಿಮ್ಗೂ ಕೂಡ ಇದೊಂದು ಅಂದ್ರೆ ಈ ವಿಚಾರಗಳನ್ನ ಜನರಿಗೆ ತಿಳಿಸ್ಬೇಕಮ್ಮ ನಮ್ಮ ಇದಕ್ಕೆ ನೀವು ದೊಡ್ಡ ಮಟ್ಟದಲ್ಲಿ ಇದನ್ನು ತಿಳಿಸ್ಲಿಕ್ಕಿಲ್ಲ ಅವಕಾಶ ಮಾಡಿಕೊಟ್ರಿ, ನಿಮಗೂ ಕೂಡ ಧನ್ಯವಾದಗಳು.
2: ಓಕೆ, ಈಗ ಒಂದು ಲಾಸ್ಟ್ ಇದು ಬಾಳೆ ನಾರಲ್ಲಿ ಅಂತ ಹೇಳಿದ್ರಲ್ಲ, ಅವ್ರು ಸರ್ಚ್ ಮಾಡುದು ಎಂತ ನಳಿ ಹಾಕೋದಕ್ಕೆ?
3: ಸೌಖ್ಯಂ ಫೌಂಡೇಶನ್ ಹೋಗಿ ಸೌಖ್ಯಂ ಅಂತೇಳಿ ಹಾಕಿದ್ರೆ ಸಾಧಾರಣಕ್ಕೆ ಬರುತ್ತದೆ,
2: ಸ್ಯಾನಿಟರಿ ಪ್ಯಾಡ್ ಬರ್ತದೆ. ಓಕೆ ಸರಿ, ಬೇಕಾದವರು ಈ ತರ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಅಂತ ಇನ್ನೊಂದ್ಸಲ ಹೇಳ್ತಾ ಪ್ರಿಯ ಕೇಳುಗ್ರೆ, ಇವತ್ತಿನ ಈ ಕೇಳೆ ಸಖ್ಯ ನಮ್ಮ ಮುಗಿಸಿ ನಾವು ಹೊರಡ್ತಾ ಇತ್ತು. ನೀವ್ ಕೇಂತ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕೋಕ.
4: ಓಯ್ ನಿಗಣ, ಓಯ್ ಮಾತಾಡ್ರಲ್ಲ ಮಾರ್ರೆ, ಸುಮ್ಮನೆ ಕೂತಿರಲ್ಲ ಮಾರ್ರೆ, ಓವರ್ ಬ್ಯಾಮಣ್ಣ ಕಂಡಾಗ. ಬೇಡ ಬೇಡ ರಿಸ್ಕೇ ತಗೊಂಬೇಡ.

ಭಾವಗೀತೆ, ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ್ ಕಾಣಿ, ಅಲ್ಲಲ್ಲ ಕೇಳಿ.

0: ಮಾಣಿ ಎಂತಾತ ನಿಂಗೆ?
1: ಎಂತಿಲ್ಲ,
0: ಆದ್ರೂ ಎಂತ ಒಂದು ನಮೂನಿ ಆಗ್ತಾ ಇತ್ತ.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಹಾಯ್ ಎಲ್ರಿಗೂ, ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ನಿಮ್ಗೋಸ್ಕರ ಹೊಸ ಕಾರ್ಯಕ್ರಮದೊಂದಿಗೆ ನಾವು ಬಂದಿತ್ತು ಮಹಿಳೆಯರು. ಈಗ ನಿಮ್ ಮುಂದೆ ಪ್ರಸ್ತುತಪಡಿಸೋ ಕಾರ್ಯಕ್ರಮ ಇತ್ತಲೇ, ಅದು ಹೊಸ್ತೇ. ಯಾವುದಂದ್ರಿಯಾ, ಕಥಾವಾಚನ. ಶ್ರೀಮತಿ ವಾಣಿಯವರು ಬರೆದ ಮರಳಿ ಮನೆಗೆ ಎಂಬ ಕಥೆಯನ್ನ ಈಗ ನಾವು ನಿಮ್ ಮುಂದೆ ಹೇಳುತ್ತ. ಶ್ರೀಮತಿ ವಾಣಿಯವರು ಹಿಂದಿನ ಕಾಲದ ಮಹಿಳೆಯರ ತಲ್ಲಣಗಳ ಬಗ್ಗೆ ಮಾತ್ರ ಅಲ್ಲದೆ ಇಲ್ಲಿ ಸಮಾಜದಲ್ಲಿ ಇಪ್ಪ ಸಮಸ್ಯೆಗಳ ಬಗ್ಗೆ ಬರೆದವರು. ಇವ್ರ ಮೂರು ಕಾದಂಬರಿ ಇತ್ತಲೆ, ಹೊಸ ಬೆಳಕು, ಶುಭ ಮಂಗಳ, ಎರಡು ಕನಸು ಎಂಬುದು ಸಿನಿಮಾ ಆಯಿತು. ಇವರು ಎರಡು ಕಥಾ ಸಂಕಲನ ಬರೆದಿದ್ರು, ಬಾಬು ಬರ್ತಾನೆ ಮತ್ತು ನಾಣಿಯ ಮದುವೆ ಅನ್ಕೊಂಡು. ಅದರಲ್ಲಿ ಈ ನಾಣಿಯ ಮದುವೆಯಿಂದ ನಾವು ಒಂದ್ ಕತೆ ಹೆಕ್ಕಿತ್ತು, ಅದೇ ಮರಳಿ ಮನೆಗೆ ಎಂಬುದು. ಈ ಕಥೆಯಂಗೆ ಒಟ್ಟು ಆರು ಪಾತ್ರ ಬತ್ತತ್ತು. ಅದರಲ್ಲಿ ಅಮ್ಮನ ಪಾತ್ರ ಮಾಡುವವರು ಸುಮನ ಹೇರಳೆಯವರು. ಈ ಅಮ್ಮನ ಮೊದಲನೇ ಮಗ ಶಂಕರನ್ ಪಾತ್ರನ ಸುಪ್ರತ ಪುರಾಣಿಕ್ ಮಾಡ್ತರು. ಈ ಮೊದಲನೇ ಮಗನ ಶಂಕರನ್ ಹೆಂಡತಿ ಪಾತ್ರನ ವಿನಯ ಉಡುಪ. ಈ ಪಾತ್ರದ ಹೆಸರು ಭಾಗ್ಯ ಅನ್ಕೊಂಡು. ಇನ್ ಎರಡನೇ ಮಗ ದೊರೆಸ್ವಾಮಿ, ಅದು ನಾನೇ, ಅಂದ್ರೆ ಮಹಾಲಕ್ಷ್ಮಿ ಸೋಮಯ್ಯಜಿ ಮಾಡ್ತು. ನನ್ ಹೆಂಡತಿ ಸುನಂದನ್ ಪಾತ್ರನ ಸರಿತಾ ಉಪಾಧ್ಯಾಯರು ಮಾಡ್ರೆ, ಇನ್ನು ಮೊಮ್ಮಗಿನ ಪಾತ್ರ ಇತ್ತಲೆ, ಅದನ್ನ ಶ್ರೀಜಿತ್ ಸೋಮಯ್ಯಜಿ ಮಾಡ್ತು. ಹಿನ್ನೆಲೆ ಸಂಗೀತವನ್ನ ಕೊಡುವವರು ಸುಮೇಧ ಪುರಾಣಿಕರವರು. ಹಾಗಾದ್ರೆ ಕೇಂಬ ಈಗ ಮರಳಿ ಮನೆಗೆ ಕಥಾವಾಚನವನ್ನ.

0: ಮತ್ತೆ ಅವಲಕ್ಕಿಗೆ ಬೆಲ್ಲ ಹಾಕಿ ಪುಡಿ ಮಾಡಿ ಹಾಲಲ್ಲಿ ನೆನೆಸಿ ತಕೊಂಡ್ ಬಂದಿದೆ. ತಕೊಳ್ಳಿ ತಿನ್ನಿ ಅತ್ತೆ.
1: ಕೊಡ. ಮಡಿಲ್ ಮಾಡಿದ್ಯಾ?
0: ಹೌದಪ್ಪ, ನಿನ್ಕಂಡು ಮಡಿಲೇ ಮಾಡ್ಕ ತಕ್ಕ ಬಂದಿದೆ.
1: ಕಾಫಿ ಎಲ್ಲಿತ್ತ?
0: ಇಲ್ಲಿತ್ತ, ತಕಣಿ.
1: ಕೊಡ. ಥೂ, ಇದೆ ಅಂತ ಈ ನಮೂನೆ ಸಕ್ಕರೆ ಹಾಕಿದ್ಯಲೆ. ಯೋ, ರಾಮನವಮಿ ಪಾನ್ಕ ಕಣಗಿತ್ತ. ನಂಗ್ ಕಾಫಿ ಸಿಹಿ ಇದ್ರ ಆತಿಲ್ಲ ಅನ್ಕಂಡ್ ಗೊತ್ತಿಲ್ಲ ನಿಂಗೆ.
0: ನಾನು ಅದನ್ನೇ ಕುಡ್ದಿನಲೆ, ಸಮಯ ಇದ್ದಿತ್ತ.
1: ನಿನ್ನ ಅಲ್ಗೆಗೆ ಅಂತದು ಆಯ್ತ.
0: ಇರ್ಲಿ ಬಿಡಿ, ಹಂಗಾರ ಬೇರೆ ಮಾಡ್ಕ ತಕ ಬತ್ತೆ. ತಡೀನಿ.
1: ತಕೋ, ಸಕ್ಕರೆ ಕಮ್ಮಿ ಹಾಕಂಡ ಮಾಡ್ಕಬಾ.
0: ಹ್ಮ್.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ಕಾಗದ ಬಂದಿತ್ತ.
1: ಎಂತ
2: ಕಾಗದ? ಕಾಗದ ಬಂದಿತ್ತ ದೊರೆ. ಕಾಗದ ಬರಿಲ್ಲ, ಕಾಗದ ಬರಿಲ್ಲ ಅಂತಿದ್ಯಲೆ, ಈಗ ದೊರೆ ಕಾಗದ ಬಂದಿತ್ ಕಣ್.
1: ದೊರೆ ಕಾಗದವ? ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಎಂತ ಬರ್ದಿದ?
2: ಅವನೇ ಬತ್ತ ಅಂಬ್ರ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಹೇಗ್ಲಿ ಬತ್ ನಮ್ರ?
2: ಇವತ್ತೇ, ಇವತ್ ರಾತ್ರಿ 8 ಗಂಟೆಗೆಲ್ಲ ಅವ ಇಲ್ಲಿರ್ತ. ತಗೋ ತಗೋ, ನೀನೇ ಓದ್ಕೋಬೇಕಿತ್.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ನಂಗ್ ಓದಕ್ಕಾಗ್ತಾನ? ಕಣ್ಕ ಅಂತತ್ತ ನಂಗೆ? ತಮಾಷೆ ಮಾಡ್ತೀಯ? ದೊರೆ ಬತ್ನಲೆ, ಹೋಯ್ಲಿ ಬಿಡ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ,
2: ನಾ ಬತ್ತಿಯಕ್ಕ?
1: ದೊರೆ ಬತ್ ನಂಬ್ರ, ದೊರೆ ಬತ್ ನಂಬ್ರ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
0: ಅತ್ತೆ, ಕಾಫಿ ತಕಣಿ.
1: ಕೊಡ. ಭಾಗ್ಯ. ಗಂಟೆ ಎಷ್ಟಾಯ್ತ?
0: 11 ಗಂಟೆ. 11 ಗಂಟೆ ಆಯ್ತ. ಎಂತಕ್ಕೆ?
1: ರಾತ್ರಿ 8 ಗಂಟೆಗೆ ದೊರೆ ಬತ್ ನಂಬ್ರ, ಅದಕ್ಕೆ ಕೇಂಡೆ. ಇನ್ನು 11 ಗಂಟೆ ಅಷ್ಟೇಯ. 8 ಆಯ್ತ ಕಂಡೆ. ಥೋ, ಇದು ಎಂತದ? ಇದ ಕಾಫಿ ಸಕ್ಕರೆ ಹಾಕ್ಲಿಲ್ಲ.
0: ಸಕ್ಕರೆ ಕಮ್ಮಿ ಹಾಕನ್ ನೀವೇ ಹೇಳದ್ದಲ್ಲ ಅತ್ತೆ.
1: ನಾನ್ ಹೇಗ ಹೇಳದ್ದ? ನಂಗ್ ಕಾಫಿ ಸಿಹಿ ಆಯ್ರಕ್. ನೀವು ಕುಡಿಯು ಹಂಗೆ, ಕೈ ವಿಷ ಅಲ್ಲ ನಾ ಕುಡುದು.
0: ಹಂಗಾರ್ ಕೊಡಿ, ಸಕ್ಕರೆ ಹಾಯ್ಕೊಂಡ್ ತಕೊಂಡ್ ಬತ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ. ಭಾಗ್ಯ, ರಾತ್ರಿ ದೊರೆ ಬತ್ನಲೆ, ಅವನಿಗೆ ಸೊಪ್ಪಿನ ಹುಳಿ ಅಂದ್ರ ಜೀವ ಮರೈತಿ. ಅವ ಬಪ್ಪಷ್ಟೊತ್ತಿಗೆ ಬಿಸಿ ಬಿಸಿ ಸೊಪ್ಪಿನ ಹುಳಿ ಮಾಡಿಡಕ.
0: ಆಯ್ತತೆ, ಸೊಪ್ಪಿನ ಹುಳಿಯೇ ಮಾಡಿಡ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ನಿನ್ ಮಗ ದೊರೆ ಸ್ವಾಮಿ ಬಂದ ಕಾಣ.
1: ದೊರೆ, ದೊರೆ ಬಂದ್ಯ ಮಗ?
3: ಅಮ್ಮ ನಮಸ್ಕಾರ ಮಾಡ್ತೇಮ್ಮ.
1: 100 ವರ್ಷ ಸುಖದಂಗಿರು ಮಗ. ಯಾಕ ಮಗ ಇಷ್ಟು ಸಣ್ಣ ಹೋಯ್ದ್ಯಲೆ?
3: ಕೆಲ್ಸ ಜಾಸ್ತಿ ಅಮ್ಮ. ಅಮ್ಮ ಈಗ
1: ಬಾಳೆಹಣ್ಣು ತಂದ್ಯಾ? ಅಯ್ಯೋ, ಬಂಗಾರದ ಅಂತ ಮಗ. ನಂಗ್ ಎಂತ ಇಷ್ಟ ಅನ್ಕಂಡು ಗೊತ್ತಿತ್ತ ಅವನಿಗೆ? ಎಂತಕ್ ಮಗ 2 ವರ್ಷದಿಂದ ಬರ್ಲೇ ಇಲ್ಲಿಯಲೆ?
3: ರಜಾ ಇರ್ಲಿಲ್ಲ ಅಮ್ಮ.
1: ರಾಜಣ್ಣನ? ಯಾವ ರಾಜಣ್ಣ?
2: ದೊರೆ, ಅಮ್ಮಂಗ್ ಸ್ವಲ್ಪ ಗಟ್ಟಿ ಮಾಡಿ ಹೇಳ್ಕ. ಒಂದೊಂದ್ಸಲ ಕಿಮಿ ಕೇಳತ್ತ, ಒಂದೊಂದ್ಸಲ ಕೇಂಟಿಲ್ಲ ಕಾಣ. ಅಮ್ಮ ರಜಿ ಸಿಕ್ಕಿಲ್ಲ ಅಮ್ರ, ರಜಿ.
1: ಹಂಗ ಹೇಳ್ ಮತ್ತೆ. ರಾಜಣ್ಣ, ರಾಜಣ್ಣ ಅಂದ್ರೆ ನಂಗ ಹೆಂಗ್ ಗೊತ್ತಾತ್ತ? ಸುನಂದ ಹುಷಾರಿದ್ಲ ಮಗ.
3: ಎಲ್ಲ ಲಾಯ್ಕಿದ್ರ. ನಿನ್ನ ಕೇಳ್ಲ. ನಿನ್ನ ಕೇಳ್ಲ ಸುನಂದ.
1: ಅವಳನ್ನ ಕರ್ಕ ಬರ್ಕಿತ್ತ. ಪಾಪ, ನನ್ನನ್ನು ಕಾಣ್ಕಂದ್ ಎಷ್ಟ ಆಸೆ ಪಡ್ತಿದ್ಲೋ ಏನೋ.
3: ಅಮ್ಮ ಎಲ್ಲರೂ ಬಂದ್ರೆ ಮನೇಲಿ ಯಾರಮ್ಮ? ಮನಿ ಕಂಡ್ಕಂಕೆ ಒಬ್ರಾರು ಬೇಕಲ್ದ?
2: ನೀವಿಬ್ರ ಮಾತಾಡ್ಕಂತೀರಿ, ನಾ ಹೋಯ್ ಬತ್ತೆ.
1: ಪ್ರೇಮ ಸತ್ಯ ಎಲ್ಲ ಹುಷಾರ ಇದ್ರ ಮಗ?
3: ಹೌದಮ್ಮ, ಎಲ್ಲರೂ ಹುಷಾರಿದ್ರ.
1: ಅವನ್ನು ಕರ್ಕ ಬರ್ಕಿತ್ತ. ಪಾಪ, ಅಜ್ಜಿ ಅಂದ್ರ ಅವಕ್ಕೆ ಪ್ರಾಣ.
3: ಸ್ಕೂಲಿಗೆ ರಜೆ ಇರ್ಕಲ್ಲಮ್ಮ. ಅಮ್ಮ ನಾನ ಕೈ ಕಾಲ್ ತೊಳ್ಕೊಂಡ್ ಬತ್ತೆ, ಬಸ್ಸಲ್ಲಿ ಬಂದು ಸಾಕಾಯ್ತು.
1: ದೊರೆ, ಈ ಸಲ ನೀ ಎಷ್ಟು ದಿನ ಇರ್ತೀಯ?
3: ಅಮ್ಮ ಇನ್ನು ನಾನು 3 ದಿನ ಇಲ್ಲೇ ಇರ್ತೇಮ್ಮ, ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು ನಂಗೆ.
1: ಈ ಸಲ ನೀ ಹೋಪೊತ್ತಿಗೆ ನನ್ನನ್ನು ಬೆಂಗಳೂರಿಗೆ ಕರ್ಕ ಹೋತೀಯ?
3: ನೀನ ಬೆಂಗಳೂರಿಗೆ ಬತ್ತೀಯ?
1: ಹೌದು ಮಗ, ನಂಗಿಲ್ ಬರೀ ಬೇಜಾರಾತಿತ್ತು. ಶಂಕರ ಇಲ್ಲಿಲ್ಲ ಅಲ್ದ?
3: ಶಂಕರಣ್ಣ ಇಲ್ಲಿಲ್ಲ ಅಮ್ಮ. ಆಯ್ತ, ಬೆಳಗ್ಗೆ ಮಾತಾಡುವಾಕ. ನಮ್ ಜೋರ್ ಹೊಸು ಅತ್ತಮ್ಮ.
1: ಹೋಗ್ ಮಗ, ನಿಂಗ್ ಖುಷಿ ಅಂದೇಳಿ ಸೊಪ್ಪಿನ ಹುಳಿ ಮಾಡಿಸಿ ಇಟ್ಟಿದ್ದೆ. ಉಂಡು ಹೋಗು ಉಂಡು ಹೋಗು. ಗೋವಿಂದ ಏನಮ್ಮ ಗೋವಿಂದ ಏನಮ್ಮ ಗೋವಿಂದ.

0: అమ్మా, అమ్మా, ఎంత కర్త్యంద్రు?
1: దొరే బా, ఇల్లు కూతుకో. నావిబ్బరు బెంగళూరుకి హోపద నాళే సాయంకాలకల్దనా?
0: అమ్మా, మాత నానిప్పుద బెంగళూరిగే ಬರಸ್ತಳವಮ್ಮ, ಅಲ್ಲಿ ನಿಂಗೆ ಸರಿ ಆತಿಲ್ಲ.
1: ಕಣ್ ಕಾಣದಿದ್ ನಂಗೆ ಯಾವ ಸ್ಥಳ ಏನ?
0: ಅಮ್ಮ, ನಿಂಗೆ ಅಲ್ಲಿ ಎಂತದ್ದು ಸೌಕರ್ಯ ಇಲ್ಲ.
1: ಸಾಯೋ ಮುದುಕಿಗೆ ಅಂತ ಸೌಕರ್ಯ ಮರಯ್ಯ. ನೀನು ಸುನಂದ ಮೊಮ್ಮಕ್ಕಳು ಪ್ರೀತಿನ ಕಣ್ಕಂಡ್ರೆ ಸಾಕಪ್ಪ.
0: ಅಲ್ಲ ನಿಂಗೆ ನಿನ್ ಮಡಿ ಮೈಲ್ಗೆ ಎಲ್ಲ ನಡ್ಸೋಕ ಕಷ್ಟ ಆತೋ ಏನೋ.
1: ನನ್ನ ಮಡಿ ಮೈಲ್ಗೆ ನಾ ನಡ್ಸ್ಕಂತೆ, ಬೇರೆಯವ್ರಿ ಅಂತ ನಡ್ಸೋದ್ ಅದ್ನ? ಶಂಕರನ್ ಮನೆಯವ್ರು ಯಾರಾದ್ರೂ ಇತ್ತರ ಇಲ್ಲ?
0: ಯಾರು ಇಲ್ಲಮ್ಮ. ಏನ
1: ಇವರೆಲ್ಲ ನನ್ನ ಲಾಯಕ್ ಕಾಣ್ಕಂತಿಲ್ಲ ಮರಯ್ಯ.
0: ಯಾಕಮ್ಮ ಹಂಗೆಲ್ಲ ಹೇಳ್ತೆ? ಎಷ್ಟು ಚಂದ ಕಾಣ್ಕಂತ್ರ ನಿನ್ನ. ನಿನ್ ಟೈಮ್ ಟೈಮಿಗೆ ಅತ್ತಿಗೆ ಎಲ್ಲ ಮಾಡಿ ಹಾಕ್ತ್ರ.
1: ಹೌದೌದು, ದೂರದ ಬೆಟ್ಟ ಕಣ್ಣಿಗ್ ನುಣ್ಣಗಂಬ್ರು, ನಿನ್ ಕಣ್ಣಿಗೆ ಎಲ್ಲ ಹಾಂಗೆ ಕಾಂತತ್ತು. ನಂಗೆ ಇವ್ರ ಕೈಲೆಲ್ಲ ಬೆಂದು ಬೆಂದು ಸಾಕಾಗಿ ಹೋಯ್ತು. ನಾ ಹೇಳುದಿಷ್ಟೇ, ನಿನ್ನನ್ ಬಿಟ್ಟು ನಾ ಆಯ್ಕಂತಿಲ್ಲ.
0: ಅಮ್ಮ, ನಾನ ರಿಟೈರ್ ಆದ್ಮೇಲೆ ಇಲ್ಲೇ ಒಂದ್ ಮನೆ ಮಾಡ್ತೆ ಅಂತ ಅನ್ಕೊಂಡಿದ್ದೆ. ಆಗ ನೀ ನನ್ ಜೊತೆ ಇರ್ಲಕ್ಕ
1: ನಾನ್ ತಿಥಿ ಮಾಡ್ಕಷ್ಟೇ ಆ ಮನೇಲಿ. ಅಲ್ಲ ಮಗ, ಅಲ್ಲಿವರೆಗೂ ನಾ ಬದುಕಿರ್ತಾನ? ಇಲ್ ಕಾಣ, ನೀ ಒಂದೋ ಅಲ್ಲಿಗೆ ನನ್ನ ಕರ್ಕ ಹೋಗು, ಇಲ್ಲ ನೀನೇ ಇಲ್ಲ ಆಯ್ಕೊಂಡ್ಬಿಡು. ಇಲ್ದಿರ ನೀ ನನ್ನ ಮಗ ಅಲ್ಲ, ನಾ ನಿನ್ನ ಅಬ್ಬಿಯೂ ಅಲ್ಲ. ಹೋಗ.
0: ಆಯ್ತಾಯ್ತು, ಕಾಂಬ ಕಾಂಬ.
2: ದೊರೇ ಊಟಕ್ ಬಾ.
0: ಬಂದೆ ಎತ್ಗೆ. ಅಲ್ಲ, ಅಮ್ಮನ ಅಲ್ ಕರ್ಕೊಂಡ್ ಹೋರೆ. ಸುನಂದ ಆಕಾಶ ಭೂಮಿಯೇ ಒಂದ್ ಮಾಡಿ ಬಿಡೋಳು. ಮೊದ್ಲಿಂದ್ಲೂ ಅಮ್ಮನ್ ಕಂಡ್ರೆ ಅವಳಿಗೆ ಅಷ್ಟು ಕಷ್ಟೇ. ಬೇರೆ ವಿಚಾರದಲ್ಲಿ ಸುನಂದ ಒಳ್ಳೆಯವಳೆ, ಆದ್ರೆ ಕೆಲವು ವಿಚಾರದಲ್ಲಿತ್ತಲೆ ಸ್ವಲ್ಪ ವರ್ಟ್ ಅಂದ್ರು ವರ್ಟ್. ಅತ್ತಿಗೆ ಅಷ್ಟು ವಿಶಾಲ ಹೃದಯ ಅವಳಿಗಿಲ್ಲೇ.
3: ದೊರೆ ಅತ್ತಿಗೆ ಮುಖದಲ್ಲಿ ಖುಷಿ ಕಾಣ, ನಾಳೆ ಪಾಯಸದ ಊಟವೇ ಮಾಡಿ ಹಾಕ್ಲ.
0: ಅಲ್ಲ, ಈ ಅಮ್ಮ ಬೆಂಗಳೂರಿಗೆ ಬಂದಾಗಲಿಕ್ಕೆ ಸುನಂದ ಏನಾದ್ರೂ ಎದುರಿಗೆ ಗಲಾಟಿ ಗಿಲಾಟಿ ಮಾಡ್ರೆ ಅಮ್ಮನಿಗೂ ಬೇಜಾರಾತಿಲ್ಯ? ಅದಕ್ಕೆ ಅವಳು ಅಲ್ಲಿಗೆ ಬಪ್ಪದ್ ಬ್ಯಾಡ ಅಂದದ್ ನಾನು.
2: ನಾನೊಂದ್ ಮಾತು ಹೇಳುದ ದೊರೆ ಸ್ವಾಮಿ?
0: ಹೇಳಿ ಅತ್ತಿಗೆ. ನಂಗೆ ಎಂತ ಮಾಡುದಂದೇ ಗೊತ್ತಿಲ್ಲ ಕಾಣಿ.
2: ಅಲ್ಲ ಅತ್ತೆ ಹತ್ರ ನೀನ್ ಎಂಟ ದಿನ ಆದ್ಮೇಲೆ ಅಣ್ಣ ನಿನ್ನ ಕರ್ಕೊಂಡ್ ಬತ್ತ, ಅಷ್ಟೊಳಗ್ ನಾನ್ ಅಲ್ಲಿ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಕಂತೆ ಅಂತ ಹೇಳಿ ನೀನ್ ಊರಿಗೆ ಹೋಯ್ಬಿಡ.
3: ಅಲ್ಲ ಭಾಗ್ಯ, ಎಂಟ ದಿನ ಆದ್ಮೇಲೆ ಅಮ್ಮ ಕರ್ಕೊಂಡ್ ಹೋಗಂದ್ರೆ ಎಲ್ಲಿ ಕರ್ಕೊಂಡ್ ಹೋಗ್ಬೋದ?
2: ಅಷ್ಟೊತ್ತಿಗೆ ಅವ್ರಿಗೆ ಅದೆಲ್ಲ ಮರ್ತೋ ಇರುತ್ತ. ವಯಸ್ಸಾತ ಆತ ಎಲ್ಲ ಹಿಂಗೆ ಕಣ್ಣೆದ್ರಿಗೆ ಇಪ್ಪಷ್ಟೊತ್ತಿಗೆ ಎಲ್ಲ ನೆನ್ಪಿರುತ್ತ, ಆಮೇಲೆ ಎಲ್ಲ ತಾನಾಯಿ ಮರ್ತೋತ್ತ. ಅತ್ತೆ ಕಾಫಿ ತಂದಿದೆ ತಕಣಿ. ಕಾಫಿ.
1: ನಂಗ್ ಬೇಡ
2: ಕಾಫಿ. ಬೇಡ್ದ ಎಂತಕ್ಕೆ?
1: ಎಲ್ಲ ಬರೀ ನಾಟಕ ಮಾಡ್ತ್ರಿ. ದೊರೆ ಮನೆಗೆ ಎಂಟು ದಿನ ಕರ್ಕೊಂಡು ಹೋತೆ ಅಂತ ಹೇಳಿ 15 ದಿನ ಆಯ್ತು. ದಿನ ಒಂದೊಂದು ಹೆಳೆ ಹೇಳ್ತಾ ಇಕ್ಕಂಡಿದ್ದ ಶಂಕರ, ಗೋವಿಂದ ನಮ ಕಾಫಿ ಅಲ್ಲ, ನನ್ನನ್ ದೊರೆ ಮನೆ ಕರ್ಕೊಂಡು ಹೋಪಲ್ವರೆಗೆ ಹನಿ ನೀರು ಬಾಯಿ ಹಾಕುತ್ತಿಲ್ಲ ನಾನು. ಗೋವಿಂದ ನಮ ಮಾತ್ರ ಹತ್ಯೆ ಶಾಪ ಆ ಪಾಪಿ ಶಂಕರನ್ ತಲೆಗೆ ಸುತ್ಕೊಳ್ಳಿ. ಗೋವಿಂದ ನಮ ಮುದುಕಿ ಹೆಣ ಎತ್ತಾಕಿ ಬಿಡಿ ಎಲ್ಲ ಸೇರ್ಕೊಂಡು. ಗೋವಿಂದ ನಮ ಇಲ್ಕಣ, ಇದು ನನ್ನ ಕಡೆ ಮಾತು, ನಾ ಒಂದ್ ಹನಿ ನೀರು ಬಾಯಿ ಹಾಕುತ್ತಿಲ್ಲ. ಗೋವಿಂದ ನಮ ಗೋವಿಂದ

0: ಹೋಯ್ ಅತ್ತೆ ಕಾಫಿನೂ ಕುಡಿದೆ ಕೂತಿರ್ಕಾಣಿ. ಅವ್ರಿಗೆ ಬೆಂಗಳೂರಿಗೆ ಕರ್ಕ ಹೋಯ್ದೆ ಇದ್ರೆ ಒಂದ್ ತೊಟ್ ನೀರು ಬಾಯಿಗೆ ಹಾಕುದಿಲ್ಲ ಅಮ್ರ. ಎಂತ ಮಾಡುದೀಗ?
1: ಹೌದ ಹಂಗಂದ್ಲ ಅಮ್ಮ.
0: ಹೌದ್
1: ಎಂತ ಮಾಡುದೀಗ? ಹಾ ಭಾಗ್ಯ ಒಂದ್ ಉಪಾಯ ಮಾಡ್ರಿ. ಹಂಗೆ
0: ಎಂತ?
1: ವರ್ಷ ಆದವ್ರ ಮನ್ಸ ಮಕ್ಳ ಮನ್ಸ ಇದ್ದಂಗ ಅಮ್ರ, ಅವರಿಗೆ ಸ್ವಲ್ಪ ಮೋಸ ಮಾಡ್ರೆ.
0: ಮೋಸವ? ಎಂತ ಮೋಸ
1: ಅಂದ್ರೆ, ನಮ್ಮ ಮನೆಯಲ್ಲಿ ಹೊರಗೊಂದ್ ಮನೆ ಇತ್ತಲೆ, ಅದನ್ ಖಾಲಿ ಮಾಡಿ ಅಲ್ಲೊಂದ್ ಮಂಚ ಹಾಕ್ಸುವ. ನಾನೊಂದ್ ಬಾಡಿಗೆ ಕಾರ್ ತಕೊಂಡ ಬಂದ್ ಅಮ್ಮನ ಅದ್ರಲ್ಲಿ ಕೂರ್ಸ್ಕೊಂಡ್ 2 ಗಂಟೆ ಇಲ್ಲೇ ಎಲ್ಲ ಸುತ್ತಾಡಿ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬತ್ತೆ. ಹೊರಮನೆ ಹತ್ರ ಇಳಿಸುವ. ಇದೇ ದೊರೆಸ್ವಾಮಿ ಮನೆ ಅಂತ ಹೇಳಿ ಹೇಳುವ.
0: ಅತ್ತೆಗಿದ್ ದೊರೆಸ್ವಾಮಿ ಮನೆ ಅಲ್ಲ ಅನ್ ಗೊತ್ತಾತಿಲ್ಯ ಮರ್ರೆ.
1: ಅದೇ ಹಂಗ್ ಗೊತ್ತಾತ ಅಮ್ಮಂಗೆ? ಕೊಣ್ ಕಾಣ್ತಿಲ್ಲ ಹ್ಯಾಂಗಿದ್ರು ಅಮ್ಮಂಗೆ?
0: ಉಪಾಯ ಏನೋ ಲಾಯಿಕೆ ಇತ್ತ ಅತ್ತೆನ್ ದೊರೆ ಮನೆ ಅಂತ ಒಪ್ಪಿಸ್ಲಕ್ ಹೌದ. ಅರೆ ದೊರೆ ಸುನಂದ ಮಕ್ಕಳನ್ನೆಲ್ಲ ಎಲ್ಲಿಂದ ತಪ್ಪದ? ದೊರೆ ಮನೆ ಅಂದ್ರ ಮೇಲೆ ದೊರೆ ಸುನಂದ ಮಕ್ಕಳೆಲ್ಲ ಅಲ್ಲೇ ಇರ್ಕಲೆ, ಅದಕ್ಕೆಂತ ಮಾಡುದ?
1: ಅಮ್ಮ ದೊರೆಸ್ವಾಮಿ ಮನೆಗ್ ಬಂದ ಮೇಲೆ ನಾನೇ ದೊರೆ, ನೀನೇ ಸುನಂದ, ನಮ್ ಮಕ್ಳೇ ಪ್ರೇಮ ಸತ್ಯ. ಕಾಣ ಅಮ್ಮಂಗೆ ಸ್ವಲ್ಪ ಕಿವಿ ಕೇಂತಿಲ್ಲ, ಹಾಂಗಾಯಿ ನಾನ್ ದೊರೆ ತರ ಮಾತಾಡ್ತೆ. ನೀವು 3 ಜನ ಸ್ವಲ್ಪ ಸ್ವರ ಬದ್ಲು ಮಾಡ್ಕೊಂಡ ಮಾತಾಡಿ, ಆಗ್ದ? ಗೊತ್ತಾಯ್ತಲ್ದ ಹೇಳದ?
0: ಹಾ ಗೊತ್ತಾಯ್ತು ಗೊತ್ತಾಯ್ತು, ಹಂಗೆ ಮಾಡುವ.
2: ನಾನಿನ್ ಮೇಲೆ ದೊರೆ ಚಿಕ್ಕಪ್ಪನ ಮಗ, ಒಳ್ಳೆ ಡ್ರಾಮಾ.
0: ಅತ್ತೆ ತಕಣಿ ರೈಲ್ ಚಂಬ. ಅತ್ತೆ ಇನ್ ಹೇಗಳಿಕ್ ವಾಪಸ್ ಬತ್ರಿ?
3: ನಾ ಇನ್ಮೇಲೆ ಅಲ್ಲೇ ಆಯ್ಕಂತೆ, ಬೇಕಾರೆ ನೀನೇ ಬಂದ್ ಬಂದ್ ಕಣ್ಕೊಂಡ್ ಹೋಗಿ.
1: ಅಮ್ಮ ನಿಧಾನಕ್ ಮೆಟ್ಲೇಳಿ. ಭಾಗ್ಯ ಅಮ್ಮನ್ನ ನಿಧಾನಕ್ಕೆ ಇಲ್ಲೇ ಎಲ್ಲ ತಿರ್ಸ್ಕೊಂಡ 2 ಗಂಟೆ ಬಿಟ್ಟು ಬತ್ತೆ. ನೀನ ಸುನಂದನ್ ಪಾರ್ಟ್ ಮಾಡೋಕೆ ತಯಾರಾಗಿರ.
0: ಆಯ್ತಾಯ್ತು.
1: ಅಮ್ಮ ನಿಧಾನಕ್ ಕೂತ್ಕೋ. ಓಯ್ ಡ್ರೈವರ್ ಬಾಬಾ, ಹಾ ಸೀದಾ ಬೆಂಗಳೂರಿಗೆ ಹೋಗ. ಅಮ್ಮ ದೊರೆಸ್ವಾಮಿ ಮನೆ ಬಂತ, ಇಳಿ ಇಳಿ.
4: ಅಯ್ಯೋ ಮರಯ್ಯ ಇಷ್ಟು ಬೇಗ ಬಂತನ?
1: ಹೌದಮ್ಮ ಬಾಬಾ. ಏ ದೊರೆಸ್ವಾಮಿ ಕಾರಿನವನಿಗೆ ದುಡ್ಡು ಕೊಟ್ಟು ಕಳ್ಸ. ಹಾ ಅಮ್ಮ ಹಿಂಗೆ ಎಡಕ್ ಎಡಕ್ ಬಾ, ಇದು ಅವ್ರ ಮನೆ ಕಂಪೌಂಡ್. ಹಾ ಹಾ ಹಾ ಇಲ್ಲೇ ನಿಂತ್ಕೋಮ್ಮ. ಪ್ರೇಮ ಸತ್ಯ ಬನ್ನಿ ಬನ್ನಿ. ದೊರೆ ಅಮ್ಮ ಬಂದಿದ್ಲಿ ಕಾಣ.
5: ಅಮ್ಮ ಬಂದಿ ಅಮ್ಮ.
4: ಹೌದು ಮರಯ್ಯ.
5: ಅಮ್ಮ ನಮಸ್ಕಾರ ಮಾಡ್ತೆ.
4: ಹಾ ಹಾ ಹಾ ಸುನಂದ ಸುನಂದ.
5: ಹಾ
4: ಇಲ್ವ ಮರೈತಿ, ಹತ್ರ ಕೂತ್ಕೋ ಈಗ ತಕೋ.
6: ಏನತ್ತೆ ಹುಷಾರಿದ್ರಿಯಾ?
4: ಹಾ ಹುಷಾರಿದ್ನ, ನಿನ್ನೊಟ್ಟಿಗೆ ಆಯ್ಕಣ್ಕಂದ್ ಹೇಳಿ ಬಂದೆ ಮರೈತಿ.
6: ಒಳ್ಳೇದಾಯ್ತು.
4: ಎಂತಕ್ಕೆ ಸ್ವರ ಎಲ್ಲ ಒಂಥರ ಆಯ್ತಲೆ?
6: ಅದ ಥಂಡಿ ಆಯ್ತು ಅದಕ್ಕೆ ಅಷ್ಟೇ.
4: ಅಲ್ಲ ದಪ್ಪ ಆದಂಗ್ ಕಾಣತ್ತಲೆ?
6: ಅದ ವಯಸ್ಸಾಯ್ತಲ್ಲ, ವಯಸ್ಸಾದ್ಮೇಲೆ ಒಂಚೂ ಮೈ ಬತ್ತಲೆ.
4: ಅಯ್ಯೋ ಇದೆಂತ ಮರೈತಿ, ಜಡೆ ಇಷ್ಟು ಸಣ್ಣದಾಯ್ತಲೆ, ನಮ್ ಭಾಗ್ಯನ್ ಜಡೆ ಕಂಡಾಗೆ ಇತ್ತು.
6: ವಯಸ್ಸಾಗ್ತಾ ಕೂದ್ಲು ಉದ್ರುತ್ತಲ್ಲ ಅತ್ತೆ.
4: ಸುನಂದ ಆ ಬುಟ್ಟಿಲ ತಿಂಡಿ ಇಟ್ಟಿದೆ ಕಾಣ್, ತೆಗ್ದ ಮಕ್ಳಿಗ್ ಕೊಡ. ಬಾಗಿನ ಹತ್ರ ತಿಂಡಿ ಮಾಡಿ ಕೊಡುಕ್ ಹೇಳಿ ಮಾಡಿ ಕೊಟ್ಲ. ಶಂಕರ ಎಲ್ಲ?
1: ಏನಮ್ಮ?
5: ಅಮ್ಮ ಶಂಕರಣ್ಣ ಬತ್ಲಿಗ್ ಹೋಯ್ದ.
4: ಹೌದಾ? ಆ ಬಾಗಿಂಗೆ ತಿಂಡಿ ಮಾಡೋಕೆ ಬತ್ತಿಲ್ಲ ಮರೈತಿ. ತೂ ಸುನಂದ ಆ ಬಾಗಿನ ಕೈಲಿ ಬೆಂದ್ ಬಂದ್ ಸಾಕಾಯ್ತು ಮರೈತಿ. ಪುಣ್ಯಾತ್ಗಿತ್ತಿ ಸರಿಯಾಗಿ ಹೊಟ್ಟಿಗೂ ಹಾಕ್ತಿರಲ್ಲೆ, ಏನ್ ಬೇಕು ಏನ್ ಬೇಡ ಅಂತ್ಲೂ ಕೇಂತಿರಲ್ಲೆ. ಆ ಮಕ್ಕಳಿದ್ವಲೆ ರವಿಯು ರಾಜಲಕ್ಷ್ಮಿಯು ಹನುಮಂತನ ಅಪರಾವತಾರಗಳು, ಬಾಲ ಒಂದಿಲ್ಲೆ.
5: ಸುನಂದ ಒಂಚೂರಿಲ್ಬಾ.
0: ಕಂಡ್ರಿಯ ಕಂಡ್ರಿಯ, ನಾನು ಇಷ್ಟು ದಿನ ಎಷ್ಟು ಲಾಯ್ಕ್ ಮಾಡಿ ಅತ್ತೆನ್ ಕಂಡ್ಕೊಂಡಿದೆ. ನಂಗ ನನ್ನ ಅಮ್ಮ ಬೇರೆ ಅಲ್ಲ, ಅತ್ತೆ ಬೇರೆ ಅಲ್ಲ, ಈಗ ನನ್ ಬಗ್ಗೆ ಅವ್ರ ಮನ್ಸಲ್ಲಿ ಎಂತ ಇತ್ತ ನಂಗೆ ಇವತ್ತು ಗೊತ್ತಾಯ್ತು ಕಂಡ್ರಿಯ. ಎಲ್ಲ ನನ್ನ ಹಣೆ ಬರ.
1: ಭಾಗ್ಯ, 60 ಅರಳು ಮರಳು ಅಂತೇಳಿ ಗಾದಿ ಇತ್ತಲೆ, ಅಮ್ಮಂಗೀಗ್ಲೇ 80. ಅವಳನ್ ಮಾತನ್ನ ಮನ್ಸಿ ತಕಬೇಡ. ಒಂದೇ ಬದಿ ಕೂತು ಕೂತು ಬೇಜಾರಾಯ್ತು, ಎಂತೆಂತೋ ಮಾತಾಡ್ತಿ. ಅವಳನ್ನ ಕ್ಷಮಿಸಕ?
7: ಕ್ಷಮಿಸುಕೆ ನಾನ್ ಯಾರ್? ಇರ್ಲಿ ಬಿಡಿ, ಸರಿ ಬನ್ನಿ.
1: ಜಾಣೆ, ಸಿಟ್ಟು ಬೇಜಾರ್ ಮಾಡ್ಕೋಬೇಡ, ನಾಟಕ ಹಿಂಗೆ ಮುಂದುವರ್ಸಕ
7: ಆಯ್ತು.

ಅಯ್ಯಪ್ಪ ದೇವ್ರೆ, ಬೆಳಗ ಆಯ್ತಾ? ಸುನಂದ, ಸುನಂದ, ದೊರೆ ದೊರೆ.

0: ಓ
1: ಏನಜ್ಜಿ?
0: ಯಾರ ಸತ್ಯನಾ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲ ಹೋದ್ರ?
1: ಅಮ್ಮ ಆಚೆ ಮನೆಗೆ ಹೋಯಿದ್ಲು, ಅಪ್ಪ ಪ್ಯಾಟಿಗೆ ಹೋಯ್ರು.
0: ಹೌದಾ? ಹಂಗಾರೆ ನೀನೇ ನಂಗೊಂಚೂರು ಮೀಯುಕ್ ನೀರು ತೋಡಿ ಕೊಡ್ತೀಯ? ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟಿ ಬೇರೆ ರಾಮ ರಾಮ ಅಂತಿತ್ತು.
1: ಹೋಗಜ್ಜಿ, ನಂಗೆ ಟೈಮ್ ಇಲ್ಲ, ಹೋಮ್ವರ್ಕ್ ಬೇರೆ ಮಾಡೋಕಿತ್ತು.
0: ಸರಿ, ನಿಮ್ಮ ಅಮ್ಮ ಬಂದ್ಮೇಲೆ ಅವಳನ್ನು ಕಳಿಸು, ಹೋಗ. ಗೋವಿಂದ ಶ್ರೀಹರಿ, ಗೋವಿಂದ.
2: ಏನತ್ತೆ ಕರ್ದ್ರಿಯಾ?
0: ಬೆಳಿಗ್ಗೆಯಿಂದ ಒಬ್ರಾರು ಇತ್ಲೈ ಬಂದಿರಿಯಾ? ಎಲ್ಲಿಗೆ ಹೋಗಿದ್ಯೆ?
2: ಆಚಿ ಮನೆಯವ್ರ ನನ್ನ ತಂಗಿಗೆ ಗಂಡಿನ ಕಾಂತ್ರಂಬ್ರ, ಅದಕ್ಕೆ ಕೇಂಬಕ್ಕೆ ಹೋಯ್ದಿದೆ.
0: ಓ, ಕಾಫಿ ಮಾಡ್ಯ?
2: ನಮ್ಮನೆಲ್ಲ ಕಾಫಿ ಮಾಡೋ ಅಭ್ಯಾಸವೇ ಇಲ್ಲ. ದಿನಾ ಕಾಫಿ ಮಾಡ್ರೆ ಪೂರೈಸುದೆ ಹಂಗೆ.
0: ಸರಿ ಹೋಯ್ಲಿ, ನನ್ನನ್ನ ಬಚ್ಲಿ ಮನೆ ಕರ್ಕೊಂಡೈ. ಮೀಸ್ ಮರೈತಿ, ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟೆ ಬೇರೆ ಹೊಸುವತ್ತಿತ್ತು.
2: ಮತ್ತೆ ನಂಗ್ ಒಂಚೂರು ಪುರ್ಸೋತಿಲ್ಲ. 9 ಗಂಟೆಗೆಲ್ಲ ಅಡ್ಗಿ ತಿಂಡಿ ಎಲ್ಲ ಆಯ್ಕ, 9:30ಗೆಲ್ಲ ಎಲ್ರದು ಊಟ ಬೇರೆ ಆಯ್ಕ, ಮಕ್ಳು ಶಾಲೆಗೆ ಹೋತ್ವಲ್ಲ, ನಿಮ್ ಮಗಂಗೂ ಆಫೀಸಿಗೆ ಹೋಯ್ಕ. ಒಂದ್ ಕೆಲ್ಸ ಮಾಡ್ತೆ, ಆ ಗಂಗಿನ ಕರ್ದ ನಿಮ್ಗ ಸ್ನಾನ ಮಾಡಿಸು ಕೇಳ್ತೆ.
0: ಗಂಗಿನ ಯಾರದ?
2: ಅವಳ ಅದ ಕೆಲ್ಸದವಳ.
0: ಮತ್ತೆ ಮಡಿ?
2: ಅಯ್ಯ, ಮಡಿ ಗಿಡಿ ಎಲ್ಲ ಊರಲ್ಲಿ ನಡೀತ, ಇಲ್ಲ ಹಂಗ ಮಾಡ್ರತ್ತ. ಹಂಗಾರ ಗಂಗೆ ಬೇಡ್ದ?
0: ಹಂಗಾರೆ ಆ ಗಂಗಿ ಬೇಡ. ನಿಂಗ್ ಪುರ್ಸೋತಾರ ಮೇಲೆ ನೀನೆ ಮೀಸ್, ಅಲ್ಲಿವರೆಗೂ ಹಸು ತಡ್ಕೊಂಡಿರ್ತೆ, ಎಂತ ಮಾಡುದು?
2: ಸರಿ ಅತ್ತ.
0: ರಾಮ ರಾಮ ಗೋವಿಂದ ಗೋವಿಂದ.
1: ಅಜ್ಜಿ ಹಸು ಅಂದ್ರಲ್ಲ, ಅಮ್ಮನ್ಗೆ ಪುರ್ಸತಿಲ್ಲ ಅಂದ್ರ, ಅದಕ್ಕೆ ಬ್ರೆಡ್ ತಂದಿರ ತವಣಿ. ಬ್ರೆಡ್? ಬ್ರೆಡ್?
0: ಬ್ರೆಡ್ ಅಂಗಡಿಲ್ ಮಾಡಿದ್ದಾನ?
1: ಇಲ್ಲ, ನಮ್ಮ ಅಡ್ಗೆ ಮನೇಲಿ ಮಾಡಿದ್ದು. ಸುಮ್ನೆ ತಿನ್ನಿ.
0: ಬಿಸಾಡದನ್ನ, ನಾ ತಿಂತ ಅದನ್ನೆಲ್ಲ, ಅದು ಮೀದೆ.
1: ಅಪ್ಪಯ್ಯ ಅಮ್ಮ ತಿಂತರ?
0: ಅಲ್ಲ, ನಿನ್ನ ಅಮ್ಮನು ಮೀದೆ ತಿಂತ್ಲನ?
1: ಮತ್ತೆ ಇನ್ನೇನು?
0: ಮತ್ತೆ ಪೂಜೆ ತೀರ್ಥ
1: ಅದೆಲ್ಲ ಮಾಡುಕೆ ಯಾರಿಗ ಪುಸ್ತಿತ್ತ?
0: ರಾಮ ರಾಮ, ಶಂಕರನ ಹೆಂಡತಿ ಭಾಗ್ಯ ನಿಜವಾದ ಭಾಗ್ಯಲಕ್ಷ್ಮಿ. ಅಷ್ಟೊತ್ತಿಗೆ ಎದ್ದ ತಾನೂ ಮಿನ್ಕಂಡ ನನ್ನನ್ನು ಮೀಸಿ ತಿಂಬುಕ್ ಎಂತಾರು ತಂದು ಕೊಡ್ತಿದ್ಲು. ಗಳಿಗೆ ಗಳಿಗೆಗೂ ಎಂತಾರು ಬೇಕಾ ಅನ್ಕಂಡು ವಿಚಾರಿಸುವವಳು. ಎಷ್ಟು ಲಾಯಕ ಕಣ್ಕಂತಿದ್ಲು.
1: ಮತ್ತೆ ಆಗ್ಲೇ ಭಾಗ್ಯದೊಡಮ್ಮ ಏನು ತಿಂಬುಕ್ ಹಾಕುದಿಲ್ಲ ಅಂದ್ರಿ?
0: ಏ, ನಾನೆಷ್ಟೊತ್ತಿಗೆ ಹಂಗೆ ಹೇಳಿದ್ದೆ, ಸುಮ್ ಸುಮ್ಮನೆ ಎಂತೆಂತದು ಹೇಳ್ಬೇಡ. ಪಾಪ ಆ ಮಕ್ಕಳು ಹಂಗೆ, ರವಿ ರಾಜಲಕ್ಷ್ಮಿ ಮೀಯುಕ್ ನೀರ್ ತೋಡಿ ಕೊಡ್ತಿದ್ದು, ನನ್ನ ಕೈ ಹಿಡ್ಕಂಡ್ ಮನೆಯೆಲ್ಲ ಓಡಾಡಿಸ್ತಿದ್ದು. ಮುತ್ತೇನ್ ಕಣಗಿನ ಮಕ್ಕಳು.
1: ಮತ್ತಾಗಿನ ಹನುಮಂತ ನಬರ ಅವತಾರ ಅಂದ್ರಿ?
0: ಥೂ, ಸುಳ್ಳು ಸುಳ್ಳ ಎಂತೆಂತದು ಹೇಳ್ಬೇಡ. ಹೋಯ್ಲಿ, ನಮ್ ಜಪಸಾರ ಎಲ್ಲಿತ್ತ?
1: ನಮ್ಗೊತ್ತಿಲ್ಲ ಅಜ್ಜಿ. ಅಜ್ಜಿ ಬ್ರೆಡ್?
0: ಇನ್ನೊಂದ್ಸಲ ಬ್ರೆಡ್ ಅಂದ್ರೆ ಕೋಲ್ ತಕೊಂಡ್ ಹತ್ತಿ ಕಣ್. ನಿನ್ ಬ್ರೆಡ್ ಅಂತ ತಕೊಂಡ್ ಹೋಯ್ ಆಚೆ ಬಿಸಾಕ್. ನಿಮ್ ಅಪ್ಪ ಬಂದ್ಮೇಲೆ ಬಪ್ಪು ಕೇಳ.
1: ಅಕ್ಕಜ್ಜಿ.
0: ರಾಮ ರಾಮ, ಜಪಸಾರು ಇಲ್ಲಿಯಲೇ. ಗೋವಿಂದ ಶ್ರೀಹರಿ.
1: ಅಪ್ಪಯ್ಯ ಬಂದ್ರಿಯಾ? ಅಜ್ಜಿ ಕರೆಸಿದ್ರು.
3: ಅಮ್ಮ ಏನು ಕರ್ದಿ ಅಂಬ್ರಲೆ? ಎಂತದ
0: ದ್ವಾರೆ? ನನ್ನನ್ನು ಊರಿಗೆ ಕಳಸ, ಸುಮ್ನೆ ನಂಗೂ ತೊಂದ್ರಿ ನಿಂಗೂ ತೊಂದ್ರಿ.
3: ಯಾಕಮ್ಮ, ನಿನ್ನೆ ಬೈಸೋರಿ ಅಷ್ಟೇ ಬಂದದಲ್ದ, ಈಗ್ಲೇ ಬೈಗಿಗೆ ಹೋಯ್ಕ ನಿಂಗೆ?
0: ಇಲ್ಲ ಮರಯ್ಯ, ನಂಗಲ್ಲೇ ಲಾಯ್ಕತ್ತ.
3: ಯಾಕಮ್ಮ, ನನ್ ಮೇಲ್ ನಿಂಗ್ ಪ್ರೀತಿ ಇಲ್ಲ್ಯಾ?
0: ಪ್ರೀತಿಗೇನ ಬೇಕಾದಷ್ಟಿತ್ತು. ದೂರದಲ್ಲಿದ್ರೆ ಪ್ರೀತಿ ಹೆಚ್ಚು, ದೂರಿದ್ರೆ ಪರ್ಮಳ ಅಂತರಲೆ ಹಾಂಗೆ.
3: ಅಲ್ಲಮ್ಮ, ಶಂಕರ ನನ್ ಮನೇಲಿ ನಿಂಗ್ ಲಾಯ್ ಕಣ್ಕಂತಿಲ್ಲ ಅಂದ್ಯಲೆ, ಬೆಂದ್ ಬೆಂದ್ ಸಾಕಾಯ್ತಂದ್ಯಪ್ಪ. ಪಾಪ, ಒಂದ್ ತಿಂಗ್ಳ ನೀನ್ ಇಲ್ಲೇ ಸುಧಾರಿಸ್ಕೊ, ಆಮೇಲೆ ಹೋದ್ರ ಆಯ್ತ. ಇಲ್ಲೇನ್ ಕಷ್ಟ ಆಯ್ತ್ ನಿಂಗೆ?
0: ಸುಮ್ಮನೆ ಸಾಯು ಮುದುಕಿ ಬಾಯಲ್ಲ ಎಂತಕ್ಕೆ ಕೆಟ್ಟ ಮಾತಾಡಿಸ್ತೆ ಮರಯ್ಯ. ಒಂದ್ ತಿಂಗಳಲ್ಲ, ಇಲ್ಲ ನಾ ಒಂದ್ ಗಳಿಗೆಯೂ ಆಯ್ಕಂತಿಲ್ಲ. ಹೋಯ್, ಒಂದ್ ಬಾಡಿಗೆ ಕಾರ್ ತಕಬಾ, ಬೇಕಾರೆ ಶಂಕರ್ನ ಹತ್ರ ದುಡ್ಡು ಕೊಡಿಸ್ತೇನೆ ನಾನು.
3: ಅಲ್ಲಮ್ಮ,
0: ಅಲ್ಲೂ ಇಲ್ಲ ಬೆಲ್ಲವೂ ಇಲ್ಲ, ಇನ್ನೊಂದು ಮಾತಾಡಿದ್ರೆ ಕೋಲ್ ತಗೊಂಡ್ ಹಾಕ್ತೆ ಕಣ್.
3: ಆಯ್ತು ಮಾರೈತಿ, ಕಾರ್ ತಕ ಬತ್ತೆ ಅಕ್ಕ. ಇನ್ನೂ ಒಂದ್ಸಲ ಹೇಳತೆ, ಇನ್ನೊಂದ್ಸಲ ಯೋಚನೆ ಮಾಡಿ ಕಾಣ.
0: ಆಯ್ತು ಆಯ್ತು, ಯೋಚನೆ ಮಾಡ್ತೆ.
3: ಅಮ್ಮ, ಶಂಕರಣ್ಣನ್ ಮನಿ ಬಂತ ಕಾಣ. ಬಾಬಾ ನಿಧಾನ ಕಿಳಿ ಅಕ್ಕ. ಅದಕ್ಕೆ ಶಂಕರಣ್ಣ ಈಗ ಅಮ್ಮನ್ ಕರ್ಕೊಂಡ್ ಬಂದಿದೆ ಕಾಣಿ.
2: ಓ ಅತ್ತೆ ಬನ್ನಿ ಬನ್ನಿ. ದೊರೆಸ್ವಾಮಿ ಊಟ ಮಾಡ್ಕೊಂಡು ಹೋಯ್ಲಕ್ಕ.
4: ಇಲ್ಲ ಅತ್ತಿಗೆ, ಆಫೀಸ್ ಹಂಗೆ ತುಂಬಾ ಕೆಲ್ಸ ಇತ್ತು. ನಾನ್ ಇನ್ನು ಬಂದ್ ಕಾರ್ ಹೆಂಗೆ ಹೋತೆ ಅಕ್ಕ. ಅಮ್ಮ. ಓ ಅಮ್ಮ, ನಾನಿನ್ ಬತ್ತೆ ಅಕ್ಕ.
0: ಹಾ ಹಾ ಅಡ್ಡಿಲ್ಲ
2: ಅತ್ತೆ, ಬನ್ನಿ ಒಳಗ್ ಬನ್ನಿ ಅತ್ತೆ.
5: ಓ ಅಮ್ಮ ಬಂದ್ಲೇ.
2: ಹೌದ್ರಿ, ಇದೆಂತ ಅತ್ತೆ, ನಿನ್ನೆ ಹೋಯ್ ಇವತ್ತೇ ಬಂದ್ಬಿಟ್ರಿ.
0: ಎಲ್ಲ ಹೇಳ್ತೆ ಮರೈತಿ, ಎಲ್ಲ ಹೇಳ್ತೆ.
5: ಮಕ್ಳೆ, ಹೊಜ್ಜಿ ಸಾಮಾನನ್ನೆಲ್ಲ ಒಳಗ್ ತಕ ಬನ್ನಿ.

0: ಹಲೋ
1: ಹಲೋ,
0: ಏ ಬತ್ತಿಲ್ಲೇನಾ?
1: ಎಲ್ಲಿಗ
0: ಎಲ್ಲಿಗ ವೈಭವ್ ಬರ್ಡೇ ಅಲ್ಲ ಮಾರ, ನೆನ್ಪಿಲ್ಲೇನಾ?
1: ಓ ಹೌದಲ್ಲ, ಕೇಕ್ ಎಲ್ಲ ರೆಡಿ ಇತ್ತ?
0: ಎಲ್ಲ ರೆಡಿ ಇತ್ತು, ನೀನ್ ಶೇರ್ ಇಟ್ಕೊ ಬಂದ್ರೆ ಆಯ್ತು.
2: ಅಣ್ಣ, ಶೇರ್ ಹಾಕುದಂಗೇನ್ ಪ್ರಾಬ್ಲಮ್ ಅಲ್ಲ, ಅಲ್ಲಿ ಬಂದ್ರ ಮೇಲೆ ಬರೀ ಕೇಕ್ ಚೌಚವ್ ಸ್ಪ್ರೈಟ್ ಕುಡ್ಕೊಂಡು ವಾಪಸ್ ಒಪ್ಪಕ್ ನಂಗೆ ಅಡಿಯ, ನಂಗ್ ವ್ಯವಸ್ಥೆ ಎಲ್ಲ ಸಮಾಯಿಕ.
0: ಇವತ್ತಿನ ಮಟ್ಟಿಗೆ ನೀ ಎಷ್ಟ್ ಕುಡಿತೀವ್ ಅಷ್ಟಿತ್ತು, ತಲಿ ಬಿಸಿ ಮಾಡ್ಕೊಬಾರ್ದ.
2: ಬರೀ ಬಾಯಂಗ್ ಹೇಳುದಲ್ಲ ಹಾ,
3: ಕಡಿಕೆ ನನ್ ಹೆಣ್ ಕೈ ಕೊಟ್ಟಂಗ್ ನೀವು ಕೈ ಕುಡುಕಿಲ್ಲ, ಹಾಂಗ್ ಕೈ ಕೊಟ್ರೆ ಕಡುಕಾಲ್ ಮುಗಿನ್ ತೆಗ್ದಾವ್ ಮಂಡಿ ಮೇಲೆ ಹೊತ್ತಾಕ್ತಿ.
4: ನನ್ ಹೆಣ್ ಮೋಸ ಮಾಡದ್ ಈಗಳು ನನ್ನ ಎದಿಯೊಳಗೆ ಹೆಗುಳ ಮೋಳ ಮಾಡ್ದಂಗೆ ದೊಡ್ಡ ಮಾಡ ಆಯ್ತು.
0: ಓ ಮಾಳ ಇದ್ದ, ಹಂಗಾರೆ ಲಕ್ಷ್ಮಣನ ಹತ್ರ ಒಂದ್ ಲೋಡ್ ಕೆಂಪ್ ಮಣ್ ತನ್ ಸೋರು ಕೇಳ.
2: ನನ್ ಜೀವ್ಸ ಅಂತ ನನ್ ಗೊತ್ತಿತ್ತ, ನಿಮ್ಗೆಲ್ಲ ಗಮ್ಮತ್ ಅಲ್ಲನ?
0: ಮಳಿಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿಯಾರೆ, ತಪ್ಪು ಮಳಿದಲ್ಲ, ಆ ಬಿಸಿಲು ನಂಬಿ ಚಡ್ಡಿ ಒಣಸ್ದನದ.
2: ಹಾಂಗಂದ್ರೆ ಎಂತದ?
0: ಅದ ನಿಂಗ ಅರ್ಥ ಆತಿಲ್ಲ, 500 ರೂಪಾಯಿ ಇಡ್ಕ ಬಾ.
2: ಅಮ್ಮ ಅಮ್ಮ, ಏ ಅಮ್ಮ
5: ಗಡಗ್ ಎಂತ ಅಷ್ಟು ಗೆಂಡ ಕಿತ್ಕ ಕೂಗ್ತೆ, ನಾನು ಇಲ್ಲೇ ಇದ್ದು ನಿಂತ್ಕೊಂಡು ಹೊಟ್ಟಿ ಹೋಯ್ತಾ?
2: ಇಲ್ಲೇ ಇದ್ದಳಿಗೆ ಒಂದು ಹಾವು ಒಂಬಾತಿಲ್ಯಾ, ಬಾಯಿಗೆ ಅಂತ ಅವಲಕ್ಕಿ ತುಂಬಿಕೊಂಡಿದ್ಯಾ? ಅದೇ ಇರ್ಲಿ, ಪಟ್ಟು ಒಂದು 500 ಕೊಡ.
5: 500 ರೂಪಾಯಿ ನನ್ನ ಹತ್ರ ಇಲ್ಲ, ಬೆಳ್ ಮುಂಚೆ ಮೀನ್ ತಕ್ಕಂ ದುಡ್ಡು ಇಲ್ಲೇ ಸಂಘ ಸಾಲ್ದಂಗ ನಾನೀಗ ಮೀನ್ ತಕೊಂಡದ, ನಾಳೆ ಸಂಘ ಕೊಟ್ಟಕ್ಕೆ ಇವ್ರ ಹತ್ರ ಕೇಳ್ಕ, ಅವ್ರ ಹತ್ರ ಇನ್ ಎಷ್ಟ್ ಇದಕ್ ಬಯಸ್ಕೊಂಡ್ಕೊ.
2: ನೀವಿಬ್ರು ಗಂಡೆ ಹೆಂಡತಿ ಎಂತ ಬೇಕಾದ್ರೆ ಮಾಡ್ಕೊಣಿ, ನಂಗ್ ಸಂಬಂಧ ಇಲ್ಲ, ನಂಗೊಂದ್ 500 ರೂಪಾಯಿ ಕೊಟ್ರೆ ಸಾಕು.
6: ತಿಂಗಳ ತಿಂಗಳ ಮನೆಗೆಲ್ಲ ತಂದಾಕು ದಿವ್ನೆ ಕಾಣ, ಈಗ ವಾಪಸ್ ಕೇಂತಿದ್ದ. ಕೊಡು ಕೊಡು, ನಿನ್ ಮಗ್ನಿಗೆ ಕೊಡು.
2: ಅಮ್ಮ ನಾನ್ ನಿನ್ನ ಹತ್ರ ಮಾತಾಡ್ತಿದ್ದಿ, ಈ ನಾಯಿ ಹತ್ರ ಅಲ್ಲ.
6: ನಾನ್ ಇದ್ದದನ್ನೇ ಹೇಳದ್ದು, ಸತ್ಯ ಹೇಳ್ರೆ ಈಗಳಿನ ಕಾಲದಾಗ ಬೆಲೆ ಇಲ್ಲ.
2: ನಿನ್ ಸುದ್ದಿ ಬಂದ್ರೆ ಮಾತ್ರ ಮಾತಾಡ್ ನಾಯಿ, ನಾನು ಇಲ್ಲಿ ಅಮ್ಮನೊಟ್ಟಿ ಮಾತಾಡ್ತಿದ್ದೆ, ನಿಂದ ಎಷ್ಟೇ ತಸ್ಕೊಂಡ್ಕೊಂಡ ಸುಮ್ನೆ ಮುಲ್ಲೆ ಬಿತ್ಕೋ, ಕೆಲ್ಸ ಕಾರ್ಯಕ್ಕೆ ಹೋಯ್ದೆ, ಬಿಟ್ಟು ಕೂಡ್ ತಿಮ್ಮವಲ್ಲ ನಂಗೆ ಹೇಳ್ತೋ.
6: ಹೌದಪ್ಪ, ನೀ ತಂದಾಕದಾರು ಸ್ವಲ್ಪ, ನಿಂದು ಡಿಗ್ರಿ ಮುಗಿತಲ್ಲ, ನೀ ಎಂತ ಕಿಸಿತೆ ಅಂದಳಿ ನಾನು ಕಾಣ್ತೆ.
2: ನನ್ ತಲಿ ಬಿಸಿ ನಿಂಗ್ ಬ್ಯಾಡ್ದ, ನಂದ್ ಎಂತ ಹೇಳಿ ನಾ ಕಂಡ್ಕಂತಿ, ನಂಗ್ ತಲಿ ಸೆಳಿತಿತ್ತ, ಇನ್ ಒಂದ್ ಮಾತಾಡ್ರೆ ಸೊಡ್ಡಿ ಹಿಡ್ಕ ಗ್ವಾಡಿ ಜಪ್ಪುಕಿದ್ದಿ. ಹಿಡದ್ದೇಲೋ,
5: ಯೋ ನಿಮ್ ಎಂತ ಜಮ್ರಗ್ಲಿ ಮಕ್ಕಳೇ, ಸುಮ್ನೆ ಕಳೆತೆ. ಅಪ್ಪಯ್ಯ ಬಂದ್ರಲ್ಲ.
7: ಎಂತ ಜ್ಯೋತಿಯ, ಎಂತ ಐತೆ?
5: ಅಯ್ಯೋ ನಂಗೆ ಅಡಿ ಅಮ್ಮಾರ್ರೆ, ಇವ್ ಜಗಳ ಕುಂಡಕೊಂಡ್ ನಂಗ್ ಸಾಕಾಯ್ತು, ಇವತ್ ಸರಿ ಆತೋ ನಾಳಿಗ್ ಸರಿ ಆತೋ ಅಂದಳಿ ಕಂಡ್ರೆ ಇವ್ ಹಣಿ ಬರ ಈ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂದ್ ಬದಗೆ ಕಿಚ್ಚಡ ಬೆನ್ನು ಇಡೀ ದಿನ ಕತ್ತಿ ಕಣಂಗ್ ದುಡ್ದ ದುಡ್ದ ರಾತ್ರಿ ಕೊಟ್ಟು ಒಂದ್ ಗೊಳಗೆ ಮೊನ್ಕಂತಿ ಅನ್ಕಂಡ್ರೆ ಇವ ನಂಬ್ ಬಿಡ್ತು ನನ್ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂಚೂರು ನೆಮ್ಮದಿ ಇಲ್ಲ ನನ್ ಮ್ಯಾಲೆ ಬಳ್ಳಿ ಹಾಕಂತ.
7: ನಿಂಗ ಐಕದ್ದೆ ಬೇಕ ಬೇಕಾದಂಗೆ ಕೋಳಿ ಮೀನ್ ಅಂದ್ಲಿ ತಕಬಂದ್ ತಕಬಂದ್ ಲಾಯಕ್ ಮಾಡಿ ಬಾಯಿ ರುಚಿ ಮಾಡಿ ಮಾಡಿ ಕೊಡ್ತೆ ಕಣ, ತಿಂದ ತೆಗ್ಲಿ ಬಳದ್ ಇವಾಗ ಮತ್ತೆಂತಲ್ಲ.
6: ಅಪ್ಪಯ್ಯ ನಾ ಎಂತ ಮಾಡ್ಲ, ಎಲ್ಲ ಇವನೇ ಮಾಡದ್ದ.
2: ಹಾ ನಾ ಎಂತ ಮಾಡ್ದೆ, ಸುಮ್ನೆ ಸುಳ್ ಸುಳ್ಳು ಹೇಳ್ರೆ ಸೊಟ್ಟು ಹೊಡೆದ ಹಾಕಿದ್ದಿ. ಸುಮ್ನಿರ್ಯ,
7: ಎಂತದ ನಿಮ್ ರಗಳಿ ಅಂತ ಹೇಳಿ?
2: ಅಪ್ಪಯ್ಯ ನಿಮ್ ಹೆಂಡತಿ ಮಗಳೊಟ್ಟಿಗೆ ಎಂತ ಬೇಕಾದ್ರೆ ಮಾತಾಡ್ಕಣಿ, ನಂಗ್ ತಡ ಆಯ್ತು, ನಂಗ್ ದುಡ್ಡು ಕೊಡಿ ನಾ ಹಾತೆ.
7: ದುಡ್ಡ
2: ಎಂತಕ್ಕೆ? ವೈಭವನ್ ಬರ್ತಡೆಗೆ ಕೇಕ್ ತಕಣಕ.
7: ಕೇಕ್ ತಕ್ಕ ಮುಖ ಇಲ್ಲ ವಿನಯ ಬಾರಂಗ್ ಕೂಗ ಸರ ಕುಡುಕ.
2: ಅಪ್ಪಯ್ಯ
7: ಮುಚ್ಚ ಬಾಯ್, ನಿನ್ನೆಂತ ಗೊತ್ತಿಲ್ಲದಲ್ಲಿ ಮಾಡಿದೆ ನಂಗೆ, ಬೆಳ ಮುಂಚಿಂದ ಸಾಯಂಕಾಲವರೆಗೂ ಅಬ್ಬಿ ಮಾಡ ತಿನ್ಕೊಂಡು ತೆಗ್ಲಿ ಬೆಳೆಸ್ಕೊಂಡು ಕಾಲ್ ಮೇಲ್ ಮಾಡ್ಕ ಮನಿಕ ಮೊಬೈಲ್ ಕಮ್ದ ಸಾಯಂಕಾಲ ಅವ್ರ ಕೂಡ್ಲೆ ಹರ್ಗ ತಿರುಗೂ ಕೋಬ್ದ ಬಾರಂಗ್ ಕೂಗ ಸರ ಕುಡುದ ಆ ಗೋಳಿ ಮರದಡಿ ನಿತ್ಕ ಹೊತ್ತ ಮತ್ತೆ ಹೆಣ್ಗಳಿಗೆಲ್ಲ ಲೈನ್ ಹಾಕುದು. ಥೂ ನಿನ್ನ ಜನ್ಮಕ್ಕಿಷ್ಟ, ನನ್ನ ಮಗ ಅಂದಲ್ಲಿ ಹೇಳ್ಕ ಮುನ್ನ ಆಚಿಕೆ ಆತ್ ನಂಗೆ. ನೀನ್ ಹಿಂಗೆ ಇದ್ರೆ ಹ್ಯಾಂಗಡ ಮನಿ ಕಟ್ಕ ಅಕ್ಕನ ಮದಿ ಮಾಡ್ಕ ನೀನು ಮದಿ ಏಕ?
2: ಅಯ್ಯ ಅಬ್ಬ ಇದೆಲ್ಲ ಇತ್ತ ಮತ್ತೆ? ಇಲ್ ಕೇಣಿ ಅಪ್ಪಯ್ಯ, ಮನೆ ಕೊಟ್ಟಕ್ ಒಂದ್ 30 ಲಕ್ಷ, ಅವಳು ಮದಿಗೊಂದ್ 30 ಲಕ್ಷ, ನನ್ ಮದಿಗೊಂದ್ 30 ಲಕ್ಷ, ಟೋಟಲ್ 90 ಲಕ್ಷ ಸಾಲ ನನ್ ತಲೆ ಮೇಲೆ ಹೊರಿಸಿ ಸಾವಲವರಿಗೂ ಸಾಲ ತೀರ್ಸ್ಕೋಕಮ್ ನಂಗೆ ಹಿಡಿಯ.
7: ಮತ್ತೆಂತ ಇದನ್ನೆಲ್ಲ ಬೇರೆಯವ್ರ ಮನೆಯವ್ರು ಬಂದ್ ಮಾಡ್ತಾರ, ಗಂಡ ಅದನ್ನ ನೀನೇ ಜವಾಬ್ದಾರಿ ತಗಣಕ್.
2: ಹಾ ಈಗ ಬಂದ್ರಿ ಕಾಣಿ ಪಾಯಿಂಟ್ಗೆ, ಎಂತಕ್ ನಾನೊಬ್ನೇ ಮಾಡ್ಕ? ಗಟ್ಟಿ ಕೆಂಬುಕಾರೆ ನನ್ಕಿಂತ ಜಾಸ್ತಿ ಅವಳಿಗೆ ಖರ್ಚು ಮಾಡಿರಿ ನೀವು, ಅವಳು ಹೈಸ್ಕೂಲ್ ಇಂದ ಇಂಗ್ಲಿಷ್ ಮೀಡಿಯಂ ಕಳ್ಸಿರಿ, ಕಿಚ್ಚಿಡದ ಮೊಣಗಟ್ಟಿಯನ್ನಲ್ಲಿ ತಯಿಸಿ ಕೊಟ್ಟು ಕೊಟ್ಟ ಸ್ವಲ್ಪ ಖರ್ಚು ಮಾಡಿರಿ ಅವಳಿಗೆ. ಅದೇ ಮನೆ ಜವಾಬ್ದಾರಿ ಅಂದೇಳಿ ಬಂದಲ್ಲ ಗಂಡ ಗಂಡನೇಳಿ ಅಂತ ಕೇಳುದ, ಅವಳು ಸ್ವಲ್ಪ ಜವಾಬ್ದಾರಿ ತಕೊಂಡ್ಲಿ. ಡಿಗ್ರಿ ಮುಗಿಸಿ 3 ವರ್ಷ ಆಯ್ತು, ಹೇಳಿಗೆ ಒಂದ್ 4 ತಿಂಗಳು ಕೆಲ್ಸಕ್ಕೆ ಹೋದಾಳ, ಅದನ್ ಕೈದ್ ಮಾಡ್ಕೊ 3 ವರ್ಷ ಮನೆಗೆ ಕಂಡಾಳ. ಅದ್ರ ಸುದ್ದಿ ಮಾತಾಡಕ್ ಬಾಯ್ ಬತ್ತಿಲ್ಲ ನಿಮ್ಗೆ. ನಾನ್ ಮೊನ್ನೆ ಡಿಗ್ರಿ ಎಕ್ಸಾಮ್ ಬರದಷ್ಟೇ, ರಿಸಲ್ಟ್ ಬರ್ಲ ಇನ್ನು, ಈಗಲೇ ಕೆಲ್ಸಕ್ಕೆ ಹೋಗಿ ಶುರು ಆಯ್ತಕ್ಕಂತಾರ? ಇಲ್ಕಾಣಿ ಮನೆ ಕಟ್ಟುದಾರೆ ಅವಳು ದುಡ್ಡು ಹಾಕ್ಲಿ ನಾನು ದುಡ್ಡು ಹಾಕ್ತೆ, ನಾನ್ ಮದಿಗೆ ಇದೆಯಾತಿಲ್ಲ, ಅವಳು ಯಾರನ್ನಾರು ಲವ್ ಮಾಡದಿದ್ರೆ ಓಡಿ ಮದಿ ಅಪ್ ಕೇಳಿ ಆಯ್ತಲ್ಲ, ನಂಗೂ ತಲೆ ಬಿಸಿ ಇಲ್ಲ ನಿಮ್ಗೂ ತಲೆ ಬಿಸಿ ಇಲ್ಲ.
7: ಯಪ್ಪಾ ನೀನು ನನ್ನ ಮಗನ ಶಣಕಿ ಪತಿಗೆ ಸೈಕಲ್ ಕೂರ್ಸ್ಕೋ ಪತಿಗೆ. ಅಪ್ಪಯ್ಯ ಅಪ್ಪಯ್ಯ ನಾನು ದೊಡ್ಡ ಮನೆ ಕಟ್ತೆ, ಅಕ್ಕನ ಮದಿ ದೊಡ್ಡ ಹಾಲನ್ ಗಡ್ಜು ಮಾಡಿ ಮಾಡಿಸ್ತೆ,
8: ಹೊಸ ಕಾರ್ ತಕೊಂಡ ನಿಮ್ಮನ್ ಎದ್ರ ಸೀಟನ್ ಕೂರ್ಸ್ಕೊಂಡ ಮನೆಯವ್ರನ್ನೆಲ್ಲ ಕರ್ಕ ಊರಿಡೀ ತಿರ್ತಿ ಅಂದ್ರೆ ಹೇಳದ್ ನೀನಯ್ಯ. ನಮ್ಗ್ ಮಂಡಿ ಸಮ ಇಲ್ಲ. ನಾವು ನಿಮ್ಮನ್ನ ಕಷ್ಟಪಟ್ಟು ಸಾಕಿ ನಾವು ಹಳತಾಪದಿ ಮಕ್ಕಳನ್ನ ನಮ್ಮ ಸಾಕ್ತು ಅಂದ್ರೆ ಆಸೆ ಇಟ್ಕ ಕಾಯ್ತಿತ್ ಕಣ. ನಮಗ್ ಮಂಡಿ ಸಮ ಇಲ್ಲ. ನಾವಂತೂ ಶಾಲೆಗೆ ಇಲ್ಲಿಗೆ ಹೋಯ್ಲ ಮಕ್ಕಳವರು ನಾಲ್ಕು ಅಕ್ಷರ ಕಲೀಲಿ ಹರ್ಗುವಾದಲ್ಲ ಬೇರೆಯವ್ರ ಕೈ ಬೈ ಕಾಂಬು ಬ್ಯಾಡ ಅಂದ್ರೆ ಕೈ ತುಂಬಾ ದುಡ್ಡು ಕೊಟ್ಟು ಕಳ್ಸಿ ಇಷ್ಟೆಲ್ಲ ಸಾಂಕಿ ಸಲಗಿ ಅದಿ ಹತ್ರ ಬೆಳೆಸ್ತೇ ಕಾಣ. ಈಗ ಬೆಳೆದ್ರ ಮೇಲೆ ಅಕ್ಕನ ಹತ್ರ ಯಾರೊಟ್ಟಿಗಾರು ಓಡಿ ಹೋಪು ಕೇಳಿ ಎಂತ ಮಾತಾಡ್ದೆ ಮಗ. ಇದೆಲ್ಲಾರು ಹೆರ್ಗು ಗುತಾರಿತ್ತಲ್ಲ ನಾ ಮುಖ ತಕ್ಕ ತಿರ್ಗೂ ಕತ್ತನ. ಮೊನ್ನೆ ಹೋಟ್ಲಂಗ್ ಕೆಲಸ ಮಾಡೋತಿಗೆ ಕುಕ್ಕರ್ ಎತ್ತು ಕೈದೆ ಕಾಲ್ ಮೇಲೆ ಬಿದ್ದ ಬಿಸಿ ನೀರೆಲ್ಲ ಕಾಲ್ ತುಂಬ ಚೊಲ್ಲಿ ಹೋಯಿ ಚರ್ಮ ಸುಟ್ಟು ನಿಗ್ರಿ ಹೋಯ್ತು. ಆ ಉಮೇಶ್ ಅಣ್ಣ ಬಂದ್ಕಂಡ ಶಂಕರಣ್ಣ ಮಗನ್ ಶಾಲಿ ಐತಲ್ಲ ಇನ್ನವ ಮನೆ ಜವಾಬ್ದಾರಿ ಎಲ್ಲ ತಕಂತ ನೀವಿನ್ ಕೆಲ್ಸಕ್ ಬರ್ಬೇಡಿ ಅಂದ್ರೆ ಹೇಳ್ರು ನೀ ಮಾತಾಡದ್ ಕೇಳ್ರಿತ್ತಲ್ಲ ಅಂತಂದೆ. ಹೆಣ್ಣು ಗಂಡ ಸಮಸಮ ಅಂತೆಲ್ಲ ಹೆತ್ತರಿಗಿಬ್ರು ಒಂದೇಯ ಹೆತ್ತರ ಏಗಳಿಗೂ ಭೇದ ಭಾವ ಮಾಡುದಿಲ್ಲ. ವಾ ಒಂದ್ ಮಾತು ಹೇಳ್ತಿ ಕೇಣ. ಹೆಣ್ಣಾದಳ ಮುಂದೊಂದಿನ ಮದಿ ಬೇರೆಯವ್ರ ಮನೆ ಬೆಳಗು ಕೋಪಳ ಕೊಟ್ಟಿ ಹೆಣ್ಣ ಕುಲದೆರ್ಗೆ ಈ ಮನೆ ಜವಾಬ್ದಾರಿ ಎಲ್ಲ ತಕಣಕಾದನ ನೀನ್ ಗಂಡ್ಸಾದನ್ ಆ ಗಂಡ್ಸಿನ ಬಾಯಂಗೆ ನೀನ್ ಆಗಳ ಮಾತಾಡ್ದೆ ಕಣ. ಅಂತ ಮಾತಲ್ಲ ಯಾವತ್ತು ಬಪ್ಪುಕಾಗ್ದ ಯಾವತ್ತು ಬಪ್ಪುಕಾಗ. ಚಣಕಿದ್ದಲಿಂದ ಮನೆ ಕಷ್ಟ ಎಲ್ಲ ಕಂಡ್ಕಂಡ ಪ್ರಾಯಕ್ ಬಂದ್ರ ಮೇಲೆ ದುಡುಕ್ ಹೋಯಿ ಅಕ್ಕ ತಂಗಿ ಮದಿ ಮಾಡಿಸಿ ಒಂದು ಮನೆ ಕಟ್ಟಿ ತಾನೂ ಒಂದು ಮದಿಯಾಯಿ ಅವನು ಅಪ್ಪ ಆಯಿ ಅಷ್ಟೊತ್ತಿಗೆ ಅವನಪ್ಪನ ಹತ್ರ ಬಂದ್ಕೊಂಡು ಒಂದು ಮಾತು ಹೇಳ್ತ ಕಣ. ಅಪ್ಪಯ್ಯ ಇನ್ನು ನೀವು ತಲೆಬಿಸಿ ತಕೊಂಡ್ಬೇಡಿ ನಾನಿದ್ದೆ. ಈ ಒಂದು ಮಾತು ಕೇಂದ್ರ ಕೂಳೆ ಎಂತದ್ದು ಬೇಡ ಅಲ್ಲೇ ಕಣ್ಮುಚ್ಚಿ ಬಿಡು ಅಂದಲ್ಲಿ ಅನ್ಸತ್ ಅಷ್ಟು ನೆಮ್ಮದಿ ಸಿಕ್ಕತ್. ಅಣ್ಣ ನಿನ್ನ ಕೈ ಮುಗಿತೆ ನೀನು ಮನೆ ಜವಾಬ್ದಾರಿ ತಕೊಂಡ್ ಎದುರೋಡಿಲ್ಲ ಹಿಂಗಿನ್ನೊಂದು ಮಾತಾಡಿ ಊರಂಗ್ ನಮ್ಮ ಮರ್ಯಾದೆ ತೆಗಿಬೇಡ. ಎಷ್ಟೇ ಕಷ್ಟ ಆರೋಡಿಲ್ಲ ನಾನು ಒಂದು ಮನೆ ಕಟ್ತೆ ನನ್ನ ಮಗಳ ಮದಿ ನಾನು ಮಾಡಿಸ್ತೆ ನನ್ನ ರಟ್ಟಂಗ್ ಬಲ್ಲಪ್ಪಲವರಿಗೆ ನನ್ನ ಹೆಂಡತಿ ನಾನು ಸಾಂಗ್ತೆ.
6: ಸಾರಿ ಅಪ್ಪ ಇನ್ ಹಿಂಗ್ ಮಾಡುದಿಲ್ಲ.
1: ಸಾರಿ ಅಪ್ಪ ನಂದು ತಪ್ಪಾಯ್ತು ನಾ ಕ್ಷಮಿಸಿ.
8: ಹಾ ಬಂತಲ್ಲ ಪೋನ ಆ ಹೋ ಕೆಲ್ತಿದ್ದನ್ನದ ಎತ್ತೆತ್ತ ಸ್ಪೀಕರ್ಗೆ ಹಾಕ.
7: ಹಲೋ
0: ಏ ಧನುಷ ಎತ್ಸತ್ತಿದೆ ಮಾರೆ ನಿನ್ಗಂದೇಳಿ ಮೂರ್ ಬಿಯರ್ ಬಾಟ್ಲಿ ಹಿಡ್ಕೊಂಡು ನಿಮ್ ಮನೆ ಹೆರ್ಗ್ ನಿಂತಿದೆ ಬೇಗ ಬಾ.
8: ಏ ಬೋಬರ್ಯಾ
9: ಹೋಯ್ ಎಲ್ರಿಗೂ ನಮಸ್ಕಾರ. ವಿಶ್ವ ಕುಂದಾಪುರ ದಿನಾಚರಣೆಯ ಶುಭಾಶಯ ಹೇಳ್ತಾ ನಾವಿವತ್ತ ಹೆಜ್ಜೆ ಗೆಜ್ಜೆ ಗೋಪಾಡಿ ಸಂಘದಿಂದ ಒಂದ್ ನಾಲ್ಕು ಜನ ಸೇರ್ಕೊಂಡ ಚಣ್ಣಕ್ಕೆ ಒಂದು ಕುಂದಾಪುರ ಭಾಷೆಗೆ ನಾಟಕ ಮಾಡಿ ಗಮ್ಮತ್ ಮಾಡುವ ಅಂತ ಹೇಳಿ ಇದನ್ನ ಬರ್ದವ್ರು ಯಾರು ಗೊತ್ತಿತ್ತಾ ನಮ್ ಕುಂದಾಪುರದವ್ರ ಅದ್ರಂಗೂ ಕಾರ್ಕಡದವ್ರೆ ಶ್ರೀನಿವಾಸ ಉಡುಪ್ರ ಅಂತ ಹೇಳಿ ಸುಮಾರು 50-60 ವರ್ಷದ ಹಳಿ ಕತ್ತಿ ಕಾಣಿ ಅದ್ರಂಗೆ ಚೂರ್ಪಾರ್ ಆಚೀಚಿ ಮಾಡ್ಕಂಡ ಎಂತೋ ಒಂದ್ ಮಾಡಿತ್ತ ಹೆಚ್ ಕಡಿಮೆ ಯಾರೆ ಹೊಟ್ಟಿಗೆ ಹಾಯ್ಕಂಡ ಸುಧಾರಿಸ್ಕಣಿ ಅಕ್ಕ. ಇಷ್ಟೆಲ್ಲ ಹೇಳಿ ನಾ ನಿಮ್ಗೆ ನಾಟಕದ ಹೊಸರ ಹೇಳಲೇ ಇಲ್ಲ ಅಲ್ದೆ ಇದ್ರ ಹೊಸರ ಕಂಜೂಸ್ ಅಪ್ಪಯ್ಯ ಅಂದ್ ಹೇಳಿ. ಇದ್ರಂಗೆ ಅಪ್ಪ ಅಬ್ಬಿ ಎರಡ್ ಮಕ್ಳು ಇಪ್ಪು ಮಧ್ಯಮ ವರ್ಗದ ಸಂಸಾರದ ಕತಿ ಇತ್ತ ಕಾಣಿ. ಇದ್ರಲ್ಲಿ ಅಪ್ಪಯ್ಯ ಮಾಡದ್ದ ನಾಗರತ್ನ ಜಿ ಹೇರಳೆ, ಅಬ್ಬಿ ಮಾಡದ್ದ ಸುನೇತ್ರ ಉಡುಪ, ಇನ್ನ ಎರಡ್ ಮಕ್ಳಾಯಿ ಮಾಬ್ಲ ಮಾಣಿಯಾಯಿ ಅಕ್ಷತ ಅಡಿಗ, ಸತ್ಯಮಾಣಿಯಾಯಿ ನಿವೇದಿತ. ಕೇಂತ್ರಿ ಅಲ್ದೆ
10: ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವಾ, ಹೊಸುವಾತ್ತಲೆ ಅಬ್ಬಿ ಹೊಸುವಾತ್ತಲೆ.
11: ಅಲ್ಲ ಮಾಣಿ ಸತ್ಯ
12: ಅಪ್ಪಯ್ಯ ಮನ್ಕಣ ಕಾಂತಿಲ್ಯ ನಿಂಗೆ ಎಪ್ಸ ನಿನ್ ಬೆನ್ ಚರ್ಮ ಸುಲಿತ್ರ ಕಾಣ್.
13: ಅಪ್ಪಯ್ಯನ್ ಯಾರು ಎಪ್ಸಕ್ಕಾಗ, ಆರ ಅಪ್ಪಯ್ಯ ಮಾತ್ರ ಎಲ್ಲರನ್ನ ಎಪ್ಸ್ಲಕ್ಕಲ್ಲ.
12: ಯಾರನ್ ಮಾಣಿ ಅಪ್ಪಯ್ಯ ಎಪ್ಸದ್
13: ಮೊನ್ನೆ ರಾತ್ರಿ ಮಳಿ ಬಂದಲ್ಲ ನಿನ್ನ ಮತ್ತಣ್ಣ ಎಪ್ಸಿರಲ್ಲ ನಂಗ ಅಷ್ಟೊತ್ತಿಗೆ ಎಚ್ಚರಿಕೆ ಇದ್ದಿತ್ತು.
12: ಅಲ್ಲ ಹಂಗಾರೆ ಸೌದಿ ನೆನೂದ ಹೊರ್ಗೆ ದಿನಾ ಬೆಳಗ್ಗೆ ಬಸ್ಲು ಮನಿ ಹೋಯ್ಕಂಡ ಅಮ್ಮೇ ಬಿಸಿನೀರ್ ಬತ್ತಿಲ್ಲ ಅಂತಿಯಲ್ಲೇ. ಇಲ್ ಬಾ ಅಜ್ಜಿ ಪಲಹಾರ ಮಾಡಿದೆ ಅವಲಕ್ಕಿ ಕೊಡ್ತೆ.
13: ಹಾ ಎಂತ ಇವತ್ ಏಕಾದಶಿಯಾ? ನಾ ಕೇಳ್ರಿ ಇನ್ನ ಏಕಾದಶಿ ಬತ್ತಿಲ್ಲ ಅಂತ ಹೇಳ್ರ. ಈಗ ಮಾಡ್ತೆ ಕಾಣು ಅಜ್ಜಿಗೆ, ಪುಡಿ ಅಂಡಿಗೆ ನೀರ್ ತುಂಬಿಸಿ ಇಡ್ತೆ.
11: ಈಗ ಮಾಡಿ ತಕೋ.
13: ಯಾರ್ದೋ ಯಾರ್ದೋ ಮಂಡಿ ಮೇಲೆ ಕುಪ್ಪಳ ಕೂತಿತೋ, ಯಾರ್ದೋ ಯಾರ್ದೋ ಮಂಡಿ ಮೇಲೆ ಕುಪ್ಪಳ ಕೂತಿತೋ.
11: ಎಂತ ಮಾಡಿ ನಿಂದ ಹೋಗತ್ಲಗೆ.
14: ಶೇ, ಈ ಮಕ್ಕಳಪ್ಪ ಒಂದ್ ಗಳಿಗೆ ಮನ್ ಕಂಪಿಡ್ತವ. ಅದ್ರಂಗು ಈ ಶನಿ ಮಾಣಿ ಶಾಲಿಗ್ ರಜೆ ಬಂತಂದ್ರ ಸೈ ನಮ್ ನಿದ್ದೆ ವಜಾ. 365 ದಿನೂ ಶಾಲಿ ಮಾಡ್ರೆ ಗಂಟು ಹೊತ್ತ ಮಾಸ್ಟ್ರಿಗೆ.
11: ನಾವ್ ಒಳಗೋತೆ, ನಂಗ್ ಕೆಲ್ಸ ಇತ್.
13: ಅಮ್ಮ, ಈ ಅಪ್ಪ ಎಂತ ಕಾಗ್ಲತ್ ಮಲ್ಕಂಬುದ ರಾತ್ರಿ ಅಂತ ಕೊಳುಕ್ ಹತ್ರ.
14: ಎಂತ ನನ್ನ ನಿದ್ರಿಂದ ಎಬ್ಸದಲ್ದೆ ಬಾಯಿಗ್ ಬಂದಂಗ್ ಹೇಳ್ತೀಯ? ಎಂತ ಹೇಳ್ದೆ, ಎಂತ ಹೇಳ್ದೆ ಹೇಳಿ ಒಂದ್ಸಲ.
13: ಅಯ್ಯೋ ಅಪ್ಪಯ್ಯ, ಹೊಡಿಬೇಡಿ ಹೊಡಿಬೇಡಿ, ನಾ ನಿಮ್ ಬೈದದಲ್ಲ.
14: ಎಂತ ಕೊಳು ಕೋಪ್ದ? ಅಪ್ಪಯ್ಯ ಕೊಳು ಕೋಪ್ದಂದಲ್ಲಿ ಹೇಳ್ತಿಲ್ಲ ನಿನಗ್ ಸೊಪ್ಪಲ್ದ?
13: ಅದು ಅದು ನಾವ್ ಶಾಲಿ ಪಾಠ ಕೇಂಬುತ್ತಿಗೆ ಕಣ್ ಕೂರ್ರೆ ಮಾಸ್ಟರ್ ಹಂಗೆ ಕೇಂತ್ರ. ಅದಕ್ಕೆ ಕೇಂಡೆ ಅಪ್ಪಯ್ಯ, ಹೆಂಗೇಳಿ ಕುದಕ್ ಹೋತ್ರಲ್ಲ ಅಂದ್ ಕೇಂತ್ರ.
12: ಯಾಕಪ್ಪ ಆ ಮಾಣಿನ್ ಗೋಳ್ ಹೊಯ್ಕಂದ ಸಣ್ಣದಲ್ಲಿ ಅದ್ ಹಂಗಾರೆ?
14: ಹೌದಪ್ಪ, ಸಣ್ಣದಂದ್ ಹೇಳಿ ನಾವ್ ತಿಳ್ಕಂದ್ ಅವ್ವ ನಮ್ಮನ್ ಮೂರ್ ಕಾಸ್ ಮಾಡಿ ಹಾಕ್ತ್ರ ಊರಲ್ಲ. ಶನಿಯಲ್ಲ ನಿದ್ದಿ ಅಂತೂ ಇಲ್ಲ, ಗೆದ್ದಿಗ್ ನೀರ್ ಬಿಡುಕೆ ಜನರು ಸಿಕ್ತರ ಕಾಂತೆ.
15: ಅಮ್ಮ ಅಮ್ಮ,
12: ಆ ಮಾಬಲ್ ಮಾಣಿ ಎಂತದೋ ಹೇಳ್ತಿತ್ತಪ್ಪ ಆಗ್ಲಿಂದ್ಲು, ಅದ್ರ ಗುಯ್ಯ ಕೇಂಡ್ ಸಾಕಾಯ್ತ್ ನಂಗೆ. ಎತ್ತ ಹೋದೆ ಮಾಣಿ, ನೀನೆ ಕೇಮ್ ಕಾಗ್ದ ಹಂಗಾರ ಅಪ್ಪಯ್ಯನ ಹತ್ರ ಯಾವಾಗ್ಲೂ ನನ್ ಜೀವ ಎಂತ ತಿಂಬುದು?
15: ಅದು ನಂಗೆ
14: ನಿಂಗೆ
15: ನಂಗೆ
14: ಎಂತ ನಿಂಗೆ
13: ನಾಕೆಂತ ಅಪ್ಪಯ್ಯ?
14: ಹಾ ಹಾ ಅಪ್ಪಯ್ಯ, ಅವ ಕೇಂತ.
13: ಹಾ ಹಾ, ಅವನಿಗೆ ನಿಮ್ಮತ್ರ ಹೇಳುಕ್ ಹೆದ್ರಿಕೆ ಅತ್ತಮ್ರ.
14: ನಿಂಗೆ ಹೆದ್ರಿಕೆ ಆತಿಲ್ಯ?
13: ಹಂಗಲ್ಲ ಅಪ್ಪಯ್ಯ, ಅವನಿಗೆ ಒಂದ್ ಪಿಕ್ಚರ್ ಹೊಯ್ಕಂಬ್ರ. ಅವನಟ್ಟಿ ನಾನು ಹೊಪ್ಪುದ.
14: ಹ, ಯಾರ್ ಬೇಕಾರು ಹೊಯ್ಲಕ್, ಬೇಕಾರೆ ಆ ತೊಟ್ಲಲ್ಲಿ ಮಗಿನೂ ಕರ್ಕೊಂಡ್ ಹೋಯ್ನಿ.
13: ಕೇಳಿ ಅಣ್ಣ, ಅಪ್ಪ ಹೇಳದ್ ಯಾರ್ ಬೇಕಾರು ಹೊಯ್ಲಕ್ಕಂಬ್ರ. ನಾ ಬತ್ತೆ ಅಣ್ಣ, ನನ್ನೂ ಕರ್ಕೊ ಹೋಗ. ಅಡಿಲ್ಯ,
15: ಯಾರನ್ ಬೇಕಾರು ಕರ್ಕೊಂಡ್ ಹೊಯ್ಲಕ್ಕ, ಆರೆ ದುಡ್ಡು ದುಡ್ಡು ದುಡ್ಡು ಬೇಕಲ್ಲ.
13: ಹಂಗಾರೆ ಅಪ್ಪಯ್ಯ ದುಡ್ಡು ಕೊಡಿ. ಅಪ್ಪಯ್ಯ ನಂಗ್ ಮೂರಾಣಿ ಅಣ್ಣಂಗ್ ಮೂರಾಣಿ. ಅಮ್ಮ ನೀ ಬತ್ತ್ಯಾ?
14: ಎಂತ ದುಡ್ಡ? ಎಂತ ನಿನ್ ಅಪ್ಪಯ್ಯ ದುಡ್ಡು ಗಂಟ್ ಕಟ್ಟಿ ಕೊಟ್ಟಿದ್ ನಾನು ನಂಗೆ?
13: ಅಲ್ಲ ನೀವೇ ಅಲ್ದ ನನ್ನ ಅಪ್ಪಯ್ಯ.
14: ನಿಮ್ಗೆ ತಿಂದ ಸೊಕ್ಕ ಹಾಂಗಾಯಿ ಪಿಕ್ಚರ್ ನಾಟಕ ಎಲ್ಲ ಬೇಕಮ್ಮಂಗ
12: ಕೊಟ್ರಿ. ಎಂತ ತಪ್ಪ ಹಂಗಾರೆ ಮೂರಾಣಿ ಅಲ್ಯ, ಆ ಮಾಣಿ ಎಷ್ಟು ದಿನದಿನ ಪಿಕ್ಚರಿಗೆ ಹೋಯ್ಕಂದೇಳಿ ಉರು ಹಾಕ್ತಿತ್ತ. ಅದೇ ಆ ಚಿಚ್ ಮನಿ ಮಕ್ಕಳ ಹಂಗೆ ಬಂದ್ ಪಿಕ್ಚರ್ ಎಲ್ಲ ಬಿಡ್ದೆ ಕಾಮ್ದಾರ್ ಆಬ್ದ ನಮ್ಗೆ.
14: ಹೌದಾ, ನಿಮ್ಗೆ ಮೂರಾಣಿ ಅಂದೇಳಿ ತೋರತ್ತ, ನಂಗ್ ಅದನ್ ಕಾಣ್ಕಾರೆ ರಕ್ತ ನೀರ್ ಮಾಡ್ಕತ್ತ. ನಾವೆಲ್ಲ ಪಿಕ್ಚರ್ ಕಂಡೇ ದೊಡ್ಡವರಾದವ್ರಲ್ಲ, ಅದನ್ ಕಾಣದೇ ಇದ್ರೆ ಪಾಪ ಬಪ್ದಂದೇಳಿ ಯಾರೇ ನಂಗೆ ಬರ್ಲಿ.
13: ಅಪ್ಪಯ್ಯ ಅಪ್ಪಯ್ಯ ಆಯ್ಲಿ, ಮೂರಾಣಿ ಕೊಡಿ ಅಣ್ಣ. ಅಷ್ಟು ಮಾರ್ಕದ್ ಕಾಂತಿಲ್ಲ ನಿಮ್ಗೆ, ನಾ ಹೆಂಗಾರು ಮಾಡಿ ಒಳ ನೋಗಲ್.

0: ನಿನ್ನತ್ರ ದುಡ್ಡಿದ್ರಾರು ಕೊಡ, ನಾನ ಊಟಕ್ಕಾರು ಹೋಯ್ ಅಲ್ದಿರ ಬ್ರಹ್ಮಚಾರಿಗಾರು ಹೋಯ್ ದುಡ್ಡು ಒಟ್ಟು ಮಾಡಿ ಕೊಡ್ತೇನೆ ನಿಂಗೆ. ಅದು ಅಲ್ದೆ ಅಮ್ಮ ಇಲ್ಕೇನಮ್ಮ ಆಚಿ ಮನಿ ನರಸಿಂಹನ ಹತ್ರ ನಾ ಬತ್ತಿ ಅಂದ್ರೆ ಹೇಳಿದೆ ಮರತಿ, ಇನ್ನು ಹೋಯ್ದಿದ್ರೆ ಹೇಸ್ಗಿ ಅಲ್ದ ಅಮ್ಮ ನೀ ಕೊಡಮ್ಮ ನಂಗೆ.
1: ನನ್ ಕೈಯಲ್ಲಿ ಹ್ಯಾಂಗ್ ಬತ್ ಮಾಡಿ ದುಡ್ಡು ಬಾಳಿ ಇಟ್ಕೊಂಬೋಕೆ ಇವ್ರ ಹತ್ರ ದುಡ್ಡಿಗೆ ಬಾಯಿ ಅಲ್ದ ಅಲ್ದ ಅಲ್ದ ಸಾಕತ್ ನಂಗೆ. ನಾನ ಪಾಪ ಪುಣ್ಯ ಗ್ರಹಿಸೋದ್ ಜಾಸ್ತಿ ಐತಿ ಇವರಿಗೆ. ಆಚೀಚ ಮನಿ ಹೆಂಗ್ಸ್ರ ಕಾಣಿಗೆ ಅಕ್ಕಿ ಭತ್ತನೆಲ್ಲ ಕದ್ದು ಮಾರಿರೆ ಸಮಾತಿರಿತಿ ಇವರಿಗೆ.
0: ಹಾ ಎಂತಂದೆ ಅಮ್ಮ ಇನ್ನೊಂದ್ಸಲ ಹೇಳ.
1: ಅದೇ ಆಚೀಚ ಮನಿ ಹೆಂಗ್ಸ್ರ ಕಾಣಿಗೆ ಅಕ್ಕಿ ಭತ್ತನೆಲ್ಲ ಕದ್ದು ಮಾರಿರೆ ಸಮಾತಿರಿತಿ ಇವರಿಗೆ.
0: ಅಲ್ದಮ್ಮ
2: ಈ ಅಮ್ಮನು ದುಡ್ಡು ಕೊಡಲ್ಲ ಅಣ್ಣ ಹೆಂಗ್ ಪಿಚ್ಚರಿಗೆ ಓದ್ತ ಈಗ. ಆಚಿ ಮನಿ ನರಸಿಂಹನ ಹತ್ರ ನಾನಾರು ಹೇಳಿಕೆ ಬತ್ತೆ ಅಣ್ಣ ಬತ್ತಿಲ್ಲ ಅಂದ.
1: ಆಚಿ ಮನಿ ನರಸಿಂಹನ ಹತ್ರ ಹೋಯ್ ನಾನು ನೀ ಬತ್ತಿಲ್ಲ ಅಂದ್ ಹೇಳಿಕೆ ಬಪ್ಪದ.
3: ನೀನು ಸ್ವಲ್ಪ ಸುಮ್ಮನೆ ಆಯ್ಕೋ ಅಕ್ಕ, ಆತ್ರಗೆ ಟಾಂಜಿನ ಕಣಗ ಆಡ್ಬೇಡ, ಸ್ವಲ್ಪ ಸುಮ್ಮನೆ ಆಯ್ಕೋ. ನಾನ ಹೋಯೇ ಹೋತೆ ಈಗ ಪಿಚ್ಚರಿಗೆ.
1: ದುಡ್ಡಿಲ್ಲಲ್ಲ ಹೆಂಗ್ ಹೋತೆ ಹೊರಗೈಕ ಇನ್ಕಿ ಕಾಂತಿಯಾ
3: ಈ ಕಣ? ಇನ್ಕಿ ಯಾರು ಕಾಂತೆ ಹ್ಯಾಂಗಾರು ಕಾಂತೆ ಅದೆಲ್ಲ ನಿಂಗ್ ಬೇಡ, ನಾ ಒಳಗ್ ಹೋಯೇ ಕಾಂತೆ ಈ ಪಿಕ್ಚರ್.
1: ದುಡ್ಡಿಗೆಂತ ಮಾಡ್ತೆ
3: ಅದೆಲ್ಲ ನಿಂಗ್ ಬೇಡ, ನಿಂಗ್ ಆಗ್ಲೇ ಹೇಳಿದೆ ನಾನು ಎಂತಾರು ಮಾಡ್ತೇ ನಾನು ಅನ್ಕಂಡ್, ನೀ ಸುಮ್ಮನೆ ಆಯ್ಕೋ.
1: ಅಣ್ಣಯ್ಯ ಒಂದ್ ಕೆಲ್ಸ ಮಾಡುವಾ, ಈ ಮಧ್ಯಾಹ್ನ ಹತ್ತಲ್ಲ ಹೋಪ್ಪ ಬಾಗ್ಲಾಗ ಯಾರು ಇಪ್ಪುದಿಲ್ಲ, ನಾವ್ ಆ ಬೆಂಚ್ ಎಡಿ ಹೋಯ್ ಮಲ್ಕಂಬ, ಪಿಕ್ಚರ್ ಶುರು ಅಪ್ಪಕ್ಕೂ ಮೇಲೆದ್ದು ಕುತ್ಕಂಬ.
3: ಅದೆಲ್ಲ ಆತಿಲ್ಲ, ಕಡಿಗೆ ಯಾರು ಕಂಡ ನಮ್ಮನ್ ಹಿಡ್ದ್ರಿತ್ತಲ್ಲ ದೇವ್ರೇ ಗತಿ.
1: ಮತ್ತೆಂತ ಮಾಡ್ತೆ ಅಣ್ಣಯ್ಯ ನಂಗ್ ಹೇಳ ಅಣ್ಣಯ್ಯ ಎಂತ ಮಾಡ್ತೆ ನೀನ್?
3: ಕಾಣ ನಿನ್ಮೇಲ್ ನಂಬಿಕೆ ಇಟ್ಕೊಂಡ್ ಹೇಳ್ತಿದ್ದೆ, ಯಾರಿಗೂ ಹೇಳ್ಬೇಡ ಈ ವಿಷಯನ, ಯಾರಿಗಾರು ಹೇಳ್ರೆ
1: ನಿಮ್ ಗಾಂಕಿ ಅಣಿಗೂ ನಾ ಹೇಳುದಿಲ್ಲ.
3: ಇಲ್ಬಾ ನಾ ಹೇಳ್ತೆ ಇಲ್ಬಾ ಗುಟ್ಟಂಗ್ ಹೇಳ್ತ.
1: ಎರಡ್ ಸೇರಿ ಎಷ್ಟಪ್ಪ ಕೊಡ್ತಿರು ಪ್ಯಾಟೆಗೆ?
3: ಕಾಣ ಮತ್ತ ಶುರು ಮಾಡ್ದ, ನಿನಗ್ ನಾನ್ ಹೇಳಲ್ಯ ನಿಂಗ್ ಬ್ಯಾಡ ಅನ್ಕಂಡ ಅದ್ ಎಷ್ಟಾರು ಕೊಡ್ತಿರು, ಎಷ್ಟು ಕೊಡ್ದಿರು ಇಬ್ರಿಗ್ ಪಿಕ್ಚರಿಗ ಅಪ್ಪ ಸಾಕ. ಈ ಕಣ ಮತ್ತ ಮತ್ತ ಹೇಳ್ತಿದ್ದೆ, ಯಾರಿಗಾರು ಹೇಳಕ್ ನೀನ ಕಾಣ್ ಮತ್ ನಿಂಗೆ.
1: ಅಪ್ಪ ನಾನಿಗೂ ಯಾರಿಗೂ ಹೇಳುದಿಲ್ಲ, ನಾನ್ ಈಗ್ಲೇ ತೆಗಿತ್ಯಾ ಅಕ್ಕಿನ.
3: ನಿಂಗ್ ಎಂತ ಮರೆಯ ನಿಂದ, ತಡಿ ಒಂದ್ ಸ್ವಲ್ಪ ಸುಮ್ಮನೆ ಐಕೋ. ಈ ಕಣ ನೀನ್ ಇಲ್ಲೇ ಐಕೋ, ಈಗ ನಾನ್ ಒಳ ಕ್ವಾಣಿ ಹೋತೆ, ಇಲ್ಲ ಚಿಚ್ಚಿ ಕಾಂತ ಐಕೋ, ಯಾರು ಬಂದ್ರ ನಂಗ್ ಹೇಳ್ಕ ಗೊತ್ತಾಯ್ತಲ್ಲ.
1: ಈ ಅಪ್ಪ ಎಂತ ದುಡ್ಡು ಕೊಡಲ್ಲ, ದುಡ್ಡಿಲ್ಲ ಅಂಬುಕ್ಕೆ ಮೊನ್ನೆ ಅಷ್ಟಪ್ಪ ದುಡ್ಡು ಖರ್ಚು ಮಾಡಿ ಆಟ ಆಡ್ಸಿರ್. ಈ ಅಣ್ಣಯ್ಯ ಮಾಡು ಸರಿಯೇ ಅಪ್ಪ ಹಂಗೆ ಆಯ್ಕ ಆಯ್ಕ ಹಂಗೆ ಆಯ್ಕ
0: ಎಂತದು ಮಾಣಿ ಹಂಗೆ ಆಯ್ಕ ಅಣ್ಣಯ್ಯ ಮಾಡು ಸರಿ ಅಂದೇಳಿ ಹೇಳ್ತಾ ಇದ್ಯಲ್ಲ, ಎಂತ ಅಣ್ಣಯ್ಯ ಎಂತ ಮಾಡ್ತಿದ್ದ? ಎಂತದ್ ಮಾಣಿ ಅಣ್ಣಯ್ಯ ಮಾಡು ಸರಿ ಅಪ್ಪ ಹಿಂಗೆ ಅಂದೇಳಿ ಹೇಳ್ತಿದ್ಯಲ್ಲ.
2: ಅಲ್ಲ ಆ ಪರ್ಸಲ್ ಹೆಂಗ್ ನಿಂತ್ಕೊಂಡ ಕಳ್ಳನ್ ಕಣಗ್ ಒಳ ಕಾಂತಿದ್ಯಲ್ಲ, ಯಾರಿದ್ರಲ್ಲ ಎಂತ ಮಾಡ್ತಿದ್ರಿ?
1: ಅದು ಅಣ್ಣಯ್ಯ ಅಣ್ಣ ಇಲ್ಲೇ ಇಲ್ಲ, ಅಣ್ಣಯ್ಯ ಇಲ್ಲೂ ಇಲ್ಲ ಒಳಗೂ ಇಲ್ಲ.
0: ನಾ ಕೇಳಿದ್ನ ನಿನ್ನ ಹತ್ರ ಅಣ್ಣಯ್ಯ ಒಳಗಿದ್ನ ಅಂದೇಳಿ ಕೇಳಿ ನಾನ.
1: ಅಣ್ಣಯ್ಯ ಅಣ್ಣಯ್ಯ ಒಳಗಿಲ್ಲ ಅಪ್ಪಯ್ಯ, ಒಳಗ್ ಎಂತದೂ ಮಾಡ್ತಾ ಇಲ್ಲ.
0: ನಾ ಕೇಳಿದ್ನ ಅಣ್ಣ ಒಳಗಿದ್ನ ಎಂತ ಮಾಡ್ತಾ ಇದ್ನ ಅಂತ ಹೇಳಿ, ನೀ ಹೇಳತ್ಕಂಡ್ರೆ ನಂಗ್ ಯಾಕೋ ಅನುಮಾನ ಮೂಡ್ತಾ ಇತ್ತ, ಅಣ್ಣಯ್ಯ ಒಳಗೇ ಇದ್ದ ಅನ್ಕಂಡ್ ಹೇಳಿ. ಎಂತ ಮಾಡ್ತಿದ್ದ ಸತ್ಯ ಹೇಳ.
1: ಇಲ್ಲ ಅಪ್ಪ ಅಣ್ಣ ಒಳಗ್ ಎಂತದೂ ಮಾಡ್ತಿಲ್ಲ.
0: ನೀನ್ ಮಾಣಿ ನಮ್ಮನೆ ಅಕ್ಕಿ ಗಂಟ ಪ್ಯಾಟಿ ಗೊಂಟಂಗಿತ್ತ. ಎಂತ ಮಾಡ್ತಿದ್ದೆ ಸತ್ಯ ಹೇಳ ನೀನು, ಎಂತ ಮಾಡ್ತಿದ್ಯಾ?
2: ಅದು ಅಪ್ಪಯ್ಯ ಅಪ್ಪಯ್ಯ ಹಿಂಗೆ ಒಳ ಬದಿಪ್ಪ ಅಂತ ಹೇಳಿ ಬಂದೆ, ಅಲ್ಲಿ ಅಕ್ಕಿ ಗಂಟು ಕೆಳ ಬಿದ್ದಿತ್ತು, ಅದನ್ನ ಹೆಕ್ಕಿ ಇಡು ಸಮಯ ನೀವ್ ಬಂದ್ರಿ ಅಪ್ಪಯ್ಯ.
0: ಕದುದು ಅಲ್ದೆ ಸುಳ್ಳು ಹೇಳುದು ಬೇರೆ ಕಲ್ತಿದ್ಯಾ, ಸತ್ಯ ಹೇಳು ಇಷ್ಟೊತ್ನೊಳಗೆ ಎಷ್ಟು ಕದ್ದಿದೆ ಹೇಳ ನನಗೆ.
2: ಇಲ್ಲ ಅಪ್ಪಯ್ಯ ಅಪ್ಪಯ್ಯ ಇಲ್ಲ ಅಪ್ಪಯ್ಯ ನಾ ಕೊದಿಲ್ಲ. ಇಲ್ಲ ಅಪ್ಪಯ್ಯ ನೀ ಹೇಳ ಮರೆಯ ಸತ್ಯ ನೀ ಹೇಳ.
1: ಹೌದಪ್ಪಯ್ಯ ಅಣ್ಣ ಎಂತ ಮಾಡ್ಲ ಅಣ್ಣ ಇವತ್ ಶುರು ಮಾಡ.

0: ಅಷ್ಟೇ ಅದ.
1: ಭಟಿಂಗ, ಆ ಕಳ್ಳಿಗೆ ಈ ಕೊರವಂಜಿ ಸಾಕ್ಷಿ. ಇವತ್ತ ಅಕ್ಕಿ ಕಳು ಕೊಡ್ರಿ, ನಾಳೆ ಇಬ್ರು ಸೇರಿ ಪೆಟ್ಗಿ ಹೊಡುದಿಲ್ಲ ಅಂತ ಹೇಳಿ ಏನ?
2: ಇಲ್ಲ ಇಲ್ಲ ಅಪ್ಪಯ್ಯ, ಅವ ಹೇಳ್ದಲ್ಲ ಸುಳ್ಳು ಅಪ್ಪಯ್ಯ, ನಾ ಇಷ್ಟರವರೆಗೂ ಹಾಗಿಂದಲ್ಲ ಮಾಡಲ್ಲ ಅಪ್ಪಯ್ಯ, ನಾ ಮಾಡ್ಲೇ ಇಲ್ಲ ಅಪ್ಪಯ್ಯ.
0: ಅಯ್ಯೋ ನಾನ್ ತೆಗಿಲ್ಲ ಅಪ್ಪಯ್ಯ, ಅಣ್ಣ ಮಾಡೋದೆಲ್ಲ ನಾನೆಂತಕ್ಕೂ ಇಲ್ಲ ಅಪ್ಪಯ್ಯ. ಅಲ್ಲ ಹೋಯ್, ಇವತ್ ಎಂತ ಐತ್ ನಿಮ್ಗೆ? ಎಂತಕ್ಕ ಆ ಮಕ್ಳು ಜೀವ ಹಾಂಗ್ ತಿಂತಿದ್ರಿ ಹಂಗಾರೆ? ಇವ್ರ ಮನೆಗೆ ಇಪ್ಪುದೇ ನಿಮ್ ಕಷ್ಟ ಆಪದಾರೆ. ಯಾವ್ದಾರು ಹೋಟ್ಲಿ ಕಳ್ಸಿ ನಾಳೆ, ಎಲ್ಲಾರು ಅವ್ ನೆಮ್ಮದಿಯಿಂದ ಐಕಂತು.
1: ಹೌದೌದು, ನಿನ್ ಮಕ್ಳನ್ನ ಎಲ್ಲಿ ಬೇಕಾದ್ರೂ ಕಳಿಸ್ಲಕ್ಕ. ಇವತ್ತ ನಿನ್ ಮುದ್ದಿನ ಮಕ್ಳ ಮನೆಗೆ ಎಂತ ಮಾಡಿದ ಗೊತ್ತಿತ್ತಾ?
0: ಎಂತ ಮಾಡ್ದು?
1: ಅಕ್ಕಿ ಕದ್ದು. ನಾಳೆ ಆ ಹೋಟ್ಲಂಗೆ ಲೋಟ ಮಾರ್ಕೊಂಡ್ ತಿಂತ ಬಂದ್ಲಿ ಇವಳೊಬ್ಳು ಹೇಳುಕೆ ಮಕ್ಳನ್ ವಹಿಸ್ಕೊಂಡ.
0: ಅಯ್ಯೋ ದೇವ್ರೆ, ಇದನ್ ಯಾರಪ್ಪ ಇವಕ್ ಹೇಳಿ ಕೊಟ್ಟದ್ದ? ಅಮ್ಮ ಅದ್ಯಾರು ಹೇಳಿ ಕೊಡ್ಲ ಅಮ್ಮ, ಅಣ್ಣ ಏನೇ ಕಲ್ತ್ಕೊಂಡದ್ದ. ಅಪ್ಪ ಈ ಪಿಕ್ಚರ್ ದುಡ್ಡು ಕೊಡೋದಿಲ್ಲ ಅಂದ್ರಲ್ಲ, ಅದಕ್ ಹಿಂಗ್ ಮಾಡುವ ಅಂದ. ನಾನು ಹಾ ಅಂದೆ.
1: ಆಯ್ತಪ್ಪ, ನನ್ ಸಂಸಾರದ ಕತೆ ಮುಗ್ದೇ ಹೋಯ್ತು. ಮನಿ ಮಂದಿ ಎಲ್ಲ ಅಕ್ಕಿ ಮಾರೋಕ್ ಹೊರಟ ಮೇಲೆ ಇನ್ ಮನೆ ಯಜಮಾನ ನಾ ಎಂತ ಕಿರ್ಕ ಹೋತೆ? ನಾನ್ ಹಾಳ್ ಬಡ್ಕಂಡ್ ಎಲ್ಲಿಗಾದ್ರು ನೀವೇರಿನಿ.
0: ಅಲ್ಲ ನಿಮ್ಗ್ ಹೇಳುವಷ್ಟೊಳ್ ನಾನಲ್ಲ, ಆದ್ರೂ ಒಂದು ಮೂರ ಆಣಿ ಕೊಟ್ಟಿದ್ರೆ ಅವು ಹಿಂಗ್ ಮಾಡ್ತಿದ್ವ. ಹಾಂಗಂದ ಹೇಳಿ ಆಚಿ ಮನಿ ಸೀನ್ ಮಾಸ್ಟ್ರಿಗೆ ನಿಮ್ಗಿಪ್ಪಷ್ಟ್ ಅರ್ಧ ದಾಸ್ತಿಯೂ ಇಲ್ಲ. ಅವ್ರ ಹಾಂಗ್ ಮಾಡ್ತ್ರ, ಅವ್ರ ಅವ್ರ ಮಕ್ಳಿಗೆ ದುಡ್ಡು ಕೊಡ್ತ್ರು. ಹಾಂಗಾಗಿ ಅವು ಇಷ್ಟರೊಳಗೆ ಮೂರ್ ನಾಲ್ಕ್ ಪಿಕ್ಚರ್ ಕಂಡಾಯ್ತು.
2: ಅಪ್ಪಯ್ಯ ನೀವ್ ಹೇಳ್ರೆ ಚಿಟ್ ಮಾಡ್ಕಂತ್ರಿ. ಕಳೆದ ವರ್ಷ ಸಾಲಿಗ್ರಾಮ ಹಾಪುದಾಗೆ ಆಚಿ ಮನಿ ನರಸಿಂಹ ಎಂಟು ಅಣಿ ಖರ್ಚು ಮಾಡಿದ್ದ, ನಂಗ್ ನೀವು ಕೊಟ್ಟದ್ದೆ ಅಷ್ಟು, ಒಂದ ಅಣಿ ಅಷ್ಟೇ. ಹೋದ ವರ್ಷ ದಕ್ಷಿಣಿ ಬಂದ್ ದುಡ್ಡಾಗೆ ಒಂದು ಸಿನಿಮಾ ಕಂಡಿದೆ. ಈ ಸಲ ಊಟೂ ಇಲ್ಲ, ಬ್ರಹ್ಮಚಾರಿಯೂ ಇಲ್ಲ, ಈ ವರ್ಷ ಇಡೀ ನಾನ್ ಪಿಕ್ಚರ್ ಕಾಣ್ಲೇ ಇಲ್ಲ ಅಪ್ಪಯ್ಯ.
1: ಅದಕ್ಕೆ ಮನಿ ಅಕ್ಕಿ ಕದ್ ಮಾರುದನ?
0: ಅಲ್ಲ ಅಂದ್ರೆ ಅಂತ ನಿಮ್ ಮಾತಿನ ಅರ್ಥ ಬೇರೆಯವ್ರ ಮನಿ ಅಕ್ಕಿ ಕದಿ ಕನ್ಕಂಡ?
1: ಬಾಳ ಮಾತು ಕಲ್ತೆ ಅಲ್ಲ, ಈಗಣಿ ಸಾಯ್ನಿ ಅತ್ತೆ ಎಂತಾರು ಮಾಡ್ಕಣಿ, ಇನ್ನೆಲ್ಲಾರು ಹಿಂಗ್ ಮಾಡ್ರೆ.
0: ನಂಗಿಲ್ಲ ಅಪ್ಪಯ್ಯ ದುಡ್ಡು, ಕಾಣಿ ನಾಳೆ ನಾನು ನಿಮ್ ಪೆಟ್ಟಿಗಿನ ದುಡ್ಡು ತೆಗಿತೆ.
1: ಈಗ ಪೆಟ್ಟಿಗೆ ಏನಾರು ತೆಗೆದ್ರೆ ಸ್ಟೇಷನ್ಗೆ ಹಿಡ್ಕೊಡ್ತೇನೆ ನಿನ್ನ. ತಗ ಸಾಯ್ನಿ ಅತ್ತೆ.
0: ನಂಗು ದುಡ್ಡು ಕೊಟ್ರ ಅಣ್ಣಯ್ಯ, ನಾನು ಬರ್ತೇ ಅಣ್ಣಯ್ಯ. ನನ್ನ ಬಿಟ್ಟಿಗೆ ಹೊಯ್ಕರಿಲ್ಲ ನೀನ್, ಬಿಟ್ಟಿಗೆ ಹೋರ ಕಾಣ, ಶಾಲಿ ಮಾಸ್ಟರ್ ಹತ್ರ ಹೇಳಿ ಕೊಡ್ತೇನೆ ನಾನು ನೀ ಅಕ್ಕಿ ಕದ್ದಿದ್ದೆ ಅಂತ ಹೇಳಿ.
3: ಯಾಯ್ ಮತ್ತ ಕಾಣಿಗ, ನಾ ಎಲ್ಲ ಅಕ್ಕಿ ಕದ್ದಿದೆ? ಸುಳ್ಳು ಸುಳ್ಳೆಲ್ಲ ಹೇಳ್ಬೇಡ ನೀನ.
0: ಇಲ್ಲ ಅಣ್ಣಯ್ಯ ನೀ ಕದಿಲಿಲ್ಲ, ಕದಿಕನ್ ಮಾಡ್ದೆ ಅಷ್ಟೇ. ಅಷ್ಟಾಗ ಅಪ್ಪಯ್ಯ ಬಂದ್ರ, ಇನ್ನು ಕದ್ದು ಬೇಡ, ಅಪ್ಪಯ್ಯನ ದುಡ್ಡು ಕೊಟ್ರಲ್ಲ ನಮ್ಗೆ.
4: ಹಾಯ್ ಹಾಯ್ ಕಾಣಿ, ಆ ಮಕ್ಳು ಖುಷಿ ಕಾಣಿ. ಒಂದು ಮೂರ ಆಣಿ ಕೊಟ್ಟದ್ರಿಂದ ಅವುಗಳ ಬುದ್ಧಿ ಹೆಂಗಾಯ್ತ್ ಕಾಣಿ.
1: ಅವು ಕೇಳುದೇನ್ ಬೇಡ, ಯಾಕೆ ಅಮ್ಮನವರಿಗೇನ್ ಖುಷಿ ಆಯ್ಲಿಲ್ಲೇನು?
4: ಹಾ ಖುಷಿ ಆಯ್ದೇ ಇರುತ್ತ, ನಾವ್ ಇಷ್ಟೆಲ್ಲ ಮಾಡುದ್ ಎಂತಕ್ಕೆ? ಹೊಟ್ಟೆಲ್ ಹುಟ್ಟದ್ ಮಕ್ಳು ಖುಷಿಯಿಂದ ಇರ್ಕನ್ಕಂಡಲ್ಯ. ದುಡ್ಡು ಆ ರಾಣಿ ಹೋದ್ರು ಹೋಯ್ಲಿ, ನಿಮ್ಗೂ ಖುಷಿ ಆಯ್ಲ್ಯ.
1: ಸಾಕ್ ಸಾಕ್.
2: ಓ ಕಂಡಿನ ಸತ್ಯ ಕಂಡಿನ, ಅಪ್ಪಯ್ಯ ಅಮ್ಮ ಖುಷಿಯಲ್ಲಿ ಮಾಡದ್ ಕಂಡ್ಯನ? ಅಪ್ಪಯ್ಯ ಅಮ್ಮ ಖುಷಿಯಲ್ಲಿ ಮಾಡ್ತಿದ್ರು. ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು, ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು, ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು.
1: ಹನಿ ಮಕ್ಳ ಹೆಚ್ಚಿಗೆ
5: ಹಾಯ್, ಎಲ್ರಿಗೂ ನಮಸ್ಕಾರ ಮಾರ್ರೆ. ಈ ಪ್ರಪಂಚದಾಗೆ ಕಲುದಾರೆ ಕೋಟಿ ಭಾಷೆ ಇತ್ತು, ಆದ್ರೆ ನಮಗ ಆಡಕ್ ಮಾತ್ರ ಒಂದೇ ಭಾಷೆ, ಅದೇ ಕನ್ನಡ. ಕುಂದಾಪುರ ಕನ್ನಡ. ನಾವು ಅಂದ್ರೆ ಯಾರನ್ನ ಆಲೋಚನೆ ಮಾಡ್ತಿದ್ರ್ಯಾ? ಅಕ್ಷತ, ನಾಗರತ್ನ, ನಿವೇದಿತ, ಸುನೇತ್ರ ಅನ್ಕಂಡ ನಾಲ್ಕ್ ಜನ ಹೆಜ್ಜೆಗೆ ಹೆಜ್ಜೆಗೋ ಪಡಿ ಸಂಘದವ್ರ. ಸಂಘ ಅಂದ್ರೆ ಡಾನ್ಸ್ ಗ್ರೂಪೇ. ಕುಣದ್ ಮಾತ್ರ ಬೇಡ, ಕುಣದ್ ಕೊಣದ್ ಸಾಕಾಯ್ತು. ಒಂದೆರಡು ಮಾತು ಆಡುವ ಅನ್ಕಂಡ ಕುಂದಾಪುರದ ವಿಶೇಷತೆ ಬಗ್ಗೆ ಮಾತಾಡುದಂದ್ಲಿ ಹೊರಟಿತ್ತು. ನಾನ ಶುರು ಮಾಡದ್ ಹೆಂಗ್ ಹೇಳಿ? ಹಾಯ್ ಅನ್ಕಂಡ್. ಹಾಯ್ ಅಂದ್ರೆ ಎಂತ ಕೇಂತ್ರಿಯಾ? ಈ ಇಂಗ್ಲಿಷ್ ಆಗೆ ಹಾಯ್ ಹಲೋ ಅಂದೇಳಿ ಹೇಳುದಿಲ್ಲ, ಅದೇ ಸ್ಟೈಲಲ್ ಹಾಯ್ ಇಪ್ಪುದು. ಕುಂದಾಪುರ ಕನ್ನಡದಂಗ್ ಮಾತ್ರ ಗೊತ್ತಾ ಹಾಯ್ ಅಂದಲಿ ಹೇಳುದ. ಅದಕ್ಕೆ ನಾವೆಲ್ಲ ಎದಿ ಉಪ್ಸಿ ಹೇಳುದು, ವಂಡರ್ ಕಾಂಬಳು ಕಾಂಬುಗ್ ಚಂದ, ಕುಂದಾಪುರ ಕನ್ನಡ ಮಾತಾಡುಗ್ ಚಂದ ಅನ್ಕಂಡ್. ಈ ಭಾಷೆ ನಮ್ಮ ಅಬ್ಬಿ ಇದ್ದಂಗೆ, ಅಬ್ಬಿ ಋಣ ಯಾವತ್ತಾರು ತೀರ್ಸುಕತ್ತ ಇಲ್ಲ ಅಲ್ಲ ಅದನ್ನ ನಾವು ಮೊದ್ಲು ತಿಳ್ಕಣಕ್. ಹಾಂಗಾಯಿ ನಂಗೆ ಈ ಭಾಷೆ ಕಂಡ್ರೆ ಭಾರಿ ಪ್ರೀತಿ. ಕುಂದಾಪುರ ಇದ್ ನಮ್ ಉಡುಪಿ ಜಿಲ್ಲೆ ಹಂಗಿತ್ತ, ಇದ್ರ ಸುತ್ತಲೂ ನೀರ್. ಕುಂದಾಪುರ ಕನ್ನಡ ಮಾತಾಡುವರ್ ತೌರಮ್ರು. ಹಾಂಗಾಯಿ ಕುಂದಾಪುರ ಕನ್ನಡ ಕುಂದಾಪುರ ತಾಲೂಕಿಗಷ್ಟೇ ಅಲ್ಲ, ಮಾಬುಕಳದಿಂದ ಶಿರೂರ್ವರೆಗೆ, ನಿಟ್ಟೂರಿಂದ ಹೆಬ್ರಿವರೆಗೆ ಈ ಭಾಷೆ ಮಾತಾಡೋಕ್ ಬೇಕಂಬಷ್ಟು ಜನ ಸಿಕ್ತರು. ಮನೆಗೆ ಯಾರು ಬಂದ್ರೆ ಹಾಯ್ ಬಂದ್ರಿಯಾ, ಕುಕಣಿ ಕುಡುಕ್ ನೀರ್ ಬೇಕಾ, ಹುಷಾರಿದ್ರಿಯಾ, ಮನೆಗೆಲ್ಲ ಹುಷಾರಿದ್ರ, ಮಸ್ತ್ ದಿನ ಆಯ್ತಲ್ಲ ಈ ಬದಿ ಮೇಲೆ ಬರ್ದೆ, ನಾಕ್ ದಿನ ಆಯ್ಕಂಡ ಕಷ್ಟ ಸುಖ ಮಾತಾಡ್ಕಂಡ ಹೋಯ್ಲಕ್ ಮರ್ರೆ, ಅಂಬತ್ತಿಗ ಆಪು ಖುಷಿಯೇ ಬೇರೆ ಅಲ್ದ ಹೆಣೆ ಸುನೇತ್ರ.
4: ಅಕ್ಷತಕ್ಕ ನಮ್ ಭಾಷೆ ನಮ್ ಚಂದ ಗ್ವಾಂಪಿ, ಶುಲ್ಬ ಅನ್ಸ್ರೆ ಬೇರೆಯವ್ರಿಗೆ ಅರ್ಥ ಮಾಡ್ಕೊಂಡು ಬಹಳ ಕಷ್ಟ. ಬೇರೆ ಭಾಷೆಂಗೆ ಬರೆದುಕೊಂಡು ಬರ್ಬೇಕಾ ಅಂತ ಇಷ್ಟುದ್ದ ಕೇಂತ್ರ, ನಮ್ ಭಾಷೆಂಗೆ ಬಹಳ ಶುಲ್ಬ್ದಂಗೆ ಬರ್ಕ ಬರ್ಕ ಅನ್ನತ್. ನೀನು ಸ್ನಾನ ಮಾಡು, ನಾನ್ ಕಡೆಗೆ ಸ್ನಾನ ಮಾಡುವೆ, ನೀ ಮಿನ್ಕಬ ನಾ ಕಡಿಗ್ ಮೀತೆ, ಹೋಗಬೇಕು ಹೊಯ್ಕ್ ಬರಬೇಕು ಬರ್ಕ್, ಹಿಂಗೆ ಕಣ್ ಮುಚ್ಚಿ ಬಿಡುದ್ರೊಳಗೆ ಹೇಳಿ ಮುಗ್ಸತ್. ಅದನ್ನೇ ಕೆಲವ್ರು ಹೊಯ್ಕ್ ಬರ್ಕ್ ಕುಂದಾಪುರ ಭಾಷೆ ಅಂದು. ಎಷ್ಟು ಚಂದ ಅಲ್ದೆ ನಮ್ ಭಾಷೆ, ಬಹಳ ಬೇಗ್ ಬೇಗ್ ಮಾತಾಡೋಕೆ ಆಪುದೇ ನಮ್ ಭಾಷೆ ವಿಶೇಷ. ಇದನ್ನ ಕ್ವಾಟ್ ಕನ್ನಡ ಅಂದೇಳಿಯೂ ಕರೀತ್ರು. ಇದು ಬರೀ ಭಾಷೆಯಲ್ಲ, ನಮ್ ಬದುಕೂ ಹೌದು. ಕುಂದಾಪುರ ಅನ್ಕತ್ತಿಗೆ ನೆನ್ಪಾಯ್ತು ಕಾಣಿ, ಇದು ಕುಂದಾಪುರ ಅಂದೇಳಿ ಹೆಸರು ಬಂದದ್ ಹ್ಯಾಂಗ್ ಗೊತ್ತಿತ್ತ? ಈ ನಾಡನ್ನ ಆಗಿನ ಕಾಲದಂಗೆ ಕುಂದವರ್ಮ ಅನ್ಕೊಂಡ್ ಒಬ್ಬ ರಾಜ ಆಳ್ತಿದ್ದ ಅಮ್ರ. ಕುಂದೇಶ್ವರ ದೇವಸ್ಥಾನ ಕಟ್ಟಿದ್ದು ಅವನೇ ಅಮ್ರ. ಹಂಗಾಯಿ ಅವನಿಂದನೇ ಈ ಹೆಸರು ಬಂತಂತ ಕೆಲವ್ರು ಹೇಳಿರೆ. ಇಲ್ಲಿ ಕುಂದ ಅಂದ್ರೆ ಮಲ್ಲಿಗೆ ಹೂಗ್ ಹೊಸ್ತಿದಿತ್ ಅದಕ್ಕೆ ಬಂದದ್ದಂತ ಇನ್ ಕೆಲವ್ರು. ಮನಿ ಕಟ್ಟು ಬೇಕಾದ ಕುಂದ ಅಂದ್ರ ಕಂಬ ಮಸ್ತ್ ಸಿಕ್ತಿದಿತ್ ಅದಕ್ಕೆ ಈ ಹೆಸರು ಬಂತಂತ ಮತ್ ಕೆಲವ್ರು ಹೇಳ್ತರು. ಯಾರ್ ಎಂತದೇ ಹೇಳಿ ಕುಂದಾಪುರ ಅಂಬ ಹೆಸರು ಲಾಯ್ಕಿತ್ತು ಅಲ್ದ ಹೆಣೆ ನಿವೇದಿತಾ.
6: ಹೌದ್ ಸುನೇತ್ರ, ಈ ಇಡೀ ಊರ್ ಇತ್ತಲೆ ಇದು ಪರಶುರಾಮ ಸೃಷ್ಟಿ ಅಂಬ್ರ, ಅದ್ಕೆ ಇಲ್ಲಿನ ಜನರಿಗ ಶುಲ್ಬದಂಗ ಕೆಟ್ಟದಾತಿಲ್ಲ ಅಂದ ಜನ ನಂಬತ್ರ. ಮತ್ತ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳು ಮಸ್ತಿತ್ ಈಜಿಪ್ಟ್ ನ ನೈಲ್ ನದಿ ಬಿಟ್ರೆ ನಮ್ ಪಂಚಗಂಗಾವಳಿ ನದಿಯೇ ಸೈಯಂಬ್ರ. ಅರಬ್ಬಿ ಸಮುದ್ರ ಇತ್ತು, ಪಶ್ಚಿಮ ಘಟ್ಟ ಇತ್ತು. ಹಿಂಗೆ ಪ್ರಕೃತಿ ಸೌಂದರ್ಯ ಹೊಸ್ರ ನಮ್ಮೂರ್. ಅದು ಅಲ್ದೆ ಪೋರ್ಚುಗೀಸ್ರು ಇಲ್ಲಿ ಆಳ್ವಿಕೆ ಮಾಡಿರಂಬ್ರು. ಆಗಿನ ಕಾಲದಂಗ ಬಸ್ರೂರ್ ಬಾಳ ಪ್ರಸಿದ್ಧಿ ಆಯ್ತಂಬ್ರು, ಅಲ್ಲಿಂದ್ಲೇ ಅವರು ವ್ಯಾಪಾರ ವಹಿವಾಟು ನಡೆಸ್ತಿದ್ರಂಬ್ರು. ನಮ್ ಮೈಸೂರ್ ಹುಲಿ ಟಿಪ್ಪು ಸುಲ್ತಾನಂಗೆ ಇಲ್ಲಿನ ಒಳ್ಳೆ ತಳಿ ಮೀನಂದ್ ಬೇಕಿತ್ತಂ, ಬ್ರಿಟಿಷ್ರು ಇಲ್ಲಿ ಆಳಿರ್ ಅಂತ ಹೇಳ್ತ್ರಪ್ಪ. ಅಷ್ಟೇ ಅಲ್ಲ, ಬೇರೆ ರಾಜರು ಆಳ್ವಿಕೆ ಮಾಡಿರಂಬ್ರು. ಸೂರಾಲಂಗ್ ಈಗ್ಲೂ ನಾವ್ ಅರಮನಿ ಶಿಲ್ಪ ಮತ್ ಬೇರೆ ಬೇರೆ ಅವಶೇಷಗಳನ್ನು ಕಾಣ್ಲಕ್. ಇನ್ ಹಬ್ಬಗಳ ಬಗ್ಗೆ ಹೇಳುದಾರೆ ಎಂತ ಕೇಂತ್ರಿ, ಆಸಾಡಿ ಅಮಾಸಿಯಿಂದ ಶುರು ಆರೆ ವರ್ಷಿಡೀ ಒಂದಲ್ಲ ಒಂದ್ ಹಬ್ಬುವೆ. ಯಕ್ಷಗಾನ, ಹೌದುರಾಯನ ವಾಲ್ಗ, ಕಂಬಳ, ಹೂಗಿನ ಕೋಲು, ಚಿಕ್ಕಮೇಳ, ಹೊಸ್ತ್ ಎಂತ ಇತ್ತು ಎಂತಿಲ್ಲ ಹೇಳಿಕಂಬ. ಈ ಭಾಷೆ ಸಾಹಿತ್ಯ, ಕ್ರೀಡೆ, ಸಿನಿಮಾ, ಸ್ವಾತಂತ್ರ್ಯ ಹೋರಾಟ, ವೈದ್ಯಕೀಯ, ವ್ಯವಹಾರ, ರಾಜಕೀಯ ಕ್ಷೇತ್ರಕ್ಕೆ ಸಾವಿರಾರು ಜನ ಸಾಧಕರನ್ನ ಕೊಟ್ಟಿತ್. ಕನ್ನಡದ ಮೊದಲನೇ ಕಾದಂಬರಿ ಯಾವ್ದು ಹೇಳಿಕಾಂಬ? ಹಾ, ಇಂದಿರಾಬಾಯಿ. ಇದನ್ ಬರದ್ ಯಾರ್ ಗೊತ್ತಿತ್ತ? ನಮ್ ಗುಲ್ವಾಡಿ ವೆಂಕಟರಾಯರ್. ಕನ್ನಡ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟವ್ರಲ್ ನಮ್ ಕಡಲ ತಡಿಯ ಭಾರ್ಗವ ನಮ್ಮೂರಿನವ್ರು.
7: ಕಟ್ಟುವೆವು ನಾವು ಹೊಸ ನಾಡೊಂದನು ಹಾಡ್ ಬರ್ದ್ ಸ್ವಾತಂತ್ರ್ಯ ಕಿಚ್ಚಿನ್ ಹಬ್ಸದ್ ಅಡಿಗ್ರ ನಮ್ಮವ್ರೆ. ನಂಗಿಷ್ಟು ಗೊತ್ತಿತ್ತು. ನಾಗರತ್ನಕ್ಕ ನೀವಿನ್ ಹೇಳ್ತ್ರಿಯಾ?
5: ಅಕ್ ನಿವೇದಿತ, ಅಷ್ಟೇ ಅಲ್ದೆ ಸಂವಿಧಾನ ರಚನೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ ಬೆನಗಲ್ ಕುಟುಂಬದ ರಂಗರಾವ್, ರಾಮರಾವ್, ಶಿವರಾವ್ ಸಹೋದರರು ಇಲ್ಲಿನವರೇ. ಹಿಂದಿ ಚಿತ್ರರಂಗದ ಗುರುದತ್ತ, ವಸಂತಿ ಪಡುಕೋಣೆ, ದೀಪಿಕಾ ಪಡುಕೋಣೆ, ರಘುರಾಮ ಶೆಟ್ಟಿ, ಪ್ರಕಾಶ್ ಪಡುಕೋಣೆ, ಉಪಾಧ್ಯಾಯ ಕೊರ್ಗಿ, ಮಾಲತಿ ಹೊಳ್ಳ, ಕೋಟ ಶ್ರೀನಿವಾಸ ಪೂಜಾರಿ, ವೈದೇಹಿ, ಎಎಸ್ ಎನ್ ಹೆಬ್ಬಾರ್, ವಾಮನ ಕಾಮತ್, ರಿಶಾಂಕ್ ದೇವಾಡಿಗ, ಡುಂಡಿರಾಜ, ರಮೇಶ್ ಭಟ್, ಯೋಗರಾಜ್ ಭಟ್, ಉಪೇಂದ್ರ, ಕಾಶಿನಾಥ್, ಗುಣ್ಮಿ ಚಂದ್ರಶೇಖರ್ ಐತಾಳ, ಅಪ್ಪಣ್ ಹೆಗಡೆ, ರವಿ ಬಸ್ರೂರ್, ರಿಷಬ್ ಶೆಟ್ಟಿ, ಹಿಂಗ್ ಹೇಳ್ತಾ ಹೋರೆ ಮಸ್ತ್ ಜನ ಇದ್ರ.
1: ಇವರೆಲ್ಲ ಕುಂದಗನ್ನಡದ ಮಣ್ಣಲ್ಲಿ ಹುಟ್ಟಿ ಈ ನಾಡಿನ ಕೀರ್ತಿನ ಬೇರೆ ಊರಲ್ಲಿ ಮೆರೆಸ್ದವ್ರ. ಅದ್ಕೆ ಹೇಳುದ ಕುಂದಾಪುರದವ್ರ ಯಾವ್ದಕ್ಕಾದ್ರೂ ಹಿಂದಾಪುರ ಅಂದ ಹೇಳಿ. ಕುಂದಾಪುರ ಕನ್ನಡಕ್ಕೆ ಕಿವಿಯಾಪವರಿಗೆ ಇಲ್ಲಿನ ಸಂಸ್ಕೃತಿ ತೋರಿಸು ಸುಮಾರು ಪದಪುಂಜಗಳ, ನುಡಿಗಟ್ಟುಗಳ, ರೂಪಕಗಳ ಮತ್ತೆ ಮತ್ತೆ ಕಾಂಬುಕೆ ಕೇಂಬುಕೆ ಸಿಕ್ಕತ್ತ. ಮಂಡಿ ಅಂದ್ರೆ ಮಂದಾರ್ತಿ ಚಂಡಿ, ಜಾಂಟಿ ಕಾಲ್ ಬೊಬ್ಬರ್ಯ, ಮ್ಯಾಳು ಹೊರಟದ ಎಲ್ಲಿಗ ಪೆಟ್ಟಿಗೆ ಕಟ್ಟಿರ್ಯಾ, ಬರೀ ಚಪ್ಪದ ವಾಸಿ ಬೆರ್ಚಪ್ಪ ನಿಂತಂಗಿತ್ತ. ಇಂತ ನೂರಾರು ಪದ ನಮ್ ದೈವ ದೇವ್ರ ನಂಬಿಕೆ ಆಚರಣೆ ಹರ್ಕಿ ಜೊತೆಗೆ ಸೇರ್ಕಂಡಿತ್ತ. ಕುಂದಾಪುರ ಭಾಷೆ ಸಾವಿರ ವರ್ಷದ ಗಟ್ಟಿ ಭಾಷೆ. ಈ ಭಾಷೆ ಒಗಟ ಗಾದಿ ಹಾಡು ಕುಣಿತ ಜನ ಜೀವನದೊಳಗೆ ಸೇರ್ಕಂಡೇ ಇತ್ತ. ಊರಲ್ಲಿ ಇರ್ಲಿ ಪರ ಊರಲ್ಲಿ ಇರ್ಲಿ ನಮ್ ಮಕ್ಳ ಕುಂದಾಪುರ ಭಾಷೆಯಲ್ಲೇ ಮಾತಾಡ್ಕ. ನಮ್ ಊರ್ ಸಂಸ್ಕೃತಿ ಮರೋಕಾಗ, ಹಂಗಾಯಿ ಇಂಗ್ರುಟ್ಟಿ ಬಿಡಿ ಕುಂದಾಪುರ ಕನ್ನಡ ಮಾತಾಡಿ. ಅದ್ಕೆ ಅಲ್ದೆ ನಮ್ ಊರಿನ ಮಕ್ಕಳೆಲ್ಲ ಸೇರ್ಕಂಡ ಆಸಡಿ ಅಮಾಸಿ ದಿನ ವಿಶ್ವ ಕುಂದಾಪುರ ದಿನ ಅಂತೇಳಿ ಒಂದ್ ಆಚರಣೆಯೇ ಶುರು ಮಾಡ್ಕೊಂಡಿರೋ. ಇದಕ್ಕೆ ನಮ್ ದೇಶದಂಗ್ ಮಾತ್ರ ಅಲ್ಲ, ಪರದೇಶದವರು ಸಪೋರ್ಟ್ ಮಾಡ್ತಾರ. ಒಳ್ಳೆ ರೀತಿಯಲ್ಲಿ ಈ ಸಲವೂ ಆಚರಣೆ ಮಾಡ್ಕಂದ ಹೇಳಿ ಮಾಡಿರ. ಪ್ರತಿ ವರ್ಷೂ ಬೇರೆ ಬೇರೆ ರೀತಿ ಕಾರ್ಯಕ್ರಮ ಎಲ್ಲ ಬದಿಗೂ ನಡೀತಿರುತ್ತೆ ಕಾಣಿ. ಹೆಂಗೆ ನಾವು ಓಪನ್?
3: ಹೌದೇ ನಾಗರತ್ನಕ್ಕ, ಆಸಾಡಿಗೆಲ್ಲ ಆಸಾಡಿ ಒಡ್ರ ಅಂತರಲ್ದ, ನಮ್ದು ಕುಂದಾಪುರ ಕನ್ನಡದ ಒಡ್ರೆ ಅಂತ ಹೇಳಿ ಹೇಳ್ಕೊಂಡು ಒಂದ್ ಹಬ್ಬ ಮಾಡಿ ಬಿಡುವ.
1: ಹಾ ಎಲ್ಲ ಸೇರಿ ಹೋಪ ಹೋಪ. ಈಗ ಬರೀ ಮಾತೇ ಬೇಡ ಅನ್ಕಂಡ್ ಹೇಳಿ ಕುಂದಾಪುರ ಭಾಷೆಗೆ ಒಂದೆರಡು ಹಾಡು ಹೇಳಿತ್ತ. ಈಗ ಪಂಚಮಿ ವೈದ್ಯ ತೆಕ್ಕಟ್ಟೆ ಹಾಡಿದ ಒಂದ್ ಹಾಡು ಕೇಳಿ ಅಕ್ಕ.
8: ಆಸಾಡಿ ಹಬ್ಬ ಬಂದ್ರು ಮಳಿ ಬಂದದಷ್ಟು ಕಾಂತಿಲ್ಲೆ, ಮಳಿ ಇಲ್ದಿದ್ ಬ್ಯಾಸಾಯ ಎಂತ ಆತೋ ಗೊತ್ತಿಲ್ಲೆ. ಆಸಾಡಿ ಹಬ್ಬ ಬಂದ್ರು ಮಳಿ ಬಂದದಷ್ಟು ಕಾಂತಿಲ್ಲೆ, ಮಳಿ ಇಲ್ದಿದ್ ಬ್ಯಾಸಾಯ ಎಂತ ಆತೋ ಗೊತ್ತಿಲ್ಲೆ. ಮಕ್ಳಿಗೋ ಶಾಲಿಗ್ ರಜಿ ಕೊಟ್ಟದ್ದೇ ಸಾಲ, ನಮ್ದೀಗ ಬ್ಯಾಸಾಯ ಮಾಡುಕ್ಕೆ ದೊಡ್ಡ ಸಾಲ. ಮಕ್ಳಿಗೋ ಶಾಲಿಗ್ ರಜಿ ಕೊಟ್ಟದೇ ಸಾಲ, ನಮ್ದೀಗ ಬ್ಯಾಸಾಯ ಮಾಡುಕ್ಕೆ ದೊಡ್ಡ ಸಾಲ. ಮರು ಕಡ್ದ ಆಯ್ತು ಗೆದ್ದಿ ಮುಚ್ಚಿ ಆಯ್ತು, ಮರು ಕಡ್ದ ಆಯ್ತು ಗೆದ್ದಿ ಮುಚ್ಚಿ.

0: ಅಂಗಡಿ ಅಕ್ಕಿ ಬಂಗಡಿ ಮೀನ ಎಲ್ಲಾರ ಮನಿ ಕತ್ತಿ, ನಂಬದಿ ಮಕ್ಳು ಬೂಸ್ ಪ್ಯಾಂಟ್ ಹಾಕೊಂಡವ್ಕ ಒಂಚೂರ್ ಇಲ್ಲ ಎತ್ತಿ, ನಂಬದಿ ಮಕ್ಳು ಬೂಸ್ ಪ್ಯಾಂಟ್ ಹಾಕೊಂಡವ್ಕ ಒಂಚೂರ್ ಇಲ್ಲ ಎತ್ತಿ. ಆಸಡಿ ಹಬ್ಬ ಬಂದ್ರು ಮಳಿ ಬಂದದ್ದಷ್ಟು ಕಾಂತಿಲ್ಲ, ಮಳಿ ಇಲ್ದಿದ್ ಬ್ಯಾಸಯ ಎಂತ ಆತ್ತೋ ಗೊತ್ತಿಲ್ಲ, ಮಳಿ ಇಲ್ದಿದ್ ಬ್ಯಾಸಯ ಎಂತ ಆತ್ತೋ ಗೊತ್ತಿಲ್ಲ, ಎಂತ ಆತ್ತೋ ಗೊತ್ತಿಲ್ಲ.
1: ಪಂಚಮಿ ವೈದ್ಯನ ಹಾಡ್ ಕೇಳ್ರಿ ಅಲ್ದಾ, ಈಗ ನಮ್ದು ಒಂದ್ ಕೇಣಿ ಅಲ್ಲೇ.

0: ಅಲ್ಲ ಮಕ್ಳೆ, ಮೈಕ್ ಮುಂದ್ ಕೂಕೊಂಡು ವರ್ಲು ಶುರು ಮಾಡಿ ಎಷ್ಟೊತ್ತಾಯ್ತ? ಒಂಚೂರ್ ಮನಿ ಬದಿ ಜ್ಞಾನ ಇತ್ತ ನಿಮ್ಗೆ? ಸಾಕ್ ಸಾಕ್ ಹೋಪತ್ತೆ.
1: ಅಕ್ಕ ಅಕ್ಕ ಅಕ್ಕ, ಇಷ್ಟೋತ್ತವರಿಗೆ ಇಲ್ಲಿ ಕೂಕಂಡ ನಾವೀಗ ಎಲ್ರಿಗೆ ಕುಂದಾಪುರ ದಿನಾಚರಣೆ ಶುಭಾಶಯ ಹೇಳ್ದಿರ್ ಹ್ಯಾಂಗೆ? ಹ್ಯಾಂಗ ಹೇಳ ಕೇಳಿ, ಕುಂದಾಪುರ ಅಂದ್ರೆ ಹೇಳ್ಕೊಂಡು ಎಲ್ಲಿವರೆಗಿತ್ತು? ಅಷ್ಟು ದೊಡ್ಡಕ್ ನಾವು ಹೊರ್ಲಕ್ಕೀಗ ಎಲ್ಲ ಒಟ್ಟಿಗೆ ಹೇಳ್ವಾ? ಸುನೇತ್ರ, ನಿವೇದಿತಾ, ನಾಗರತ್ನಕ್ಕ ಎಲ್ಲ ಹೇಳ್ವಾ?

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಕೇಳೆ ಸಖಿಯಲ್ಲಿ. ಇವತ್ತು ಕೇಳೆ ಸಖಿಯಲ್ಲಿ ನಮ್ಮೊಟ್ಟಿಗೆ ಯಾರು ಸಖಿ ಇದ್ದಾರೆ ಅಂತ ಕೇಳಿದ್ರೆ, ಇವರು ಕಲ್ಪನಾ ಭಾಸ್ಕರ್ ಅವರು, ಪರಿಸರ ಪ್ರೇಮಿ. ಇವರು ಎಂತ ಮಾಡ್ತಾರೆ ಅಂತ ಕೇಳಿದ್ರೆ, ಈಗ ನಾವು ಹೆಣ್ಮಕ್ಳು ಸ್ಯಾನಿಟರಿ ಪ್ಯಾಡ್ಗಳನ್ನ ಈಗ ಬಳಸ್ತೇವೆ. ಬಳಸಿ ಎಂತ ಮಾಡ್ತೀವಿ, ಜಸ್ಟ್ ಬಿಸಾಡ್ತೀವಿ. ಬಿಸಾಡ್ತೀವಿ ಅಂದ್ರೆ ಡಸ್ಟ್ಬಿನ್ನಿಗೆ ಹಾಕೋದು, ಇಲ್ಲ ಕೆಲವರು ಟಾಯ್ಲೆಟ್ಗೆ ಹೊರದೊರೆದು ಹಾಕೋದು, ಇಲ್ಲ ಕೆಲವರು ಸುಟ್ಟು ಹಾಕೋದು, ಹಿಂಗೆಲ್ಲ ಮಾಡ್ತಾರೆ. ಒಂದು ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡ್ಕೊಂಡು ಅಷ್ಟಪ್ಪ ಕೆಲಸ ಅದ್ರ ಮೇಲೆ ಮಾಡ್ಕಾದ್ರೆ ಅದೆಷ್ಟು ಕಷ್ಟ ಅಲ್ದ. ಎಷ್ಟೋ ಸಲ ಹೆಣ್ಮಕ್ಳು ಇರಿಟೇಟ್ ಆಗೋದು ಬರೀ ಅವರ ಮೆನ್ಸ್ಟ್ರೇಷನ್ ಸೈಕಲ್ ಇಂದ ಮಾತ್ರ ಅಲ್ಲ, ಆ ಮೆನ್ಸ್ಟ್ರೇಷನ್ ಸೈಕಲ್ ಅಲ್ಲಿ ಸ್ಯಾನಿಟರಿ ಪ್ಯಾಡ್ ಮ್ಯಾನೇಜ್ ಮಾಡೋದಿದೆಯಲ್ಲ, ಇದು ಕೂಡ ತುಂಬಾ ಇರಿಟೇಟ್ ಮಾಡತ್ತೆ. ಎಲ್ಲ ಹೊರಗಡೆ ಹೋಗಿರ್ತಾರೆ, ಆ ಪ್ಯಾಡ್ ಎಲ್ಲಿ ಬಿಸಾಡೋದು, ಬೇರೆ ಚೇಂಜ್ ಮಾಡ್ಕೊಂಡು, ಇಂಥದ್ದೆಲ್ಲ ಸಂದಿಗ್ಧತೆ ಹೆಣ್ಣು ಮಕ್ಕಳಿಗೆ ಆಪ ತುಂಬಾ ಇತ್ತು. ನಮ್ಮ ಅತಿಥಿ, ಇವತ್ತಿನ ಅತಿಥಿ ಕೇಳೆ ಸಖಿಯಲ್ಲಿ ಕಲ್ಪನಾ ಭಾಸ್ಕರ್ ಅವರು ಒಂದು ಸ್ಯಾನಿಟರಿ ಪ್ಯಾಡ್ ಬಗ್ಗೆ ಮಾತಾಡ್ತಾರೆ. ಆ ಸ್ಯಾನಿಟರಿ ಪ್ಯಾಡ್ ಯಾವ್ದು ಏನಂಬುದನ್ನ ನಾವೆಲ್ಲ ಒಟ್ಟಾಗಿ ಸಮಾಕೆಂಬ, ಇದು ನಮಗೂ ಬೇಕು ಅನಿಸಿದ್ರೆ ಕೇಂದ್ಮೇಲೆ ಖಂಡಿತ ಅದನ್ನ ಬಳಸ್ಕೋಬಹುದು. ನಮಸ್ಕಾರ ಕಲ್ಪನಾ ಭಾಸ್ಕರ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಹೇಗಿದ್ರಿ, ಹುಷಾರಿದ್ರಿಯಾ?
3: ಹುಷಾರಿತ್ತಲ್ಲ.
2: ಭಾರಿ ಚಟುವಟಿಕೆಯ ಕಲ್ಪನಾ ಭಾಸ್ಕರ್ ಅವರು. ಈಗ ಕಲ್ಪನಾ ಮೇಡಮ್ ಹೇಳಿ, ನೀವು ಆ ಸ್ಯಾನಿಟರಿ ಪ್ಯಾಡ್ ಯಾವ್ದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ರು, ಅದನ್ನ ಯಾವ್ದ್ರಲ್ಲಿ ಮಾಡ್ತಾರೆ ಅಂಬುದು ಕೂಡ ಅದನ್ನ ಒಂಚೂರು ಹೇಳಿ ಡೀಟೇಲ್ ಆಗಿ.
3: ಖಂಡಿತ, ನಾನು ಹೇಳುವ ವಿಚಾರ ಅಂತ ಹೇಳಿದ್ರೆ, ಒಂದು ಬಾಳೆ ನಾರಿನಿಂದ ಮಾಡಿದಂತ ಸ್ಯಾನಿಟರಿ ಪ್ಯಾಡ್ ಬಗ್ಗೆ ಹೇಳ್ತಾ ಇದ್ದೇನೆ.
2: ಬಾಳಿ ಬಳ್ಳಿ ನಾವು ಹೂ ಕಟ್ಟುತ್ತ, ಅದ್ರಂಗೆ ಸ್ಯಾನಿಟರಿ ಪ್ಯಾಡ್ ಮಾಡತ್ತಂದ್ ಗೊತ್ತಿಲ್ಲ.
3: ಅದೇ ವಿಶೇಷ ಇದ್ರಲ್ಲಿ, ಯಾಕಂದ್ರೆ ಅದು ತುಂಬಾ ಹೈಜೀನ್, ಹಾಗಾಗಿ ಹೂ ಕಟ್ಟತ್ರೆ.
2: ಕರೆಕ್ಟ್.
3: ಅದರಿಂದ ಮಾಡ್ದಂತ ಒಂದು ಸ್ಯಾನಿಟರಿ ಪ್ಯಾಡ್ ಬಗ್ಗೆ ಹೇಳಕ್ ಇಷ್ಟಪಡ್ತೆ. ಅದು ಹೇಳಕ್ ಉದ್ದೇಶನೂ ಮತ್ತೆಂತ ಅಂತ ಹೇಳಿದ್ರೆ, ಈಗ ನಾವು ಬಳಸುತ್ತಲ್ಲ ಈ ಡಿಸ್ಪೋಸಬಲ್ ಪ್ಯಾಡ್ಸ್ಗಳು, ಅದ್ರೊಳಗೆ ಆಕ್ಚುಲಿ 4 ಪ್ಲಾಸ್ಟಿಕ್ ಅಷ್ಟು ಪ್ಲಾಸ್ಟಿಕ್ ಅಂಶ ಅದ್ರಲ್ಲಿ ಉಂಟು. ಜೊತೆಗೆ ಅದರಲ್ಲಿ ಏನ್ ನಮ್ಮ ಬ್ಲೀಡಿಂಗ್ ಅನ್ನ ಅಬ್ಸಾರ್ಬ್ ಮಾಡುತ್ತಲ್ಲ, ಅದಕ್ಕೊಂದೆಂತದ್ದು ಸಲ್ಲರ್ ಫೈಬರ್ ಅಂತ ಹೇಳ್ತಾರೆ. ಆ ಫೈಬರ್ ಮಾಡೋದು ಸಹ ಮರ ಕಡ್ದಂಬರ್, ಆ ಮರ ಕಡ್ದು ಮಾಡೋದು. ಹಾಗಾಗಿ ಪರಿಸರಕ್ಕೆ ಎರಡು ರೀತಿ ಹಾನಿ, ಇದ್ 4 ಪ್ಲಾಸ್ಟಿಕ್ ಜರಿ ಬೀಳುದು, ಮತ್ತೊಂದ್ ಬದೇ ಮರ ಕೊಡುದು, ಎರಡು ರೀತಿ ಪರಿಸರಕ್ಕೆ ಹಾನಿ ಆಗ್ತಾ ಉಂಟು. ಮತ್ತಪ್ಪ ಆ ಮರ ಬ್ಲೀಚಿಂಗ್ ಮಾಡ್ತಾರ ಬೆಳ್ಳಗ್ ಮಾಡೋಕೆ, ಆ ಬ್ಲೀಚಿಂಗ್ ಮಾಡೋಕೆ ಏನ್ ಕೆಮಿಕಲ್ ಉಪಯೋಗಿಸ್ತಾರ, ಅದರಿಂದ ನಮ್ಮ ದೇಹಕ್ಕೆ ತುಂಬಾ ಹಾನಿ ಆಗ್ತಿತ್ತು ಅಂತ ಹೇಳಿ, ಇದಂದ್ರೆ ಇವತ್ತು ಮೆಡಿಕಲ್ ಸೈನ್ಸ್ ಹೇಳ್ತಾ ಉಂಟು ಇದ್ರ ಬಗ್ಗೆ. ಹಾಗಾಗಿ ನಾವು ಒಂದು ಮಹಿಳೆ ತನ್ನ ಜೀವಿತಾವಧಿಯಲ್ಲಿ 40 ವರ್ಷ ಈ ಮೆನ್ಸೆಸ್ಟ್ರಲ್ ಸೈಕಲ್ ಪಾಸ್ ಆತ್ಲಂತ, ಅದು ಪಾಸ್ ಆದವಾಗ ಒಂದು ವಾರಕ್ಕೆ ಒಂದು ತಿಂಗಳಿಗೆ ಒಂದು 10-12 ಪ್ಯಾಡ್ ಲೆಕ್ಕ ಹಾಕಿ, 12 ತಿಂಗಳಿಗೆ ಎಷ್ಟಾಯ್ತು, 40 ವರ್ಷಕ್ಕೆ ಎಷ್ಟಾಯ್ತು.
2: ಕರೆಕ್ಟ್
3: ಮಾಡಿ ಅದೊಂದು ಹೇಳ್ರಿ, ಹೆಚ್ಚು ಕಮ್ಮಿ ಒಂದು 60,000 ಒಂದೂವರೆ ಲಕ್ಷ ನಾವು ಖರ್ಚು ಮಾಡಿ ನಾವು ಆರೋಗ್ಯಕ್ಕೆ ತುಂಬಾ ಸಮಸ್ಯೆ ತಂದ್ಕಂತಿತ್ತ ನಮ್ಗೆ ಗೊತ್ತಿಲ್ಲ.
2: ಓಕೆ.
3: ಅಂದ್ರೆ ಆ ಕೆಮಿಕಲ್ ಇಂದ ನಮ್ ತುಂಬಾ ಅಂದ್ರೆ ಈಚಿಂಗ್, ರ್ಯಾಶಸ್, ಕಡೆಗೆ ಗರ್ಭಕೊರಳಿನ ಕ್ಯಾನ್ಸರ್ ಅಂತಲ್ಲ ಅದು ಬಪ್ಪದ ಇದ್ರಿಂದ ಅಂತ ಹೇಳ್ಕೊಂಡು ಇವತ್ತು ಹೇಳ್ತಾ ಇದ್ರು. ನಂತರ ಲೇಟ್ ಮಕ್ಕಳ ಅಪ್ಪದ ಕ್ರಾಂಪ್ಸ್, ಹೊಟ್ಟೆ ನೋವು ಬಪ್ಪದ, ನಾವೆಲ್ಲ ಸಣ್ಣಕಿಪ್ಪತ್ತಿಗೆ ಬಟ್ಟೆ ಉಪಯೋಗಿಸ್ತಿದ್ದಿತ್ತು.
2: ಕರೆಕ್ಟ್.
3: ಕಾಟನ್ ಬಟ್ಟೆ ಚಂದ ಮಾಡಿ ಒಗ್ದು ಒಣಸಿ ಅದನ್ನ ಉಪಯೋಗಿಸ್ತಿದ್ದಿತ್ತು. ಹಂಗಾಗಿ ನಾವೆಲ್ಲ ಕಾಲೇಜಿಗೆ ಬರ್ತಾರ, ನಾವು ಶಾಲೆಗೆ ಒಪ್ಪ, ಹೈಸ್ಕೂಲಿಗೆ ಒಪ್ಪತ್ತಿಗೆ 40 ಜನ ಹೆಣ್ಮಕ್ಳಿದ್ರೆ ಒಂದು 2-3 ಜನ ಹೊಟ್ಟೆ ನೋವು ಅಂತ ಕೇಳಿತ್ತು.
2: ಕರೆಕ್ಟ್.
3: ಆದ್ರೆ ಇವತ್ತು 40 ಜನ ಇದ್ರೆ 36 ಜನ ಹೊಟ್ಟೆ ನೋವು ಮನೆ ಮನೆ ಕಂತರು 3 ದಿನ. ಅದೆಲ್ಲವುದು ಇದರಿಂದ ಅಂತೇಳಿ ನಮ್ಗೆ ಅನ್ಸ್ತಿತ್ತು. ಆದ್ರೆ ಇವತ್ತು ನಮ್ಮ ಮೆಡಿಕಲ್ ಸೈನ್ಸ್ ಹೇಳ್ತಾ ಇತ್ತು, ನಮ್ಮ ಆಯುಷ್ ಡಾಕ್ಟರ್ ಎಲ್ಲ ಹೇಳ್ತಾ ಇದ್ರು ಅದಿಂದೇ ಬರ್ತಾ ಉಂಟು ಅಂತೇಳಿ ಹೇಳ್ಕೊಂಡಿದ್ದೆ ನಾನು. ಹಾಗಾಗಿ ನಾನು ಇದ್ರ ಬಗ್ಗೆ ಒಂಚೂರ ಇದ್ ಮಾಡ್ತಾ ಇರುವತ್ತಿಗೆ ನನಗೊಂದು ಬಾಳೆನಾರಿನ ಸ್ಯಾನಿಟರಿ ಪ್ಯಾಡ್ ಗೊತ್ತಾಯ್ತು. ಅದು ಕೇರಳದಿಂದ ಮಾತಾ ಅಮೃತಾನಂದಯ್ಯ ಮೈ ಅವರದ್ದು ಒಂದು ಆಶ್ರಮದಾಗೆ ಸೌಖ್ಯಂ ಫೌಂಡೇಶನ್ ಅಂತೇಳಿ ಉಂಟು, ಅದರಿಂದ ಮಾಡ್ತಾ ಇದ್ರು ಅವರು. ಅದನ್ನ ಫಸ್ಟ್ ನಾನು ತಕೊಂಡು ಉಪಯೋಗಿಸಿದೆ. ಉಪಯೋಗಿಸ್ ಒಂದು ಸರಿ ನಾವು ತಕೊಂಡ್ರೆ ಒಂದು ನನ್ನ ಮಗ ನಾನ್ ತಗೊಂಡದ ಒಂದ್ 7-8 ವರ್ಷದ ಹಿಂದೆ, 10 ವರ್ಷ ಆಯ್ತದ ಪ್ರಾರಂಭ ಆಗಿ. 5 ವರ್ಷ ಉಪಯೋಗಿಸ್ಲಕ್ ಹೆಚ್ಚು ಕಮ್ಮಿ 5 ವರ್ಷ ಉಪಯೋಗಿಸಿದೆ ನಾನು.
2: ಅಂದ್ರೆ
3: ರೀಯೂಸೇಬಲ್ ಪುನಃ ವಾಶ್ ಮಾಡಿ ಉಪಯೋಗಿಸುವಂತದ್ದು.
2: ಮತ್ತೆ
3: ಬಾಳೆನರ ಆದ್ರಿಂದಾಗಿ ಅದು ಬೇಗ ಒಣಗತ್ತೆ. ಅದಕ್ಕೋಸ್ಕರ ನಾನೆಂತ ಮಾಡಿದೆ, ಈ ಪರಿಸರಕ್ಕೆ ನಂಗ್ ಸ್ವಲ್ಪ ಪರಿಸರದ ಬಗ್ಗೆ ತುಂಬಾ ಕಾಳಜಿ, ಅದರಿಂದಾಗಿ ಇದನ್ನ ಆರೋಗ್ಯ ದುಡ್ಡು ಕೊಟ್ಟು ನಮ್ಮ ಆರೋಗ್ಯ ಹಾಳು ಮಾಡ್ಕೊಂಡ್ ಜೊತೆಗೆ ಪರಿಸರವನ್ನು ನಾವು ಇಷ್ಟು ಹಾಳು ಮಾಡ್ತಾ ಉಂಟು. ಇಡೀ ಪ್ರಪಂಚದ ಹೆಣ್ಮಕ್ಳನ್ನ ತಕೊಂಡ್ರೆ, ಮಹಿಳಾ ಪಾಪ್ಯುಲೇಷನ್ ತಕೊಂಡ್ರೆ, ಒಂದ್ ದಿನಕ್ಕೆ ಹೆಕ್ಟರ್ ಗಟ್ಟಲೆ ಭೂಮಿ ಮುಚ್ಚಿವತ್ತಂಬ ರೀತಿ ಇದ್ರ ಬಗ್ಗೆ ಹೇಳ್ತಾ
2: ಇದ್ದಾಳೆ.
3: ಅಷ್ಟು ಒಂದ್ ಹೆಕ್ಟರ್ ಮುಚ್ಚಿ ಹೋಗುವಷ್ಟು ಸ್ಯಾನಿಟರಿ ಪ್ಯಾಡ್ ಬಳಕೆ ಆಗ್ತ ಅಂತೇಳಿ. ಅದು ಬಿದ್ರೆ ಭೂಮಿ ಅಂತ ಕತ್ ಒಂದ್ ಪ್ಯಾಡ್ ಭೂಮಿಯಲ್ಲಿ ಮಣ್ಣಲ್ಲಿ ಮಣ್ಣಾಗೋಕೆ ಅಂದ್ರೆ ಡಿಕಂಪೋಸ್ಟ್ ಆಗೋಕೆ 850-900 ವರ್ಷ ಬೇಕಂತ.
2: ಓ,
3: ನಾವ್ ಇವತ್ ಹಾಕದ ಕಸ ನಾವಲ್ಲ, ನಮ್ ಮಕ್ಕಳಲ್ಲ, ಮರಿಮಕ್ಕಳಲ್ಲ, ಎಷ್ಟೋ ಜನರೇಷನ್ ಪಾಸ್ ಆರು, ನಾವ್ ಹಾಕದ ಕಸ ಅಲ್ಲೇ ಇರತ್ತೆ.
2: ಕರೆಕ್ಟ್.
3: ನಾವ್ ಇದ್ರ ಬಗ್ಗೆ ನಾವ್ ಸ್ವಲ್ಪ ಚಿಂತನೆ ಮಾಡ್ಲೇಬೇಕಲ್ಲ. ಯಾಕಂದ್ರೆ ಗೊತ್ತಿರುದಿಲ್ಲ, ನನ್ಗೆ ಹೇಳ್ದವಾಗ ಇಷ್ಟು ಸಮಸ್ಯೆ ಉಂಟ ಇದಕ್ಕ ಕೇಳ್ತಾರೆ. ಖಂಡಿತ ಇದು ನಾವ್ ಅರ್ಥ ಮಾಡ್ಕೊಂಡ್ಲೇಬೇಕಾದಂತ ವಿಚಾರ. ಅದರಿಂದಾಗಿ ನಾನೀಗ ಅದನ್ನೇ ಶಾಲಾ ಕಾಲೇಜಿಗೆ, ಈ ಸ್ವಸಹಾಯ ಸಂಘದಲ್ಲಿ, ಒಟ್ಟಾರೆ ಹೆಂಗಸರಿಗೆ ನನ್ನಿಂದ ಆದಷ್ಟು ಇದ್ರ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ದೆ. ಒಂದ್ ಫಸ್ಟ್ ನಾನು ಉಪಯೋಗಿಸಿದೆ, ಅದ್ರ ರಿಸಲ್ಟ್ ನಂಗೆ ಗೊತ್ತಾಯ್ತು.
2: ಏನಾಯ್ತು
3: ರಿಸಲ್ಟ್ ಅಂತ ಹೇಳ್ರಿ? ಈಗ ಈಚಿಂಗು, ರ್ಯಾಶಸ್, ಅದೆಲ್ಲವೂ ಇದಾಗಿ ಹೆವಿ ಬ್ಲೀಡಿಂಗ್ ಸಹ ಅದು ಕಮ್ಮಿ ಆಯ್ತು. ನನ್ನ ರಿಸಲ್ಟ್ ನಂಗೆ ಗೊತ್ತಾದ ನಂತರ ಇದ್ರದ್ದು ಮಹತ್ವದ ಬಗ್ಗೆ ನಾ ಅರ್ತ್ಕೊಂಡು ಮತ್ತೆ ನಾನು ಅದನ್ನ ಸ್ಟಡಿ ಮಾಡಿದೆ. ಕಡೆಗೆ ಅಲ್ಲೂ ಸಹ ಏನಲ್ಲಿ ಮಾಡ್ತಾರೆ ಸೌಖ್ಯಂ ಫೌಂಡೇಶನ್ ಇಂದ, ಅವರು ತುಂಬಾ ರಿಸರ್ಚ್ ಮಾಡ್ತಾ ಇದ್ರೆ ಅದ್ರದ್ದು ಇಡೀ ವರ್ಲ್ಡ್ ವೈಡ್ ಇದ್ರ ಬಗ್ಗೆ ಇದಾಗ್ತಾ ಉಂಟು. ಈಗ ಅಂದ್ರೆ ತಿಳ್ಕೊಂಬಕ್ಕೆ ಅದ್ರದ್ದು ಎಷ್ಟೋ ಪೇಪರ್ಸ್ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ, ಹೊರದೇಶದಲ್ಲೂ ಸಹ ಅದ್ರದ್ದು ಸಬ್ಮಿಟ್ ಆಗಿದೆ, ಅದ್ರ ಮೇಲೆ ಸರ್ವೆ ಆಗಿದೆ. ಒಂದು ಅಂದ್ರೆ ತುಂಬಾ ನಿಮ್ಗೆ ರಿಸರ್ಚ್ ಪೇಪರ್ ಬೇಕಾದ್ರೆ ಸಿಗತ್ತೆ. ನೀವು ಸೌಖ್ಯಂ ಫೌಂಡೇಶನ್ ಇವಾರೆ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ವಿಷಯ ಸಿಕ್ಕತ್ತೆ ಸೈಟ್ಗೆ. ಹಾಗಾಗಿ ನಾನು ಎಲ್ಲರಿಗೂ ಇದನ್ನ ಹೇಳಕ್ ಸ್ಟಾರ್ಟ್ ಮಾಡಿದೆ, ಉಪಯೋಗಿಸಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಅದರಿಂದ ನಂತರ ನಾನು ಒಂದಿಷ್ಟು ಕಾಲೇಜ್ಗಳಲ್ಲಿ ಹೋಗಿ ಹೇಳಿದೆ. ನಂತರ ಒಬ್ರು ನೆಕ್ಸಸ್ ಮಾಲ್ ಅಂದೇಳಿ ಮಂಗಳೂರಿನವರು, ಅವರು ಸೌಖ್ಯಂ ಫೌಂಡೇಶನ್ ಒಟ್ಟಿಗೆ ಟೈಅಪ್ ಆಗಿ ಕರ್ನಾಟಕದ ತುಂಬಾ ಶಾಲೆಗಳಿಗೆಲ್ಲ ಫ್ರೀ ಕೊಡೋಕೆ ಪ್ಲಾನ್ ಮಾಡ್ರು. ಅಂದ್ರೆ ಅದಕ್ಕೊಂದು ಒಂದು ಕಾರ್ಯಕ್ರಮನೇ ಅವ್ರು ಇದ್ ಮಾಡಿರ, ಅಂದ್ರೆ
2: ಅಭಿಯಾನ ತರ
3: ಮಾಡಿರ. ಅದಕ್ಕೆ ಆವಾಗ ನಾನು ಸಹ ಅವರನ್ನ ನನ್ಗೂ ಸಹ ಕಾಂಟ್ಯಾಕ್ಟ್ ಮಾಡಿ ಕೊಟ್ರಿ. ಇಲ್ಲಿಗೆ ನಾನು ಕುಂದಾಪುರದ ಒಂದು 3 ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಹೇಳಿ ಆ ಮಕ್ಕಳಿಂದ ಅದನ್ನು ಯಾರು ಗೂಗಲ್ ಫಾರ್ಮ್ ಅನ್ನು ಫಿಲ್ ಮಾಡಿ ಯಾರಿ ಬೇಕಿತ್ತು ಫಿಲ್ ಮಾಡಿ ಅಂತೇಳಿ ಅವ್ರು ಫಿಲ್ ಮಾಡಿದ್ರು. ನಂತರ ಅವರು ಅದನ್ನ ಸ್ಪಾನ್ಸರ್ ಮಾಡಿ ಆ ಮಕ್ಕಳಿಗೆಲ್ಲ ಕೊಡ್ತು. ನಂತರ ಇಡೀ ಭಾರತದಾದ್ಯಂತ ಈ ತರದ ತುಂಬಾ ಅಭಿಯಾನ ಮಾಡಿ ಅಡೋಲೆಸೆನ್ಸ್ ಅಂದ್ರೆ ಸಣ್ಣ ಈ ಮಕ್ಕಳಿಂದ ವಿಷಯಗಳನ್ನ ಕಲೆಕ್ಟ್ ಮಾಡ್ತಾ ಅವ್ರ ಸಮಸ್ಯೆ ಅಂತ ಆಗ್ತಾ ಉಂಟು ಈ ಪೀರಿಯಡ್ ಸಮಯದಲ್ಲಿ. ಅವ್ರದನ್ನ ತಿಳ್ಕೊಂಡು ಇದನ್ ಕೊಟ್ಟ ನಂತರ, ಇದನ್ನ ಉಪಯೋಗಿಸಿದ ನಂತರ ಆ ಸಮಸ್ಯೆ ಪರಿಹಾರ ಸಿಕ್ಕಿತ್ತ. ಈ ರೀತಿಯ ಒಂದು ಅವರೊಟ್ಟಿಗೆ ಅವರದ್ದೊಂದು ಫೀಡ್ಬ್ಯಾಕ್ ಗಳನ್ನ ತಕ್ಕಂತ ಬಂದದ್ರಿಂದಾಗಿ 10,000 ಈ ಹುಡುಗಿಯರು ಅಂದ್ರೆ ಅಡೋಲೆಸೆನ್ಸ್ ಹುಡುಗಿಯರು ಅವ್ರ ಹತ್ರಲ್ಲಿ ನಾವು ಫೀಡ್ಬ್ಯಾಕ್ ತಕೊಂಡವಾಗ ಅವರದ್ದು ಆ ತರದ್ದೆಲ್ಲ ಅಂದ್ರೆ ಏನ್ ಅವರದ್ದು ನಾರ್ಮಲಿ ಎಲ್ಲ ಹೆಣ್ಮಕ್ಳಿ ಬರುವಂತ ಎಲ್ಲ ಸಮಸ್ಯೆಗಳುಂಟಲ್ಲ ಅದೆಲ್ಲ ಸಾಲ್ವ್ ಆಗಿರುವುದು ಆ ಫೀಡ್ಬ್ಯಾಕ್ ಇಂದ ಗೊತ್ತಾಗಿದೆ. ಹಾಗಾಗಿ ಅಂದ್ರೆ ಇದು ಹೆಚ್ಚು ಜನರು ತಿಳ್ಕೊಳ್ಬೇಕು. ಒಟ್ಟಾರೆ ಪರಿಸರಕ್ಕೋಸ್ಕರ ಮತ್ತೆ ತಮ್ಮ ಹೆಲ್ತಿಗೋಸ್ಕರ, ತಮ್ಮ ಆರೋಗ್ಯ ರಕ್ಷಣೆಗಾಗಿ, ಪರಿಸರ ರಕ್ಷಣೆಗಾಗಿ, ಸಂರಕ್ಷಣೆಗಾಗಿ, ಇದೆರಡು ಉದ್ದೇಶದಿಂದ ಈ ಯೂಸ್ ಅಂಡ್ ಥ್ರೋ ಇಂದ ಹೊರಗೆ ಬಂದು ಮರುಬಳಕೆಯ ಸ್ಯಾನಿಟರಿ ಪ್ಯಾಡ್ ಗಳನ್ನು ಪ್ರತಿಯೊಬ್ಬರು ಉಪಯೋಗಿಸ್ಲೇಬೇಕು. ಯಾಕಂತ ಹೇಳಿದ್ರೆ ನಾವು ಆಸ್ತಿಯೋ ಮನೆಯೋ ಚಿನ್ನವೋ ದುಡ್ಡವೋ ಮಾಡಿ ಇಟ್ಟು ನಮ್ಮ ಮಕ್ಕಳಿಗೆ ಮಾಡಿ ಇಡತ್ತೆ, ಅದರಿಂದ ಅವರಿಗೂ ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಅಥವಾ ನನ್ನ ಮಗುವೆ 1 ಲಕ್ಷ ಸಂಬಳ ತಕೊಂಡ್ರು ಬಟ್ಲಿಗೆ ಇದನ್ನ ಕೊಯ್ನೈಕ ತಿಮ್ಕಾತಿಲ್ಲ.
2: ಕರೆಕ್ಟ್.
3: ಅನ್ನ ಬೇಕು. ಭೂಮಿಯೇ ಹಾಳಾಗಿ ಹೋರೆ ಬೆಳೆ ಬೆಳೆಯೋಕೆ ಇಲ್ದಿದ್ರೆ ಊಟ ಮಾಡೋದಂತ. ಹಾಗಾಗಿ ನಾವೇನ್ ನಮ್ಮ ಸುತ್ತಮುತ್ತಲಿನ ಈ ಪರಿಸರದಲ್ಲಿ ನಮ್ಗೆ ಏನ್ ಬೇಕು ಉಪಯೋಗಿಸ್ಕೊಂಡು ಮುಂದಿನ ಜನಾಂಗಕ್ಕೆ ಅದನ್ನ ನಾವು ಸರಿಯಾಗಿ ಬಿಟ್ಟು ಹೋಯ್ಕು. ಆದ್ರೆ ಇವತ್ತು ನಾವೆಂತ ಮಾಡ್ತಿತ್ತಂದ್ರೆ ಆದಷ್ಟು ಹಾಳು ಮಾಡಿ
2: ತೆಗ್ದೆಲ್ಲದನ್ನೇ ಹಾಳು ಮಾಡಿ.
3: ಕೆಲವ್ರು ಹೇಳ್ತಾರೆ ಇಲ್ಲ ನಾವು ಅದನ್ನೇ ಬಿಸಾಡುದಿಲ್ಲ ಸುಟ್ಟಾಕತ್ತಂತಾರೆ. ಸುಟ್ಟಾಕ್ರು ಸಹ
2: ಪ್ರಕೃತಿಗೆ
3: ಅಲ್ಲ, ನಮ್ಮ ಉಸಿರಾಡು ಗಾಳಿ ಹಾಳಾಗ್ತಾ ಉಂಟು. ಹಾಗಾಗಿ ನಾವ್ ಇದೆಲ್ಲ ನೆಲ ಜಲ ಮತ್ತೆ ವಾಯು ಇದು ಮೂರನ್ನ ಸರಿಯಾಗಿ ಇಟ್ಕೊಂಡ್ಕಿದ್ರೆ ನಮ್ಮ ಈ ಲೈಫ್ ಸ್ಟೈಲ್ ಅಲ್ಲಿ ಕೆಲವೊಂದನ್ನ ನಾವು ಬದಲಾವಣೆ ಮಾಡ್ಕೊಳ್ಬೇಕು. ಅದರಲ್ಲಿ ಮಹಿಳೆಯರಿಂದ ಪರಿಸರಕ್ಕೆ ಇಷ್ಟ ಹಾನಿ ಆಗ್ತಾ ಉಂಟು ಅಂತ ಹೇಳಿದ್ರ ಮೇಲೆ ನಾವು ಅದನ್ನ ನಮ್ಮನ್ನ ಬದಲು ಮಾಡ್ಕೊಳ್ಳೇಬೇಕಂತೇಳಿ ನಾನು ಹೇಳುವಂತದ್ದು.
2: ಈಗ ನೀವು ಈ ಸ್ಯಾನಿಟರಿ ಪ್ಯಾಡ್ ಎಂತಕ್ ಬಳಸಕಂತ ಹೇಳಿದ್ರಿ, ಅಂದ್ರೆ ಪ್ರಕೃತಿಯಲ್ಲಿರುವ ನಾವ್ ಏನೀಗ ಎಲ್ಲ ಸಾಯಿಲ್ ಪೊಲ್ಯೂಷನ್ ಆ ಪೊಲ್ಯೂಷನ್ ಈ ಪೊಲ್ಯೂಷನ್ ಮಾಡ್ತೀವಿ, ಅದ ತಡೆಗಟ್ಟಬಹುದು. ಮತ್ತಿದು ರೀಯೂಸಬಲ್, ನೀವು ದಿನ ಪ್ರತಿ ಮೆನ್ಸಸ್ಸಿಗೂ ಒಂದೊಂದ್ ಪ್ಯಾಕ್ ತಕೋ ಎರಡು ಪ್ಯಾಕ್ ತಕೋ ಖರ್ಚು ಮಾಡ ಬಿಸಾಡ ಅಂತ ಹೇಳೋದಲ್ಲ, ಮತ್ತೆ ಮತ್ತೆ ಬಳಸಬಹುದು. ಮತ್ತೆ ನಮ್ಮ ಆರೋಗ್ಯಕ್ಕೆ ಅದು ಬಹಳ ಒಳ್ಳೇದು, ಅಂದ್ರೆ ಬ್ಲೀಡಿಂಗ್ ಜಾಸ್ತಿ ಹಬ್ಬದಿರ್ಬೋದು, ಇಚ್ಚಿಂಗ್ ಇರ್ಬೋದು, ಇಂತ ಸಮಸ್ಯೆಗಳನ್ನೆಲ್ಲ ಅದು ಕಮ್ಮಿ ಮಾಡುತ್ತ. ಈಗ ಈ ಪ್ಯಾಡ್ ನ ವಿಶೇಷತೆ ಅಂತಂದ್ರೆ ನಂಗೆ ಆಶ್ಚರ್ಯ ಆಗಿದ್ದು ಅದು ಬಾಳಿ ನಾರಿಂದ ಮಾಡದ್ದು ಅಂತ. ಬಾಳೆ ಗಿಡದ ನಾರ್ ಅಲ್ದಾ, ಅದನ್ನ ಹ್ಯಾಂಗ್ ಮಾಡ್ತಾರೆ, ಅದು ಹ್ಯಾಂಗ್ ಗೊತ್ತಿರುತ್ತ, ಅದು ಹ್ಯಾಂಗ್ ಇರತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಕೂಡ ಆತ. ಯಾಕಂದ್ರೆ ನಾವು ಹೂ ಕೊಟ್ಟು ಬಾಳಿ ಬೆಳಿತ ಅಂದ್ರೆ ಅದೇ ಪಟಕ್ ಪಟಕ್ ಅಂತ ಉಂಡಾತಿರತ್ತೆ, ಹೆಚ್ಚಾಗಿ ನೀರನ್ನ ನೆನೆಸ್ಕೊಂಡು ಹಿಂಗ್ ಮಾಡ್ಕೊ ಟಪಕ್ ಟಪಕ್ ಹೋಯತ್ತದ್. ಇದ್ರಂಗ್ ಹ್ಯಾಂಗೆ ಏನು ಈ ತರದೊಂದು ಕ್ಯೂರಿಯಾಸಿಟಿ ಇದೆ, ಇದ್ರ ಬಗ್ಗೆ ಹೇಳ್ತಾರೆ.
3: ಅದು ಅಲ್ಲಿ ದೊಡ್ಡ ಒಂದು ಫ್ಯಾಕ್ಟ್ರಿ ಟೈಪನೆ ಮಾಡ್ಕೊಂಡಿದ್ ನಾನು ಹೋಗಿ ನೋಡಿ ಬಂದಿದ್ದೆ ಅದನ್ನು ಸಹ. ಯಾಕಂದ್ರೆ ಒಂದೇದಾಗಿ ಬಾಳೆನಾರ ಅವರು ಅಂತ ಹೇಳಿದ್ರೆ ಬಾಳೆ ಹಣ್ಣಾದ ನಂತರ ಬಾಳೆ ಗಿಡ ವೇಸ್ಟ್, ಅದು ಹೇಳ್ತಾರೆ ಕಸದಿಂದ ರಸ, ಅದ್ರ ಮರುಬಳಕೆ. ಅದನ್ನ ಅವರು ಮೆಷಿನರಿಗಳು ಉಂಟು ಅದರಲ್ಲಿ ಫುಲ್. ನಾವೀಗ ಕಾಯಿ ಕತ್ತ ಇತ್ತು ನೋಡಿ, ಕಾಯಿ ಕತ್ತದ ಸುಂಬಿರತ್ತೆ ಗಟ್ಟಿ ಇರತ್ತೆ ಕಾಯಿ ಕತ್ತ, ನಾವು ಕಾಮ್ಕೋರಿ ಇದ್ರೊಳಗೆ ಹುರಿ ಹಗ್ಗ ಮಾಡು ಕತ್ತ ಅಂದ ಆಲೋಚನೆ ಆಯ್ತಲ್ಲ, ಆಲೋಚನೆ ಬತ್ತ ನಮ್ಗೆ. ಅದೇ ರೀತಿ ಈ ಬಾಳೆ ಇದ್ರನ್ನ ಅವರು ಅದೇ ಒಂದ್ ರೀತಿ ಅದನ್ನೆಲ್ಲ ತೆಗ್ದು ಅದನ್ನ ಮೆಷಿನಿಗೆ ಕೊಟ್ಟು ಅದನ್ನ ಕೀಸಿ ಈಗ ಹೊಗೆ ಸೊಪ್ಪು ಬೇರೆ ಬೇರೆ ಮಾಡ್ತಾರಲ್ಲ, ಕಾಯಿ ಕತ್ತ ಅಂದ್ರೆ ನಾವು ಕುಟ್ಟಿ ಮಾಡತ್ತ, ಇದು ಮೆಷಿನಿಗೆ ಕೊಟ್ಟು ಅದನ್ನ ದಾರ ಮಾಡಿ ಅದನ್ನ ಮತ್ತೆ ಕೂತ್ಕೊಂಡು ಅದನ್ನ ಸಪರೇಟ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಅದೊಂದು ಕ್ವಾಲಿಟಿ ಗೊತ್ತುಂಟು, ಆ ಕ್ವಾಲಿಟಿನೆಲ್ಲ ಬೇರೆ ಬೇರೆ ಮಾಡಿ ಅದನ್ನ ಕಡಿಕ ಅದರಲ್ಲಿ ಬೇರೆ ಬೇರೆ 9mm 6mm ಆ ರೀತಿದ ಒಂದ್ ರೀತಿ ಒಂದು ಎಂತ ಹೇಳ್ತಾರೆ ಅದು ಪ್ಯಾಡ್ ಟೈಪ್ ಇದು ಒಂದು ಶೇಪ್ ಅಲ್ಲಿ ಅದನ್ನ ಮಾಡ್ತಾರೆ. ಅದಕ್ಕೆ ಬಟ್ಟೆಯಿಂದ ಅಡಿಬದಿಗೆ ಇದು ಲೀಕ್ ಪ್ರೂಫ್ ಮೆಟೀರಿಯಲ್ ಹಾಕ್ತಾರೆ, ಲೀಕ್ ಪ್ರೂಫ್ ಮೆಟೀರಿಯಲ್ ಹಾಕಿ ಮತ್ತೆ ಫುಲ್ ಇದಕ್ಕೆ ಬಟ್ಟೆಯಿಂದ ಕವರ್ ಮಾಡ್ತಾರೆ. ಬಟ್ಟೆಯಿಂದ ಕವರ್ ಮಾಡಿ ಇದ ತರ ಅದಕ್ಕೆ ಎರಡು ಬಟನ್ ಇಟ್ಟು ನಮ್ಮ ನ್ಯಾಪ್ಕಿನ್ಗಳಿಗೆ ಬಟನ್ ಹಾಕುವ ಹಾಗೆ ಮಾಡಿ ಇಡ್ತಾರೆ. ಅದರಿಂದ ನಮ್ಮಲ್ಲಿ ಅಂದ್ರೆ ಬಟ್ಟೆ ನಾವೀಗ ಬೇರೆ ಇದ್ ಮಾಡಿದವಾಗ ಮೈ ಆಗುವಂತದ್ದು ಕೆಲವೊಮ್ಮೆ ಹೆವಿ ಫ್ಲೋಗೆ ಅಥವಾ ಮಲಗಿದಾಗ ನಮ್ ಬಟ್ಟೆ ತಾಗುದು ಈ ರೀತಿದೆಲ್ಲ ಯಾವುದು ಸಮಸ್ಯೆ ಇಲ್ಲ. ಮತ್ತೆ ಈ ನಮ್ಮ ಮ್ಯಾನ್ಸೆಸ್ಟರ್ ಬ್ಲೀಡಿಂಗ್ ಆಕ್ಚುಲಿ ಹೇಗಿರುತ್ತೆ ಅಂತ ಹೇಳ್ರೆ, ನಮ್ಗೆ ಕೈ ಗಾಯಾರೆ ರಕ್ತ ಹೊತ್ತಲ್ಲ, ಅದೇ ರೀತಿ ಕ್ಲೀನ್ ಬ್ಲೀಡಿಂಗ್. ಆದ್ರೆ ನಾವು ಈ ಯಾವ್ದು ಡಿಸ್ಪೋಸಬಲ್ ಪ್ಯಾಡ್ ಉಪಯೋಗಿಸುತ್ತಲ್ಲ ಅದ್ರಲ್ಲಿ ನಮ್ಗೆ ಬ್ಯಾಡ್ ಸ್ಮೆಲ್ ಎಲ್ಲ ಬರುವುದುಂಟು, ಅದು ಕೆಮಿಕಲ್ ರಿಯಾಕ್ಷನ್ ಇಂದ. ಇದ್ರಲ್ಲಿ ಅದಿಲ್ಲ. ಮತ್ತೆ ಒಂದು ನೀವು ಅದ್ರಲ್ಲಿ ಬೇರೆ ಬೇರೆ ಟೈಪ್ ಉಂಟು, ಅಂದ್ರೆ ಕಮ್ಮಿ ಫ್ಲೋ ಇದ್ದವಾಗ ಸಿಂಗಲ್ ಯೂಸ್ ಮಾಡುವಂತದ್ದು, ಹೆವಿ ಫ್ಲೋ ಇದ್ದಾಗ ಅದಕ್ಕೊಂದು ಇನ್ಸರ್ಟ್ ಇರುತ್ತದೆ ಎಕ್ಸ್ಟ್ರಾ ಹಾಕೊಂಡು, ಸ್ವಲ್ಪ ಲಾಂಗ್ ಜರ್ನಿ ಹೆವಿ ಫ್ಲೋ ಇದಕ್ಕೆಲ್ಲ ಉಪಯೋಗಿಸುವಂಗೆ ಅದಕ್ಕೆ ವ್ಯವಸ್ಥೆಗಳುಂಟು. ಅದನ್ನೇ ಅದು ಅಂದ್ರೆ ಆ ತರವೇ ಸಿಗುತ್ತದೆ ಎಲ್ಲ.
2: ನೀವೀಗ ಬಟ್ಟೆ ಯೂಸ್ ಮಾಡೋದು ಅದರಲ್ಲಿ ಅಂತ ಹೇಳಿದ್ರಿ, ಯೂಶುವಲಿ ನೀವು ಮೆನ್ಸಸ್ ಟೈಮ್ ಅಲ್ಲಿ ಕಾಟನ್ ಬಟ್ಟೆನೆ ಬಳಸಿದ್ರು ಅದ್ ಕೆಲವು ಸಲ ವಾಸನೆ ಒಪ್ಪುದಿತ್ತು, ಅಂದ್ರೆ ನೀವು ಸರಿ ತೊಳೆದಿಲ್ಲ, ಬಿಸಿ ನೀರಲ್ಲಿ ತೊಳೆದಿಲ್ಲ, ಬಿಸಿಲಿಗೆ ಹಾಕ್ಲಿಲ್ಲ, ಮಳೆಗಾಲ ಮನೆ ಒಳಗ್ ಹುಕ್ಸಿಟ್ಟು ಅಣಸ್ರಿ, ಅದೊಂದು ಸ್ಮೆಲ್ ಇರುತ್ತೆ ಅದ್ರಲ್ಲಿ. ಇದ್ರಲ್ಲಿ ಈಗ ಬಟ್ಟೆ ಯೂಸ್ ಮಾಡಿ ಅದನ್ನ ರೀಯೂಸ್ ಮಾಡುದಲ್ಲ, ಅದು ಸ್ಮೆಲ್ ಬತ್ತಿಲ್ಲ.
3: ಇಲ್ಲ ಇಲ್ಲ, ಒಳಗೆ ಬಾಳೆನಾರಿ ಇರುದ್ರಿಂದಾಗಿ ಏನೋ, ಯಾಕಂದ್ರೆ ನಾನು ಯೂಸ್ ಮಾಡಿ ಕಂಡದ್ದು ಕೇಳುದು, ಅದು ನಾವು ಅದಕ್ಕೆ ತುಂಬಾ ಇಲ್ಲ ನೀರನ್ನೇ, ನೀವು ಟ್ಯಾಪ್ ಆಗಿ ಹಿಂಗೆ ಡೈರೆಕ್ಟ್ ಬಿಟ್ಟರು ಒಂದಮ್ ಕ್ಲೀನ್ ಆಗಿ ಹೋಗುತ್ತೆ, ಮತ್ತೆ ಸ್ವಲ್ಪ ಅದ್ದಿ ತೆಗಿಬಹುದು, ಮತ್ತೆ ಸೋಪ್ ವಾಟರ್ ಅಲ್ಲಿ ಅದು ಸ್ಕ್ವೀಸ್ ಮಾಡೋಕೆ ಒಂದುಂಟು. ಅಂದ್ರೆ ನಾವು ಬಟ್ಟೆ ಹಿಂಡಿದಾಗ ಹಿಂಡ್ಲಿಕ್ಕಿಲ್ಲ, ಅದು ರೌಂಡ್ ಆಗಿ ಸ್ಕ್ವೀಸ್ ಮಾಡಿ ಅಥವಾ ಹಾಗೆ ಇಟ್ರು ಬೇಗ, ಅಂದ್ರೆ ಬಾಳೆನಾರ ಅದ್ರಿಂದಾಗಿ ಬೇಗ ಡ್ರೈ ಆಗತ್ತೆ, ಬಟ್ಟೆ ಆತರ ಸ್ಮೆಲ್ ಬರುದಿಲ್ಲ, ಅಷ್ಟೇ ಫ್ರೆಶ್ನೆಸ್ ಇರುತ್ತೆ. ಅದು
2: ಬಾಳೆನಾರು ಕೂಡ ನೀವು ತುಂಬಾ ಟೈಮ್ ಅದು ಲಡ್ ಆತಿಲ್ಲೇ ಒಳಗೆ,
3: ಅದೇ ನನ್ಗೆ ನಾನು ಅನ್ಸೋದು. ಆದ್ರೆ ಇದಿಲ್ಲ, ಅದು ಒಳಗೆ ಅದು ಅದನ್ನ ಅವರು ಯಾವ ತರ ಒಂಥರ ಈಗ ಹಾಸಿಗೆ ಇರುತ್ತಲ್ಲ, ಹಾಸಿಗೆ ಮಾಡ್ತಾರೆ ಕಾಯಿ ಸುಂಬಿದ, ಕಾಯಿ ಸುಂಬಿದ ಹಾಸಿಗೆ ಮಾಡೋಕೆ ಯಾವ ರೀತಿ ಅವರು ಅದನ್ನೇ ಪಂಚ್ ಮಾಡಿ ಅದನ್ನೇ ಒಂದು ಯಾವ್ದು ಒಂದ್ ರೀತಿ ಅದು ಸ್ಕ್ವೇರ್ ಟೈಪ್ ಮಾಡಿ ಅದನ್ನೆಲ್ಲ ಕುಳಿಸ್ತಾರಲ್ಲ, ಆ ರೀತಿ ಏನೋ ಮೆಷಿನ್ ಅಲ್ಲಿ ಪಂಚ್ ಮಾಡಿದವಾಗ ಅದು ಹಾಗೆ ದಪ್ಪ ಆಗಿ ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ. ಅದು ಲಡ್ಡ ಅಂದ್ರೆ ಲಡ್ಡಾಗಿ ಹೊರಿಯೋದು ಅಷ್ಟು ಸುಲಭದಾಗ ಆಗುದಿಲ್ಲ ಅನ್ಸುತ್ತೆ, ಯಾಕಂದ್ರೆ ನಾನು ಉಪಯೋಗಿಸಿದೆ 4-5 ವರ್ಷ, ಅದೇ ಅಷ್ಟೇ ಫ್ರೆಶ್ ಉಂಟು ಅದು ಉಪಯೋಗಿಸಿದ ನಂತರ ಆರಾಮ.
2: ಎಷ್ಟು ವರ್ಷ ಬಳಸಬಹುದು ಆ ಒಂದು ಪ್ಯಾಡ್?
3: ಆಕ್ಚುಲಿ ಅವ್ರು ಹೇಳೋ ಪ್ರಕಾರ 3-4 ಅಂತ ಹೇಳ್ತಾರೆ, ನಾನು ಹೇಳೋ ಪ್ರಕಾರ ಬಳಸೋದ್ ಪ್ರಕಾರ 4-5 ವರ್ಷನೂ ಬಳಸಬಹುದು ಅಂತೇಳಿ ನನ್ಗೆ ಅನ್ಸ್ತಾ ಉಂಟು.
2: ಕಡೆಗೆ ಎಂತ ಮಾಡ್ತಾರೆ ಅದ್ರ ಡಿಸ್ಪೋಸ್ ಹ್ಯಾಂಗ್ ಮಾಡ್ತಾರೆ?
3: ಅದ್ರ ಡಿಸ್ಪೋಸ್ ಅಂತ ಬಟ್ಟೆ ಮತ್ತೆ ಬಾಳೆನಾರಲ್ಲ, ನೀವು ಅದನ್ನು ಓಪನ್ ಮಾಡಿ ಎಂತ ಇದಕ್ ಹಾಕಿ ಅಂದ್ರೆ ಬಾಳೆನಾರನ್ನು ಸುಟ್ಟು ಹಾಕಬಹುದೇನು ಅಂದ್ರೆ ಹಾಗೆ ಅಂತ ಕೊಡ್ಬೋದು ಬಟ್ಟೆ ಬಿಟ್ಟು. ಇಲ್ಲ ನಾನು ತಕಂಬತ್ತಿಗೆ ನನ್ನ ಏಜ್ ಒಂದಿದೆ ಇತ್ತು, ನಂತರ ನಾನು ಮೆನೋಪಾಸ್ ಆದ ನಂತರ ಅದನ್ನ ಯೂಸ್ ಮಾಡಲಿಲ್ಲ, ಹಾಗೆ ಉಂಟು ಇವತ್ತು ಸಹ ಅಷ್ಟೇ ಫ್ರೆಶ್ ಉಂಟು.
2: ಓಕೆ,
3: ಹಾಗೆ
2: ಸೊ ಹಾಗಾಗಿ ನೀವೊಂದು 4-5 ವರ್ಷ ಅದನ್ನ ಬಳಸು. ಇಷ್ಟೆಲ್ಲ ಕೆಂಬತ್ತಿಗೆ ಕೆಂಬರಿಗೆ ಒಂದು ಆಸಕ್ತಿ ಬತ್ತತ್ತ ಈಗ ಎಂತಂತ ಕೇಂದ್ರೆ ಎಷ್ಟು ರೇಟ್ ಅಂತ. ಅದಕ್ಕಿಂತ ಮುಂಚೆ ಇನ್ನೊಂದು ನಾನು ಕೆಂಬದ್ ಮಾಡ್ತೆ. ಈಗ ಕೆಲವರಿಗೆ ಹೆವಿ ಬ್ಲೀಡಿಂಗ್ ಇಪ್ಪತ್ತಿಗೆ ದಿನಕ್ಕೊಂದು 3-4-5 ಪ್ಯಾಡ್ ಎಲ್ಲ ಹಾಕುವರು ಇಡ್ತಾರೆ, 5-6-7. ಕೆಲವು ಸಲ ಡಬಲ್ ಡಬಲ್ ಪ್ಯಾಡ್ ಹಾಕಂತರು, ಎಲ್ಲಾರು ಲೀಕ್ ಆದ್ರೆ ಹೊರಗೆ ಹೊರಗಡೆ ಕೆಲಸಕ್ಕೆ ಹೋಪರು, ಕಾಲೇಜಿಗೆ ಹೋಪ್ ಮಕ್ಕಳೆಲ್ಲ. ಸೊ ಇದು ಹ್ಯಾಂಗ್ ಅದ್ರ ಬಳಕೆ ಅಂದ್ರೆ ಒಂದೇ ಪ್ಯಾಡ್ ಇಡೀ ದಿನ ಇಷ್ಟು ಗಂಟೆ. ಫಾರ್ ಎಕ್ಸಾಂಪಲ್ ನಾವು ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡ್ತೀವಿ, ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡಿದಾಗ ಇಷ್ಟು ಟೈಮಿಗೆ ಅದನ್ನ ತೆಗೆದು ಒಂದ್ಸಲ ಹೊರ ಹಾಕಿ ಕ್ಲೀನ್ ಮಾಡಿ ಒಂದ್ ಸ್ವಲ್ಪ ಸ್ಟೆರಿಲೈಸ್ ಮಾಡಿದ್ರು ಒಳ್ಳೇದು, ಮಾಡಿ ನೀವು ಮತ್ತೆ ಹಾಕೊಂಡ್ರು ಒಳ್ಳೇದಂತ ಹೇಳಿದ್ರು. ಸೊ ಇದಾದ್ರೆ ಹೆಂಗೆ?
3: ಇನ್ಸರ್ಟರ್ ಅಂತ ಹೇಳಿ ಎಕ್ಸ್ಟ್ರಾ ಇರುತ್ತೆ, ಇದಕ್ಕೆ ಕಮ್ಮಿ ಫ್ಲೋ ಇದ್ದಾವಾಗ ಸಿಂಗಲ್ ಹಾಕೊಂಡ್, ಹೆವಿ ಇರುವತ್ತೆ ಹೇಳಿದ್ ಹೆವಿ ಅಥವಾ ಲಾಂಗ್ ಜರ್ನಿಗೆಲ್ಲ ಡಬಲ್ ಹಾಕ್ಲಕ್ಕ. ಆ ಡಬ್ಬಲ್ ಅಲ್ಲೂ ಮತ್ತೊಂದ್ ಬ್ಯಾಗ್ ಬತ್ತದ್ರೊಳಗೆ ಅಂದ್ರೆ ಒಳ್ಳೆ ಅಂದ್ರೆ ಲೀಕ್ ಪ್ರೂಫ್ ಮೆಟೀರಿಯಲ್ ಇದೆ, ಕೊಡಿಯವ್ರ ವಿ ಟೈಪ್ ಇದು ಒಂದು ಬ್ಯಾಗ್ ಇರುತ್ತೆ ಜಿಪ್ ಇದ್ದದ್ದು. ಒಂದ್ ವೇಳೆ ಲಾಂಗ್ ಜರ್ನಿ ಅಥವಾ ನೀವು ಲಾಂಗ್ ಟೈಮ್ ಕಾಲೇಜು ಆಫೀಸ್ ಅಲ್ಲೋ ಇರುವಂತಿದ್ರೆ ಆ ಇನ್ಸರ್ಟರ್ ಉಂಟಲ್ಲ ಅದನ್ನ ತೆಗ್ದು ವಾಶ್ ಮಾಡಿ ಆ ಬ್ಯಾಗ್ ಒಳಗೆ ಹಾಕೊಂಡು ಎಕ್ಸ್ಟ್ರಾ ಇನ್ಸರ್ಟರ್ ಹಿಡ್ಕೊಂಡು ಹೋಗಿ ಹಾಕೊಳ್ಬಹುದು. ಆ ತರದ ವ್ಯವಸ್ಥೆನೂ ಉಂಟು. ಅದ್ರೊಳಗೆ ಫುಲ್ ಸೆಟ್ ಅಂತ ಹೇಳಿದ್ರೆ ಆಕ್ಚುಲಿ ಅಂದ್ರೆ ಒಂದ್ 3 ಬೇಸ್ 3 ಇನ್ಸರ್ಟರ್ 6 ಪೀಸ್ ಬರುತ್ತೆ ಒಂದಿದ್ರೊಳಗೆ. ಆಲ್ಮೋಸ್ಟ್ ಅದು ಸಾಕಾಗತ್ತೆ. ಇಲ್ಲ ಅಂದ್ರೆ ನಾವಂದ್ರೆ ಮತ್ತೊಂದು ತಗೊಳ್ಬಹುದು, ಆನ್ಲೈನ್ ಆಗಿ ಅವೈಲೇಬಲ್, ಆನ್ಲೈನ್ ಆಗೂ ಸಿಗುತ್ತೆ. ಆನ್ಲೈನ್ ಆಲ್ ಓವರ್ ವರ್ಲ್ಡ್ ಉಪಯೋಗಿಸ್ತಾ ಇದ್ರಿ ಇವತ್ತು.
2: ಎಂತಲ್ಲಿ ಹುಡುಕಕ್ಕೆ ಆನ್ಲೈನ್?
3: ಸೌಖ್ಯಂ
2: ಸ್ಯಾನಿಟರಿ ಪ್ಯಾಡ್ಸ್.
3: ಸೌಖ್ಯಂ ಸ್ಯಾನಿಟರಿ ಪ್ಯಾಡ್ಸ್ ಅದು ಅಂದ್ರೆ ಅದ್ರೊಳಗೆ ಸ್ವಲ್ಪ ಸ್ವಲ್ಪ ಸ್ಪೆಲ್ಲಿಂಗ್ ಎಲ್ಲ ಆಚೆಚೆ ಇರಬಹುದು. ಇದು SCIU ಕೆಲವ್ದು SO ಇರ್ಬಹುದು. ಇದು ಸೌಖ್ಯಮ್ಮ ಮತ್ತೆ ಇದ್ರದ್ದು ಅಮೃತಾನಂದಮಯಿ ಅದ್ರ ದಂಡರಲ್ಲಿ ಬರುವಂತದ್ದು.
2: SAU KHYAM
3: ಕೆ ಸೌಖ್ಯಂ KY
2: KYAM SAU KYAM ಅಂತ ಇರುತ್ತೆ. ಸೊ ಅದು ಅಮೃತಾನಂದಮಯಿಂದ. ಸೊ ಅದನ್ನ ಕಂಡ್ಕೊಂಡು ತಕೊಂಡ್ರೆ ಒಳ್ಳೇದು. ಸೇಮ್ ಬ್ರ್ಯಾಂಡ್ ನೇಮ್ ಒಂದೊಂದು ಸ್ಪೆಲ್ಲಿಂಗ್ ಆಚೀಚೆ ಇದ್ದು ಇರೋ ಚಾನ್ಸಸ್ಗಳು ಇರುತ್ತೆ.
3: ಬಾಳೆನಾರಿದ್ ಮಾತ್ರ, ಬಾಳೆನಾರಿದ್ ಮತ್ತೆಲ್ಲೂ ನಾನು ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ದಂಗಿಲ್ಲ. ಬಾಳೆನಾರಿಂದ ಮಾಡೋದು ಅವ್ರು ಮಾತ್ರ, ಅಲ್ಲಿದ ಮಾತ್ರ.
2: ಓಕೆ, ಎಷ್ಟಿರುತ್ತೆ ಅದಕ್ಕೆ ರೇಟ್ ಒಂದ್ ಪ್ಯಾಡ್ಗೆ?
3: ಸ್ಟಾರ್ಟರ್ ಪ್ಯಾಕ್ ಅಂತ ಹೇಳಿ ಇರುತ್ತೆ. ಸ್ಟಾರ್ಟರ್ ಪ್ಯಾಕ್ ಗೆ ಒಂದ್ ನೈಟ್ ಒಂದ್ ಡೇ ಎರಡು ಪ್ಯಾಡ್ ಇರುತ್ತೆ. ಎರಡು ಪ್ಯಾಡ್ ಅಂದ್ರೆ ಎರಡು ಬೇಸ್, ಎರಡು ಇನ್ಸರ್ಟರ್, 4 ಪೀಸ್ ಇರುತ್ತೆ. ಇನ್ಸರ್ಟರ್ ಅನ್ನು ಸಿಂಗಲ್ ಹಾಕೊಳಕ್ ಆಗುದಿಲ್ಲ, ಅದು ಲೀಕ್ ಆಗತ್ತೆ. ಬೇಸ್ ಮ್ಯಾನೆ ಎಕ್ಸ್ಟ್ರಾಕ್ ಮಾತ್ರ ಉಪಯೋಗಿಸೋದು ಅದು. ಆ ಎರಡು ಸೆಟ್ಟಿಗೆ ಆಕ್ಚುಲಿ ಒಂದು ಆನ್ಲೈನ್ ಆಗಿ ಗೊತ್ತಿಲ್ಲ, ಅದ್ರಲ್ಲಿ 390 ಅಂತೇಳಿ ಉಂಟು, 390 ಅಂತೇಳಿ. ನಾನು ಆಕ್ಚುಲಿ ಅಲ್ಲಿಂದ ನಾನು ಹೋಗಿ ತಂದು ಅವೇರ್ನೆಸ್ ಪ್ರೋಗ್ರಾಮ್ ನಾ ತುಂಬಾ ಮಾಡ್ತೆ ಅಲ್ಲಿ ಕೊಡೋಕ್ಕೋಸ್ಕರ ನಾನು ಅಲ್ಲಿಂದ ಹೋಗಿ ತರ್ತಿದ್ದೆ. ಅದೀಗ ಆವಾಗ 350 ಇದ್ದಿತ್ತು, ಈಗ ಅಂದ್ರೆ ಅದಕ್ಕೆ ಮೆಟೀರಿಯಲ್ ಕಾಸ್ಟ್ ಎಲ್ಲ ಜಾಸ್ತಿ ಆಗಿ 375 ಈ ಸರಿ, 375 ಹೇಳ್ತಾ ಇದ್ರೆ ಅಷ್ಟೇ.
2: ರೀಯೂಸಬಲ್ ಅಲ್ವಾ ಅಲ್ಲ ನಾಕೆ ಎಂಬುದು. ಈಗ ನೀವೀಗ ಇಲ್ಲಿ ಶಾಲೆಗಳಿಗೆ ಕಾಲೇಜ್ಗಳಿಗೆ ಎಲ್ಲ ಹೋಗಿ ಎಲ್ಲ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ರಲ್ಲ, ಮಕ್ಕಳೆಲ್ಲ ಯೂಸ್ ಮಾಡ್ತಾ ಇದಾರ?
3: ಮಾಡ್ತಾ ಇದ್ರೆ ನಂಗೆ ಸುಮಾರು ಜನ ಫೀಡ್ಬ್ಯಾಕ್ ಕೊಟ್ಟಿದ್ರೆ. ಈಗಳು ಎಂತ ಆಯ್ತಂದ್ರೆ ಮೊನ್ನೆ ಒಂದಿನ BMC ಅದಲ್ಲ ಹಾಸ್ಟೆಲ್, BCM ಸಾರಿ BCM ಹಾಸ್ಟೆಲ್ಗೆ ಅವರ ಆಶಾದೇವಿ ಮೇಡಮ್ ಅಂತ ಹೇಳಿದ್ರೆ ಅವರು ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಕರೆದ್ರೆ. ಯಾಕಂತ ಹೇಳಿದ್ರೆ ಬೇರೆ ಕಾರ್ಯಕ್ರಮ ಯೋಗ ಡೇಗ್ ಹೋದ್ ನಾನು, ಯೋಗ ಡೇಗ್ ಹೋದಾಗ ಅವ್ರ ಹತ್ರ ನಾನು ಇದ್ರ ಬಗ್ಗೆನೂ ಮಾತಾಡಿ ಮಕ್ಕಳಿಗೆ ಒಂಚೂರು ಮಾಹಿತಿ ಕೊಟ್ಟೆ. ಮಾಹಿತಿ ಕೊಟ್ಟಾಗ ಅವ್ರು ಹೇಳಿದ್ರೆ ನಿಜವಾಗ್ಲೂ ಇವತ್ತಿನ ಅವಶ್ಯಕತೆ ಅಂದ್ರೆ ಮಕ್ಕಳ ಈ ಅಂದ್ರೆ ಡಾಕ್ಟರ್ ಇದ್ದೆ ನನ್ನೊಟ್ಟಿಗೆ, ಡಾಕ್ಟರ್ ಹೇಳ್ರು ಹೆಲ್ತ್ ಇಶ್ಯೂಸ್ ಏನೆಲ್ಲ ಬರ್ತುಂಟು ಅದರಲ್ಲಿ ಅಂತೇಳಿ. ಹಾಗಾಗಿ ಹೆಲ್ತ್ ಇಶ್ಯೂಸ್ ಒಂದು, ಎರಡನೇದಾಗಿ ಹಾಸ್ಟೆಲ್ಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ನೀವು ಅವಾಗ ಹೇಳ್ದಾಗೆ ಇದು ಬಿಸಾಡುದು, ಸಿಕ್ಕಲ್ ಬಿಸಾಡುದು,
2: ಮತ್ತೆ
3: ಇದಕ್ಕೆ ಕಮೋಡ್ ಒಳಗೆ ಹಾಕಿ ತುರ್ಕಿ ಬಿಡುದು, ಬ್ಲಾಕ್ ಆಗುದು, ಪೈಪ್ ಲೈನ್ ಬ್ಲಾಕ್ ಆಗುದು, ತುಂಬಾ ಸಮಸ್ಯೆಗಳು ಬರ್ತಾ ಉಂಟು. ಅವರು ಇದ್ರ ಬಗ್ಗೆ ಹೇಳ್ದಾವಾಗ ಇದ್ರ ಬಗ್ಗೆ ಅವರು ಸ್ವಲ್ಪ ತಿಳ್ಕೊಂಡ್ರು, ಸ್ಟಡಿ ಮಾಡ್ರು, ಇವತ್ತು ನನಗೆ ಖುಷಿ ಆಗ್ತಿದೆ ಅಂತ ಹೇಳಿದ್ರೆ BCM ಹಾಸ್ಟೆಲ್ಗಳಲ್ಲಿ ಡಿಸ್ಪೋಸಬಲ್ ಪ್ಯಾಡ್ಸ್ ಯೂಸ್ ಮಾಡೋಕೆ ಇಲ್ಲ, ಕಂಡೀಷನ್ ತಂದ್ಬಿಟ್ಟಿದ್ರೆ. ಯಾವ್ದು ರಿಯೂಸೇಬಲ್ ಅಥವಾ ನೀವು ಕಾಟನ್ ಬಟ್ಟೆ ಉಪಯೋಗಿಸಿ ಅಥವಾ ಈ ತರದ ಮಾರ್ಕೆಟ್ ಅಲ್ಲಿ ಬೇಕರ್ ಸಿಗುತ್ತೆ ಅಥವಾ ಮನ್ಸೆಸ್ಟ್ರಲ್ ಕ್ಯಾಪ್ ಉಪಯೋಗಿಸಿ, ಅದು ತುಂಬಾ ಒಳ್ಳೆ ಡಿಸಿಷನ್. ಯಾಕಂತ ಹೇಳಿದ್ರೆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಮತ್ತೆ ಪರಿಸರ ದೃಷ್ಟಿಯಿಂದ ಅಥವಾ ಮತ್ತೆ ಹಾಸ್ಟೆಲ್ಗಳ ಸ್ವಚ್ಛತೆ ದೃಷ್ಟಿಯಿಂದ ಎಲ್ಲದರಿಂದಾಗಿ ಒಳ್ಳೆ ಆಗಿದೆ. ಮಕ್ಕಳ ಹಣ ಉಳಿತಾಯ ಆಗ್ತದೆ ಇದರಲ್ಲಿ. ಹಾಗಾಗಿ ಮತ್ತೆ ತುಂಬಾ ಸರ್ಕಾರಗಳು ಅಂದ್ರೆ ಹರಿಯಾಣ, ಉತ್ತರಾಖಂಡದ ಕೆಲವು ಇದ್ರಗಳು ಆರೋಗ್ಯ ಡಿಪಾರ್ಟ್ಮೆಂಟ್ ಇಂದ ಸಹ ಇವತ್ತು ಸೌಖ್ಯಂ ಫೌಂಡೇಶನ್ ಒಟ್ಟಿಗೆ ಟೈ ಅಪ್ ಆಗಿರು. ಟೈಅಪ್ ಆಗಿ ಅವರು ಅಲ್ಲಿ ಸಹ ಅಲ್ಲಿ ಕಾಲೇಜ್ಗಳಲ್ಲಿ ಎಲ್ಲ ಇದ್ರ ಬಗ್ಗೆ ತುಂಬಾ ನಡೀತಾ ಉಂಟು, ಕೇಸ್ ಸ್ಟಡೀಸ್ ಮಾಡ್ತಾ ಇದ್ರು ಇದ್ರ ಬಗ್ಗೆ ಮಕ್ಕಳಿಗೆ ಇದನ್ನು ಉಪಯೋಗಿಸಬೇಕಂತ ಹೇಳಿ ಅಲ್ಲೂ ಸಹ ಈ ಗೌರ್ಮೆಂಟ್ ಇಂದ ಕೊಡುವಂತದ್ದೆಲ್ಲ ಇದನ್ನೇ ಕೊಡ್ತಾ ಇದ್ರು ಕೆಲವು ಕಡೆಗಳಲ್ಲಿ. ಅಂದ್ರೆ ಸುಮಾರು ಗೌರ್ಮೆಂಟ್ಗಳು ಅಂದ್ರೆ ನೀವು ಸೌಖ್ಯಂ ಫೌಂಡೇಶನ್ ಹೋದ್ರೆ ಅದು ಸಿಗ್ತದೆ ತುಂಬಾ. ಸರ್ಕಾರವೇ ಈಗ ಇದ್ರ ಆರೋಗ್ಯ ಡಿಪಾರ್ಟ್ಮೆಂಟ್ ಪ್ರಮೋಟ್ ಮಾಡ್ತಾ ಇದ್ದಾರೆ, ಇದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಮತ್ತೆ ಕಮ್ಮಿ ಭಾರತದ ಹೊರಗೂ ಸಹ ಇವತ್ತು ಆನ್ಲೈನ್ ಆಗಿರೋಕ್ಕೋಸ್ಕರ ಹೊರಗೂ ಸಹ ಇದ್ರ ಬಗ್ಗೆ ತುಂಬಾ ಡಿಮಾಂಡ್ ಬರ್ತಾ ಇದೆ. ಒಂದು ಇದ್ರ ಪ್ರಕಾರ ನಾನು ಒಂದು ನೋಡ್ದಾವಾಗ ಇದ್ರದ್ದು ರಿಸಲ್ಟ್ಗಳು ಅಲ್ಲಿನವರು ಸಹ ಇದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ರು ಇವತ್ತು ಈ ರೀತಿ ನಮ್ಗೆ ಇದಾಗಿದೆ ಅಂತ ಹೇಳಿ. ಒಂದು 10,000 ಜನ ಫೀಡ್ಬ್ಯಾಕ್ ಒಳಗೆ ಕೆಲವು ಹೊರದೇಶದವ್ರ ಫೀಡ್ಬ್ಯಾಕ್ ಉಂಟು ಇದ್ರದ್ದು ರಿಸಲ್ಟ್ಗಳನ್ನ ಹೇಳ್ಕೊಂಡು. ಹಾಗಾಗಿ ಅದನ್ನ ಯಾರು ಸಹ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ನೋಡಬಹುದು.
2: ಆನ್ಲೈನ್ ಮಾತ್ರವಾ, ಇಲ್ಲಿ ಯಾವ್ದು ಸ್ಟೋರ್ಗಳಲ್ಲಿ ಶಾಪ್ಗಳಲ್ಲಿ
3: ಇಲ್ಲ? ಇಲ್ಲಿ ಯಾವ ಸ್ಟೋರ್ಗಳಲ್ಲಿ ಅಂದ್ರೆ ಮನ್ಸ್ ಮಾಡಿದ್ರೆ ತಗೊಳ್ಬಹುದು ಯಾರಾದ್ರೂ, ಬಟ್ ಇನ್ ಅಷ್ಟು ಪಬ್ಲಿಸಿಟಿ ಸಿಗ್ಲಿಲ್ಲ. ಡಿಮಾಂಡ್ ಉಂಟು, ಆನ್ಲೈನ್ ಅಲ್ಲೇ ಸಿಗ್ತಾ ಇಲ್ಲ ಡಿಮಾಂಡ್ ಇಂದ. ಅಂದ್ರೆ ಡಿಮಾಂಡ್ ಯಾವ ರೀತಿ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಸಿಗ್ತಾ ಇಲ್ಲ. ಇದ್ರಲ್ಲಿ ಇನ್ನೊಂದು ರೀತಿಯ ಒಂದು ಹೆಲ್ಪ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಯಾರಿಗೆ ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪಿನವರಿಗೆ, ಸ್ವಸಹಾಯ ಸಂಘದವರಿಗೆ. ಇದನ್ನು ಸಹ ಸ್ವಸಹಾಯ ಸಂಘದ ಕೈಯಲ್ಲಿ ಮಾಡಿಸ್ತಾ ಇದ್ರು ಅಮ್ಮ ಅಲ್ಲಿ. ಅಲ್ಲಿನ ಅಲ್ಲಿ ಅಮೃತಶ್ರೀ ಅಂತ ಸ್ವಸಹಾಯ ಸಂಘಗಳ ಗ್ರೂಪ್ ಉಂಟು, ಅವರಿಗೆ ಅವ್ರ ಹತ್ರ ಮಾಡಿಸಿ ಇದ್ರ ಇನ್ಕಮ್ ಅವ್ರಿಗೆ ಹೋಗ್ತಾ ಉಂಟು. ಸೌಖ್ಯಂ ಫೌಂಡೇಶನ್ ಅಂದ್ರೆ ಕೆಲಸ ಮಾಡುವವರು ಅವರೇ, ಸ್ವಸಹಾಯ ಸಂಘದವರು. ಇದಂದ್ರೆ ಬಹಳ ರೀತಿಯದ ಪರಿಸರ, ನಮ್ಮ ಆರೋಗ್ಯ, ಇನ್ನೊಂದ್ಬರಿಗೆ ಫೈನಾನ್ಶಿಯಲ್ ಹೆಲ್ಪ್, ಎಲ್ಲ ರೀತಿಯ ಕೆಲಸಗಳು ನಡೀತಾ ಉಂಟು ಅವ್ರದ್ದು. ಹಾಗಾಗಿ ಡಿಮಾಂಡ್ ಜಾಸ್ತಿ ಉಂಟು, ಪ್ರೊಡಕ್ಷನ್ ಕಮ್ಮಿ ಉಂಟು, ಸಪ್ಲೈ ಕಮ್ಮಿ ಉಂಟು. ನಾವು ಕೆಲವರು ಹೇಳ್ತಾರೆ ಇಲ್ಲಿ ಮಾಡು ಅಂತೇಳಿ ಕೆಲವರು ಹೇಳಿದ್ರು, ಆದ್ರೆ ನಮ್ಗೆ ಇಲ್ಲಿ ರಾ ಮೆಟೀರಿಯಲ್ಸ್ ಬೇಕಲ್ಲ.
2: ಅದು ಎಲ್ಲಿಂದ ಸಿಗುತ್ತೆ?
3: ಬಾಳೆ ಅಲ್ಲೆಲ್ಲ ಬಾಳೆ ತುಂಬಾ ಅಲ್ಲ, ಬಾಳೆ ಗಿಡಗಳು ಕೇರಳ ಸೈಡ್ ಅಲ್ಲಿ ಬಾಳೆ ತುಂಬಾ ಇರೋದ್ರಿಂದಾಗಿ ಅವ್ರಿಗೆ ಅಲ್ಲಿ ರಾ ಮೆಟೀರಿಯಲ್ ಸಿಗ್ತಾ ಉಂಟು. ಗಿಡ ಬಾಳೆ ಕಡದ ನಂತರ ಗೊನೆ ತೆಗದ ನಂತರ ವೇಸ್ಟ್ ಅಲ್ಲ ಅವ್ರಿಗದ, ಅಲ್ಲಿ ಅಲ್ಲಿ ಸಿಗ್ತಾ ಉಂಟು. ಅಲ್ಲಿ ಸ್ವಲ್ಪ ಬಾಳೆ ಗಿಡಗಳ
2: ಮೆಟೀರಿಯಲ್
3: ಸಿಗ್ತಾ ಉಂಟು, ಸಿಗ್ತದೆ. ಇಲ್ಲಿ ಅಷ್ಟೆಲ್ಲ ಸಿಗ್ಲಿಕ್ಕಿಲ್ಲ, ಆದ್ರೂ ಮನ್ಸು ಮಾಡಿದ್ರೆ ಯಾರು ಮಾಡಬಹುದು. ಅದಕ್ಕೆ ತುಂಬಾ ಅಲ್ಲಿನವ್ರು ಬಂದು ಟ್ರೈನಿಂಗ್ ಕೊಡ್ಲಿಕ್ಕೂ ತಯಾರಿದ್ದಾರೆ ಇಲ್ಲಿನವ್ರು.
2: ಹೌದಾ?
3: ಖಂಡಿತ.
2: ವಾವ್.
3: ಪರಿಸರಕ್ಕೆ ಪರಿಸರದ ಬಗ್ಗೆ ತುಂಬಾ ಅಮ್ಮನಿಗೆ ಕಾಳಜಿ, ಅಮ್ಮನಿಂದ ನಾವೆಲ್ಲ ನಾವೆಲ್ಲ ಅದನ್ನ ತಗೊಂಡಿದ್ದೇವೆ. 2010 ಅವರು ಸ್ವಚ್ಛ ಇದು ಇಡೀ ಅಮಲ ಭಾರತ ಕ್ಯಾಂಪೇನ್ ಅಂತೇಳಿ ಸ್ವಚ್ಛತೆ ಕಾರ್ಯಕ್ರಮ ಕೈಗೊಂಡಿರು. ನಾವು ಸಹ ಅವರದ ಪ್ರೇರಣೆಯಿಂದ ನಾವು ಸಹ 2010 ಸ್ವಚ್ಛತಾ ಕೆಲಸಗಳನ್ನು ಮಾಡ್ತಾ ಉಂಟು. ಅದೇ ರೀತಿ ಹೀಗೆ ಪರಿಸರಕ್ಕೆ ಸಂಬಂಧಪಟ್ಟ ತುಂಬಾ ಕೆಲಸಗಳನ್ನು ಮಾಡ್ತಾರಮ್ಮ. ನಮಾಮಿ ಗಂಗೆ ಅದಕ್ಕೆ ಎಷ್ಟು ಕೆಲಸ ಮಾಡಿದ್ರು, ಅದಕ್ಕೆ ಸರ್ಕಾರಕ್ಕೆ 100 crore ಹಣ ಕೊಟ್ಟಿದ್ರು ಆ ಕೆಲಸಕ್ಕೆ. ನಂತರ 2010 ಪ್ರಥಮ ಬಾರಿಗೆ ಪಂಪಾ ನದಿ 2000 ಅಮ್ಮನ ಫಾಲೋವರ್ಸ್ ಹೋಗಿ ಪಂಪಾ ನದಿಯಿಂದ ಒಂದು ಎಷ್ಟು ಒಂದು 100,000 ಗಾಡಿಯಷ್ಟು ಕಸಗಳನ್ನ ಎತ್ತಿ ತೆಗ್ದಿರ ಅಲ್ಲಿಂದ. ಸ್ವಚ್ಛತೆ ಅಷ್ಟು ತುಂಬಾ ಪರಿಸರದ ಬಗ್ಗೆ ಪರ್ಯಾವರಣದ ಬಗ್ಗೆ ತುಂಬಾ ಕಾಳಜಿ ಅಮ್ಮನಿಗೆ. ಅದು ಅವರು ಹೇಳಿದ ಅವರ ಪ್ರೇರಣೆಯಿಂದ ನಾವೆಲ್ಲ ಮಾಡ್ತಾ ಉಂಟು ಅಷ್ಟೆ.
2: ಬ್ಯೂಟಿಫುಲ್. ಬಿಕಾಸ್ ಪರಿಸರಕ್ಕಾಗಿ ಯಾರೇ ಕೆಲಸ ಮಾಡ್ತಿದ್ರು ಅವ್ರಿಗೆ ನಾವು ಚಪ್ಪಾಳೆನಂತೂ ಹೊಡಿಲೇಬೇಕು. ಈಗ ಕಲ್ಪನಾ ಮೇಡಮ್, ನೀವ್ ಹೇಳಿ, ನೀವು ಈ ತರ ಕೆಲಸಗಳನ್ನ ಮಾಡ್ತಾ ಇದ್ರಿ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ರಿ, ಸಮಾಜ ಸೇವೆ ಮಾಡ್ತಾ ಇದ್ರಿ, ಈ ಮನೇನು ಸಂಸಾರನು, ಇದು ನಾನೊಂದು ಎಲ್ರಿಗೂ ಈ ಪ್ರಶ್ನೆಕ್ಕೆ ಅಂತ. ಯಾಕಂದ್ರೆ ನಂಗಿಲ್ಲಿ ಕೂತು ನಂಗೂ ಸುಮಾರು ಸಲ ಅನ್ಸುತ್ತೆ, ಹೆಂಗಪ್ಪ ಇದೆಲ್ಲ ಮ್ಯಾನೇಜ್ ಮಾಡೋದು, ಆಚೆ ಮಕ್ಕಳು, ಗಂಡ, ಮನೆ, ಸಂಸಾರ, ಕೆಲಸ, ನಮ್ಮ ಆಕಾಂಕ್ಷೆ, ನಮ್ಮ ವೃತ್ತಿಪರತೆ, ಇದೆಲ್ಲದನ್ನು ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಹೆಂಗಪ್ಪ ಇದು ಅಂತ. ನೀವ್ ಹೆಂಗ್ ಮಾಡ್ತೀರಿ ಹೇಳಿ ಕಮ್ಮ.
3: ಖಂಡಿತ ಎಲ್ಲರಿಗಿರುವುದು 24 hours.
2: ಎರಡೇ ಕೈ
3: ಎರಡೇ ಕಾಲೆಲ್ಲವು. ಆದ್ರೆ ನಮ್ ಇಚ್ಛಾಶಕ್ತಿ, ನಮ್ಗೆ ಏನಾದ್ರು ಮಾಡ್ಬೇಕಂತ ಹೊರಟ್ರೆ ಅದ್ರಲ್ಲಿ ನಮ್ ಖುಷಿ ಸಿಕ್ಕುವಾಗ ಅದನ್ನ ಮಾಡ್ಕೊಳ್ತಾ ಹೋಗ್ತೇವೆ. ಮತ್ತೆ ಸಮಯವನ್ನು ಮ್ಯಾನೇಜ್ ಮಾಡೋದಂತ ಹೇಳಿದ್ರೆ ನಮಗೀಗ ಬೆಳಿಗ್ಗೆ ಸ್ವಲ್ಪ ಬೇಗ ಹೇಳುವ ಅಭ್ಯಾಸ ಮಾಡ್ಕೊಳ್ಬೇಕು, ಮತ್ತೆ ದಿನಚರಿಯನ್ನು ಯೋಗದಿಂದ ಪ್ರಾರಂಭ ಮಾಡ್ಬೇಕು. ಆವಾಗ ನಾವು ಖಂಡಿತ ನಾವು ಫುಲ್ ಇಡೀ.
2: ಎಷ್ಟೊಷ್ಟಿಂದ ಯೋಗ ಮಾಡ್ತಾ ಇದ್ರಿ?
3: ನಾನು ಹೆಚ್ಚು ಕಮ್ಮಿ 40 years. ಸೆಕೆಂಡ್ ಇಯರ್ ಡಿಗ್ರಿ ಇರುವಾಗ ನಾವು ಒಂದು ಯೋಗ ಕಲ್ತದ್ದು, ಅಲ್ಲಿಂದಾನೇ ಕಂಟಿನ್ಯೂ ಅಂತ ಹೇಳಿದ್ರೆ ನಾನು ಒಂದಿಷ್ಟು ವರ್ಷ ವಿದೇಶದಲ್ಲಿದ್ದೆ, ಅಲ್ಲಿ 100 ಜನರಿಗೆ ಯೋಗ ಕಲಿಸಿ ಬಂದಿದೆ.
2: ಹೌದಾ? ವೆರಿ ಗುಡ್.
3: ನಂತರ ಇವತ್ತು ನಿರಂತರ ಯೋಗ ಮಾಡೋದ್ರಿಂದಾಗಿ ನಮ್ಗೆ ಇಡೀ ದಿನ ಎನರ್ಜೆಟಿಕ್ ಆಗಿ ಇರ್ಲಿಕ್ಕೆ ಸಾಧ್ಯತೆ ಇದೆ.
2: ಎಷ್ಟು ಗಂಟೆಗೆ ಹೇಳ್ತೀರಿ ಬೆಳಿಗ್ಗೆ?
3: ಬೆಳಿಗ್ಗೆ ನಾನೊಂದು 5 ಎದ್ರೆ ಒಂದ್ ಗಂಟೆ ನಂದು ಯೋಗ ಪ್ರಾಣಾಯಾಮಗಳನ್ನು ಮಾಡ್ರೆ, ಮತ್ತೆ ಒಂದ್ 10 ಒಳಗೆ ಮನೆದೆಲ್ಲ ನಾನೇ ಒನ್ ಮ್ಯಾನ್ ಶೋ, ಮನೆ ಕೆಲಸದಲ್ಲ. ಅಷ್ಟು ಕೆಲಸವನ್ನು ಮಾಡಿ ನಾನು ಬೇರೆ ಈ ತರದ ಕೆಲಸಗಳಿಗೆ ಹೊರಡ್ತೇನೆ. ಟಿವಿ ನೋಡುವ ಅಭ್ಯಾಸ ಇಲ್ಲ, ಯಾವ ಧಾರಾವಾಹಿ ನನಗೆ ಗೊತ್ತಿಲ್ಲ.
2: ಮೊಬೈಲ್?
3: ಮೊಬೈಲ್ ಅಂದ್ರೆ ಬೇಕಾದಕ್ಕೆ ಹಾಗೆ ಹಿಡ್ಕೊಂಡ್ರೆ ಟೈಮ್ ಹೋಗುತ್ತೆ, ಹಿಡ್ಕೊಳ್ಳಕ್ ಪುರ್ಸೋತಿಲ್ಲ ಅಷ್ಟೇ. ಹಿಡ್ಕೊಳ್ಳಕ್ ಪುರ್ಸೋತಿಲ್ಲ, ಹಿಡ್ಕೊಂಡ್ರೆ ಸುಮ್ನೆ ಫ್ರೀ ಇದ್ರೆ ಹಿಡ್ಕೊಂಡ್ರೆ ನಮ್ ಸಮಯ ಹೊದ್ದೆ ಗೊತ್ತಾಗೋದಿಲ್ಲ.
2: ಎಕ್ಸಾಕ್ಟ್ಲಿ.
3: ಬಟ್ ನಾನು ಬಂದ ಕಾಲ್ ಅನ್ನಷ್ಟೇ ರಿಸೀವ್ ಮಾಡ್ತೇನೆ, ನಾನು ಕಾಲ್ ತುಂಬಾ ಮಾಡೋದು ಕಡಿಮೆಯೇ. ಮಾಡುದು ಕಮ್ಮಿ, ಅವಶ್ಯಕತೆ ಇದ್ದಷ್ಟೇ. ಸುಮ್ನೆ ಕುತ್ಕೊಂಡು ಮಾತಾಡೋಕೆ ಅದು ಪಟ್ಟಂಗ ಹೊಡೆಯೋದು, ಅವ್ರ ಇವ್ರ ವಿಷಯ ಮಾತಾಡೋ ಅಭ್ಯಾಸವೇ ಇಲ್ಲ, ಧಾರಾವಾಹಿಗಳನ್ನ ಕಾಣುವ ಅಭ್ಯಾಸವೇ ಇಲ್ಲ. ಟಿವಿಯ ಸ್ವಿಚ್ ಹಾಕದೆ ಎಷ್ಟು ವರ್ಷ ಆಯ್ತು, 98ನೇ ಇಸ್ವಿಂದ ನಾ ಟಿವಿ ಸ್ವಿಚ್ ಹಾಕ್ಲಿಲ್ಲ ಅಂತ.
2: ಈಗ ನಿಮ್ಮನೆ ಟಿವಿ ನಿಮ್ಮನ್ನೇ ಕಾಮದ, ನಿಮ್ಮ ಟಿವಿ
3: ನಾನಲ್ಲ, ನಾನು ಕಾಣದು, ಅದು ನನ್ನ ನೋಡ್ತಾ ಉಂಟು ಹಾಗೆ. ಖಂಡಿತ
2: ಸಖಿರ, ಇದನ್ನ ನಾವು ಒಂದು ಗಮನಿಸ್ಬೇಕು ಅಂತ ಅನ್ಕೊಂಡ್ರೆ, ನಮ್ಮಲ್ಲಿ ಹೆಣ್ಮಕ್ಳಿಗೆ ಯೋಗ ಮಾಡ್ಕಂದ್ ಹೇಳಿದ್ರು ಕೂಡ ಎಷ್ಟೊತ್ತಿಗೆ ಮಾಡುದು, ಬೆಳಗ್ಗೆ ತೆಗೆದ ಕೂಡ ಅಡುಗೆ ಮನೆಗೆ ಓಡಕ್, ಮಕ್ಕಳನ್ನ ಶಾಲೆಗೆ ಕಳಿಸ್ಕ, ಮತ್ ಮನೆ ಕೆಲಸ ಮಾಡ್ಕ, ಅಡುಗೆ ಮಾಡ್ಕ, ಗಂಡನ್ ಕಾಣಕ, ಅತ್ತಿನ ಕಾಣಕ, ಅವ್ರನ್ ಕಾಣಕ, ಎಷ್ಟೊತ್ತಿಗೆ ಮಾಡುದಕ್ಕಮ್ಮ ಹೇಳಿ ಅಂತ ಒಂದು ಪ್ರಶ್ನೆ ಬತ್ತತ್ತ. ನಾವ್ ಹೆಣ್ಗಳು ಎಷ್ಟೊತ್ತಿಗೆ ಪುರ್ಸೊತ್ ಮಾಡ್ಕಂದ, ಹೆಂಗ್ಸ್ರಿ ಕೆಲಸ ಇಪ್ಪದಿಲ್ಲ ಮನೆಗೆ ಅಂತ ಕೇಂದ್ರ. ಆದ್ರೆ ಒಂದ್ ಒಂದ್ ಪ್ಲಾನಿಂಗ್ ಎಂತ ಕೇಂದ್ರೆ, ನೀವು 6 ಗಂಟೆಗೆ ಹೇಳುದಾದ್ರೆ 5 ಗಂಟೆಗೆ ಹೇಳುದಾದ್ರೆ 4 ಗಂಟೆಗೆ ಹೇಳಿ,
3: ನಮಗೋಸ್ಕರ
2: 1 ಗಂಟೆ ನಮಗೆ, ಅಂಡ್ ಇನ್ ಬಿಟ್ವೀನ್ ಮಧ್ಯಾಹ್ನ ನೀವೆಲ್ಲರೂ ಮನೇಲಿ ಇಪ್ಪದಾದ್ರೆ ಒಂದ್ 1/2 ಗಂಟೆ ಮಲ್ಕೊಳ್ಳಿ. ಅಲ್ಲಿಗೆ ಒಂಚೂರು ಬ್ಯಾಲೆನ್ಸ್ ಆಗ್ತದೆ, ನಂಗೆ ನಿದ್ರೆ ಕಡಿಮೆ ಆಯ್ತು ಎಂಬುದಾದ್ರೆ. ಕೆಲಸಕ್ಕೆ ಹೋಗುದಾದ್ರೆ ಬಸ್ ಹಂಗ ಹೋಗ್ತಿದ್ರೆ ಬಸ್ ಹಂಗ ಮನ್ಕೊಳ್ಳಿ, ಕಾರ್ ನೀವು ಬಿಡುದಾದ್ರೆ ಮಾತ್ರ ಮನ್ಕೊಂಬ ಹೋಯ್ಬೇಡಿ, ಇದೊಂದು ಜಾಗ್ರತೆ ಮಾಡ್ಕೊಳ್ಳಿ. ಈ ತರ ಮ್ಯಾನೇಜ್ ಮಾಡ್ಕೊಂಡು ಮಾಡ್ಲಕ್ಕ, ಮೆಡಿಟೇಷನ್ ಮಾಡ್ಲಕ್ಕ, ಪ್ರಾಣಾಯಾಮನು ಮಾಡ್ಲಕ್ಕ, ಮತ್ತೆ ಹೆಂಗ್ಸ್ರ ಸ್ಪೆಷಲ್ ಇದನ್ನೆಲ್ಲ ಮಾಡೋದು ಬಹಳ ಮುಖ್ಯ. ಯಾಕೆಂದ್ರೆ ನಮ್ದು ಒಂದೊಂದು ಏಜ್ ಒಂದೊಂದು ಸ್ಟೇಜ್ಗೆ ಮನಸ್ಸು ವಿಕಲತೆ ಜಾಸ್ತಿ ಆತ ಹೊತ್ತ, ಮೆನ್ಸ್ಟ್ರೇಷನ್ ಬಪ್ಪದಿ ಶುರುವಾತ್, PMS ಶುರುವಾತ್, ಅದಾದ್ಮೇಲೆ 39-40 ಗಡಿ ದಾಟುವತಿ ಮತ್ ಮೆನೋಪಾಸ್ ಶುರುವಾತ್, ಅದಾದ್ಮೇಲೆ ಮತ್ತೆ ಉಳಿದೆಲ್ಲ ಟೆನ್ಷನ್ ಊರಾಗ ಇದ್ದದಿಲ್ಲ ನಾವೇ ಮಂಡಿಗೆ ಹಾಕೊಂಡು ಮತ್ತಷ್ಟು ನಾವು ಟೆನ್ಷನ್ ಮಾಡ್ಕೊಂಡ್ ಶುರುವಾತ್. ಸೊ ಇದೆಲ್ಲ ಆಪತಿ ನಾವು ಬ್ಯಾಡ್ದಿದ್ದಕ್ಕೆ ಹಾಪಕ್ಕೆ ಶುರು ಆಪ ಟೈಮ್ ಅಲ್ಲಿ ಸ್ವಲ್ಪ ಯೋಗ ಮೆಡಿಟೇಷನ್ ಪ್ರಾಣಾಯಾಮಗಳ ಪ್ರಾಕ್ಟೀಸ್ ಆದ್ರೆ ಅಂತ ಹಾಪತ್ ತುಂಬಾ ಕಮ್ಮಿ ಆತ, ಮತ್ತು ಹೋತ ಲೈಫ್ ಬ್ಯಾಲೆನ್ಸ್ ಆತ. ಈಗ ಕಲ್ಪನಾ ಮೇಡಮ್ ಕಂಡ್ರೆ ಎಲ್ಲಾ ಬದುಕು ಕೈಕಲ್ ಹಾಕೊಂಡಿರೋರು, ಆದ್ರೂ ಅವ್ರು ಬ್ಯಾಲೆನ್ಸ್ ಇದ್ದಾರೆ ಲೈಫ್ ಅಲ್ಲೂ, ಅವರ ಜೀವನವನ್ನು ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದ್ರ. ಸೊ ಹಂಗಾಗಿ ನಾನು ಕೇಂದ್ರದ ಟೈಮ್ ಇಲ್ಲ ಅಂದ್ರೆ ಕಣಿಯವರು ಸೆಕೆಂಡ್ ಇಯರ್ ಡಿಗ್ರಿ ಕಲ್ತವ್ರು ಇನ್ನು ಬಿಡದೆ ಇನ್ನೂ 140 ಜನಕ್ಕೆ ಹೇಳ್ಕೊಟ್ಕೊಂಡ ತಮ್ಮ ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಇನ್ನೊಂದು, ನೀವು ನಿಮ್ಗೆ ಎಂತ ಗೊತ್ತಿದ್ರು ಅಲ್ಲಿಗೆ ನಿಮ್ ನಾಲ್ಕೊಂದು ಜನ ಕರ್ಕೊಂಡೇ ಹೋದ್ರೆ ಯಾವ್ದು ನಿಮ್ಮಷ್ಟಕ್ಕೆ ನೀವು
3: ಇಟ್ಕೊಂತಿದ್ರ ಬಗ್ಗೆ,
2: ಎಸ್ ಒಳ್ಳೇದಿತ್ತಂದ್ರೆ ಎಲ್ಲರಿಗೆ ಹೇಳ್ತೀವಿ ಅವ್ರು ಬರ್ಕದು ಅವ್ರಿಗೂ ಒಳ್ಳೇದಾಯ್ಕ ಅನ್ನೋ ಒಂದು ಮನಸ್ಥಿತಿ. ಸೊ ಮೋಸ್ಟ್ಲಿ ಇದು ಕೂಡ ನಿಮ್ಮನ್ನ ಪಾಸಿಟಿವ್ ಆಗಿದೆ.
3: ಖಂಡಿತ, ನಾವು ಪಾಸಿಟಿವ್ ಆದಷ್ಟು ನಮ್ ಸುತ್ತಮುತ್ತ ಪಾಸಿಟಿವ್ ಆಗ್ತಾರೆ.
2: ಎಸ್,
3: ನಾವು ನೆಗೆಟಿವ್ ಆದ್ರೆ ನಮ್ ಹತ್ರ ಬರೋರು ನೆಗೆಟಿವೇ ಇರ್ತಾರೆ.
2: ಬತ್ತೆ ಇಲ್ಲ
3: ಬರ್ತಿಲ್ಲ ಅಲ್ಲ, ನಮ್ಗೆ ಅಟ್ರಾಕ್ಟ್ ಆಗೋದು ನೆಗೆಟಿವ್
2: ಅಟ್ರಾಕ್ಟ್.
3: ಹಾಗಾಗಿ ನಾವು ನಮಗೋಸ್ಕರ ಒಂದು 24 ನಿಮಿಷವರೆಗೂ ಕೊಡ್ಬೇಕಂತ ಹೇಳುವಂಥದ್ದು. ಮೆಡಿಟೇಷನ್ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಮಾಡ್ಬೇಕಂತಿಲ್ಲ, ನೀವು ಮೈಂಡ್ ಅನ್ನ ಮನಸ್ಸನ್ನ ಸ್ಟಿಲ್ನೆಸ್ ಅಂದ್ರೆ ಸ್ಟಿಲ್ ಆಗುವಂತೆ ಅಂದ್ರೆ ಯೋಚನೆ ತರಂಗಗಳನ್ನ ಬಂದ್ ಮಾಡ್ಲಿಕ್ಕೆ ಒಂದು ಉಸಿರಾಟದ ಮೇಲೆ ಕಾನ್ಸಂಟ್ರೇಟ್ ಮಾಡ್ರು ಆಗ್ತದೆ, ಅದು ನಮ್ಗೆ ತುಂಬಾ ರಿಲ್ಯಾಕ್ಸ್ ಆಗ್ತದೆ.
2: ಕಣ್ಣು ಮುಚ್ಚಿ ನಮ್ಮ ಉಸಿರಾಟದ ಮೇಲೆ ನಮ್ಮ ಗಮನವನ್ನ ಕೇಂದ್ರೀಕರಿಸಿದ್ರೆ
3: ಅಷ್ಟೇ,
2: ಒಂದು 10 ನಿಮಿಷ ಮಾಡ್ರು ಸಾಕಾಗ್ತದೆ.
3: ಮಕ್ಕಳಿಗೂ ಸಹ ಹೇಳಿಕೊಡ್ಬೇಕಾದ್ರೆ
2: ಮತ್ತೆ ಪ್ರಾಣಾಯಾಮ,
3: ಪ್ರಾಣಾಯಾಮ ಕೆಲವೊಂದು ಅನುಲೋಮ ವಿಲೋಮ
2: ಇನ್ಹೇಲ್ ಎಕ್ಸ್ಹೇಲ್
3: ಅಷ್ಟೇ, ಉಸಿರಾಟ ಅದೇ, ಅದನ್ನು ಸಹ ಕೌಂಟ್ ಮಾಡ್ತಾ ಒಳತಗೊಳ್ಳುವಾಗ 1, 2, 3, 4, 5 ಅಂದ್ರೆ ಅಷ್ಟೇ, ಅದಕ್ಕಿಂತ ಒಂದ್ ಕೌಂಟ್ ಜಾಸ್ತಿ ಬಿಡ್ಬೇಕು ಹೊರಗೆ ಅಂತ ಹೇಳ್ತಾರೆ. ಅದೇ ಸಿಂಪಲ್ ಸಿಂಪಲ್ ಮಾಡಿ ಅಂದ್ರೆ ಒಟ್ಟು ನಮ್ಮ ಆರೋಗ್ಯ ಇದ್ರೆ ಇಡೀ ಕುಟುಂಬ ಸರಿ ಇರತ್ತೆ, ಹೌದಲ್ವಾ?
2: ಎಕ್ಸಾಕ್ಟ್ಲಿ, ಹೆಣ್ಮಕ್ಳು ಸರಿ ಇದ್ರೆ ಮನೆಯಲ್ಲಿ ಹೆಣ್ಣು ಸರಿ ಇದ್ರೆ ಆ ಸಂಸಾರ ಒಳ್ಳೇದಿರುತ್ತಂತ.
3: ಅದೇ ನಾವು ಮಕ್ಕಳದ್ದು ಗಂಡನಿಗೆ ಮನೆಯವರಿಗೆ ಅತ್ತೆ ಮಾವ ಇದ್ರೆ ಎಲ್ಲರಿಗೂ ನಾವು ಸರಿಯಾಗಿ ನೋಡ್ಕೊಳಕಿದ್ರೆ ನಾವು ಮೊದಲು ಸರಿ ಇರ್ಕ.
2: ಕರೆಕ್ಟ್.
3: ಹಾಗಾಗಿ ನಮ್ಮನ್ನ ಸರಿ ಮಾಡ್ಕೊಳ್ಬೇಕಿದ್ರೆ ಇದೆಲ್ಲ ಕೆಲವೊಂದು ಪಾಯಿಂಟ್ಸ್ ಗಳು ಖಂಡಿತ. ಯೋಗ ಮಾತ್ರ ನಾನು ಅಂದ್ರೆ ನಾನು ವಾಪಸ್ ಒತ್ತಿ ಹೇಳುವಂತ, ನಾನು ಮಾಡಿ ನನ್ನ ಅನುಭವದ ಮುಖಾಂತರ ಹೇಳುವಂತದ್ದು, ನಂಗೆ ಎಷ್ಟು ಯಾವುದು ಸ್ಟ್ರೆಸ್ ಅಥವಾ ಆರೋಗ್ಯ ಸಮಸ್ಯೆ ಇಲ್ಲವೇ ಇಲ್ಲ ಇವತ್ತಿಗೂ. ಹಾಸ್ಪಿಟ್ಲಿಗೆ ಏನೋ ಡೆಲಿವರಿ ಆಗುವಾಗ ಹೋದದ್ ಬಿಟ್ರೆ ಬೇರೆ ಒಂದು ಮೆಡಿಷನ್ಗೆ ಮತ್ತೊಂದಕ್ಕೂ ಹೋಗಿ ಅಡ್ಮಿಟ್ ಇದೇ ಅಭ್ಯಾಸವೇ ಇಲ್ಲ. ಯಾಕಂದ್ರೆ ಯೋಗ ನಮ್ಮನ್ನ ಅಷ್ಟು ಫಿಟ್ ಆಗಿ ಇಡತ್ತೆ.
2: ಯೋಗವೇ ಆರೋಗ್ಯ ಭಾಗ್ಯ ಅಲ್ಲ,
3: ಯೋಗದಿಂದ ನಿರೋಗಿ ಆಗುವಂತರಲ್ಲ.
2: ಎಸ್,
3: ನಾವೇ ನಾನು ಎಕ್ಸ್ಪೀರಿಯನ್ಸ್ ಅಂತ ಹೇಳು, ನಂದೇ
2: ನಿಮ್ಮ ಅನುಭವ.
3: ಅನುಭವ ಖಂಡಿತ.
2: ಕಲ್ಪನಾ ಭಾಸ್ಕರ್ ಅವರೇ ತುಂಬಾ ಖುಷಿ ಆಯ್ತು ನಂಗೆ ಈ ತರ ನಿಮ್ ತರ ಆಕ್ಟಿವ್ ಆಗಿರ್ತಾರಲ್ಲ ಎಲ್ಲಾ ಟೈಮಲ್ಲೂ ನಗಾಡ್ಕೊಂಡು ಖುಷಿಯಲ್ಲಿ, ಜೊತೆಗೆ ಬೇರೆಯವ್ರಿಗೆ ಎಂತಾರು ಹೆಲ್ಪ್ ಮಾಡ್ಕ ಸಹಾಯ ಮಾಡ್ಕ ಅದಿದ್ದಾಗ ಅವರೆಲ್ಲ ಕಲ್ಪನಾ ಭಾಸ್ಕರ್ ಅವ್ರ ತರ ಇರ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ರೇಡಿಯೋ ಕುಂದಾಪುರದ ಕೇಳೆ ಸಖಿ ಕಾರ್ಯಕ್ರಮಕ್ಕೆ ಬಂದ ಇಷ್ಟು ಲೈಕ್ ಸ್ಯಾನಿಟರಿ ಪ್ಯಾಡ್ ಯಾವ್ದ್ರಲ್ಲಿ ಮಾಡದ್ದ? ಬಾಳೆನಾರಲ್ಲಿ. ಸೊ ಒಳ್ಳೆ ಮಾಹಿತಿ ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ.
3: ನಿಮ್ಗೂ ಕೂಡ ಇದೊಂದು ಅಂದ್ರೆ ಈ ವಿಚಾರಗಳನ್ನು ಜನರಿಗೆ ತಿಳಿಸ್ಬೇಕಂಬ ನಮ್ಮ ಇದಕ್ಕೆ ನೀವು ದೊಡ್ಡ ಮಟ್ಟದಲ್ಲಿ ಇದನ್ನು ತಿಳಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ, ನಿಮ್ಗೂ ಕೂಡ ಧನ್ಯವಾದಗಳು.
2: ಓಕೆ, ಈಗ ಒಂದು ಲಾಸ್ಟ್ ಇದು ಬಾಳೆನಾರಲ್ ಅಂತ ಹೇಳ್ರಲ್ಲ, ಅವ್ರು ಸರ್ಚ್ ಮಾಡುದು ಎಂತ ನಾಳೆ ಹಾಕದಕ್ಕೆ?
3: ಸೌಖ್ಯಂ ಫೌಂಡೇಶನ್ ಹೋಗಿ ಸೌಖ್ಯಂ ಅಂತೇಳಿ ಹಾಕಿದ್ರೆ ಸಾಧಾರಣಕ್ಕೆ ಬರುತ್ತದೆ,
2: ಸ್ಯಾನಿಟರಿ ಪ್ಯಾಡ್ ಬರ್ತದೆ. ಓಕೆ ಸರಿ, ಬೇಕಾದವರು ಈ ತರ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಅಂತ ಇನ್ನೊಂದ್ಸಲ ಹೇಳ್ತಾ ಪ್ರಿಯ ಕೇಳುಗ್ರೆ, ಇವತ್ತಿನ ಈ ಕೆಲಸಕ್ಕೆ ನಮ್ಮ ಮುಗಿಸಿ ನಾವು ಹೊರಡ್ತಾ ಇತ್ತು. ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕ.
4: ಓಯ್ ನಿಗಣ, ಓಯ್ ಮಾತಾಡ್ರಲ್ಲ ಮಾರ್ರೆ, ಓಕೆ ಸುಮ್ಮನೆ ಕೂತಿರಲ್ಲ ಮಾರ್ರೆ. ಓವರ್ ಬ್ಯಾಮಣ್ಣ ಕಂಡಾಗ
5: ಬೇಡ ಬೇಡ ಬಿಸ್ಕೆ ತಗೊಂಬೇಡ.

ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

కోటేశ్వర కుంభాజీ తెక్కటి కోట శాలిగ్రామ శాస్త్ర మాపు

ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ ಅಲ್ಲಲ್ಲ ಕೇಳಿ.

0: ಮಣಿ ಎಂತಾತ ನಿಂಗೆ?
1: ಎಂತಿಲ್ಲ,
0: ಆದ್ರೂ ಎಂತ ಒಂದ್ ನಮೂನಿ ಆಗ್ತಾ ಇತ್ತ.

ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಹಾಯ್ ಎಲ್ರಿಗೂ, ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ನಿಮ್ಗೋಸ್ಕರ ಹೊಸ ಕಾರ್ಯಕ್ರಮದೊಂದಿಗೆ ನಾವು ಬಂದಿತ್ತು ಮಹಿಳೆಯರು. ಈಗ ನಿಮ್ ಮುಂದೆ ಪ್ರಸ್ತುತಪಡಿಸೋ ಕಾರ್ಯಕ್ರಮ ಇತ್ತಲೇ, ಅದು ಹೊಸ್ತೇ. ಯಾವುದಂದ್ರಿಯ, ಕಥಾವಾಚನ. ಶ್ರೀಮತಿ ವಾಣಿಯವರು ಬರೆದ ಮರಳಿ ಮನೆಗೆ ಎಂಬ ಕಥೆಯನ್ನ ಈಗ ನಾವು ನಿಮ್ ಮುಂದೆ ಹೇಳುತ್ತೋ. ಶ್ರೀಮತಿ ವಾಣಿಯವರು ಹಿಂದಿನ ಕಾಲದ ಮಹಿಳೆಯರ ತಲ್ಲಣಗಳ ಬಗ್ಗೆ ಮಾತ್ರ ಅಲ್ಲದೆ ಇಲ್ಲಿ ಸಮಾಜದಲ್ಲಿ ಇಪ್ಪ ಸಮಸ್ಯೆಗಳ ಬಗ್ಗೆ ಬರೆದವರು. ಇವ್ರ ಮೂರು ಕಾದಂಬರಿ ಇತ್ತಲೇ, ಹೊಸ ಬೆಳಕು, ಶುಭ ಮಂಗಳ, ಎರಡು ಕನಸು ಎಂಬುದು ಸಿನಿಮಾ ಆಯಿತು. ಇವರು ಎರಡು ಕಥಾ ಸಂಕಲನ ಬರೆದಿದ್ರು, ಬಾಬು ಬರ್ತಾನೆ ಮತ್ತು ನಾಣಿಯ ಮದುವೆ ಅನ್ಕೊಂಡು. ಅದರಲ್ಲಿ ಈ ನಾಣಿಯ ಮದುವೆಯಿಂದ ನಾವು ಒಂದ್ ಕತೆ ಹೆಕ್ಕಿತ್ತು, ಅದೇ ಮರಳಿ ಮನೆಗೆ ಎಂಬುದು. ಈ ಕಥೆಯಂಗೆ ಒಟ್ಟು ಆರು ಪಾತ್ರ ಬತ್ತತ್ತು. ಅದರಲ್ಲಿ ಅಮ್ಮನ ಪಾತ್ರ ಮಾಡುವವರು ಸುಮನ ಹೇರಳೆಯವರು. ಈ ಅಮ್ಮನ ಮೊದಲನೇ ಮಗ ಶಂಕರನ್ ಪಾತ್ರನ ಸುಪ್ರತ ಪುರಾಣಿಕ್ ಮಾಡ್ತರು. ಈ ಮೊದಲನೇ ಮಗನ ಶಂಕರನ್ ಹೆಂಡತಿ ಪಾತ್ರನ ವಿನಯ ಉಡುಪ. ಈ ಪಾತ್ರದ ಹೆಸರು ಭಾಗ್ಯ ಅನ್ಕೊಂಡು. ಇನ್ ಎರಡನೇ ಮಗ ದೊರೆಸ್ವಾಮಿ, ಅದು ನಾನೇ, ಅಂದ್ರೆ ಮಹಾಲಕ್ಷ್ಮಿ ಸೋಮಯಾಜಿ ಮಾಡ್ತು. ನನ್ ಹೆಂಡತಿ ಸುನಂದನ್ ಪಾತ್ರನ ಸರಿತಾ ಉಪಾಧ್ಯಾಯರು ಮಾಡ್ರೆ, ಇನ್ನು ಮೊಮ್ಮಗಿನ ಪಾತ್ರ ಇತ್ತಲೆ, ಅದನ್ನ ಶ್ರೀಜಿತ್ ಸೋಮಯಾಜಿ ಮಾಡ್ತು. ಹಿನ್ನೆಲೆ ಸಂಗೀತವನ್ನ ಕೊಡುವವರು ಸುಮೇಧ ಪುರಾಣಿಕರವರು. ಹಾಗಾದ್ರೆ ಕೇಂಬ ಈಗ ಮರಳಿ ಮನೆಗೆ ಕಥಾವಾಚನವನ್ನ.

0: ಅತ್ತೆ, ಅವಲಕ್ಕಿಗೆ ಬೆಲ್ಲ ಹಾಕಿ ಪುಡಿ ಮಾಡಿ ಹಾಲಲ್ಲಿ ನೆನೆಸಿ ತಕೊಂಡ್ ಬಂದಿದೆ. ತಕೊಳ್ಳಿ ತಿನ್ನಿ ಅತ್ತೆ.
1: ಕೊಡ. ಮಡಿಲ್ ಮಾಡಿದ್ಯಾ?
0: ಹೌದಪ್ಪ, ಮಿನ್ಕಣ್ ಮಡಿಲೇ ಮಾಡ್ಕೊ ತಕ ಬಂದಿದೆ.
1: ಕಾಫಿ ಎಲ್ಲಿತ್ತ?
0: ಇಲ್ಲಿತ್ತ, ತಕಣಿ.
1: ಕೊಡ. ಥೂ, ಇದೆ ಅಂತ ಈ ನಮೂನೆ ಸಕ್ಕರೆ ಹಾಕಿದ್ಯಲೆ. ಯೋ, ರಾಮನವಮಿ ಪಾನಕ ಕಣಗಿತ್ತ. ನಂಗ್ ಕಾಫಿ ಸಿಹಿ ಇದ್ರ ಆತಿಲ್ಲ ನನ್ ಕಣ್, ಗೊತ್ತಿಲ್ಲ ನಿಂಗೆ?
0: ನಾನು ಅದನ್ನೇ ಕುಡ್ದಿನಲೆ, ಸಮಯ ಇದ್ದಿತ್ತ.
1: ನಿನ್ನ ಅಲ್ಗೆಗೆ ಅಂತದು ಆಯ್ತು.
0: ಇರ್ಲಿ ಬಿಡಿ, ಹಂಗಾರ ಬೇರೆ ಮಾಡ್ಕೊ ತಕ ಬತ್ತೆ, ತಡೀನಿ.
1: ತಕೋ, ಸಕ್ಕರೆ ಕಮ್ಮಿ ಹಾಕಂಡ ಮಾಡ್ಕೊ ಬಾ.
0: ಹ್ಮ್.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ಕಾಗದ ಬಂದಿತ್ತ.
1: ಎಂತ
2: ಕಾಗದ? ಕಾಗದ ಬಂದಿತ್ತ ದೊರೆ. ಕಾಗದ ಬರಿಲ್ಲ, ಕಾಗದ ಬರಿಲ್ಲ ಅಂತಿದ್ಯಾಲೆ, ಈಗ ದೊರೆ ಕಾಗದ ಬಂದಿತ್ ಕಣ್.
1: ದೊರೆ ಕಾಗದವ? ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಎಂತ ಬರ್ದಿದ?
2: ಅವನೇ ಬತ್ತಾಮ್ರ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಹೇಗ್ಲಿ ಬತ್ನಮ್ರ?
2: ಇವತ್ತೇ, ಇವತ್ ರಾತ್ರಿ 8 ಗಂಟೆಗೆಲ್ಲ ಅವ ಇಲ್ಲಿರ್ತ. ತಗೋ ತಗೋ, ನೀನೇ ಓದ್ಕೋಬೇಕಿರ್.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ನಂಗ್ ಓದಕ್ಕಾಗ್ತಾನ? ಕಣ್ಕಾಂತತ್ತ ನಂಗೆ? ತಮಾಷೆ ಮಾಡ್ತೀಯ? ದೊರೆ ಬತ್ನಲೆ, ಹೋಯ್ಲಿ ಬಿಡ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ,
2: ನಾ ಬತ್ತಿಯಕ್ಕ?
1: ದೊರೆ ಬತ್ನಮ್ರ, ದೊರೆ ಬತ್ನಮ್ರ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
0: ಅತ್ತೆ, ಕಾಫಿ ತಕಣಿ.
1: ಕೊಡ. ಭಾಗ್ಯ, ಗಂಟೆ ಎಷ್ಟಾಯ್ತ?
0: 11 ಗಂಟೆ. 11 ಗಂಟೆ ಆಯ್ತ, ಎಂತಕ್ಕೆ?
1: ರಾತ್ರಿ 8 ಗಂಟೆಗೆ ದೊರೆ ಬತ್ನಮ್ರ, ಅದಕ್ಕೆ ಕೇಂಡೆ. ಇನ್ನು 11 ಗಂಟೆ ಅಷ್ಟೇಯ, 8 ಆಯ್ತ ಕಂಡೆ. ಥೋ, ಇದು ಎಂತದ ಇದ? ಕಾಫಿಗೆ ಸಕ್ಕರೆ ಹಾಕ್ಲಿಲ್ಲ.
0: ಸಕ್ಕರೆ ಕಮ್ಮಿ ಹಾಕಂದ್ ನೀವೇ ಹೇಳದ್ದಲ್ಲ ಅತ್ತೆ.
1: ನಾನ್ ಹೇಗ್ಲಾಗ ಹೇಳದ್? ನಂಗ್ ಕಾಫಿ ಸಿಹಿ ಆಯ್ರಕ್, ನೀವು ಕುಡಿಯು ಹಂಗೆ. ಕೈ ವಿಷ ಅಲ್ಲ ನಾ ಕುಡುದ.
0: ಹಂಗಾರ್ ಕೊಡಿ, ಸಕ್ಕರೆ ಹಾಯ್ಕೊಂಡ್ ತಕೊಂಡ್ ಬತ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ. ಭಾಗ್ಯ, ರಾತ್ರಿ ದೊರೆ ಬತ್ನಲೆ, ಅವನಿಗೆ ಸೊಪ್ಪಿನ ಹುಳಿ ಅಂದ್ರ ಜೀವ ಮರೈತಿ. ಅವ ಬಪ್ಪಷ್ಟೊತ್ತಿಗೆ ಬಿಸಿ ಬಿಸಿ ಸೊಪ್ಪಿನ ಹುಳಿ ಮಾಡಿಡಕ.
0: ಆಯ್ತತೆ, ಸೊಪ್ಪಿನ ಹುಳಿಯೇ ಮಾಡಿಡ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ನಿನ್ ಮಗ ದೊರೆ ಸ್ವಾಮಿ ಬಂದ ಕಾಣ.
1: ದೊರೆ, ದೊರೆ ಬಂದ್ಯ ಮಗ?
3: ಅಮ್ಮ ನಮಸ್ಕಾರ ಮಾಡ್ತೇಮ್ಮ.
1: 100 ವರ್ಷ ಸುಖದಂಗಿರು ಮಗ. ಯಾಕ ಮಗ ಇಷ್ಟು ಸಣ್ಣ ಹೋಯ್ದ್ಯಲೆ?
3: ಕೆಲ್ಸ ಜಾಸ್ತಿ ಅಮ್ಮ. ಅಮ್ಮ ಈಗ
1: ಬಾಳೆಹಣ್ಣು ತಂದ್ಯಾ? ಅಯ್ಯೋ, ಬಂಗಾರದ ಅಂತ ಮಗ. ನಂಗ್ ಎಂತ ಇಷ್ಟ ಅನ್ಕೊಂಡು ಗೊತ್ತಿತ್ತ ಅವನಿಗೆ? ಎಂತಕ್ ಮಗ 2 ವರ್ಷದಿಂದ ಬರ್ಲೇ ಇಲ್ಲಿಯಲೆ.
3: ರಜಾ ಇರ್ಲಿಲ್ಲ ಅಮ್ಮ.
1: ರಾಜಣ್ಣನ? ಯಾವ ರಾಜಣ್ಣ?
2: ದೊರೆ, ಅಮ್ಮಂಗ್ ಸ್ವಲ್ಪ ಗಟ್ಟಿ ಮಾಡಿ ಹೇಳ್ಕ. ಒಂದೊಂದ್ಸಲ ಕಿಮಿ ಕೇಳತ್ತ, ಒಂದೊಂದ್ಸಲ ಕೇಂತಿಲ್ಲ ಕಾಣ. ಅಮ್ಮ ರಜಿ ಸಿಕ್ಕಿಲ್ಲ ಅಮ್ರ, ರಜಿ.
1: ಹಂಗ್ ಹೇಳ್ ಮತ್ತೆ. ರಾಜಣ್ಣ, ರಾಜಣ್ಣ ಅಂದ್ರೆ ನಂಗ್ ಹೆಂಗ್ ಗೊತ್ತಾತ್ತ? ಸುನಂದ ಹುಷಾರಿದ್ಲ ಮಗ.
3: ಎಲ್ಲ ಲಾಯ್ಕಿದ್ರ. ನಿನ್ನ ಕೇಳ್ಲ. ನಿನ್ನ ಕೇಳ್ಲ ಸುನಂದ.
1: ಅವಳನ್ನ ಕರ್ಕ ಬರ್ಕಿತ್ತ. ಪಾಪ, ನನ್ನನ್ನು ಕಾಣ್ಕಂದ್ ಎಷ್ಟ ಆಸೆ ಪಡ್ತಿದ್ಲೋ ಏನೋ.
3: ಅಮ್ಮ ಎಲ್ರು ಬಂದ್ರೆ ಮನೇಲಿ ಯಾರಮ್ಮ? ಮನಿ ಕಂಡ್ಕಂಕೆ ಒಬ್ರಾರು ಬೇಕಲ್ದ?
2: ನೀವಿಬ್ರ ಮಾತಾಡ್ಕಂತೀರಿ, ನಾ ಹೋಯ್ ಬತ್ತೆ.
1: ಪ್ರೇಮ ಸತ್ಯ ಎಲ್ಲ ಹುಷಾರ ಇದ್ರ ಮಗ?
3: ಹೌದಮ್ಮ, ಎಲ್ಲರೂ ಹುಷಾರಿದ್ರ.
1: ಅವನ್ನು ಕರ್ಕ ಬರ್ಕಿತ್ತು. ಪಾಪ, ಅಜ್ಜಿ ಅಂದ್ರ ಅವಕ್ ಪ್ರಾಣ.
3: ಸ್ಕೂಲಿಗೆ ರಜೆ ಇರ್ಕಲ್ಲಮ್ಮ. ಅಮ್ಮ ನಾನ ಕೈಕಾಲ್ ತೊಳ್ಕೊಂಡ್ ಬತ್ತೆ, ಬಸ್ಸಲ್ ಬಂದ ಸಾಕಾಯ್ತು.
1: ದೊರೆ, ಈ ಸಲ ನೀ ಎಷ್ಟು ದಿನ ಇರ್ತೀಯ?
3: ಅಮ್ಮ ಇನ್ನು ನಾನ್ 3 ದಿನ ಇಲ್ಲೇ ಇರ್ತೇಮ್ಮ, ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು ನಂಗೆ.
1: ಈ ಸಲ ನೀ ಹೋಪೊತ್ತಿಗೆ ನನ್ನನ್ನು ಬೆಂಗಳೂರಿಗೆ ಕರ್ಕ ಹೋತಿಯ?
3: ನೀನ ಬೆಂಗಳೂರಿಗೆ ಬತ್ತಿಯ?
1: ಹೌದು ಮಗ, ನಂಗಿಲ್ ಬರೀ ಬೇಜಾರಾತಿತ್ತ. ಶಂಕರ ಇಲ್ಲಿಲ್ಲ ಅಲ್ದ?
3: ಶಂಕರಣ್ಣ ಇಲ್ಲಿಲ್ಲ ಅಮ್ಮ. ಆಯ್ತ, ಬೆಳಗ್ಗೆ ಮಾತಾಡುವಾಕ. ನಮ್ ಜೋರ್ ಹೊಸು ಅತ್ತಮ್ಮ.
1: ಹೋಗ್ ಮಗ, ನಿಂಗ್ ಖುಷಿ ಅಂದೇಳಿ ಸೊಪ್ಪಿನ ಹುಳಿ ಮಾಡಿಸಿ ಇಟ್ಟಿದ್ದೆ. ಉಂಡು ಹೋಗು ಉಂಡು ಹೋಗು. ಗೋವಿಂದ ಏನಮ್ಮ ಗೋವಿಂದ ಏನಮ್ಮ ಗೋವಿಂದ ಏನಮ್ಮ.

0: అమ్మా
1: అమ్మా,
0: ఎంత కర్త్యంబ్రు?
1: దొరే బా, మీరు కూతుకో. నావిబ్బరు బెంగళూరు హోపదు. నాళ సాయంకాల కలదనా?
0: అమ్మా, మాత నానిప్పుదు బెంగళూరిగే ಬರಸ್ತಳವಮ್ಮ. ಅಲ್ಲಿ ನಿಂಗೆ ಸರಿ ಆತಿಲ್ಲ.
1: ಕಣ್ ಕಾಣದಿದ್ ನಂಗೆ ಯಾವ ಸ್ಥಳ ಏನ?
0: ಅಮ್ಮ, ನಿಂಗೆ ಅಲ್ಲೆಂತದ ಸೌಕರ್ಯ ಇಲ್ಲ.
1: ಸಾಯೋ ಮುದುಕಿಗೆ ಅಂತ ಸೌಕರ್ಯ ಮರಯ್ಯ. ನೀನು ಸುನಂದ ಮೊಮ್ಮಕ್ಕಳು ಪ್ರೀತಿನ ಕಣ್ಕಂಡ್ರೆ ಸಾಕಪ್ಪ.
0: ಅಲ್ಲ ನಿಂಗೆ ನಿನ್ ಮಡಿ ಮೈಲ್ಗೆ ಎಲ್ಲ ನಡ್ಸುಕ್ ಕಷ್ಟ ಆತೋ ಏನೋ.
1: ನನ್ನ ಮಡಿ ಮೈಲ್ಗೆ ನಾ ನಡ್ಸ್ಕಂತೆ, ಬೇರೆಯವ್ರಿ ಅಂತ ನಡ್ಸುದು ಅದನ್ನ. ಶಂಕರನ್ ಮನೆಯವ್ರು ಯಾರಾದ್ರೂ ಇತ್ತರ ಇಲ್ಲ?
0: ಯಾರು ಇಲ್ಲಮ್ಮ. ಏನ
1: ಇವರೆಲ್ಲ ನನ್ನ ಲಾಯಕ್ ಕಣ್ಕಂತಿಲ್ಲ ಮರಯ್ಯ.
0: ಯಾಕಮ್ಮ ಹಂಗೆಲ್ಲ ಹೇಳ್ತೆ? ಎಷ್ಟು ಚಂದ ಕಣ್ಕಂತ್ರ ನಿನ್ನ. ನಿನ್ ಟೈಮ್ ಟೈಮಿಗೆ ಅತ್ತಿಗೆ ಎಲ್ಲ ಮಾಡಿ ಹಾಕ್ತ್ರ.
1: ಹಾ ಹೌದೌದು, ದೂರದ ಬೆಟ್ಟ ಕಣ್ಣಿಗ್ ನುಣ್ಣಗಂಬ್ರು. ನಿನ್ ಕಣ್ಣಿಗೆ ಎಲ್ಲ ಹಾಂಗೆ ಕಾಂತತ್. ನಂಗೆ ಇವ್ರ ಕೈಲೆಲ್ಲ ಬೆಂದು ಬೆಂದು ಸಾಕಾಯ್ ಹೋಯ್ತು. ನಾ ಹೇಳೋದಿಷ್ಟೇ, ನಿನ್ನನ್ ಬಿಟ್ಟು ನಾ ಆಯ್ಕಂತಿಲ್ಲ.
0: ಅಮ್ಮ, ನಾನ ರಿಟೈರ್ ಆದ್ಮೇಲೆ ಇಲ್ಲೇ ಒಂದ್ ಮನೆ ಮಾಡ್ತೆ ಅಂತ ಅನ್ಕೊಂಡಿದ್ದೆ. ಆಗ ನೀ ನನ್ ಜೊತೆ ಇರ್ಲಕ್ಕ
1: ನಾನ್ ತಿಥಿ ಮಾಡ್ಕಷ್ಟೇ ಆ ಮನೇಲ್. ಅಲ್ಲ ಮಗ, ಅಲ್ಲಿವರೆಗೂ ನಾ ಬದುಕಿರ್ತಾನ? ಇಲ್ ಕಾಣ, ನೀ ಒಂದು ಅಲ್ಲಿಗೆ ನನ್ನ ಕರ್ಕ ಹೋಗು. ಇಲ್ಲ ನೀನೆ ಇಲ್ಲ ಆಯ್ಕೊಂಡ್ಬಿಡು. ಇಲ್ದಿರ ನೀ ನನ್ನ ಮಗ ಅಲ್ಲ, ನಾ ನಿನ್ನ ಅಬ್ಬಿಯೂ ಅಲ್ಲ. ಹೋಗ.
0: ಆಯ್ತಾಯ್ತು, ಕಾಂಬ ಕಾಂಬ.
2: ದೊರೆ ಊಟಕ್ ಬಾ.
0: ನಾ ಬಂದೆ ಎತ್ಗೆ. ಅಲ್ಲ, ಅಮ್ಮನ ಅಲ್ ಕರ್ಕೊಂಡ್ ಹೋರೆ ಸುನಂದ ಆಕಾಶ ಭೂಮಿಯೇ ಒಂದ್ ಮಾಡಿ ಬಿಡೋಳು. ಮೊದ್ಲಿಂದ್ಲೂ ಅಮ್ಮನ್ ಕಂಡ್ರೆ ಅವಳಿಗೆ ಅಷ್ಟು ಕಷ್ಟೇ. ಬೇರೆ ವಿಚಾರದಲ್ಲಿ ಸುನಂದ ಒಳ್ಳೆಯವಳೆ, ಆದ್ರೆ ಕೆಲವು ವಿಚಾರದಲ್ಲಿ ಇತ್ತಲೆ ಸ್ವಲ್ಪ ಒರಟ್ ಅಂದ್ರು ಒರಟು. ಅತ್ತಿಗೆ ಅಷ್ಟು ವಿಶಾಲ ಹೃದಯ ಅವಳಿಗಿಲ್ಲೇ.
3: ದೊರೆ ಅತ್ತಿಗೆ ಮುಖದಲ್ಲಿ ಖುಷಿ ಕಾಣ, ನಾಳೆ ಪಾಯಸದ ಊಟವೆ ಮಾಡಿ ಹಾಕ್ಲ.
0: ಅಲ್ಲ, ಈ ಅಮ್ಮ ಬೆಂಗಳೂರಿಗೆ ಬಂದಾಗಲಿಕ್ಕೆ ಸುನಂದ ಏನಾದ್ರೂ ಎದುರಿಗೆ ಗಲಾಟಿ ಗಿಲಾಟಿ ಮಾಡ್ರೆ ಅಮ್ಮನಿಗೂ ಬೇಜಾರಾತಿಲ್ಯ? ಅದಕ್ಕೆ ಅವಳು ಅಲ್ಲಿಗೆ ಬಪ್ಪದ್ ಬ್ಯಾಳ ಅಂದದ್ ನಾನು.
2: ನಾನೊಂದ್ ಮಾತು ಹೇಳುದ ದೊರೆ ಸ್ವಾಮಿ?
0: ಹೇಳಿ ಅತ್ತಿಗೆ. ನಂಗೆ ಎಂತ ಮಾಡುದಂದೇ ಗೊತ್ತಿಲ್ಲ ಕಾಣಿ.
2: ಅಲ್ಲ ಅತ್ತೆ ಹತ್ರ ನೀನ್ ಎಂಟ ದಿನ ಆದ್ಮೇಲೆ ಅಣ್ಣ ನಿನ್ನ ಕರ್ಕೊಂಡ್ ಬತ್ತ, ಅಷ್ಟೊಳಗ್ ನಾನು ಅಲ್ಲಿ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಕಂತೆ ಅಂತ ಹೇಳಿ ನೀನ್ ಊರಿಗೆ ಹೋಯ್ಬಿಡ.
3: ಅಲ್ಲ ಭಾಗ್ಯ, ಎಂಟ ದಿನ ಆದ್ಮೇಲೆ ಅಮ್ಮ ಕರ್ಕೊಂಡ್ ಹೋಗಂದ್ರೆ ಎಲ್ಲಿ ಕರ್ಕೊಂಡ್ ಹೋಗ್ಬೋದ?
2: ಅಷ್ಟೊತ್ತಿಗೆ ಅವ್ರಿಗೆ ಅದೆಲ್ಲ ಮರ್ತೋ ಇರುತ್ತ. ವಯಸ್ಸಾತ ಆತ ಎಲ್ಲ ಹಿಂಗೆ ಕಣ್ಣೆದುರಿಗೆ ಇಪ್ಪಷ್ಟೊತ್ತಿಗೆ ಎಲ್ಲ ನೆನ್ಪಿರುತ್ತ. ಆಮೇಲೆ ಎಲ್ಲ ತಾನಾಯಿ ಮರ್ತೋತ್ತ. ಅತ್ತೆ ಕಾಫಿ ತಂದಿದೆ ತಕಣಿ. ಕಾಫಿ.
1: ನಂಗ್ ಬೇಡ
2: ಕಾಫಿ. ಬೇಡ್ದ ಎಂತಕ್ಕೆ?
1: ಎಲ್ಲ ಬರೀ ನಾಟಕ ಮಾಡ್ತ್ರಿ. ದೊರೆ ಮನೆಗೆ ಎಂಟು ದಿನ ಕರ್ಕೊಂಡು ಹೋತೆ ಅಂತ ಹೇಳಿ 15 ದಿನ ಆಯ್ತು. ದಿನ ಒಂದೊಂದು ಹೆಳೆ ಹೇಳ್ತಾ ಆಯ್ಕೊಂಡಿದ್ದ ಶಂಕರ. ಗೋವಿಂದ ನಮ ಕಾಫಿ ಅಲ್ಲ, ನನ್ನ ದೊರೆ ಮನೆ ಕರ್ಕೊಂಡು ಹೋಪಲ್ವರೆಗೆ ಹನಿ ನೀರು ಬಾಯಿ ಹಾಕುತ್ತಿಲ್ಲ ನಾನು. ಗೋವಿಂದ ನಮ ಮಾತ್ರ ಹತ್ಯೆ ಶಾಪ, ಆ ಪಾಪಿ ಶಂಕರನ್ ತಲೆಗೆ ಸುತ್ಕೊಳ್ಳಿ. ಗೋವಿಂದ ನಮ ಮುದುಕಿ ಹೆಣ ಎತ್ತಾಕಿ ಬಿಡಿ ಎಲ್ಲ ಸೇರ್ಕೊಂಡು. ಗೋವಿಂದ ನಮ ಇಲ್ಕಾಣ, ಇದು ನನ್ನ ಕಡೆ ಮಾತು. ನಾ ಒಂದ್ ಹನಿ ನೀರು ಬಾಯಿ ಹಾಕುತ್ತಿಲ್ಲ. ಗೋವಿಂದ ನಮ ಗೋವಿಂದ.

0: ಹೋಯ್ ಅತ್ತೆ ಕಾಫಿನು ಕುಡಿದೆ ಕೂತಿರ್ಕಾಣಿ. ಅವ್ರಿಗೆ ಬೆಂಗಳೂರಿಗೆ ಕರ್ಕ ಹೋಯ್ದೆ ಇದ್ರೆ ಒಂದ್ ತೊಟ್ಟು ನೀರು ಬಾಯಿಗೆ ಹಾಕುದಿಲ್ಲ ಅಮ್ರ, ಎಂತ ಮಾಡುದೀಗ?
1: ಹೌದ ಹಂಗನ್ಲ ಅಮ್ಮ.
0: ಹೌದು
1: ಎಂತ ಮಾಡುದೀಗ? ಹಾ ಭಾಗ್ಯ, ಒಂದ್ ಉಪಾಯ ಮಾಡ್ರಿ. ಹಂಗೆ
0: ಎಂತ?
1: ವರ್ಷ ಆದವ್ರ ಮನ್ಸ ಮಕ್ಳ ಮನ್ಸ ಇದ್ದಂಗ ಅಮ್ರ, ಅವರಿಗೆ ಸ್ವಲ್ಪ ಮೋಸ ಮಾಡ್ರೆ.
0: ಮೋಸವ? ಎಂತ ಮೋಸ
1: ಅಂದ್ರೆ, ನಮ್ಮ ಮನೆಯಲ್ಲಿ ಹೊರಗೊಂದ್ ಮನೆ ಇತ್ತಲೆ, ಅದನ್ ಖಾಲಿ ಮಾಡಿ ಅಲ್ಲೊಂದ್ ಮಂಚ ಹಾಕ್ಸುವ. ನಾನೊಂದ್ ಬಾಡಿಗೆ ಕಾರ್ ತಕ್ಕಂಡ ಬಂದ್ ಅಮ್ಮನ ಅದ್ರಲ್ಲಿ ಕೂರ್ಸ್ಕೊಂಡ್ ಎರಡು ಗಂಟೆ ಇಲ್ಲೇ ಎಲ್ಲ ಸುತ್ತಾಡಿ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬತ್ತೆ. ಹೊರಮನೆ ಹತ್ರ ಇಳಿಸುವ. ಇದೇ ದೊರೆಸ್ವಾಮಿ ಮನೆ ಅಂತ ಹೇಳಿ ಹೇಳುವ.
0: ಅತ್ತೆಗೆ ಇದು ದೊರೆಸ್ವಾಮಿ ಮನೆ ಅಲ್ಲ ಅಂತ ಗೊತ್ತಾತಿಲ್ಲ ಮರ್ರೆ.
1: ಅದೇ ಹಂಗ ಗೊತ್ತಾತ ಅಮ್ಮಂಗೆ, ಕಣ್ ಕಾಣ್ತಿಲ್ಲ ಹೆಂಗಿದ್ರು ಅಮ್ಮಂಗೆ.
0: ಉಪಾಯ ಏನೋ ಲಾಯಿಕೆ ಇತ್ತ ಅತ್ತೆನ್ ದೊರೆ ಮನೆ ಅಂತ ಒಪ್ಪಿಸ್ಲಕ್ ಹೌದ. ಅರೆ ದೊರೆ ಸುನಂದ ಮಕ್ಕಳನ್ನೆಲ್ಲ ಎಲ್ಲಿಂದ ತಪ್ಪದ? ದೊರೆ ಮನೆ ಅಂದ್ರ ಮೇಲೆ ದೊರೆ ಸುನಂದ ಮಕ್ಕಳೆಲ್ಲ ಅಲ್ಲೇ ಇರ್ಕಲೆ, ಅದಕ್ಕೆಂತ ಮಾಡುದ?
1: ಅಮ್ಮ ದೊರೆಸ್ವಾಮಿ ಮನೆಗೆ ಬಂದ ಮೇಲೆ ನಾನೇ ದೊರೆ, ನೀನೇ ಸುನಂದ, ನಮ್ ಮಕ್ಳೇ ಪ್ರೇಮ ಸತ್ಯ. ಕಾಣ ಅಮ್ಮಂಗೆ ಸ್ವಲ್ಪ ಕಿವಿ ಕೇಂತಿಲ್ಲ, ಹಾಂಗಾಯಿ ನಾನ್ ದೊರೆ ತರ ಮಾತಾಡ್ತೆ. ನೀವ್ ಮೂರ್ ಜನ ಸ್ವಲ್ಪ ಸ್ವರ ಬದ್ಲು ಮಾಡ್ಕೊಂಡ ಮಾತಾಡಿ, ಆಗ್ದಾ? ಗೊತ್ತಾಯ್ತಲ್ದ ಹೇಳದ?
0: ಹಾ ಗೊತ್ತಾಯ್ತು ಗೊತ್ತಾಯ್ತು, ಹಂಗೆ ಮಾಡುವ.
2: ನಾನಿನ್ ಮೇಲೆ ದೊರೆ ಚಿಕ್ಕಪ್ಪನ ಮಗ, ಒಳ್ಳೆ ಡ್ರಾಮಾ.
0: ಅತ್ತೆ ತಕಣಿ ರೈಲ್ ಚಂಬ. ಅತ್ತೆ ಇನ್ ಹೇಗಳಿಕ್ ವಾಪಸ್ ಬತ್ರಿ?
3: ನಾ ಇನ್ಮೇಲೆ ಅಲ್ಲೇ ಆಯ್ಕಂತೆ, ಬೇಕಾರೆ ನೀನೇ ಬಂದ್ ಬಂದ್ ಕಣ್ಕೊಂಡ್ ಹೋಗ.
1: ಅಮ್ಮ ನಿಧಾನಕ್ ಮೆಟ್ಲೇಳಿ. ಭಾಗ್ಯ ಅಮ್ಮನ್ನ ನಿಧಾನಕ್ಕೆ ಇಲ್ಲೇ ಎಲ್ಲ ತಿರ್ಸ್ಕೊಂಡ ಎರಡ್ ಗಂಟೆ ಬಿಟ್ಟು ಬತ್ತೆ. ನೀನ ಸುನಂದನ್ ಪಾರ್ಟ್ ಮಾಡೋಕೆ ತಯಾರಾಗಿರ.
0: ಆಯ್ತಾಯ್ತು
1: ಅಮ್ಮ, ನಿಧಾನಕ್ ಕೂತ್ಕೋ. ಓಯ್ ಡ್ರೈವರ್ ಬಾಬಾ, ಹಾ ಸೀದಾ ಬೆಂಗಳೂರಿಗೆ ಹೋಗ. ಅಮ್ಮ ದೊರೆಸ್ವಾಮಿ ಮನೆ ಬಂತ, ಇಳಿ ಇಳಿ.
3: ಅಯ್ಯೋ ಮರಯ್ಯ, ಇಷ್ಟು ಬೇಗ ಬಂತನ?
1: ಹೌದಮ್ಮ ಬಾಬಾ. ಏ ದೊರೆಸ್ವಾಮಿ, ಕಾರಿನವನಿಗೆ ದುಡ್ಡು ಕೊಟ್ಟು ಕಳ್ಸ. ಹ ಅಮ್ಮ ಹಿಂಗೆ ಎಡಕ್ ಎಡಕ್ ಬಾ, ಇದು ಅವ್ರ ಮನೆ ಕಂಪೌಂಡ್. ಇಲ್ಲೇ ನಿತ್ಕೋ ಅಮ್ಮ. ಪ್ರೇಮ ಸತ್ಯ ಬನ್ನಿ ಬನ್ನಿ. ದೊರೆ ಅಮ್ಮ ಬಂದಿದ್ಲಿ ಕಾಣ.
4: ಅಮ್ಮ ಬಂದಿ ಅಮ್ಮ.
3: ಹೌದು ಮರಯ್ಯ.
4: ಅಮ್ಮ ನಮಸ್ಕಾರ ಮಾಡ್ತೆ.
3: ಸುನಂದ ಸುನಂದ ಇಲ್ವಾ ಮರೈತಿ, ಹತ್ರ ಕೂತ್ಕೋ ಈಗ ತಕೋ.
5: ಏನತ್ತೆ ಹುಷಾರಿದ್ರಿಯಾ?
3: ಹಾ ಹುಷಾರಿದ್ನ, ನಿನ್ನೊಟ್ಟಿಗೆ ಆಯ್ಕಣ್ಕಂದ್ ಹೇಳಿ ಬಂದೆ ಮರೈತಿ.
5: ಒಳ್ಳೇದಾಯ್ತು.
3: ಎಂತಕ್ಕೆ ಸ್ವರ ಎಲ್ಲ ಒಂಥರ ಆಯ್ತಲೆ?
5: ಅದ ಥಂಡಿ ಆಯ್ತು ಅದಕ್ಕೆ ಅಷ್ಟೇ.
3: ಅಲ್ಲ ದಪ್ಪ ಆದಂಗ್ ಕಾಣುತ್ತಲೆ.
5: ಅದ ವಯಸ್ಸಾಯ್ತಲ್ಲ, ವಯಸ್ಸಾದ್ಮೇಲೆ ಒಂಚೂ ಮೈ ಬತ್ತಲೆ.
3: ಅಯ್ಯೋ ಇದೆಂತ ಮರೈತಿ, ಜಡೆ ಇಷ್ಟು ಸಣ್ಣದಾಯ್ತಲೆ, ನಮ್ ಭಾಗ್ಯನ್ ಜಡೆ ಕಂಡಾಗೆ ಇತ್ತು.
5: ವಯಸ್ಸಾಗ್ತಾ ಕೂದ್ಲು ಉದ್ರುತ್ತಲತ್ತೆ.
3: ಸುನಂದ ಆ ಬುಟ್ಟಿಲ ತಿಂಡಿ ಇಟ್ಟಿದೆ ಕಾಣ, ತೆಗ್ದ ಮಕ್ಳಿಗೆ ಕೊಡ. ಬಾಗಿನ ಹತ್ರ ತಿಂಡಿ ಮಾಡಿ ಕೊಡುಕ್ ಹೇಳಿ ಮಾಡಿ ಕೊಟ್ಲ. ಶಂಕರ ಎಲ್ಲ?
1: ಏನಮ್ಮ?
4: ಅಮ್ಮ ಶಂಕರಣ್ಣ ಬತ್ಲಿಗೋಯ್ದ.
3: ಹೌದಾ? ಆ ಬಾಗಿಂಗೆ ತಿಂಡಿ ಮಾಡೋಕೆ ಬತ್ತಿಲ್ಲ ಮರೈತಿ. ತೂ ಸುನಂದ ಆ ಬಾಗಿನ ಕೈಲಿ ಬೆಂದ್ ಬಂದ್ ಸಾಕಾಯ್ತು ಮರೈತಿ. ಪುಣ್ಯಾತ್ ಗಿತ್ತಿ ಸರಿಯಾಗಿ ಹೊಟ್ಟಿಗೂ ಹಾಕ್ತಿರಲ್ಲೆ, ಏನ್ ಬೇಕ ಏನ್ ಬೇಡ ಒಂತ್ಲೂ ಕೇಂತಿರಲ್ಲೆ. ಆ ಮಕ್ಕಳಿದ್ವಲೆ ರವಿಯೋ ರಾಜಲಕ್ಷ್ಮಿಯೋ ಹನುಮಂತನ ಅಪರಾವತಾರಗಳು, ಬಾಲ ಒಂದಿಲ್ಲೆ.
4: ಸುನಂದ ಒಂಚೂರಿಲ್ಬಾ.
6: ಕಂಡ್ರಿಯ ಕಂಡ್ರಿಯ, ನಾನ್ ಇಷ್ಟು ದಿನ ಎಷ್ಟು ಲಾಯ್ಕ್ ಮಾಡಿ ಅತ್ತೇನ್ ಕಂಡ್ಕೊಂಡಿದೆ. ನಂಗ ನನ್ನ ಅಮ್ಮ ಬೇರೆ ಅಲ್ಲ, ಅತ್ತೆ ಬೇರೆ ಅಲ್ಲ, ಈಗ ನನ್ ಬಗ್ಗೆ ಅವ್ರ ಮನ್ಸಲ್ಲಿ ಎಂತ ಇತ್ತ ನಂಗೆ ಇವತ್ತು ಗೊತ್ತಾಯ್ತು ಕಂಡ್ರಿಯ. ಎಲ್ಲ ನನ್ನ ಹಣೆ ಬರ.
1: ಭಾಗ್ಯ, 60 ಅರಳು ಮರಳು ಅಂತೇಳಿ ಗಾದಿ ಇತ್ತಲೆ, ಅಮ್ಮಂಗೀಗ್ಲೇ 80 ಅವಳನ್ ಮಾತನ್ನ ಮನ್ಸಿ ತಕಬೇಡ. ಒಂದೇ ಬದಿ ಕೂತು ಕೂತು ಬೇಜಾರಾಯ್ತು, ಎಂತೆಂತೋ ಮಾತಾಡ್ತಿ. ಅವಳನ್ನ ಕ್ಷಮಿಸಕ.
6: ಕ್ಷಮಿಸುಕೆ ನಾನ್ ಯಾರು, ಇರ್ಲಿ ಬಿಡಿ, ಸರಿ ಬನ್ನಿ.
1: ಜಾಣೆ, ಸಿಟ್ಟು ಬೇಜಾರ್ ಮಾಡ್ಕೋಬೇಡ, ನಾಟಕ ಹೀಗೆ ಮುಂದುವರ್ಸಕ.
6: ಆಯ್ತು.

0: ಅಯ್ಯ ಅಪ್ಪ ದೇವ್ರೆ, ಬೆಳಗ್ಗೆ ಆಯ್ತಾ? ಸುನಂದ, ಸುನಂದ, ದೊರೆ, ದೊರೆ, ಸುನಂದ, ಸುನಂದ, ದೊರೆ, ದೊರೆ. ಅಯ್ಯೋ, ಒಬ್ರು ಮನೇಲಿಲ್ಯ, ಆಗಿಂದ ಒರ್ಲತಾ ಇದ್ನಲೆ. ಅಯ್ಯೋ,
1: ಏನಜ್ಜಿ?
0: ಯಾರ? ಸತ್ಯನ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲಿ ಹೋದ್ರ?
1: ಅಮ್ಮ ಆಚೆ ಮನೆಗೆ ಹೋಯಿದ್ಲು, ಅಪ್ಪ ಪ್ಯಾಟಿಗೆ ಹೋಯ್ರು.
0: ಹೌದಾ? ಹಂಗಾರೆ ನೀನೇ ನಂಗೊಂಚೂರು ಮೀಯಕ್ಕೆ ನೀರು ತೋಡಿ ಕೊಡ್ತೀಯ? ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟಿ ಬೇರೆ ರಾಮ ರಾಮ ಅಂತಿತ್ತು.
1: ಹೋಗಜ್ಜಿ, ನಂಗೆ ಟೈಮ್ ಇಲ್ಲ, ಹೋಮ್ವರ್ಕ್ ಬೇರೆ ಮಾಡೋಕಿತ್ತು.
0: ಸರಿ, ನಿಮ್ಮ ಅಮ್ಮ ಬಂದ್ಮೇಲೆ ಅವಳನ್ನ ಕಳಿಸು, ಹೋಗ. ಗೋವಿಂದ ಶ್ರೀಹರಿ, ಗೋವಿಂದ.
2: ಏನತ್ತೆ ಕರ್ದ್ರಿಯಾ?
0: ಬೆಳಿಗ್ಗೆಯಿಂದ ಒಬ್ರಾರು ಇತ್ಲೈ ಬಂದಿರಿಯಾ? ಎಲ್ಲಿಗೆ ಹೋಗಿದ್ಯೆ?
2: ಆಚಿ ಮನೆಯವ್ರ ನನ್ನ ತಂಗಿಗೆ ಗಂಡಿನ ಕಾಂತ್ರಂಬ್ರ, ಅದಕ್ಕೆ ಕೇಂಬಕ್ಕೆ ಹೋಯ್ದಿದೆ.
0: ಓ, ಕಾಫಿ ಮಾಡ್ಯಾ?
2: ನಮ್ಮನೆಲ್ಲ ಕಾಫಿ ಮಾಡೋ ಅಭ್ಯಾಸವೇ ಇಲ್ಲ. ದಿನಾ ಕಾಫಿ ಮಾಡ್ರೆ ಪೂರೈಸುದೆ ಹಂಗೆ.
0: ಸರಿ ಹೋಯ್ಲಿ, ನನ್ನನ್ನ ಬಚ್ಲಿ ಮನೆ ಕರ್ಕೊಂಡೈ. ಮೀಸ್ ಮರೈತಿ, ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟೆ ಬೇರೆ ಹಸುವಾತಿತ್ತು.
2: ಅತ್ತೆ ನಂಗೆ ಒಂಚೂರು ಪುರ್ಸೋತಿಲ್ಲ. 9 ಗಂಟೆಗೆಲ್ಲ ಅಡಿಗೆ ತಿಂಡಿ ಎಲ್ಲ ಆಯ್ಕ, 9:30ಗೆಲ್ಲ ಎಲ್ಲರದು ಊಟ ಬೇರೆ ಆಯ್ಕ, ಮಕ್ಳು ಶಾಲೆಗೆ ಹೋತ್ವಲ್ಲ, ನಿಮ್ಮ ಮಗಂಗೂ ಆಫೀಸಿಗೆ ಹೋಯ್ಕ. ಒಂದ್ ಕೆಲ್ಸ ಮಾಡ್ತೆ, ಆ ಗಂಗಿನ ಕರ್ದ ನಿಮ್ಗೆ ಸ್ನಾನ ಮಾಡಿಸು ಹೇಳ್ತೆ.
0: ಗಂಗಿನ ಯಾರದ?
2: ಅವಳ, ಅದ ಕೆಲ್ಸದವಳ.
0: ಮತ್ತೆ ಮಡಿ?
2: ಅಯ್ಯ, ಮಡಿ ಗಿಡಿ ಎಲ್ಲ ಊರಲ್ ನಡೀತ, ಇಲ್ಲ ಹಂಗ್ ಮಾಡ್ರತ್ತ. ಹಂಗಾರ ಗಂಗೆ ಬೇಡ್ದ?
0: ಹಂಗಾರೆ ಆ ಗಂಗಿ ಬೇಡ. ನಿಂಗ್ ಪುರ್ಸೋತಾರ ಮೇಲೆ ನೀನೇ ಮೀಸ, ಅಲ್ಲಿವರೆಗೂ ಹಸು ತಡ್ಕೊಂಡಿರ್ತೆ, ಎಂತ ಮಾಡುದು?
2: ಸರಿ ಅತ್ತ.
0: ರಾಮ ರಾಮ ಗೋವಿಂದ ಗೋವಿಂದ.
1: ಅಜ್ಜಿ, ಹಸು ಅಂದ್ರಲ್ಲ ಅಮ್ಮಂಗೆ ಪುರ್ಸತಿಲ್ಲ ಅಂದ್ರು, ಅದಕ್ಕೆ ಬ್ರೆಡ್ ತಂದಿರು ತವಣಿ. ಬ್ರೆಡ್? ಬ್ರೆಡ್?
0: ಬ್ರೆಡ್ ಅಂಗಡಿಲಿ ಮಾಡಿದ್ದಾನ?
1: ಇಲ್ಲ, ನಮ್ಮ ಅಡ್ಗೆ ಮನೇಲಿ ಮಾಡಿದ್ದು. ಸುಮ್ನೆ ತಿನ್ನಿ.
0: ಬಿಸಾಡದನ್ನ, ನಾ ತಿಂತನ ಅದನ್ನೆಲ್ಲ, ಅದು ಮೀದೆ.
1: ಅಪ್ಪಯ್ಯ ಅಮ್ಮ ತಿಂತರು.
0: ಅಲ್ಲ, ನಿನ್ನ ಅಮ್ಮನು ಮೀದೆ ತಿಂತ್ಲನ?
1: ಮತ್ತೆ ಇನ್ನೇನು?
0: ಮತ್ತೆ ಪೂಜೆ ತೀರ್ಥ
1: ಅದೆಲ್ಲ ಮಾಡುಕೆ ಯಾರಿಗ ಪುಸ್ತಿತ್ತು?
0: ರಾಮ ರಾಮ, ಶಂಕರನ ಹೆಂಡತಿ ಭಾಗ್ಯ ನಿಜವಾದ ಭಾಗ್ಯ ಲಕ್ಷ್ಮಿ. ಅಷ್ಟೊತ್ತಿಗೆ ಎದ್ದ ತಾನೂ ಮೀನ್ಕಂಡ, ನನ್ನೂ ಮೀಸಿ ತಿಂಬುಕೆ ಅಂತಾರು ತಂದು ಕೊಡ್ತಿದ್ಲು. ಗೊಳಗಿ ಗೊಳಗಿಗೂ ಎಂತಾರು ಬೇಕಾ ಅನ್ಕಂಡು ವಿಚಾರಿಸು ಅವಳು, ಎಷ್ಟು ಲಾಯಕ ಕಣ್ಕಂತಿದ್ಲು.
1: ಮತ್ತೆ ಆಗ್ಲೇ ಭಾಗ್ಯದೊಡಮ್ಮ ಏನು ತಿಂಬುಕ್ ಹಾಕುದಿಲ್ಲ ಅಂದ್ರಿ?
0: ಏ, ನಾನು ಎಷ್ಟೊತ್ತಿಗೆ ಹಂಗೆ ಹೇಳಿದ್ದೆ, ಸುಮ್ ಸುಮ್ಮನೆ ಎಂತೆಂತದ್ದು ಹೇಳ್ಬೇಡ. ಪಾಪ ಆ ಮಕ್ಕಳು ಹಂಗೆ, ರವಿ ರಾಜಲಕ್ಷ್ಮಿ ಮೀಯಕ್ ನೀರು ತೋಡಿ ಕೊಡ್ತಿದ್ದು, ನನ್ನ ಕೈ ಹಿಡ್ಕಂಡ್ ಮನೆಯೆಲ್ಲ ಓಡಾಡಿಸ್ತಿದ್ದು. ಮುತ್ತೇನ್ ಕಣಗಿನ ಮಕ್ಕಳು.
1: ಮತ್ತಾಗ್ಲಿ ಹನುಮಂತ ನಬರ ಅವತಾರ ಅಂದ್ರಿ?
0: ಸುಳ್ಳು ಸುಳ್ಳ ಎಂತೆಂತದ್ದು ಹೇಳ್ಬೇಡ. ಹೋಯ್ಲಿ, ನನ್ ಚಪಸಾರ ಎಲ್ಲಿತ್ತ?
1: ನಮ್ಗೊತ್ತಿಲ್ಲ ಅಜ್ಜಿ. ಅಜ್ಜಿ ಬ್ರೆಡ್?
0: ಇನ್ನೊಂದ್ಸಲ ಬ್ರೆಡ್ ಅಂದ್ರೆ ಕೋಲ್ ತಕೊಂಡ್ ಹತ್ತಿ ಕಣ್. ನೀನು ಬ್ರೆಡ್ ಅಂತ ತಕೊಂಡ್ ಹೋಯ್ ಆಚೆ ಬಿಸಾಕ್, ನಿಮ್ಮ ಅಪ್ಪ ಬಂದ ಮೇಲೆ ಬಪ್ಪು ಕೇಳ.
1: ಅಕ್ಕಜ್ಜಿ.
0: ರಾಮ ರಾಮ, ಜಪಸಾರು ಇಲ್ಲಿಯಲೇ. ಗೋವಿಂದ ಶ್ರೀಹರಿ.
1: ಅಪ್ಪಯ್ಯ ಬಂದ್ರಿಯಾ? ಅಜ್ಜಿ ಕರೆಸಿದ್ರು.
3: ಅಮ್ಮ ಏನು ಕರ್ದಿ ಅಂದ್ರಲ್ಲೇ, ಎಂತದ?
0: ದೊರೆ ನನ್ನ ಊರಿಗೆ ಕಳಸ, ಸುಮ್ನೆ ನಂಗೂ ತೊಂದ್ರಿ ನಿಂಗೂ ತೊಂದ್ರಿ.
3: ಯಾಕಮ್ಮ, ನಿನ್ನೆ ಬೈಸರಿ ಅಷ್ಟೇ ಬಂದದಲ್ದ, ಈಗ್ಲೇ ಬೈಗಿಗೆ ಹೋಯ್ಕ ನಿಂಗೆ?
0: ಇಲ್ಲ ಮರಯ್ಯ, ನಂಗಲ್ಲೇ ಲಾಯ್ಕತ್ತ.
3: ಯಾಕಮ್ಮ, ನನ್ ಮೇಲ್ ನಿಂಗ್ ಪ್ರೀತಿ ಇಲ್ಲ್ಯಾ?
0: ಪ್ರೀತಿಗೇನ್, ಬೇಕಾದಷ್ಟಿತ್ತು. ದೂರದಲ್ಲಿದ್ರೆ ಪ್ರೀತಿ ಹೆಚ್ಚು, ದೂರ ಇದ್ರೆ ಪರ್ಮಳ ಅಂತರಲೆ ಹಾಂಗೆ.
3: ಅಲ್ಲಮ್ಮ, ಶಂಕರ ನನ್ ಮನೇಲಿ ನಿಂಗ್ ಲಾಯ್ಕ್ ಕಣ್ಕಂತಿಲ್ಲ ಅಂದ್ಯಲೆ, ಬೆಂದ್ ಬೆಂದ್ ಸಾಕಾಯ್ತು ಅಂದ್ಯಪ್ಪ. ಪಾಪ ಒಂದ್ ತಿಂಗ್ಳು ನೀನ್ ಇಲ್ಲೇ ಸುಧಾರಿಸ್ಕೋ, ಆಮೇಲೆ ಹೋದ್ರ ಆಯ್ತ. ಏನ್ ಕಷ್ಟ ಆಯ್ತು ನಿಂಗೆ?
0: ಸುಮ್ಮನೆ ಸಾಯಿ ಮುದುಕಿ ಬಾಯಲ್ ಎಂತಕ್ಕೆ ಕೆಟ್ಟ ಮಾತಾಡಿಸ್ತೆ ಮರಯ್ಯ. ಒಂದ್ ತಿಂಗಳಲ್ಲ, ಇಲ್ಲ ನಾ ಒಂದ್ ಗಳಿಗೆ ಆಯ್ಕಂತಿಲ್ಲ. ಹೋಯ್ ಒಂದ್ ಬಾಡಿಗೆ ಕಾರ್ ತಕ ಬಾ, ಬೇಕಾರೆ ಶಂಕರ್ನ ಹತ್ರ ದುಡ್ಡು ಕೊಡಿಸ್ತೆ ನಾನು.
3: ಅಲ್ಲಮ್ಮ,
0: ಅಲ್ಲೂ ಇಲ್ಲ ಬೆಲ್ಲವೂ ಇಲ್ಲ, ಇನ್ನೊಂದು ಮಾತಾಡಿದ್ರೆ ಕೋಲ್ ತಗೊಂಡ್ ಹಾಕ್ ತಗಣ.
3: ಆಯ್ತು ಮಾರೈತಿ, ಕಾರ್ ತಕ ಬತ್ತೆ ಅಕ್ಕ. ಇನ್ನೂ ಒಂದ್ಸಲ ಹೇಳತ್ತೆ, ಇನ್ನೊಂದ್ಸಲ ಯೋಚನೆ ಮಾಡಿ ಕಾಣ.
0: ಆಯ್ತು ಆಯ್ತು, ಯೋಚನೆ ಮಾಡ್ತೆ.
3: ಅಮ್ಮ ಶಂಕರಣ್ಣನ್ ಮನಿ ಬಂತು ಕಾಣ. ಬಾಬಾ ನಿಧಾನ ಕಿಳಿ ಅಕ್ಕ. ಅದಕ್ಕೆ ಶಂಕರಣ್ಣ ಈಗ ಅಮ್ಮನ್ ಕರ್ಕೊಂಡ್ ಬಂದಿದೆ ಕಾಣಿ.
2: ಓ ಅತ್ತೆ ಬನ್ನಿ ಬನ್ನಿ. ದೊರೆಸ್ವಾಮಿ ಊಟ ಮಾಡ್ಕೊಂಡ್ ಹೋಯ್ಲಕ್ಕ.
3: ಇಲ್ಲ ಅತ್ತಿಗೆ, ಆಫೀಸ್ ಹಂಗೆ ತುಂಬಾ ಕೆಲ್ಸ ಇತ್ತು. ನಾನ್ ಇನ್ನು ಬಂದ್ ಕಾರ್ ಹೆಂಗೆ ಹೋತೆ ಅಕ್ಕ. ಅಮ್ಮ, ಓ ಅಮ್ಮ, ನಾನಿನ್ ಬತ್ತೆ ಅಕ್ಕ.
0: ಅಡ್ಡಿಲ್ಲ
2: ಅತ್ತೆ, ಬನ್ನಿ ಒಳಗ್ ಬನ್ನಿ ಅತ್ತೆ.
3: ಅಮ್ಮ ಬಂದ್ಲೇ?
2: ಹೌದ್ರಿ, ಇದೆಂತ ಅತ್ತೆ ನಿನ್ನೆ ಹೋಯ್ ಇವತ್ತೇ ಬಂದ್ಬಿಟ್ರಿ?
0: ಎಲ್ಲ ಹೇಳ್ತೆ ಮರೈತಿ, ಎಲ್ಲ ಹೇಳ್ತೆ.
4: ಮಕ್ಳೆ ಹೊಜ್ಜಿ ಸಾಮಾನನ್ನೆಲ್ಲ ಒಳಗ್ ತಕೋ ಬನ್ನಿ.

0: ಹಲೋ
1: ಹಲೋ
0: ಏ ಬತ್ತಿಲ್ಲೇನಾ
1: ಎಲ್ಲಿಗ
0: ಎಲ್ಲಿಗ ವೈಭವ್ ಬರ್ಡೇ ಅಲ್ಲ ಮಾರ ನೆನ್ಪಿಲ್ಲೇನಾ
1: ಓ ಹೌದಲ್ಲ ಕೇಕ್ ಎಲ್ಲ ರೆಡಿ ಇತ್ತ
0: ಎಲ್ಲ ರೆಡಿ ಇತ್ತು ನೀನ್ ಶೇರ್ ಇಟ್ಕೊ ಬಂದ್ರೆ ಆಯ್ತು
2: ಅಣ್ಣ ಶೇರ್ ಹಾಕುದಂಗೇನ್ ಪ್ರಾಬ್ಲಮ್ ಅಲ್ಲ ಅಲ್ಲಿ ಬಂದ್ರ ಮೇಲೆ ಬರೀ ಕೇಕ್ ಚೌ ಚೌ ಸ್ಪ್ರೈಟ್ ಕುಡ್ಕೊಂಡು ವಾಪಸ್ ಒಪ್ಪಕ್ ನಂಗೆ ಅಡಿಯ ನಂಗ್ ವ್ಯವಸ್ಥೆ ಎಲ್ಲ ಸಮಾಯಿಕ
0: ಇವತ್ತಿನ ಮಟ್ಟಿಗೆ ನೀ ಎಷ್ಟು ಕುಡಿತೀವೋ ಅಷ್ಟಿತ್ತು ತಲಿ ಬಿಸಿ ಮಾಡ್ಕೋಬೇಡ್ದ
2: ಬರೀ ಬಾಯಂಗ್ ಹೇಳುದಲ್ಲ ಹಾ ಕಡಿಕೆ ನನ್ ಹೆಣ್ ಕೈ ಕೊಟ್ಟಂಗ್ ನೀವು ಕೈ ಕುಡುಕಿಲ್ಲ ಹಾಂಗ್ ಕೈ ಕೊಟ್ರೆ ಕಡುಕಾಲ್ ಮುಗಿನ್ ತೆಗ್ದವ್ ಮಂಡಿ ಮೇಲೆ ಹೊತ್ತಾಕ್ತಿ
3: ನನ್ ಹೆಣ್ಣು ಮೋಸ ಮಾಡದ್ ಈಗಳು ನನ್ ಎದಿಯೊಳಗೆ ಹೆಗುಳ ಮೋಳ ಮಾಡ್ದಂಗೆ ದೊಡ್ಡ ಮಾಡ ಆಯ್ತು
0: ಓ ಮಾಳ ಇದ್ದ ಹಂಗಾರೆ ಲಕ್ಷ್ಮಣ ಹತ್ರ ಒಂದ್ ಲೋಡ್ ಕೆಂಪ್ ಮಣ್ ತಂದ್ ಸೋರು ಕೇಳ
2: ನನ್ ಜೀವ್ಸ ಅಂತ ನನ್ ಗೊತ್ತಿತ್ತ ನಿಮ್ಗೆಲ್ಲ ಗಮ್ಮತ್ತಲ್ಲನ
0: ಮಳಿಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿಯಾರೆ ತಪ್ಪು ಮಳಿದಲ್ಲ ಆ ಬಿಸಿಲು ನಂಬಿ ಚಡ್ಡಿ ಒಣಸ್ದನದ
2: ಹಾಂಗಂದ್ರೆ ಎಂತದ
0: ಅದ ನಿಂಗ ಅರ್ಥ ಆತಿಲ್ಲ 500 ರೂಪಾಯಿ ಇಡ್ಕ ಬಾ
2: ಅಮ್ಮ ಅಮ್ಮ ಏ ಅಮ್ಮ
4: ಗಡ ಎಂತ ಅಷ್ಟು ಗೆಂಡ ಕಿತ್ಕ ಕೂಗ್ತೆ ನಾನು ಇಲ್ಲೇ ಇದ್ದೆ ನಿನ್ ಕೊಂಡು ಹೊಟ್ಟಿ ಹೋಯ್ತಾ
2: ಇಲ್ಲೇ ಇದ್ದಳಿಗೆ ಒಂದು ಹಾವು ಒಂಬಗಾತಿಲ್ಯಾ ಬಾಯಿಗೆ ಅಂತ ಅವಲಕ್ಕಿ ತುಂಬಿಕೊಂಡಿದ್ಯಾ ಅದಿರ್ಲಿ ಪಟ್ಟು ಒಂದು 500 ಕೊಡ
4: 500 ರೂಪಾಯಿ ನನ್ನ ಹತ್ರ ಇಲ್ಲ ಬೆಳ್ ಮುಂಚೆ ಮೀನ್ ತಕ್ಕಂ ದುಡ್ಡಿಲ್ಲದೆ ಸಂಘ ಸಾಲ್ದಂಗ ನಾನೀಗ ಮೀನ್ ತಕೊಂಡದ ನಾಳೆ ಸಂಘ ಕೊಟ್ಟಕ್ಕೆ ಇವ್ರ ಹತ್ರ ಕೇಳ್ಕ ಅವ್ರ ಹತ್ರ ಇನ್ ಎಷ್ಟ್ ಇದಕ್ ಬಯಸ್ಕೊಂಡ್ಕೋ
2: ನೀವಿಬ್ರು ಗಂಡ ಹೆಂಡತಿ ಎಂತ ಬೇಕಾರ ಮಾಡ್ಕೊಣಿ ನಂಗ್ ಸಂಬಂಧ ಇಲ್ಲ ನಂಗೊಂದು 500 ರೂಪಾಯಿ ಕೊಟ್ರೆ ಸಾಕು
5: ತಿಂಗಳ ತಿಂಗಳ ಮನೆಗೆಲ್ಲ ತಂದಾಕು ದಿವನೆ ಕಾಣ ಈಗ ವಾಪಸ್ ಕೇಂತಿದ್ದ ಕೊಡು ಕೊಡು ನಿನ್ ಮಗನಿಗೆ ಕೊಡು
2: ಅಮ್ಮ ನಾನ್ ನಿನ್ನ ಹತ್ರ ಮಾತಾಡ್ತಿದ್ದಿ ಈ ನಾಯಿ ಹತ್ರ ಅಲ್ಲ
5: ನಾನ್ ಇದ್ದದನ್ನೇ ಹೇಳದ್ ಸತ್ಯ ಹೇಳ್ರೆ ಈಗಳಿನ ಕಾಲದಾಗ ಬೆಲೆ ಇಲ್ಲ
2: ನಿನ್ ಸುದ್ದಿ ಬಂದ್ರೆ ಮಾತ್ರ ಮಾತಾಡ್ ನಾಯಿ ನಾನು ಇಲ್ಲಿ ಅಮ್ಮನೊಟ್ಟಿ ಮಾತಾಡ್ತಿದ್ದೆ ನಿಂದ ಎಷ್ಟೇ ತಸ್ಕೊಂಡ್ಕೊಂಡ ಸುಮ್ನೆ ಮುಲ್ಲೆ ಬಿತ್ಕೋ ಕೆಲ್ಸ ಕಾರ್ಯಕ್ಕೆ ಹೋಯ್ದೆ ಬಿಟ್ಟು ಕೂಡ್ತಿ ಮೂವೆಲ್ಲ ನಂಗೆ ಹೇಳ್ತೋ
5: ಹೌದಪ್ಪ ನೀ ತಂದಾಕದವ್ರು ಸ್ವಲ್ಪ ನಿಂದು ಡಿಗ್ರಿ ಮುಗಿತಲ್ಲ ನೀ ಎಂತ ಕಿಸುತ್ತೆ ಅಂದಳಿ ನಾನು ಕಾಣ್ತೆ
2: ನನ್ ತಲಿ ಬಿಸಿ ನಿಂಗ್ ಬ್ಯಾಡ ನನ್ ಎಂತ ಹೇಳಿ ನಾ ಕಂಡ್ಕಂತಿ ನಂಗ್ ತಲಿ ಸೆಳಿತಿತ್ತ ಇನ್ ಒಂದ್ ಮಾತಾಡ್ರೆ ಸೊಡ್ಡಿ ಹಿಡ್ಕ ಗ್ವಾಡಿ ಜಪ್ಪುಕಿದ್ದಿ ಹಪ್ಪಿಡದ್ದೆಲ್ಲೋ
4: ಯೋ ನಿಮ್ ಎಂತ ಜಮ್ರಗ್ಲಿ ಮಕ್ಕಳೇ ಸುಮ್ನೆ ಆಯ್ಕೊಳತೆ ಅಪಾಯ ಬಂದ್ರಲ್ಲ
6: ಎಂತ ಜ್ಯೋತಿಯಾ ಎಂತ ಐತೆ
4: ಅಯ್ಯೋ ನಂಗೆ ಅಡಿ ಅಮ್ಮಾರ್ರೆ ಇವ್ ಜಗಳ ಕೊಂಡ ಕೊಂಡಂಗ್ ಸಾಕಾಯ್ತು ಇವತ್ ಸರಿಯಾತೋ ನಾಳಿಗ್ ಸರಿಯಾತೋ ಅಂದಳಿ ಕಂಡ್ರೆ ಇವ್ ಹಣಿ ಬರ ಈ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂದ್ ಬದಗೆ ಕಿಚ್ಚಡದ್ ಬೆನ್ನು ಇಡೀ ದಿನ ಕತ್ತಿ ಕಣಂಗ್ ದುಡ್ದ ದುಡ್ದ ರಾತ್ರಿ ಕೊಟ್ ಒಂದ್ ಗೊಳಗೆ ಮೊನ್ಕಂತಿ ಅನ್ಕಂಡ್ರೆ ಇವ ನಂಬ್ ಬಿಡ್ತುವ ನನ್ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂಚೂರು ನೆಮ್ಮದಿ ಇಲ್ಲ ನನ್ ಮ್ಯಾಲೆ ಬಳ್ಳಿ ಹಾಕಂತ
6: ನಿಂಗ ಐಕದ್ದೆ ಬೇಕ ಬೇಕಾದಂಗೆ ಕೋಳಿ ಮೀನಂದ್ಲಿ ತಕಬಂದ್ ತಕಬಂದ್ ಲಾಯಕ್ ಮಾಡಿ ಬಾಯಿ ರುಚಿ ಮಾಡಿ ಮಾಡಿ ಕೊಡ್ತೆ ಕಣ ತಿಂದ ತೆಗ್ಲಿ ಬಳದ ಇವಕ್ ಮತ್ತೆಂತಲ್ಲ
5: ಅಪ್ಪಯ್ಯ ನಾ ಎಂತ ಮಾಡ್ಲ ಎಲ್ಲ ಇವನೇ ಮಾಡದ್ದ
2: ಹಾ ನಾ ಎಂತ ಮಾಡ್ದೆ ಸುಮ್ನೆ ಸುಳ್ ಸುಳ್ಳ ಹೇಳಿದ್ರೆ ಸೊಟ್ಟು ಹೊಡೆದ ಹಾಕಿದ್ದಿ ಸುಮ್ನೆ
6: ಎಂತದ ನಿಮ್ ರಗಳಿ ಅಂತ ಹೇಳಿ
2: ಅಪ್ಪಯ್ಯ ನಿಮ್ ಹೆಂಡತಿ ಮಗಳೊಟ್ಟಿಗೆ ಎಂತ ಬೇಕಾರ ಮಾತಾಡ್ಕಣಿ ನಂಗ್ ತಡ ಆಯ್ತು ನಂಗ್ ದುಡ್ಡು ಕೊಡಿ ನಾ ಹಾತೆ
6: ದುಡ್ಡ
2: ಎಂತಕ್ಕೆ ವೈಭವನ್ ಬರ್ತಡೆಗೆ ಕೇಕ್ ತಕಣಕ
6: ಕೇಕ್ ತಕ್ಕ ಮುಖಾಯಿಲ್ಲ ವಿನಯ ಬಾರಂಗ್ ಕೂಗ ಸರೆ ಕುಡುಕ
2: ಅಪ್ಪಯ್ಯ
6: ಮುಚ್ಚ ಬಾಯ್ ನಿನ್ನೆಂತ ಗೊತ್ತಿಲ್ಲದಲ್ಲಿ ಮಾಡಿದೆ ನಂಗೆ ಬೆಳ ಮುಂಚಿನಿಂದ ಸಾಯಂಕಾಲವರೆಗೂ ಅಬ್ಬಿ ಮಾಡ ತಿನ್ಕೊಂಡು ತೆಗ್ಲಿ ಬೆಳೆಸ್ಕೊಂಡು ಕಾಲ್ ಮೇಲ್ ಮಾಡ್ಕ ಮನಿಕ ಮೊಬೈಲ್ ಕಮ್ದ ಸಾಯಂಕಾಲ ಆರ್ ಕೂಡ್ಲೆ ಹರ್ಗ ತಿರುಗು ಕೋಬ್ದ ಬಾರಂಗ್ ಕೂಗ ಸರೆ ಕುಡುದ ಆ ಗೋಳಿ ಮರದಡಿ ನಿತ್ಕೊ ಹೊತ್ತ ಮತ್ತೆ ಹೆಣ್ಗಳಿಗೆಲ್ಲ ಲೈನ್ ಹಾಕುದು ಥೂ ನಿನ್ನ ಜನ್ಮಕ್ಕಿಷ್ಟ ನನ್ನ ಮಗ ಅಂದಲ್ಲಿ ಹೇಳ್ಕ ಮುನ್ನ ಆಚಿಕೆ ಆತ್ ನಂಗೆ ನೀನ್ ಹಿಂಗೆ ಇದ್ರೆ ಹ್ಯಾಂಗಡ ಮನಿ ಕಟ್ಕ ಅಕ್ಕನ ಮದಿ ಮಾಡ್ಕ ನೀನು ಮದಿ ಐಕ
2: ಅಯ್ಯ ಅಬ್ಬ ಇದೆಲ್ಲ ಇತ್ತ ಮತ್ತೆ ಇಲ್ ಕೇಣಿ ಅಪ್ಪಯ್ಯ ಮನೆ ಕೊಟ್ಟಕ್ಕೆ ಒಂದ್ 30 ಲಕ್ಷ ಅವಳು ಮದಿಗೆ ಒಂದ್ 30 ಲಕ್ಷ ನನ್ ಮದಿಗೆ ಒಂದ್ 30 ಲಕ್ಷ ಟೋಟಲ್ 90 ಲಕ್ಷ ಸಾಲ ನನ್ ತಲೆ ಮೇಲೆ ಹೊರಿಸಿ ಸಾವಲವರಿಗೂ ಸಾಲ ತೀರ್ಸ್ಕೋಕಂ ನಂಗೆ ಹಿಡಿಯ
6: ಮತ್ತೆಂತ ಇದನ್ನೆಲ್ಲ ಬೇರೆಯವ್ರ ಮನೆಯವ್ರು ಬಂದ್ ಮಾಡ್ತಾರ ಗಂಡ ಅದನ್ನ ನೀನೇ ಜವಾಬ್ದಾರಿ ತಗಣಕ್
2: ಹಾ ಈಗ ಬಂದ್ರಿ ಕಾಣಿ ಪಾಯಿಂಟ್ಗೆ ಎಂತಕ್ ನಾನೊಬ್ನೇ ಮಾಡ್ಕ ಗಟ್ಟಿ ಕೆಂಬುಕಾರೆ ನನ್ಕಿಂತ ಜಾಸ್ತಿ ಅವಳಿಗೆ ಖರ್ಚು ಮಾಡಿರಿ ನೀವು ಅವಳು ಹೈಸ್ಕೂಲ್ ಇಂದ ಇಂಗ್ಲಿಷ್ ಮೀಡಿಯಂ ಕಳ್ಸಿರಿ ಕಿಚ್ಚಿಡದ ಮಣ್ಗಟ್ಟಿಯನ್ನಲ್ಲಿ ತಯಿಸಿ ಕೊಟ್ಟು ಕೊಟ್ಟ ಸ್ವಲ್ಪ ಖರ್ಚು ಮಾಡಿರಿ ಅವಳಿಗೆ ಅದೇ ಮನೆ ಜವಾಬ್ದಾರಿ ಅಂದೇಳಿ ಬಂದಲ್ಲ ಗಂಡು ಗಂಡನೇಳಿ ಅಂತ ಕೇಳುದ ಅವಳು ಸ್ವಲ್ಪ ಜವಾಬ್ದಾರಿ ತಕೊಂಡ್ಲಿ ಡಿಗ್ರಿ ಮುಗಿಸಿ 3 ವರ್ಷ ಆಯ್ತು ಹೇಳಿಗೆ ಒಂದ್ 4 ತಿಂಗಳು ಕೆಲ್ಸಕ್ಕೆ ಹೋದಳ ಅದನ್ ಕೈದ್ ಮಾಡ್ಕ 3 ವರ್ಷ ಮನೆಗೆ ಕಂಡಾಳ ಅದ್ರ ಸುದ್ದಿ ಮಾತಾಡೋದ್ ಬಾಯಿ ಬತ್ತಿಲ್ಲ ನಿಮ್ಗೆ ನಾನ್ ಮೊನ್ನೆ ಡಿಗ್ರಿ ಎಕ್ಸಾಮ್ ಬರದಷ್ಟೇ ರಿಸಲ್ಟೇ ಬರ್ಲ ಇನ್ನು ಈಗಲೇ ಕೆಲ್ಸಕ್ಕೆ ಹೋಗಿ ಶುರು ಆಯ್ತಕ್ಕಂತಾರ ಇಲ್ಕಾಣಿ ಮನೆ ಕಟ್ಟುದಾರೆ ಅವಳು ದುಡ್ಡು ಹಾಕ್ಲಿ ನಾನು ದುಡ್ಡು ಹಾಕ್ತೆ ನಾನ್ ಮದಿಗೆ ಇದೆಯಾತಿಲ್ಲ ಅವಳು ಯಾರನ್ನಾರು ಲವ್ ಮಾಡದಿದ್ರೆ ಓಡಿ ಮದಿ ಅಪ್ ಕೇಳಿ ಆಯ್ತಲ್ಲ ನಂಗೂ ತಲೆ ಬಿಸಿ ಇಲ್ಲ ನಿಮ್ಗೂ ತಲೆ ಬಿಸಿ ಇಲ್ಲ
6: ಯಬ್ಬಾ ನೀನು ನನ್ನ ಮಗನ ಚಣಕಿ ಪತಿಗೆ ಸೈಕಲ್ ಕೂರ್ಸ್ಕೋ ಪತಿಗೆ ಅಪ್ಪಯ್ಯ ಅಪ್ಪಯ್ಯ ನಾನು ದೊಡ್ಡ ಮನೆ ಕಟ್ತೆ ಅಕ್ಕನ ಮದಿ ದೊಡ್ಡ ಹಾಲನ್ ಗಡ್ಜು ಮಾಡಿ ಮಾಡಿಸ್ತೆ ಹೊಸ ಕಾರ್ ತಕೊಂಡ ನಿಮ್ಮನ್ ಎದ್ರ ಸೀಟನ್ ಕೂರ್ಸ್ಕೊಂಡ ಮನೆಯವ್ರನ್ನೆಲ್ಲ ಕರ್ಕ ಊರಿಡೀ ತಿರ್ತಿ ಅಂದ್ರೆ ಹೇಳದ್ ನೀನಯ್ಯ. ನಮ್ಗ್ ಮಂಡಿ ಸಮ ಇಲ್ಲ. ನಾವು ನಿಮ್ಮನ್ನ ಕಷ್ಟಪಟ್ಟು ಸಾಂಕಿ ನಾವು ಹಳತಾಪತಿ ಮಕ್ಕಳನ್ನ ನಮ್ಮ ಸಾಕ್ತು ಅಂದ್ರೆ ಆಸೆ ಇಟ್ಕ ಕಾಯ್ತಿತ್ ಕಾಣ. ನಮಗ್ ಮಂಡಿ ಸಮ ಇಲ್ಲ. ನಾವಂತೂ ಶಾಲೆಗೆ ಇಲ್ಲಿಗೆ ಹೋಯ್ಲ ಮಕ್ಕಳವರು ನಾಲ್ಕು ಅಕ್ಷರ ಕಲೀಲಿ ಹರ್ಗುವಾದಲ್ಲ ಬೇರೆ ಕೈ ಬೈ ಕಾಂಬು ಬ್ಯಾಡ ಅಂದ್ರೆ ಕೈ ತುಂಬಾ ದುಡ್ಡು ಕೊಟ್ಟು ಕಳ್ಸಿ ಇಷ್ಟೆಲ್ಲ ಸಾಂಕಿ ಸಲಗಿ ಅದಿ ಹತ್ರ ಬೆಳೆಸ್ತೇ ಕಾಣ. ಈಗ ಬೆಳೆದ್ರ ಮೇಲೆ ಅಕ್ಕನ ಹತ್ರ ಯಾರೊಟ್ಟಿಗಾರು ಓಡಿ ಹೋಪು ಕೇಳಿ ಎಂತ ಮಾತಾಡ್ದೆ ಮಗ. ಇದೆಲ್ಲಾರು ಹೆರ್ಗು ಗುತ್ತಾರಿತ್ತಲ್ಲ ನಾ ಮುಖ ತಕ್ಕ ತಿರ್ಗೂ ಕತ್ತನ. ಮೊನ್ನೆ ಹೋಟ್ಲ ಕೆಲಸ ಮಾಡೋತಿಗೆ ಕುಕ್ಕರ್ ಎತ್ತು ಕಾಯ್ದೆ ಕಾಲ್ ಮೇಲೆ ಬಿದ್ದ ಬಿಸಿ ನೀರೆಲ್ಲ ಕಾಲ್ ತುಂಬ ಚೊಲ್ಲಿ ಹೋಯಿ ಚರ್ಮ ಸುಟ್ಟು ನಿಗ್ರಿ ಹೋಯ್ತು. ಆ ಉಮೇಶ್ ಅಣ್ಣ ಬಂದ್ಕಂಡ ಶಂಕರಣ್ಣ ಮಗನ್ ಶಾಲಿ ಆಯ್ತಲ್ಲ ಇನ್ನವ ಮನೆ ಜವಾಬ್ದಾರಿ ಎಲ್ಲ ತಕಂತ ನೀವಿನ್ ಕೆಲ್ಸಕ್ ಬರ್ಬೇಡಿ ಅಂದ್ರೆ ಹೇಳ್ರು ನೀ ಮಾತಾಡದ್ ಕೇಳ್ರಿತ್ತಲ್ಲ ಅಂತಂದೆ. ಹೆಣ್ಣು ಗಂಡ ಸಮಸಮ ಅಂತೆಲ್ಲ ಹೆತ್ತರಿಗಿಬ್ರು ಒಂದೆಯ ಹೆತ್ತರಿ ಏಗಳಿಗೂ ಭೇದ ಭಾವ ಮಾಡುದಿಲ್ಲ. ವಾ ಒಂದು ಮಾತು ಹೇಳ್ತಿ ಕೇಣ. ಹೆಣ್ಣಾದಳ ಮುಂದೊಂದಿನ ಮದಿಯೆ ಬೇರೆಯವ್ರ ಮನೆ ಬೆಳಗು ಕೋಪಳ ಕೊಟ್ಟೆ ಹೆಣ್ಣ ಕುಲದೆರಗೆ ಈ ಮನೆ ಜವಾಬ್ದಾರಿ ಎಲ್ಲ ತಕಣಕಾದನ ನೀನ್ ಗಂಡ್ಸಾದನ್ ಆ ಗಂಡ್ಸಿನ ಬಾಯಂಗೆ ನೀನ್ ಆಗಳ ಮಾತಾಡ್ದೆ ಕಣ. ಅಂತ ಮಾತಲ್ಲ ಯಾವತ್ತು ಬಪ್ಪುಕಾಗ್ದ ಯಾವತ್ತು ಬಪ್ಪುಕಾಗ. ಚಣಕಿದ್ದಲಿಂದ ಮನೆ ಕಷ್ಟ ಎಲ್ಲ ಕಂಡ್ಕಂಡ ಪ್ರಾಯಕ್ ಬಂದ್ರ ಮೇಲೆ ದುಡುಕ್ ಹೋಯಿ ಅಕ್ಕ ತಂಗಿ ಮದಿ ಮಾಡಿಸಿ ಒಂದು ಮನೆ ಕಟ್ಟಿ ತಾನೂ ಒಂದು ಮದಿಯಾಯಿ ಅವನು ಅಪ್ಪ ಆಯಿ ಅಷ್ಟೊತ್ತಿಗೆ ಅವನಪ್ಪನ ಹತ್ರ ಬಂದ್ಕೊಂಡು ಒಂದು ಮಾತು ಹೇಳ್ತ ಕಣ. ಅಪ್ಪಯ್ಯ ಇನ್ನು ನೀವು ತಲೆಬಿಸಿ ತಕೊಂಡ್ಬಿಡಿ ನಾನಿದ್ದೆ. ಈ ಒಂದು ಮಾತು ಕೇಂದ್ರ ಕೂಳೆ ಎಂತದ್ದು ಬೇಡ ಅಲ್ಲೇ ಕಣ್ಮುಚ್ಚಿ ಬಿಡು ಅಂದಲ್ಲಿ ಅನ್ಸತ್ತೆ ಅಷ್ಟು ನೆಮ್ಮದಿ ಸಿಕ್ಕತ್ತೆ. ಅಣ್ಣ ನಿನ್ನ ಕೈ ಮುಗಿತೆ ನೀನು ಮನೆ ಜವಾಬ್ದಾರಿ ತಕೊಂಡ್ ಎದುರೋಡಿಲ್ಲ ಹಿಂಗ ಇನ್ನೊಂದು ಮಾತಾಡಿ ಊರಂಗ ನಮ್ಮ ಮರ್ಯಾದೆ ತೆಗಿಬೇಡ. ಎಷ್ಟೇ ಕಷ್ಟ ಆರೋಡಿಲ್ಲ ನಾನು ಒಂದು ಮನೆ ಕಟ್ತೆ ನನ್ನ ಮಗಳ ಮದಿ ನಾನು ಮಾಡಿಸ್ತೆ ನನ್ನ ರಟ್ಟಂಗ್ ಬಲ್ಲಪ್ಪಲವರಿಗೆ ನನ್ನ ಹೆಂಡತಿ ನಾನು ಸಾಂಗ್ತೆ.
5: ಸಾರಿ ಅಪ್ಪ ನಿನ್ ಹಿಂಗ್ ಮಾಡುದಿಲ್ಲ.
1: ಸಾರಿ ಅಪ್ಪ ನಂದು ತಪ್ಪಾಯ್ತು ನಾ ಕ್ಷಮಿಸಿ.
6: ಹಾ ಬಂತಲ್ಲ ಪೋನ ಆ ಹೋ ಕೆಲ್ದಿದ್ದನ್ನದ ಎತ್ ಎತ್ ಸ್ಪೀಕರ್ ಹಾಕ.
7: ಹಲೋ
0: ಏ ಧನುಷ ಎತ್ಸತ್ತಿದೆ ಮಾರೆ ನಿನ್ಗಂದೇಳಿ ಮೂರ್ ಬಿಯರ್ ಬಾಟ್ಲಿ ಹಿಡ್ಕೊಂಡು ನಿಮ್ ಮನೆ ಹೆರ್ಗ್ ನಿಂತಿದೆ ಬೇಗ ಬಾ.
6: ಏ ಬೊಬ್ಬರ್ಯಾ
8: ಹೋಯ್ ಎಲ್ರಿಗೂ ನಮಸ್ಕಾರ. ವಿಶ್ವ ಕುಂದಾಪುರ ದಿನಾಚರಣೆಯ ಶುಭಾಶಯ ಹೇಳ್ತಾ ನಾವಿವತ್ತ ಹೆಜ್ಜೆ ಗೆಜ್ಜೆ ಗೋಪಾಡಿ ಸಂಘದಿಂದ ಒಂದ್ ನಾಲ್ಕು ಜನ ಸೇರ್ಕೊಂಡ ಚಣ್ಣಕ್ಕೆ ಒಂದು ಕುಂದಾಪುರ ಭಾಷೆಗೆ ನಾಟಕ ಮಾಡಿ ಗಮ್ಮತ್ ಮಾಡುವ ಅಂತ ಹೇಳಿ. ಇದನ್ನ ಬರ್ದವ್ರ ಯಾರ್ ಗೊತ್ತಿತ್ತಾ? ನಮ್ ಕುಂದಾಪುರದವ್ರ ಅದ್ರಂಗೂ ಕಾರ್ಕಡದವ್ರೆ ಶ್ರೀನಿವಾಸ ಉಡುಪ್ರ ಅಂತ ಹೇಳಿ. ಸುಮಾರು 50-60 ವರ್ಷದ ಹಳಿ ಕತಿಕಾಣಿ ಅದ್ರಂಗೆ ಚೂರ್ಪಾರ್ ಆಚೀಚಿ ಮಾಡ್ಕಂಡ ಎಂತೋ ಒಂದ್ ಮಾಡಿತ್ತ. ಹೆಚ್ ಕಡಿಮೆ ಯಾರೆ ಹೊಟ್ಟಿಗ್ ಹಾಯ್ಕಂಡ ಸುಧಾರಿಸ್ಕಣಿ ಅಕ್ಕ. ಇಷ್ಟೆಲ್ಲ ಹೇಳಿ ನಾ ನಿಮ್ಗೆ ನಾಟಕದ ಹೊಸರ ಹೇಳಲೇ ಇಲ್ಲ ಅಲ್ದೆ. ಇದ್ರ ಹೊಸರ ಕಂಜೂಸ್ ಅಪ್ಪಯ್ಯ ಅಂದ್ ಹೇಳಿ. ಇದ್ರಂಗೆ ಅಪ್ಪ ಅಬ್ಬಿ ಎರಡ್ ಮಕ್ಳು ಇಪ್ಪು ಮಧ್ಯಮ ವರ್ಗದ ಸಂಸಾರದ ಕತಿ ಇತ್ತ ಕಾಣಿ. ಇದ್ರಲ್ಲಿ ಅಪ್ಪಯ್ಯ ಮಾಡದ್ದ ನಾಗರತ್ನ ಜಿ ಹೇರಳೆ, ಅಬ್ಬಿ ಮಾಡದ್ದ ಸುನೇತ್ರ ಉಡುಪ, ಇನ್ನ ಎರಡ್ ಮಕ್ಳಾಯಿ ಮಾಬ್ಲ ಮಾಣಿಯಾಯಿ ಅಕ್ಷತ ಅಡಿಗ, ಸತ್ಯಮಾಣಿಯಾಯಿ ನಿವೇದಿತ ಕೇಂತ್ರಿ ಅಲ್ದೆ.
9: ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವಾ, ಹೊಸುವಾತ್ತಲೆ ಅಬ್ಬಿ ಹೊಸುವಾತ್ತಲೆ.
10: ಅಲ್ಲ ಮಾಣಿ ಸತ್ಯ
11: ಅಪ್ಪಯ್ಯ ಮನ್ಕಣ ಕಾಂತಿಲ್ಯ ನಿಂಗೆ ಎಪ್ಸ ನಿನ್ ಬೆನ್ ಚರ್ಮ ಸುಲಿತ್ರ ಕಾಣ್.
12: ಅಪ್ಪಯ್ಯನ್ ಯಾರು ಎಪ್ಸಕ್ಕಾಗ, ಆರ ಅಪ್ಪಯ್ಯ ಮಾತ್ರ ಎಲ್ಲರನ್ನ ಎಪ್ಸ್ಲಕ್ಕಲ್ಲ.
11: ಯಾರನ್ ಮಾಣಿ ಅಪ್ಪಯ್ಯ ಎಪ್ಸದ್ದ?
12: ಮೊನ್ನೆ ರಾತ್ರಿ ಮಳಿ ಬಂದಲ್ಲ ನಿನ್ನ ಮತ್ತಣ್ಣ ಎಪ್ಸಿರಲ್ಲ, ನಂಗ ಅಷ್ಟೊತ್ತಿಗೆ ಎಚ್ಚರಿಕೆ ಇದ್ದಿತ್ತು.
11: ಅಲ್ಲ ಹಂಗಾರೆ ಸೌದಿ ನೆನೂದ ಹೊರ್ಗೆ ದಿನಾ ಬೆಳಗ್ಗೆ ಬಸ್ಲ ಮನಿ ಹೋಯ್ಕಂಡ ಅಮ್ಮೇ ಬಿಸಿನೀರ್ ಬತ್ತಿಲ್ಲ ಅಂತಿಯಲ್ಲೇ. ಇಲ್ ಬಾ ಅಜ್ಜಿ ಪಲಹಾರ ಮಾಡಿದೆ ಅವಲಕ್ಕಿ ಕೊಡ್ತೆ.
12: ಹಾ ಎಂತ ಇವತ್ ಏಕಾದಶಿಯಾ? ನಾ ಕೇಳ್ರಿ ಇನ್ನ ಏಕಾದಶಿ ಬತ್ತಿಲ್ಲ ಅಂತ ಹೇಳ್ರ. ಈಗ ಮಾಡ್ತೆ ಕಾಣು ಅಜ್ಜಿಗೆ, ಪುಡಿ ಅಂಡಿಗೆ ನೀರ್ ತುಂಬಿಸಿ ಇಟ್ಟೆ.
11: ಈಗ ಮಾಡಿ ತಕೋ.
12: ಯಾರ್ದೋ ಯಾರ್ದೋ ಮಂಡಿ ಮೇಲೆ ಕುಪ್ಪಳ ಕೂತಿತೋ, ಯಾರ್ದೋ ಯಾರ್ದೋ ಮಂಡಿ ಮೇಲೆ ಕುಪ್ಪಳ ಕೂತಿತೋ.
11: ಎಂತ ಮಾಡಿ ನಿಂದ ಹೋಗತ್ಲಗೆ.
8: ಶೇ, ಈ ಮಕ್ಕಳಪ್ಪ ಒಂದ್ ಗಳಿಗೆ ಮನ್ ಕಂಪಿಡ್ತು. ಅದ್ರಂಗು ಈ ಶನಿ ಮಾಣಿ ಶಾಲಿಗ್ ರಜೆ ಬಂತಂದ್ರ ಸೈ ನಮ್ ನಿದ್ದೆ ವಜಾ. 365 ದಿನ ಶಾಲಿ ಮಾಡ್ರೆ ಗಂಟು ಹೊತ್ತಾ ಮಾಸ್ಟ್ರಿಗೆ?
11: ನಾವ್ ಒಳಗೋತೆ, ನಂಗ್ ಕೆಲ್ಸ.
12: ಅಮ್ಮ, ಈ ಅಪ್ಪ ಎಂತ ಕಾಗ್ಲತ್ ಮಲ್ಕಂಬುದ ರಾತ್ರಿ ಅಂತ ಕೊಳುಕ್ ಹತ್ರ?
8: ಎಂತ ನನ್ನ ನಿದ್ರಿಂದ ಎಬ್ಸದಲ್ದೆ ಬಾಯಿಗ್ ಬಂದಂಗ್ ಹೇಳ್ತೀಯ? ಎಂತ ಹೇಳ್ದೆ, ಎಂತ ಹೇಳ್ದೆ ಹೇಳಿ ಒಂದ್ಸಲ.
12: ಅಯ್ಯೋ ಅಪ್ಪಯ್ಯ, ಹೊಡಿಬೇಡಿ ಹೊಡಿಬೇಡಿ, ನಾ ನಿಮ್ ಬೈದದಲ್ಲ.
8: ಎಂತ ಕೊಳು ಕೋಪ್ದ? ಅಪ್ಪಾಯ್ ಕೊಳು ಕೋಪ್ದಂದಲ್ಲಿ ಹೇಳ್ತಿಯಲ್ಲ, ನಿನಗ್ ನಿನಗ್ ಸೊಲ್ದ?
12: ಅದು ಅದು ನಾವ್ ಶಾಲಿ ಪಾಠ ಕೇಂಬುತ್ತಿಗೆ ಕಣ್ ಕೂರ್ರೆ ಮಾಸ್ಟರ್ ಹಂಗೆ ಕೇಂತ್ರ. ಅದಕ್ಕೆ ಕೇಂಡೆ ಅಪ್ಪಯ್ಯ, ಹೆಂಗೇಳಿ ಕುದಕ್ ಹೋತ್ರಲ್ಲ ಅಂದ್ ಕೇಂತ್ರ.
11: ಯಾಕಪ್ಪ ಆ ಮಾಣಿನ್ ಗೋಳ್ ಹೊಯ್ಕಂದ ಸಣ್ಣದಲ್ಲಿ ಅದ ಹಂಗಾರೆ?
8: ಹೌದಪ್ಪ, ಸಣ್ಣದಂದ್ ಹೇಳಿ ನಾವ್ ತಿಳ್ಕಂದ. ಅವ್ವ ನಮ್ಮನ್ ಮೂರ್ ಕಾಸ್ ಮಾಡಿ ಹಾಕ್ತಾರ ಊರಲ್ಲ. ಶನಿಯಲ್ಲ ನಿದ್ದಿ ಅಂತೂ ಇಲ್ಲ, ಗೆದ್ದಿಗ್ ನೀರ್ ಬಿಡುಕೆ ಜನರು ಸಿಕ್ತರ ಕಾಂತೆ.
7: ಅಮ್ಮ ಅಮ್ಮ,
11: ಆ ಮಾಬಲ್ ಮಾಣಿ ಎಂತದೋ ಹೇಳ್ತಿತ್ತಪ್ಪ ಆಗ್ಲಿಂದ್ಲು, ಅದ್ರ ಗುಯ್ಯ ಕೇಂಡ್ ಸಾಕಾಯ್ತ್ ನಂಗೆ. ಎತ್ತು ಹೋದೆ ಮಾಣಿ, ನೀನೆ ಕೇಮ್ ಕಾಗ್ದ ಹಂಗಾರ ಅಪ್ಪಯ್ಯನ ಹತ್ರ ಯಾವಾಗ್ಲೂ ನನ್ ಜೀವ ಎಂತ ತಿಂಬುದು?
7: ಅದು ನಂಗೆ
8: ನಿಂಗೆ
7: ನಂಗೆ
8: ಎಂತ ನಿಂಗೆ
12: ನಾಕೆಂತ ಅಪ್ಪಯ್ಯ?
8: ಹ ಹ ಅಪ್ಪಯ್ಯ ಅವಕ್ಕೆಂತ?
12: ಹ ಹ ಅವನಿಗೆ ನಿಮ್ಮತ್ರ ಹೇಳಕ್ ಹೆದ್ರಿಕೆ ಅತ್ತಮ್ರ.
8: ನಿಂಗೆ ಹೆದ್ರಿಕೆ ಆತಿಲ್ಯ?
12: ಹಂಗಲ್ಲ ಅಪ್ಪಯ್ಯ, ಅವನ ಅವನಿಗೆ ಒಂದ್ ಪಿಕ್ಚರ್ ಹೊಯ್ಕಂಬ್ರ. ಅವನಟ್ಟಿ ನಾನು ಹೊಪ್ಪುದ.
8: ಹ ಯಾರ್ ಬೇಕಾರು ಹೊಯ್ಲಕ್, ಬೇಕಾರೆ ಆ ತೊಟ್ಲಲ್ಲಿದ್ ಮಗಿನೂ ಕರ್ಕೊಂಡ್ ಹೋಯ್ನಿ.
12: ಕೇಳಿ ಅಣ್ಣ, ಅಪ್ಪ ಹೇಳದ್ ಯಾರ್ ಬೇಕಾರು ಹೊಯ್ಲಕ್ಕಂಬ್ರ. ನಾ ಬತ್ತೆ ಅಣ್ಣ, ನನ್ನೂ ಕರ್ಕೊ ಹೋಗ. ಅಡಿಲ್ಯ
7: ಯಾರನ್ ಬೇಕಾರು ಕರ್ಕೊಂಡ್ ಹೊಯ್ಲಕ್ಕ, ಆರೆ ದುಡ್ಡು ದುಡ್ಡು ದುಡ್ಡು ಬೇಕಲ್ಲ.
12: ಹಂಗಾರೆ ಅಪ್ಪಯ್ಯ ದುಡ್ಡು ಕೊಡಿ. ಅಪ್ಪಯ್ಯ ನಂಗ್ ಮೂರಾಣಿ ಅಣ್ಣಂಗ್ ಮೂರಾಣಿ. ಅಮ್ಮ ನೀವತ್ತ್ಯಾ?
8: ಎಂತ ದುಡ್ಡ? ಎಂತ ನಿನ್ ಅಪ್ಪಯ್ಯ ದುಡ್ಡು ಗಂಟ್ ಕಟ್ಟಿ ಕೊಟ್ಟಿದ್ ನಾನು ನಂಗೆ?
12: ಅಲ್ಲ ನೀವೇ ಅಲ್ದ ನನ್ನ ಅಪ್ಪಯ್ಯ.
8: ನಿಮ್ಗೆ ತಿಂದ ಸೊಕ್ಕ ಹಾಂಗಾಯಿ ಪಿಕ್ಚರ್ ನಾಟಕ ಎಲ್ಲ ಬೇಕಮ್ಮಂಗ
11: ಕೊಟ್ರಿ. ಎಂತ ತಪ್ಪ ಹಂಗಾರೆ ಮೂರಾಣಿ ಅಲ್ಲ, ಆ ಮಾಣಿ ಎಷ್ಟು ದಿನದಿನ ಪಿಕ್ಚರಿಗೆ ಹೋಯ್ಕಂದೇಳಿ ಉರು ಹಾಕ್ತಿತ್ತ. ಅದೇ ಆಚೀಚ್ ಮನಿ ಮಕ್ಕಳ ಹಂಗೆ ಬಂದ್ ಪಿಕ್ಚರ್ ಎಲ್ಲ ಬಿಡ್ದೆ ಕಾಮ್ದಾರ್ ಆಬ್ದ ನಮ್ಗೆ.
8: ಹೌದ ನಿಮ್ಗೆ ಮೂರಾಣಿ ಅಂದೇಳಿ ತೋರತ್ತ, ನಂಗ್ ಅದನ್ ಕಾಣ್ಕಾರೆ ರಕ್ತ ನೀರ್ ಮಾಡ್ಕತ್ತ. ನಾವೆಲ್ಲ ಪಿಕ್ಚರ್ ಕಂಡೇ ದೊಡ್ಡವರಾದವ್ರಲ್ಲ, ಅದನ್ ಕಾಣದೇ ಇದ್ರೆ ಪಾಪ ಬಪ್ದಂದೇಳಿ ಯಾರೇ ನಂಗೆ ಬರ್ಲಿ.
12: ಅಪ್ಪಯ್ಯ ಅಪ್ಪಯ್ಯ ಆಯ್ಲಿ, ಮೂರಾಣಿ ಕೊಡಿ ಅಣ್ಣ. ಅಷ್ಟು ಮಾರ್ಕ್ ಕಾಣ್ತಿಲ್ಲ ನಿಮ್ಗೆ, ನಾ ಹೆಂಗಾರು ಮಾಡಿ ಒಳ ನುಗುಳ್ಕೊಂಡು ಹಾತ.
8: ಹಾಂಗ್ ನುಗುಳ್ಕೊಂಡು ಹೋಗ್ತಾರೆ ಎಲ್ಲಿಗ್ ಬೇಕಾರು ಹೋಯ್ಲಕ್ಕ, ನಂದೇನ್ ಅಡ್ಡಿಲ್ಲ. ಹಾಂಗಂದ್ ಹೇಳಿ ಈ ಪಿಕ್ಚರಿಗೆ ಖರ್ಚು ಮಾಡ್ರೆ ಮನಿ ಉಳಿತ ಮಣಿ. ಎಲ್ರಂಗೆ ನಾವು ಒಂದ್ ಮುಷ್ಟಿ ಊಟ ಮಾಡ್ಕೊಂಡ್ ಇರ್ಕ ಹೊಯ್ನೇತೆ.
12: ಅಪ್ಪಯ್ಯ ಅಣ್ಣ ಅಪ್ಪಯ್ಯ ಒಳ ಹೋಯ್ ಆಯ್ತು, ಅವ್ರ ನಮ್ಕ ನೀ ಪಿಕ್ಚರಿ ಹೋತ ಅನ್ಕಂಡ್ರೆ ನಿನ್ ಕೈ ಚಿಕ್ಕಬೇಕತಿ.
13: ತಡಿ ಅಮ್ಮನ ಹತ್ರ ಅವ್ರು ಕೇಂತೆ. ಅಮ್ಮ ಅಮ್ಮ ನಿನ್ನ ಹತ್ರ ದುಡ್ಡಿದ್ರು ಕೂಡ ನಾನ ಊಟಕ್ಕಾರು ಹೋಯ್ ಅಲ್ದಿ ಬ್ರಹ್ಮಚಾರಿಗಾರು ಹೋಯ್ ದುಡ್ಡು ಒಟ್ ಮಾಡಿ ಕೊಡ್ತೇ ನಿಂಗೆ. ಅದು ಅಲ್ದೆ ಅಮ್ಮ ಇಲ್ಕೇನಮ್ಮ ಆಚಿ ಮನಿ ನರಸಿಂಹನ ಹತ್ರ ನಾ ಬತ್ತಿ ಅಂದ್ರೆ ಹೇಳಿದೆ ಮರತಿ, ಇನ್ನು ಹೋಯ್ದಿದ್ರೆ ಹೇಸ್ಗಿ ಅಲ್ದ ಅಮ್ಮ ನೀ ಕೊಡಮ್ಮ ನಂಗೆ.
11: ನನ್ ಕೈಯಲ್ಲಿ ಹ್ಯಾಂಗ್ ಬತ್ತ ಮಾಡಿ ದುಡ್ಡು ಬಾಳಿ ಇಟ್ಕಂಬಕ್ಕೆ ಇವ್ರ ಹತ್ರ ದುಡ್ಡಿಗೆ ಬಾಯಿ ಅಲ್ದ ಅಲ್ದ ಅಲ್ದ ಸಾಕತ್ ನಂಗೆ. ನಾನ ಪಾಪ ಪುಣ್ಯ ಗ್ರಹಿಸೋದ್ ಜಾಸ್ತಿ ಐತಿ ಇವರಿಗೆ. ಆಚೀಚ್ ಮನಿ ಹೆಂಗ್ಸ್ರ ಕಾಣಿಗೆ ಅಕ್ಕಿ ಭತ್ತನೆಲ್ಲ ಕದ್ದು ಮಾರಿರೆ ಸಮಾ ತಿರಿತಿ ಇವ್ರಿಗೆ.
7: ಎಂತಂದೆ ಅಮ್ಮ ಇನ್ನೊಂದ್ಸಲ ಹೇಳ?
11: ಅದೇ ಆಚೀಚ್

0: ಕಾಂತೆ ಹ್ಯಾಂಗಾರು ಕಾಂತೆ ಅದೆಲ್ಲ ನಿಂಗ್ ಬೇಡ, ನಾ ಒಳಗ್ ಹೋಯೇ ಕಾಂತೆ ಈ ಪಿಕ್ಚರ್.
1: ದುಡ್ಡಿಗೆ ಎಂತ ಮಾಡ್ತೆ?
0: ಅದೆಲ್ಲ ನಿಂಗ್ ಬೇಡ, ನಿಂಗ್ ಆಗ್ಲೇ ಹೇಳಿದೆ ನಾನು ಎಂತಾರು ಮಾಡ್ತೆ ನಾನು ಅನ್ಕಂಡ್, ನೀ ಸುಮ್ಮನೆ ಆಯ್ಕೋ.
1: ಅಣ್ಣಯ್ಯ ಒಂದ್ ಕೆಲ್ಸ ಮಾಡುವ, ಈ ಮಧ್ಯಾಹ್ನ ಹತ್ತಲ್ಲ ಹೋಪ್ಪ, ಬಾಗ್ಲಾಗ ಯಾರು ಇಪ್ಪುದಿಲ್ಲ, ನಾವ್ ಆ ಬೆಂಚ್ ಎಡಿ ಹೋಯ್ ಮಲ್ಕಂಬ, ಪಿಕ್ಚರ್ ಶುರು ಆಪಕ್ಕೂ ಮೇಲೆದ್ದು ಕುತ್ಕಂಬ.
0: ಅದೆಲ್ಲ ಆತಿಲ್ಲ, ಕಡಿಗೆ ಯಾರು ಕಂಡ್ ನಮ್ಮನ್ ಹಿಡ್ದ್ರಿತ್ತಲ್ಲ, ದೇವ್ರೇ ಗತಿ.
1: ಮತ್ತೆಂತ ಮಾಡ್ತೆ ಅಣ್ಣಯ್ಯ? ನಂಗ್ ಹೇಳ ಅಣ್ಣಯ್ಯ, ಎಂತ ಮಾಡ್ತೆ ನೀನ?
0: ಕಾಣ, ನಿನ್ಮೇಲ್ ನಂಬಿಕೆ ಇಟ್ಕೊಂಡ್ ಹೇಳ್ತಿದ್ದೆ, ಯಾರಿಗೂ ಹೇಳ್ಬೇಡ ಈ ವಿಷಯನ, ಯಾರಿಗಾರು ಹೇಳ್ರೆ
1: ನಿಮ್ ಗಾಂಕಿ ಆಣಿಗೂ ನಾ ಹೇಳುದಿಲ್ಲ.
0: ಇಲ್ಬಾ ನಾ ಹೇಳ್ತೆ, ಇಲ್ಬಾ ಗುತ್ತಂಗ ಹೇಳ್ತ.
1: ಎರಡ್ ಸರಿ ಎಷ್ಟಪ್ಪ ಕೊಡ್ತಿರು ಪ್ಯಾಟೆಗೆ?
0: ಕಾಣ ಮತ್ತ ಶುರು ಮಾಡ್ದ, ನಿನಗ್ ನಾನ್ ಹೇಳಲ್ಯ ನಿಂಗ್ ಬ್ಯಾಡ ಅನ್ಕಂಡ ಅದ್ ಎಷ್ಟಾರು ಕೊಡ್ತಿರು, ಎಷ್ಟ್ ಕೊಡ್ದಿರು ಇಬ್ರಿಗ್ ಪಿಕ್ಚರಿಗ ಅಪಸ್ ಸಾಕ. ಈ ಕಾಣ ಮತ್ತ ಮತ್ತ ಹೇಳ್ತಿದ್ದೆ, ಯಾರಿಗಾರು ಹೇಳಕ್ ನೀನ ಕಾಣ್ ಮತ್ ನಿಂಗೆ.
1: ಅಪ್ಪ ನಾನಿಗೂ ಯಾರಿಗೂ ಹೇಳುದಿಲ್ಲ, ನಾನ್ ಈಗ್ಲೇ ತೆಗಿತ್ಯಾ ಅಕ್ಕಿನ.
0: ನಿಂಗೆಂತ ಮರೆಯ ನಿಂದ, ತಡಿ ಒಂದ್ ಸ್ವಲ್ಪ ಸುಮ್ಮನೆ ಆಯ್ಕೋ. ಈ ಕಣ ನೀನ್ ಇಲ್ಲೇ ಆಯ್ಕೋ, ಈಗ ನಾನ್ ಒಳ ಕ್ವಾಣಿ ಹೋತೆ, ಇಲ್ಲ ಚಿಚ್ಚಿ ಕಾಂತ ಆಯ್ಕೋ, ಯಾರು ಬಂದ್ರ ನಂಗೆ ಹೇಳ್ಕ ಗೊತ್ತಾಯ್ತಲ್ಲ.
1: ಈ ಅಪ್ಪ ಎಂತ ದುಡ್ಡು ಕೊಡಲ್ಲ, ದುಡ್ಡಿಲ್ಲ ಅಂಬುಕ್ಕೆ ಮೊನ್ನೆ ಅಷ್ಟಪ್ಪ ದುಡ್ಡು ಖರ್ಚು ಮಾಡಿ ಆಟ ಆಡ್ಸಿರ್. ಈ ಅಣ್ಣಯ್ಯ ಮಾಡು ಸರಿಯೇ ಅಪ್ಪ ಹಂಗೆ ಆಯ್ಕ ಆಯ್ಕ ಹಂಗೆ ಆಯ್ಕ.
2: ಎಂತದು ಮಾಣಿ ಹಂಗೆ ಆಯ್ಕ, ಅಣ್ಣಯ್ಯ ಮಾಡು ಸರಿ ಅಂದೇಳಿ ಹೇಳ್ತಾ ಇದ್ಯಲ್ಲ, ಎಂತ ಅಣ್ಣಯ್ಯ ಎಂತ ಮಾಡ್ತಿದ್ದ? ಎಂತದ್ ಮಾಣಿ ಅಣ್ಣಯ್ಯ ಮಾಡು ಸರಿ ಅಪ್ಪ ಹಿಂಗೆ ಅಂದೇಳಿ ಹೇಳ್ತಿದ್ಯಲ್ಲ.
3: ಅಲ್ಲ ಆ ಪರ್ಸಲ್ ಹೆಂಗ್ ನಿಂತ್ಕೊಂಡ ಕಳ್ಳನ್ ಕಣಗ್ ಒಳಕ್ ಕಾಂತಿದ್ಯಲ್ಲ, ಯಾರಿದ್ರಲ್ಲ ಎಂತ ಮಾಡ್ತಿದ್ರಿ?
1: ಅದು ಅಣ್ಣಯ್ಯ, ಅಣ್ಣಯ್ಯ ಇಲ್ಲೇ ಇಲ್ಲ, ಅಣ್ಣಯ್ಯ ಇಲ್ಲೂ ಇಲ್ಲ ಒಳಗೂ ಇಲ್ಲ.
2: ನಾ ಕೇಳಿದ್ನ ನಿನ್ನ ಹತ್ರ ಅಣ್ಣಯ್ಯ ಒಳಗಿದ್ನ ಅಂದೇಳಿ ಕೇಳಿ ನಾನ.
1: ಅಣ್ಣಯ್ಯ ಅಣ್ಣಯ್ಯ ಒಳಗಿಲ್ಲ ಅಪ್ಪಯ್ಯ, ಒಳಗ್ ಎಂತದೂ ಮಾಡ್ತಾ ಇಲ್ಲ.
2: ನಾ ಕೇಳಿದ್ನ ಅಣ್ಣ ಒಳಗಿದ್ನ ಎಂತ ಮಾಡ್ತಾ ಇದ್ನ ಅಂತ ಹೇಳಿ, ನೀ ಹೇಳತ್ಕಂಡ್ರೆ ನಂಗ್ ಯಾಕೋ ಅನುಮಾನ ಮೂಡ್ತಾ ಇತ್ತ, ಅಣ್ಣಯ್ಯ ಒಳಗೇ ಇದ್ದ ಅನ್ಕಂಡ್ ಹೇಳಿ. ಎಂತ ಮಾಡ್ತಿದ್ದ ಸತ್ಯ ಹೇಳ.
1: ಇಲ್ಲ ಅಪ್ಪ ಅಣ್ಣ ಒಳಗ್ ಎಂತದೂ ಮಾಡ್ತಿಲ್ಲ.
2: ನೀನ್ ಮಾಣಿ ನಮ್ಮನೆ ಅಕ್ಕಿ ಗಂಟ ಪ್ಯಾಟಿ ಗೊಂಟಂಗಿತ್ತ. ಎಂತ ಮಾಡ್ತಿದ್ದೆ ಸತ್ಯ ಹೇಳ ನೀನು, ಎಂತ ಮಾಡ್ತಿದ್ಯಾ?
0: ಅದು ಅಪ್ಪಯ್ಯ ಅಪ್ಪಯ್ಯ ಹಿಂಗೆ ಒಳ ಬದಿ ಬಪ್ಪ ಅಂತ ಹೇಳಿ ಬಂದೆ, ಅಲ್ಲಿ ಅಕ್ಕಿ ಗಂಟು ಕೆಳ ಬಿದ್ದಿತ್ತು, ಅದನ್ನ ಹೆಕ್ಕಿ ಇಡು ಸಮಯ ನೀವ್ ಬಂದ್ರಿ ಅಪ್ಪಯ್ಯ.
2: ಕದುದು ಅಲ್ದೆ ಸುಳ್ಳು ಹೇಳುದು ಬೇರೆ ಕಲ್ತಿದ್ಯಾ? ಸತ್ಯ ಹೇಳು, ಇಷ್ಟೊತ್ನೊಳಗೆ ಎಷ್ಟು ಕದ್ದಿದೆ ಹೇಳ ನನಗೆ.
4: ಇಲ್ಲ ಅಪ್ಪಯ್ಯ ಅಪ್ಪಯ್ಯ ಇಲ್ಲ ಅಪ್ಪಯ್ಯ ನಾ ಕೊದಿಲೇ ಇಲ್ಲ ಅಪ್ಪಯ್ಯ, ನೀ ಹೇಳ ಮರೆಯ ಸತ್ಯ.
1: ಹೌದಪ್ಪಯ್ಯ ಅಣ್ಣೆ ಎಂತ ಮಾಡ್ಲ ಅಣ್ಣೆ ಇವ ಶುರು ಮಾಡದಷ್ಟೇ ಅದು.
2: ಒಟ್ಟಿಂಗ ಆ ಕಳ್ಳಿಗೆ ಈ ಕೊರವಂಜಿ ಸಾಕ್ಷಿ, ಇವತ್ತ ಅಕ್ಕಿಗಳು ಕೊಟ್ರಿ ನಾಳೆ ಇಬ್ರು ಸೇರಿ ಪೆಟ್ಗಿ ಹೊಡುದಿಲ್ಲ ಅಂತ ಹೇಳಿ ಏನ?
4: ಇಲ್ಲ ಇಲ್ಲ ಅಪ್ಪಯ್ಯ ಅವ ಹೇಳ್ದಲ್ಲ ಸುಳ್ಳು ಅಪ್ಪಯ್ಯ, ನಾ ಇಷ್ಟರವರೆಗೂ ಹಂಗಿಂದಲ್ಲ ಮಾಡಲ್ಲ ಅಪ್ಪಯ್ಯ, ನಾ ಮಾಡ್ಲೇ ಇಲ್ಲ ಅಪ್ಪಯ್ಯ.
1: ಅಯ್ಯೋ ನಾನ್ ತೆಗಿಲ್ಲ ಅಪ್ಪಯ್ಯ, ಅಣ್ಣ ಮಾಡದ್ದೆಲ್ಲ ನಾನೆಂತಕ್ಕೂ ಇಲ್ಲ ಅಪ್ಪಯ್ಯ. ಅಲ್ಲ ಹೋಯ್ ಇವತ್ ಎಂತ ಐತ್ ನಿಮ್ಗೆ, ಎಂತಕ್ಕ ಆ ಮಕ್ಳು ಜೀವ ಹಾಂಗ್ ತಿಂತಿದ್ರಿ? ಹಂಗಾರೆ ಇವ್ರ ಮನೆಗೆ ಇಪ್ಪುದೇ ನಿಮ್ ಕಷ್ಟ ಆಪದಾರೆ, ಯಾವ್ದಾರು ಹೋಟ್ಲಿ ಕಳಿಸಿ ನಾಳೆ, ಎಲ್ಲಾರು ಅವ್ ನೆಮ್ಮದಿಯಿಂದ ಐಕಂತು.
2: ಹೌದೌದು ನಿನ್ ಮಕ್ಳನ್ನ ಎಲ್ಲಿ ಬೇಕಾದ್ರು ಕಳಿಸ್ಲಕ್ಕ, ಇವತ್ತ ನಿನ್ ಮುದ್ದಿನ ಮಕ್ಳ ಮನೆಗ್ ಎಂತ ಮಾಡಿದ ಗೊತ್ತಿತ್ತಾ?
1: ಎಂತ ಮಾಡ್ದು?
2: ಅಕ್ಕಿ ಕದ್ದು. ನಾಳೆ ಆ ಹೋಟ್ಲಂಗೆ ಲೋಟ ಮಾರ್ಕೊಂಡ್ ತಿಂತ ಬಂದ್ಲಿ ಇವಳೊಬ್ಳು ಹೇಳುಕೆ ಮಕ್ಳನ್ ವಹಿಸ್ಕೊಂಡ.
1: ಅಯ್ಯೋ ದೇವ್ರೆ ಇದನ್ ಯಾರಪ್ಪ ಇವಕ್ ಹೇಳಿ ಕೊಟ್ಟದ್ದ? ಅಮ್ಮ ಅದ್ ಯಾರು ಹೇಳಿ ಕೊಡ್ಲ ಅಮ್ಮ, ಅಣ್ಣ ಏನೇ ಕಲ್ತ್ಕೊಂಡದ್ದ. ಅಪ್ಪಯ್ಯ ಪಿಕ್ಚರ್ ದುಡ್ಡು ಕೊಡೋದಿಲ್ಲ ಅಂದ್ರಲ್ಲ ಅದಕ್ ಹಿಂಗ್ ಮಾಡುವ ಅಂದ, ನಾನು ಹಾ ಅಂದೆ.
2: ಆಯ್ತಪ್ಪ ನನ್ ಸಂಸಾರದ ಕತೆ ಮುಗ್ದೇ ಹೋಯ್ತ, ಮನಿ ಮಂದಿ ಎಲ್ಲ ಅಕ್ಕಿ ಮಾರೋಕ್ ಹೊರಟ್ಮೇಲೆ

0: ಮನೆ ಯಜಮಾನನ ಎಂತ ಕಿರ್ಕ ಹೋತೆ ನಾನು ಹಾಳು ಬಡ್ಕಂಡು ಎಲ್ಲಿಗಾದ್ರು. ನೀವೇ ಇರೀನಿ
1: ಅಲ್ಲ, ನಿಮ್ಗೆ ಹೇಳುವಷ್ಟೋಳ್ ನಾನಲ್ಲ, ಆದ್ರೂ ಒಂದು ಮೂರ ಆಣಿ ಕೊಟ್ಟಿದ್ರೆ ಅವು ಹಿಂಗ್ ಮಾಡ್ತಿದ್ವಾ? ಹಾಂಗಂದ ಹೇಳಿ ಆಚಿ ಮನಿ ಸೀನ್ ಮಾಸ್ಟ್ರಿಗೆ ನಿಮ್ಗಿಪ್ಪಷ್ಟ್ ಅರ್ಧ ದಾಸ್ತಿಯೂ ಇಲ್ಲ. ಅವ್ರು ಹಾಂಗ್ ಮಾಡ್ತ್ರ, ಅವ್ರ ಮಕ್ಳಿಗೆ ದುಡ್ಡು ಕೊಡ್ತ್ರು, ಹಾಂಗಾಗಿ ಅವು ಇಷ್ಟರೊಳಗೆ ಮೂರ್ ನಾಲ್ಕ್ ಪಿಕ್ಚರ್ ಕಂಡಾಯ್ತು.
2: ಅಪ್ಪಯ್ಯ ನೀವು ಹೇಳ್ರೆ ಸಿಟ್ ಮಾಡ್ಕಂತ್ರಿ. ಕಳೆದ ವರ್ಷ ಸಾಲಿಗ್ರಾಮ ಹಾಪುದಾಗೆ ಆಚಿ ಮನಿ ನರಸಿಂಹ ಎಂಟು ಹಣಿ ಖರ್ಚು ಮಾಡಿದ್ದ, ನಂಗ್ ನೀವು ಕೊಟ್ಟದ್ದೆ ಅಷ್ಟು, ಒಂದ್ ಹಣಿ ಅಷ್ಟೇ. ಹೋದ ವರ್ಷ ದಕ್ಷಿಣಿ ಬಂದ್ ದುಡ್ಡಾಗೆ ಒಂದು ಸಿನಿಮಾ ಕಂಡಿದೆ. ಈ ಸಲ ಊಟವೂ ಇಲ್ಲ, ಬ್ರಹ್ಮಚಾರಿಯೂ ಇಲ್ಲ, ಈ ವರ್ಷ ಇಡೀ ನಾನು ಪಿಕ್ಚರ್ ಕಾಣಲೇ ಇಲ್ಲ ಅಪ್ಪಯ್ಯ.
0: ಅದಕ್ಕೆ ಮನಿ ಅಕ್ಕಿ ಕದ್ ಮಾರುದನ
1: ಅಲ್ಲ ಅಂದ್ರೆ ಅಂತ ನಿಮ್ ಮಾತಿನ ಅರ್ಥ ಬೇರೆಯವ್ರ ಮನಿ ಅಕ್ಕಿ ಕದಿ ಕನ್ಕಂಡ?
0: ಬಾಳ ಮಾತು ಕಲ್ತೆ ಅಲ್ಲ ಈಗಣಿ ಸಾಯ್ನಿ ಅತ್ತೆ, ಎಂತಾರು ಮಾಡ್ಕಣಿ, ಇನ್ನೆಲ್ಲಾರು ಹಿಂಗ್ ಮಾಡ್ರೆ.
3: ನಂಗಿಲ್ಲ ಅಪ್ಪಯ್ಯ ದುಡ್ಡು, ಕಾಣಿ ನಾಳೆ ನಾನು ನಿಮ್ ಪೆಟ್ಟಿಗಿನ ದುಡ್ಡು ತೆಗಿತೆ.
0: ಈಗ ಪೆಟ್ಟಿಗೆ ಏನಾರು ತೆಗೆದ್ರೆ ಸ್ಟೇಷನ್ಗೆ ಇಟ್ಕೊಡ್ತೇನೆ ನಿನ್ನ. ತಕ ಸಾಯ್ನಿ ಅತ್ತೆ,
3: ನಂಗು ದುಡ್ಡು ಕೊಟ್ರ ಅಣ್ಣಯ್ಯ ನಾನು ಬರ್ತೇ ಅಣ್ಣಯ್ಯ. ನಾನು ಬಿಟ್ಟಿಗೆ ಹೊಯ್ಕರಿಲ್ಲ, ನೀನು ಬಿಟ್ಟಿಗೆ ಹೋರ ಕಾಣ, ಶಾಲಿ ಮಾಸ್ಟರ್ ಹತ್ರ ಹೇಳಿ ಕೊಡ್ತೇನೆ ನಾನು ನೀ ಅಕ್ಕಿ ಕದ್ದಿದ್ದೆ ಅಂತ ಹೇಳಿ.
0: ಯಾಯ್ ಮತ್ತೆ ಕಾಣಿಗ, ನಾ ಎಲ್ಲ ಅಕ್ಕಿ ಕದ್ದಿದೆ? ಸುಳ್ಳು ಸುಳ್ಳೆಲ್ಲ ಹೇಳ್ಬೇಡ ನೀನು.
3: ಇಲ್ಲ ಅಣ್ಣಯ್ಯ ನೀ ಕದಿಲಿಲ್ಲ, ಕದಿಕನ್ ಮಾಡ್ದೆ ಅಷ್ಟೇ, ಅಷ್ಟಾಗ ಅಪ್ಪಯ್ಯ ಬಂದ್ರ. ಇನ್ನು ಕದ್ದು ಬೇಡ, ಅಪ್ಪಯ್ಯನ ದುಡ್ಡು ಕೊಟ್ರಲ್ಲ ನಮ್ಗೆ.
1: ಹಾಯ್ ಹಾಯ್ ಕಾಣಿ, ಆ ಮಕ್ಳು ಖುಷಿ ಕಾಣಿ, ಒಂದು ಮೂರ ಆಣಿ ಕೊಟ್ಟದ್ರಿಂದ ಅವುಗಳ ಬುದ್ಧಿ ಹೆಂಗಾಯ್ತು ಕಾಣಿ.
0: ಅವು ಕೇಳುದೇನ್ ಬೇಡ, ಯಾಕೆ ಅಮ್ಮನವರಿಗೇನ್ ಖುಷಿ ಆಗ್ಲಿಲ್ಲೇನು?
1: ಹಾ ಖುಷಿ ಆಗಿದೇ ಇರುತ್ತ, ನಾವ್ ಇಷ್ಟೆಲ್ಲ ಮಾಡುದ್ ಎಂತಕ್ಕೆ? ಹೊಟ್ಟೆಲ್ ಹುಟ್ಟದ್ ಮಕ್ಳು ಖುಷಿಯಿಂದ ಇರ್ಕನ್ಕಂಡಲ್ಯ. ದುಡ್ಡು ಆರಾಣಿ ಹೋದ್ರು ಹೋಯ್ಲಿ, ನಿಮ್ಗೂ ಖುಷಿ ಆಗಿಲ್ಲ?
0: ಸಾಕ್ ಸಾಕ್.
2: ಓ ಕಂಡಿನ ಸತ್ಯ ಕಂಡಿನ, ಅಪ್ಪಯ್ಯ ಅಮ್ಮ ಖುಷಿಯಲ್ಲಿ ಮಾಡದ್ ಕಂಡ್ಯನ? ಅಪ್ಪಯ್ಯ ಅಮ್ಮ ಖುಷಿಯಲ್ಲಿ ಮಾಡ್ತಿದ್ರು. ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು, ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು, ಗಂಡ ಹೆಂಡತಿ ಜೋಡು ಕೋಳಿ ಮಟ್ಟಿ ಓಡು.
0: ಹನಿ ಮಕ್ಳ ಹೆಚ್ಚಿಗೆ
4: ಹಾಯ್, ಎಲ್ರಿಗೂ ನಮಸ್ಕಾರ ಮಾಡ್ರೆ. ಈ ಪ್ರಪಂಚದಾಗೆ ಕಲುದಾರೆ ಕೋಟಿ ಭಾಷೆ ಇತ್ತು, ಆದ್ರೆ ನಮ್ಗ ಆಡಕ್ ಮಾತ್ರ ಒಂದೇ ಭಾಷೆ, ಅದೇ ಕನ್ನಡ. ಕುಂದಾಪುರ ಕನ್ನಡ. ನಾವು ಅಂದ್ರೆ ಯಾರನ್ನ ಆಲೋಚನೆ ಮಾಡ್ತಿದ್ರ್ಯಾ? ಅಕ್ಷತಾ, ನಾಗರತ್ನ, ನಿವೇದಿತಾ, ಸುನೇತ್ರ ಅನ್ಕಂಡ ನಾಲ್ಕು ಜನ ಹೆಜ್ಜೆಗೆ ಹೆಜ್ಜೆಗೋ ಪಡಿ ಸಂಘದವ್ರ. ಸಂಘ ಅಂದ್ರೆ ಡಾನ್ಸ್ ಗ್ರೂಪೇ. ಕುಣದ್ ಮಾತ್ರ ಬೇಡ, ಕುಣದ್ ಕುಣದ್ ಸಾಕಾಯ್ತು, ಒಂದೆರಡು ಮಾತು ಆಡುವ ಅನ್ಕಂಡ ಕುಂದಾಪುರದ ವಿಶೇಷತೆ ಬಗ್ಗೆ ಮಾತಾಡುದಂದ್ಲಿ ಹೊರಟಿತ್ತು. ನಾನ ಶುರು ಮಾಡದ್ ಹೆಂಗ್ ಹೇಳಿ? ಹಾಯ್ ಅನ್ಕಂಡ್. ಹಾಯ್ ಅಂದ್ರೆ ಎಂತ ಕೇಂತ್ರಿಯ? ಈ ಇಂಗ್ಲಿಷಾಗೆ ಹಾಯ್ ಹಲೋ ಅಂದಲಿ ಹೇಳುದಿಲ್ಲ್ಯಾ, ಅದೇ ಸ್ಟೈಲ್ ಅಲ್ಲಿ ಹಾಯ್ ಇಪ್ಪುದು. ಕುಂದಾಪುರ ಕನ್ನಡದಂಗ್ ಮಾತ್ರ ಗೊತ್ತಾ ಹಾಯ್ ಅಂದಲಿ ಹೇಳುದು. ಅದಕ್ಕೆ ನಾವೆಲ್ಲ ಎದಿ ಉಪ್ಸಿ ಹೇಳುದು, ವಂಡರ್ ಕಾಂಬಳು ಕಾಂಬುಗ್ ಚಂದ, ಕುಂದಾಪುರ ಕನ್ನಡ ಮಾತಾಡುಗ್ ಚಂದ ಅನ್ಕಂಡ್. ಈ ಭಾಷೆ ನಮ್ಮ ಅಬ್ಬಿ ಇದ್ದಂಗೆ, ಅಬ್ಬಿ ಋಣ ಯಾವತ್ತಾರು ತೀರ್ಸುಕತ್ತ ಇಲ್ಲ ಅಲ್ಲ, ಅದನ್ ನಾವು ಮೊದ್ಲು ತಿಳ್ಕಣಕ್. ಹಾಂಗಾಯಿ ನಂಗೆ ಈ ಭಾಷೆ ಕಂಡ್ರೆ ಭಾರಿ ಪ್ರೀತಿ. ಕುಂದಾಪುರ ಇದ್ ನಮ್ ಉಡುಪಿ ಜಿಲ್ಲೆ ಹಂಗಿತ್ತು, ಇದ್ರ ಸುತ್ತಲೂ ನೀರ್. ಕುಂದಾಪುರ ಕನ್ನಡ ಮಾತಾಡುವರ್ ತೌರಮ್ರು. ಹಾಂಗಾಯಿ ಕುಂದಾಪುರ ಕನ್ನಡ ಕುಂದಾಪುರ ತಾಲೂಕಿಗಷ್ಟೇ ಅಲ್ಲ, ಮಾಬುಕಳದಿಂದ ಶಿರೂರ್ವರಿಗೆ, ನಿಟ್ಟೂರಿಂದ ಹೆಬ್ರಿವರಿಗೆ ಈ ಭಾಷೆ ಮಾತಾಡೋದ್ ಬೇಕಂಬಷ್ಟು ಜನ ಸಿಕ್ತರು. ಮನೆಗೆ ಯಾರು ಬಂದ್ರೆ ಹಾಯ್ ಬಂದ್ರಿಯಾ, ಹುಕಣಿ ಕುಡುಕ್ ನೀರ್ ಬೇಕಾ, ಹುಷಾರಿದ್ರಿಯಾ, ಮನೆಗೆಲ್ಲ ಹುಷಾರಿದ್ರಾ, ಮಸ್ತ್ ದಿನ ಆಯ್ತಲ್ಲ ಈ ಬದಿ ಮೇಲೆ ಬರ್ದೆ, ನಾಕ್ ದಿನ ಆಯ್ಕಂಡ ಕಷ್ಟ ಸುಖ ಮಾತಾಡ್ಕಂಡ ಹೋಯ್ಲಕ್ ಮರ್ರೆ, ಅಂಬತ್ತಿಗ ಆಪು ಖುಷಿಯೇ ಬೇರೆ ಅಲ್ದ ಹೆಣೆ ಸುನೇತ್ರ.
1: ಅಕ್ಷತಕ್ಕ ನಮ್ ಭಾಷೆ ನಮ್ ಚಂದ ಗ್ವಾಂಪಿ, ಶುಲ್ಬ ಅನ್ಸ್ರೆ ಬೇರೆಯವ್ರಿಗೆ ಅರ್ಥ ಮಾಡ್ಕೊಂಡು ಬಹಳ ಕಷ್ಟ. ಬೇರೆ ಭಾಷೆಗೆ ಬರೆದುಕೊಂಡು ಬರ್ಬೇಕಾ ಅಂತ ಇಷ್ಟುದ್ದ ಕೇಂತ್ರ, ನಮ್ ಭಾಷೆಗೆ ಬಹಳ ಶುಲ್ಬ್ದಂಗೆ ಬರ್ಕ ಬರ್ಕ ಅನ್ನತ್ತು. ನೀನು ಸ್ನಾನ ಮಾಡು, ನಾನ್ ಕಡೆಗೆ ಸ್ನಾನ ಮಾಡುವೆ, ನೀ ಮಿನ್ಕಬ ನಾ ಕಡಿಗೆ ಮೀತೆ, ಹೋಗಬೇಕು ಹೊಯ್ಕ್, ಬರಬೇಕು ಬರ್ಕ್, ಹಿಂಗೆ ಕಣ್ಮುಚ್ಚಿ ಬಿಡುದ್ರೊಳಗೆ ಹೇಳಿ ಮುಗ್ಸತ್. ಅದನ್ನೇ ಕೆಲವರು ಹೊಯ್ಕ್ ಬರ್ಕ್ ಕುಂದಾಪುರ ಭಾಷೆ ಅಂದು. ಎಷ್ಟು ಚಂದ ಅಲ್ದೆ ನಮ್ ಭಾಷೆ. ಬಾಳ ಬೇಗ್ ಬೇಗ್ ಮಾತಾಡೋಕೆ ಆಪುದೇ ನಮ್ ಭಾಷೆ ವಿಶೇಷ. ಇದನ್ನ ಕ್ವಾಟ್ ಕನ್ನಡ ಅಂದೇಳಿಯೂ ಕರೀತ್ರು. ಇದು ಬರೀ ಭಾಷೆಯಲ್ಲ, ನಮ್ ಬದುಕೂ ಹೌದು. ಕುಂದಾಪುರ ಅನ್ಕತ್ತಿಗೆ ನೆನ್ಪಾಯ್ತು ಕಾಣಿ, ಇದು ಕುಂದಾಪುರ ಅಂದೇಳಿ ಹೆಸರು ಬಂದದ್ ಹ್ಯಾಂಗ್ ಗೊತ್ತೀತ? ಈ ನಾಡನ್ನ ಆಗಿನ ಕಾಲದಂಗೆ ಕುಂದವರ್ಮ ಅನ್ಕೊಂಡೊಬ್ಬ ರಾಜ ಆಳ್ತಿದ್ದ ಅಮ್ರ. ಕುಂದೇಶ್ವರ ದೇವಸ್ಥಾನ ಕಟ್ಟಿದ್ದು ಅವನೇ ಅಮ್ರ. ಹಂಗಾಯಿ ಅವನಿಂದನೇ ಈ ಹೆಸರು ಬಂತಂತ ಕೆಲವ್ರು ಹೇಳಿರೆ. ಇಲ್ಲಿ ಕುಂದ ಅಂದ್ರೆ ಮಲ್ಲಿಗೆ ಹೂಗ್ ಹೊಸ್ತಿದಿತ್, ಅದಕ್ಕೆ ಬಂದದ್ದಂತ ಇನ್ ಕೆಲವ್ರು. ಮನಿ ಕಟ್ಟು ಬೇಕಾದ ಕುಂದ ಅಂದ್ರ ಕಂಬ ಮಸ್ತ್ ಸಿಕ್ತಿದಿತ್, ಅದಕ್ಕೆ ಈ ಹೆಸರು ಬಂತಂತ ಮತ್ ಕೆಲವ್ರು ಹೇಳ್ತ್ರು. ಯಾರ್ ಎಂತದೇ ಹೇಳಿ, ಕುಂದಾಪುರ ಅಂಬ ಹೆಸರು ಲಾಯ್ಕಿತ್ತು. ಅಲ್ದ ಹೆಣೆ ನಿವೇದಿತಾ?
5: ಹೌದ್ ಸುನೇತ್ರ, ಈ ಇಡೀ ಊರ್ ಇತ್ತಲೆ ಇದು ಪರಶುರಾಮ ಸೃಷ್ಟಿ ಅಂಬ, ಅದ್ಕೆ ಇಲ್ಲಿನ ಜನರಿಗ ಶುಲ್ಬದಂಗ ಕೆಟ್ಟದಾತಿಲ್ಲ ಅಂದ ಜನ ನಂಬತ್ರ. ಮತ್ತ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳು ಮಸ್ತಿತ್ತು. ಈಜಿಪ್ಟ್ನ ನೈಲ್ ನದಿ ಬಿಟ್ರೆ ನಮ್ ಪಂಚಗಂಗಾವಳಿ ನದಿಯೇ ಸೈಯಂಬ್ರ. ಅರಬ್ಬಿ ಸಮುದ್ರ ಇತ್ತು, ಪಶ್ಚಿಮ ಘಟ್ಟ ಇತ್ತು. ಹೀಗೆ ಪ್ರಕೃತಿ ಸೌಂದರ್ಯ ಹೊಸ್ರ ನಮ್ಮೂರ್. ಅದು ಅಲ್ದೆ ಪೋರ್ಚುಗೀಸ್ರು ಇಲ್ಲಿ ಆಳ್ವಿಕೆ ಮಾಡಿರಂಬ್ರು. ಆಗಿನ ಕಾಲದಂಗ ಬಸ್ರೂರ್ ಬಾಳ ಪ್ರಸಿದ್ಧಿ ಆಯ್ತಂಬ್ರು. ಅಲ್ಲಿಂದ್ಲೇ ಅವರು ವ್ಯಾಪಾರ ವಹಿವಾಟು ನಡೆಸ್ತಿದ್ರಂಬ್ರು. ನಮ್ ಮೈಸೂರ್ ಹುಲಿ ಟಿಪ್ಪು ಸುಲ್ತಾನಂಗೆ ಇಲ್ಲಿನ ಒಳ್ಳೆ ತಳಿ ಮೀನಂದ್ ಬೇಕಿತ್ತಂ. ಬ್ರಿಟಿಷ್ರ ಇಲ್ಲಿ ಆಳಿರ್ ಅಂತ ಹೇಳ್ತ್ರಪ್ಪ. ಅಷ್ಟೇ ಅಲ್ಲ, ಬೇರೆ ರಾಜರು ಆಳ್ವಿಕೆ ಮಾಡಿರಂ. ಸೂರಾಲಂಗ್ ಈಗ್ಲೂ ನಾವ್ ಅರಮನಿ ಶಿಲ್ಪ ಮತ್ ಬೇರೆ ಬೇರೆ ಅವಶೇಷಗಳನ್ನು ಕಾಣ್ಲಕ್. ಇನ್ ಹಬ್ಬಗಳ ಬಗ್ಗೆ ಹೇಳುದಾರೆ ಎಂತ ಕೇಂತ್ರಿ, ಆಸಾಡಿ ಅಮಾಸಿಯಿಂದ ಶುರು ಆರೆ ವರ್ಷಿಡೀ ಒಂದಲ್ಲ ಒಂದು ಹಬ್ಬುವೆ. ಯಕ್ಷಗಾನ, ಹೌದರಾಯನ ವಾಲ್ಗ, ಕಂಬಳ, ಹೂಗಿನ ಕೋಲು, ಚಿಕ್ಕಮೇಳ, ಹೊಸ್ತ್ ಎಂತ ಇತ್ತು ಎಂತಿಲ್ಲ ಹೇಳಿಕಂಬ. ಈ ಭಾಷೆ, ಸಾಹಿತ್ಯ, ಕ್ರೀಡೆ, ಸಿನಿಮಾ, ಸ್ವಾತಂತ್ರ್ಯ ಹೋರಾಟ, ವೈದ್ಯಕೀಯ, ವ್ಯವಹಾರ, ರಾಜಕೀಯ ಕ್ಷೇತ್ರಕ್ಕೆ ಸಾವಿರಾರು ಜನ ಸಾಧಕರನ್ನ ಕೊಟ್ಟಿತ್. ಕನ್ನಡದ ಮೊದಲನೇ ಕಾದಂಬರಿ ಯಾವ್ದು ಹೇಳಿಕಾಂಬ? ಹಾ, ಇಂದಿರಾಬಾಯಿ. ಇದನ್ ಬರದ್ ಯಾರ್ ಗೊತ್ತಿತ್ತ? ನಮ್ ಗುಲ್ವಾಡಿ ವೆಂಕಟರಾಯರ್. ಕನ್ನಡ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟವ್ರಲ್ ನಮ್ ಕಡಲ ತಡಿಯ ಭಾರ್ಗವ ನಮ್ಮೂರಿನವ್ರು.
6: ಕಟ್ಟುವೆವು ನಾವು ಹೊಸ ನಾಡೊಂದನು, ಹಾಡ್ ಬರ್ದ್ ಸ್ವಾತಂತ್ರ್ಯ ಕಿಚ್ಚಿನ್ ಹಬ್ಸದ್ ಅಡಿಗ್ರ ನಮ್ಮವ್ರೆ. ನಂಗಿಷ್ಟು ಗೊತ್ತಿತ್ತು. ನಾಗರತ್ನಕ್ಕ, ನೀವಿನ್ ಹೇಳ್ತ್ರಿಯಾ?
4: ಅಕ್ ನಿವೇದಿತ, ಅಷ್ಟೇ ಅಲ್ದೆ ಸಂವಿಧಾನ ರಚನೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ ಬೆನಗಲ್ ಕುಟುಂಬದ ರಂಗರಾವ್, ರಾಮರಾವ್, ಶಿವರಾವ್ ಸಹೋದರರು ಇಲ್ಲಿನವರೇ. ಹಿಂದಿ ಚಿತ್ರರಂಗದ ಗುರುದತ್ತ, ವಸಂತಿ ಪಡುಕೋಣೆ, ದೀಪಿಕಾ ಪಡುಕೋಣೆ, ರಘುರಾಮ ಶೆಟ್ಟಿ, ಪ್ರಕಾಶ್ ಪಡುಕೋಣೆ, ಉಪಾಧ್ಯಾಯ ಕೊರ್ಗಿ, ಮಾಲತಿ ಹೊಳ್ಳ, ಕೋಟ ಶ್ರೀನಿವಾಸ ಪೂಜಾರಿ, ವೈದೇಹಿ, ಎಎಸ್ ಎನ್ ಹೆಬ್ಬಾರ್, ವಾಮನ ಕಾಮತ್, ರಿಶಾಂಕ್ ದೇವಾಡಿಗ, ಡುಂಡಿರಾಜ, ರಮೇಶ್ ಭಟ್, ಯೋಗರಾಜ್ ಭಟ್, ಉಪೇಂದ್ರ, ಕಾಶಿನಾಥ್, ಗುಣ್ಮಿ ಚಂದ್ರಶೇಖರ್ ಐತಾಳ, ಅಪ್ಪಣ್ ಹೆಗಡೆ, ರವಿ ಬಸ್ರೂರ್, ರಿಷಬ್ ಶೆಟ್ಟಿ, ಹಿಂಗ್ ಹೇಳ್ತಾ ಹೋರೆ ಮಸ್ತ್ ಜನ ಇದ್ರ. ಇವರೆಲ್ಲ ಕುಂದಗನ್ನಡದ ಮಣ್ಣಲ್ಲಿ ಹುಟ್ಟಿ ಈ ನಾಡಿನ ಕೀರ್ತಿನ ಬೇರೆ ಊರಲ್ಲಿ ಮೆರೆಸ್ದವ್ರ. ಅದ್ಕೆ ಹೇಳುದ ಕುಂದಾಪುರದವ್ರ ಯಾವ್ದಕ್ಕಾದ್ರೂ ಹಿಂದಾಪುರ ಅಂದ ಹೇಳಿ. ಕುಂದಾಪುರ ಕನ್ನಡಕ್ಕೆ ಕಿವಿ ಹಾಪೋರಿಗೆ ಇಲ್ಲಿನ ಸಂಸ್ಕೃತಿ ತೋರ್ಸು ಸುಮಾರು ಪದಪುಂಜಗಳ, ನುಡಿಗಟ್ಟುಗಳ, ರೂಪಕಗಳ ಮತ್ತ ಮತ್ತೆ ಕಾಂಬುಕೆ ಕೇಂಬುಕೆ ಸಿಕ್ಕತ್ತ. ಮಂಡಿ ಅಂದ್ರೆ ಮಂದಾರ್ತಿ ಚಂಡಿ, ಜಾಂಟಿ ಕಾಲ್ ಬೊಬ್ಬರ್ಯ, ಮ್ಯಾಳು ಹೊರಟದ್ ಎಲ್ಲಿಗ ಪೆಟ್ಟಿಗೆ ಕಟ್ಟಿರ್ಯಾ, ಬರೀ ಚಪ್ಪದ್ ವಾಸಿ ಬೆರ್ಚಪ್ಪ ನಿಂತಂಗಿತ್ತ. ಇಂಥ ನೂರಾರು ಪದ ನಮ್ ದೈವ ದೇವ್ರ ನಂಬಿಕೆ ಆಚರಣೆ ಹರ್ಕಿ ಜೊತೆಗೆ ಸೇರ್ಕಂಡಿತ್ತ. ಕುಂದಾಪುರ ಭಾಷೆ ಸಾವಿರ ವರ್ಷದ ಗಟ್ಟಿ ಭಾಷೆ. ಈ ಭಾಷೆ ಒಗಟ ಗಾದಿ ಹಾಡ ಕುಣ್ತ ಜನ ಜೀವನದೊಳಗೆ ಸೇರ್ಕಂಡೇ ಇತ್ತ. ಊರಲ್ಲಿ ಇರ್ಲಿ ಪರ ಊರಲ್ಲಿ ಇರ್ಲಿ ನಮ್ ಮಕ್ಳ ಕುಂದಾಪುರ ಭಾಷೆಯಲ್ಲೇ ಮಾತಾಡ್ಕ. ನಮ್ ಊರ್ ಸಂಸ್ಕೃತಿ ಮರೂಕಾಗ. ಹಂಗಾಯಿ ಇಂಗ್ರುಟ್ಟಿ ಬಿಡಿ ಕುಂದಾಪುರ ಕನ್ನಡ ಮಾತಾಡಿ. ಅದ್ಕೆ ಅಲ್ದೆ ನಮ್ ಊರಿನ ಮಕ್ಕಳೆಲ್ಲ ಸೇರ್ಕಂಡ ಆಸಡಿ ಅಮಾಸಿ ದಿನ ವಿಶ್ವ ಕುಂದಾಪುರ ದಿನ ಅಂತೇಳಿ ಒಂದ್ ಆಚರಣೆಯೇ ಶುರು ಮಾಡ್ಕೊಂಡಿರೋ. ಇದಕ್ಕೆ ನಮ್ ದೇಶದಂಗ್ ಮಾತ್ರ ಅಲ್ಲ, ಪರದೇಶದವ್ರು ಸಪೋರ್ಟ್ ಮಾಡ್ತಾರಮ್ರ. ಒಳ್ಳೆ ರೀತಿಯಲ್ಲಿ ಈ ಸಲೂ ಆಚರಣೆ ಮಾಡ್ಕಂದ್ ಹೇಳಿ ಮಾಡಿರ. ಪ್ರತಿ ವರ್ಷೂ ಬೇರೆ ಬೇರೆ ರೀತಿ ಕಾರ್ಯಕ್ರಮ ಎಲ್ಲ ಬದಿಗೂ ನಡೀತಿರುತ್ತೆ ಕಾಣಿ. ಹೆಂಗೆ ನಾವು ಓಪನ್?
0: ಹೌದೇ ನಾಗರತ್ನಕ್ಕ, ಆಸಾಡಿಗೆಲ್ಲ ಆಸಾಡಿ ಒಡ್ರ ಅಂತರಲ್ದ, ನಮ್ದು ಕುಂದಾಪುರ ಕನ್ನಡದ ಒಡ್ರಿ ಅಂತ ಹೇಳಿ ಹೇಳ್ಕೊಂಡು ಒಂದ್ ಹಬ್ಬ ಮಾಡಿ ಬಿಡುವ.
4: ಹಾ ಎಲ್ಲ ಸೇರಿ ಹೋಪ ಹೋಪ. ಈಗ ಬರೀ ಮಾತೇ ಬೇಡ ಅನ್ಕಂಡ್ ಹೇಳಿ ಕುಂದಾಪುರ ಭಾಷೆಗೆ ಒಂದೆರಡ್ ಹಾಡು ಹೇಳಿತ್ತ. ಈಗ ಪಂಚಮಿ ವೈದ್ಯ ತೆಕ್ಕಟ್ಟೆ ಹಾಡಿದ ಒಂದ್ ಹಾಡು ಕೇಳಿಯಕ್ಕ.
1: ಆಸಾಡಿ ಹಬ್ಬ ಬಂದ್ರು ಮಳಿ ಬಂದದಷ್ಟು ಕಾಂತಿಲ್ಲೇ, ಮಳಿ ಇಲ್ದಿದ್ ಬ್ಯಾಸಾಯ ಎಂತ ಆತೋ ಗೊತ್ತಿಲ್ಲೇ. ಆಸಾಡಿ ಹಬ್ಬ ಬಂದ್ರು ಮಳಿ ಬಂದದಷ್ಟು ಕಾಂತಿಲ್ಲೇ, ಮಳಿ ಇಲ್ದಿದ್ ಬ್ಯಾಸಾಯ ಎಂತ ಆತೋ ಗೊತ್ತಿಲ್ಲೇ. ಮಕ್ಳಿಗೋ ಶಾಲಿಗ್ ರಜಿ ಕೊಟ್ಟದ್ದೇ ಸಾಲ, ನಮ್ದೀಗ ಬ್ಯಾಸಾಯ ಮಾಡುಕ್ಕೆ ದೊಡ್ಡ ಸಾಲ. ಮಕ್ಳಿಗೋ ಶಾಲಿಗ್ ರಜಿ ಕೊಟ್ಟದೇ ಸಾಲ, ನಮ್ದೀಗ ಬ್ಯಾಸಾಯ ಮಾಡುಕ್ಕೆ ದೊಡ್ಡ ಸಾಲ. ಮರು ಕಡ್ದು ಆಯ್ತು ಗೆದ್ದಿ ಮುಚ್ಚಿ ಆಯ್ತು, ಮರು ಕಡ್ದು ಆಯ್ತು ಗೆದ್ದಿ ಮುಚ್ಚಿ ಆಯ್ತು.

0: ಅಲ್ಲ ಮಕ್ಳೆ, ಮೈಕ್ ಮುಂದ್ ಕೂಕಂಡು ವರ್ಲು ಶುರು ಮಾಡಿ ಎಷ್ಟೊತ್ತಾಯ್ತ? ಒಂಚೂರ್ ಮನಿ ಬದಿ ಜ್ಞಾನ ಇತ್ತ ನಿಮ್ಗೆ? ಸಾಕ್ ಸಾಕ್ ಹೋಪತ್ತೆ.
1: ಅಕ್ಕ ಅಕ್ಕ ಅಕ್ಕ, ಇಷ್ಟೋತ್ತವರಿಗೆ ಇಲ್ಲಿ ಕೂಕಂಡ ನಾವೀಗ ಎಲ್ರಿಗೆ ಕುಂದಾಪುರ ದಿನಾಚರಣೆ ಶುಭಾಶಯ ಹೇಳ್ದಿರ್ ಹೆಂಗೆ? ಹೆಂಗ್ ಹೇಳಕ್ ಹೇಳಿ, ಕುಂದಾಪುರ ಅಂದ್ರೆ ಹೇಳ್ಕೊಂಡು ಎಲ್ಲಿವರೆಗಿತ್ತು ಅಷ್ಟು ದೊಡ್ಡಕ್ ನಾವು ಹೊರ್ಲಕ್ಕೀಗ ಎಲ್ಲ ಒಟ್ಟಿಗೆ ಹೇಳ್ವಾ? ಸುನೇತ್ರ, ನಿವೇದಿತ, ನಾಗರತ್ನಕ್ಕ ಎಲ್ಲ ಹೇಳ್ವಾ?
2: ಎಲ್ರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಶುಭಾಶಯ.
0: ಹಾಯ್ ಬತ್ತೋ ಅಕ್ಕ.
3: ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ನಮ್ಮ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಸ್ವರ ಸಂಯೋಜನೆಯಲ್ಲಿ ಈ ಒಂದು ಗೀತೆ ಇದೀಗ ಮೂಡಿ ಬರಲಿದೆ. ಇದು ಕನಕದಾಸರ ಒಂದು ರಚನೆಯನ್ನ ಕೇಳೋಣ. ವೆಂಕಟರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1962 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತ ಈ ಒಂದು ದುಃಖಕರದ ಹಾಡನ್ನ ನಮ್ಮ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಕೇಳುಗರೆ, ರೇಡಿಯೋ ಕುಂದಾಪುರ 89.6 ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಈ ಒಂದು ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಜೀವನ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಅದು ಭಾಮ ಭಾಮ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಇದು ನಾಗೇಂದ್ರ ಹಾಗೂ ಎಲ್ಲಾರೀಶ್ವರಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಈ ಒಂದು ಗೀತೆ ಇದೀಗ ಪ್ರಸಾರವಾಗಲಿದೆ. ಈ ಒಂದು ಚಿತ್ರ ತೆರೆ ಕಂಡಂತ ವರ್ಷ 1964 ತೆರೆ ಕಂಡಿರುವಂತ ಒಂದು ವರ್ಷ. ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಈ ಒಂದು ಅದ್ಭುತವಾದಂತ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ಕೂಲ್ ಮಾಸ್ಟರ್ ಎನ್ನುವಂತ ಒಂದು ಚಿತ್ರದ ಗೀತೆ, ಬಾಮೆಯ ನೋಡಲು ತಾ ಬಂದ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಸುಲಮಂಗಳಂ ರಾಜಲಕ್ಷ್ಮಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ, ಟಿಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಬಿ ಆರ್ ಪಂತುಲು, ಎಂ ವಿ ರಾಜಮ್ಮ, ಬಾಲಕೃಷ್ಣ, ಉದಯ್ ಕುಮಾರ್, ಸಾವುಕಾರ್ ಜಾನಕಿ, ಹಾಗೆ ನಮ್ಮ ನರಸಿಂಹರಾಜು ಅವರ ಒಂದು ಅದ್ಭುತವಾದಂತಹ ನಟನೆಯ ಒಂದು ಅದ್ಭುತವಾದಂತಹ ಗೀತೆ, ಹಾಗೆ ಇಂತಹ ಒಂದು ಅದ್ಭುತವಾದಂತಹ ಹಾಡುಗಳು ಮರೆಯುವುದು ಉಂಟೆ, ಅದೇ ನಮ್ಮ ಕನ್ನಡ ಅಲ್ಲವೇ ಎಂದು ಹೀಗೆ ಹೇಳುತ್ತಾ, ಹಾಗೆ ಶ್ರೋತೃಗಳೇ, ವಧು ಪರೀಕ್ಷೆಯಲ್ಲಿ ಒಂದು ಸಾಂಪ್ರದಾಯಿಕವಾದ ಚೌಕಟ್ಟಿನ ಹಾಡು, ಅದರಲ್ಲಿಯೂ ತಿಳಿ ಹಾಸ್ಯವಾದ ಅದ್ಭುತ ನಟನೆಯ ಒಂದು ಸಮಾಗಮದ ಅದ್ಭುತ

ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಅಣ್ಣ ತಂಗಿ ಎನ್ನುವಂತ ಒಂದು ಚಿತ್ರದ ಅದ್ಭುತವಾದಂತಹ ಗೀತೆಯನ್ನ ಪಿ ನಾಗೇಶ್ವರ ರಾವ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದು ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1958 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಜಯಮ್ಮ ಹಾಗೂ ಬಿ ಸರೋಜಾ ದೇವಿ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಜೀವನದ ಪಾಠ ಹೇಳುವ ಸುಂದರವಾದಂತಹ ಈ ದಿನ ಇಂತಹ ಅಪರೂಪದ ಅರ್ಥವಿಲ್ಲದ ಹಾಡುಗಳನ್ನ ಈಗಲಿನ ಕಾಲದಲ್ಲಿ ಬರುವುದಿಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ಶ್ರೋತೃಗಳೇ, ದೇಶಿ ಮಣ್ಣಿನ ಸೊಗಸು ಅಂದರೆ ಏನು ಎಂದು ಈ ಹಾಡಿನ ಮೂಲಕ ನಾವು ನೋಡಿ ಅರಿಯಬಹುದು ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯಂತ ಸಾಗೋಣ.

ಪಾಠ ಕಲಿತಾನೋ, ಓದು ಬಾರದ ಹಳ್ಳಿ ಐದ ಬೀರ ಹಿಂದೆ ಉಳಿದಾನೋ. ಕಲಿತ ಹಳ್ಳಿ ಐದನ ಮುಂದೆ

0: ಏನು
1: ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಇದೀಗ ಒಂದು ಅದ್ಭುತವಾದಂತಹ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಅದುವೇ ಕೃಷ್ಣ ಗಾರುಡಿ ಎನ್ನುವಂತ ಒಂದು ಚಿತ್ರದ ಗೀತೆ, ಅದರಲ್ಲಿ ಪೊಂಬೆಯಾಟವಯ್ಯ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು ನಮ್ಮ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆಯನ್ನ ಕೇಳೋಣ. ಪೆಂಡಾಲ ನಾಗೇಶ್ವರ ರಾವ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1958 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ನರಸಿಂಹರಾಜು, ರೇವತಿ ಹಾಗೂ ರಮಾ ದೇವಿ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತಹ ಗೀತೆ. ಎಷ್ಟು ಸಲ ಕೇಳಿದರು ಮತ್ತೆ ಮತ್ತೆ ಕೇಳಬೇಕೆನಿಸುವಂತಹ ಮಾಧುರ್ಯವಾದಂತಹ ಹಾಡು. ಹಾಗೆ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸರಿ ಸಾಟಿ ಯಾರು ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಎಂತ ಒಂದು ಸಾಂತ್ವನ ನೀಡುವಂತ ಅದ್ಭುತವಾದಂತಹ ಈ ಒಂದು ಗೀತೆಯತ್ತ ಸಾಗೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಇದರಲ್ಲಿ ಅಮರ ಶಿಲ್ಪಿ ಜಕಣಾಚಾರಿ ಎನ್ನುವಂತಹ ಒಂದು ಚಿತ್ರದ ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಶ್ರೋತೃಗಳೇ, ಚೆಲುವಾಂತ ಚೆನ್ನಿಗನೆ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ನಮ್ಮ ಪಿ ಸುಶೀಲಮ್ಮ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಚಿ ಸದಾಶಿವಯ್ಯ ಅವರ ಒಂದು ರಚನೆಯನ್ನ ಕೇಳೋಣ. ರಾಜೇಶ್ವರ ರಾವ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಂತ ಒಂದು ವರ್ಷ. ಇದು ಕಲ್ಯಾಣ್ ಕುಮಾರ್ ಹಾಗೂ ಬಿ ಸರೋಜಾ ದೇವಿ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತ ಒಂದು ಉತ್ತಮವಾದಂತ ಇದು ಗೀತೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ನಮ್ಮ ಪಿ ಸುಶೀಲಮ್ಮ ಅವರಿಗೆ ನಮ್ಮ ಒಂದು ವಾಹಿನಿಯ ಕಡೆಯಿಂದ ಒಂದು ಹೃದಯ ಪೂರ್ವಕವಾದಂತಹ ನಮನಗಳನ್ನ ಸಲ್ಲಿಸಲೇಬೇಕು. ಎಂತಹ ಒಂದು ಅದ್ಭುತವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಹಾಡಿರುತ್ತಾರೆ ನಮ್ಮ ಸುಶೀಲಮ್ಮ ಅವರು.

ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರ 89.6 ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಈ ಒಂದು ರೇಡಿಯೋ ವಾಹಿನಿಯಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಹಾಕವಿ ಕಾಳಿದಾಸ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಹೊನ್ನಪ್ಪ ಭಾಗವತರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಚೆಲುವಯ್ಯ ಚೆಲುವೋ ತಾನಿ ತಂದನ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದು 1955 ತೆರೆ ಕಂಡಂತ ಒಂದು ವರ್ಷ. ಹಾಗೆ ಈ ಒಂದು ಹಿಂದಿನ ಕಾಲದ ಜನಪ್ರಿಯವಾದಂತಹ ಚಿತ್ರ ಕೂಡ ಇದು. ಹಾಗೆ ತುಂಬಾ ಮೊದ್ದಾದಂತಹ ಒಂದು ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಶ್ರೋತೃಗಳೇ, ಹಾಗೆ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ.

ಸುಗಂಧ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳು. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆಯನ್ನು ಕೇಳೋಣ. ವೆಂಕಟರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ ಚಿನ್ನದಂತೆ ಚಿನ್ನ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು 1962 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತಹ ಗೀತೆ. ಎಂತಹ ಒಂದು ಅದ್ಭುತವಾದಂತ ಗೀತೆ! ಈಗಿನ ಕಾಲದಲ್ಲಿ ಇಂತಹ ಹಾಡುಗಳು ಮಾಯಾ ಲೋಕದಲ್ಲಿ ಇದೆ ಅಂತ ಹೇಳ್ತು ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಇದು ಈ ಹಾಡು ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರವಾಗ್ತಾ ಇದೆ. ಶ್ರೋತೃಗಳೇ, ತಾವೆಲ್ಲ ಕೇಳಿ ಆನಂದಿಸಿ ಇಂದು ಇಂತಹ ಒಂದು ಅಪರೂಪದ ಗೀತೆಯನ್ನ.

ಆನಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ದೇವ ದರ್ಶನ ಮತೋರಯ ಎಂಥ ಒಂದು ಅದ್ಭುತವಾದಂತ ಗೀತೆಯನ್ನ ಇದೀಗ ನಮ್ಮ ಘಂಟಸಾಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನವು ಈ ಒಂದು ಗೀತೆಯಲ್ಲಿ ಅಡಗಿದೆ. ಹಾಗೆ ಇದು 1956 ತೆರೆ ಕಂಡಿರುವಂತ ಒಂದು ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ರಾಜ ರಾಜೇಶ್ವರಿಯ ವರ ಪುತ್ರ ಕನ್ನಡಿಗರ ಆರಾಧ್ಯ ದೈವ ರಾಗಲು ಈ ರೀತಿಯ ಚಿತ್ರಗಳೇ ಈ ಕಾರಣ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅದು ನಮ್ಮ ಅಣ್ಣವರಿಗೆ ಎಂತಹ ಒಂದು ನಟನೆಯನ್ನು ಕೂಡ ನಮ್ಮ ಡಾಕ್ಟರ್ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಲು ಸಿದ್ಧ. ಹಾಗೆ ಮನುಷ್ಯನ ಭಾವನೆಗಳನ್ನ ಈ ಒಂದು ಸಂಗೀತದ ಮೂಲಕ ವ್ಯಕ್ತಪಡಿಸುವುದು ಒಂದು ಸುಂದರವಾದಂತ ಮನಸ್ಸುಳ್ಳ ಆತ್ಮಗಳಿಗೆ ಮಾತ್ರ ಸಾಧ್ಯ ಅಂತ ಹೇಳಲು ನಾನು ಇಷ್ಟಪಡುತ್ತೇನೆ ಶ್ರೋತೃಗಳೇ. ಹಾಗೆ ಈ ಒಂದು ಸುಂದರ ಗೀತೆಯತ್ತ ಸಾಗೋಣ. ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದ.

0: ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಶ್ರೋತೃಗಳೇ, ಭೂ ಕೈಲಾಸ ಎನ್ನುವಂತ ಒಂದು ಚಿತ್ರದ ಗೀತೆ, ದೇವ ದೇವ ಧವಳಾಚಲ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ ಇದು. ಆರ್ ಸುದರ್ಶನಂ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಈ ಒಂದು ಚಿತ್ರ 1958 ತೆರೆ ಕಂಡಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆ.
1: ದಾನವದೈ ಕುಲಾನವ ಚಂದ್ರ ಕರ್ಮ ಬರಂಗೆ ನಮೋ ನಮೋ. ದಾನವದೈ ಕುಲಾನವ ಚಂದ್ರ

ಗಣಪತಿ ಪಾರ್ವತಿ ಮುಖ ಪಂಕಜವನು ಜಗತಿ ಪರತಿ ಬೆಗೆ ನಮೋ ನಮೋ ಪರಗತಿ ಪಾರ್ವತಿ ಮುಖ ಪಂಕಜವನು ಜಗತಿ ಪರತಿ ಬೆಗೆ ನಮೋ ನಮೋ ಹರವನು ಲೀಲಾ ಜಾಗದಿ ಲೀಲಿಗೆ ನಮೋ ನಮೋ ಹರವನು ಲೀಲಾ

ಚಂದ್ರ ಕಲಾಧರ ಚಿನ್ಮಯ ರೂಪದ

ನಾರದ ಹೃದಯ ವಿಹಾರಿ ನಮೋ ನಮೋ ನಾರದ ಹೃದಯ ವಿಹಾರಿ ನಮೋ.

89 ಚುಕ್ಕೆ 6 ಸುಮಧುರವಾದಂತ ಹಳೆಯ ಚಿತ್ರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಇದೀಗ ಕೇಳೋಣ ಓಹಿಲೇಶ್ವರ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ಒಂದು ಅದ್ಭುತವಾದಂತ ಗೀತೆ. ಈ ಒಂದು ಗೀತೆ ಯಾವುದೆಂದರೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಪಿ ಘಂಟಸಾಲ ಅವರ ಒಂದು ಮಧುರವಾದಂತ ಕಂಠಸಿರಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ಹಾಗೆ ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನ, ಇದು 1956 ತೆರೆ ಕಂಡಿರುವಂತ ಒಂದು ವರ್ಷದ ಅದ್ಭುತವಾದಂತ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಕೇಳಿ ಆನಂದಿಸಿ.

ಬಲಿಗಾಲು ವಿಷವದಾದ ನ್ಯಾಯವೆಲ್ಲಿದೆ ಕಾಮದೇವ ಕಾವು ತರಲು ಎಲ್ಲಿ ರಕ್ಷಣೆ ತಾಯಿ ಬಾಲು ವಿಷವದಾದ ನ್ಯಾಯದಲ್ಲಿ

ನಾಮ ಮಂತ್ರ ಒಂದೇ ಅಮರ ದೇವಿಗೆ ಪರಮೇಶ ಪ್ರಾಣ ಜ್ಯೋತಿ ಮರಳಿ ಕಾರಯ ಮರಳಿ ಕಾರಯ ಮರಳಿ

ಕುಂದಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿಗಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ. ಎರಡು ರಂಬೆಯ ನಡುವೆ ಬೆಳೆದ ಬಿಳಿ ಗುಲಾಬಿ ಹೂವಿದು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ರಘುನಾಥ್ ಪಾಣಿಗ್ರಾಣಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಆಹಾ ಎಂಥ ಒಂದು ಅರ್ಥಪೂರ್ಣವಾದಂತಹ ಭಾವನಾತ್ಮಕವಾದಂತಹ ಸುಶ್ರಾವ್ಯವಾದಂತಹ ಗಾಯನದಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರ 89.6 ಇದರಲ್ಲಿ ಕೇಳಿ ಆನಂದಿಸೋಣ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಈತನೀಗ ವಾಸುದೇವನು ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕನಕದಾಸರ ಒಂದು ರಚನೆಯನ್ನ ಕೇಳೋಣ. ಎಂ ವೆಂಕಟರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನವು ಕೂಡ ಈ ಒಂದು ಚಿತ್ರದಲ್ಲಿ ಮೂಡಿ ಬಂದಿದೆ. ಹಾಗೆ ಇದು 1962 ತೆರೆಕಂಡಿರುವಂತ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃಗಳೇ, ಸಾಟಿ ಇಲ್ಲದ ನಟ, ಮರೆಯಲಾಗದ ಅತಿ ಮಧುರವಾದಂತಹ ಗಾಯಕ, ಎಂತಹ ಅಪೂರ್ವ ಸಂಗಮ, ಬಣ್ಣಿಸಲು ಪದಗಳೇ ಸಾಲದು. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಇಂತಹ ಒಂದು ವೈಭವ ಬಂದಿದ್ದೇ ಬರಲಿ ಎಂದು ಕನ್ನಡಿಗರಾದ ನಾವೆಲ್ಲ ಆ ದೇವರ ಪಾದದಲ್ಲಿ ಪ್ರಾರ್ಥಿಸೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಇದು ಗಾಳಿ ಬಂದಾಗ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತ ಗೀತೆ. ಇದು 1956 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಶ್ರೋತೃಗಳೇ, ಕುಂಕು ಸೃಷ್ಟಿಯಲ್ಲಿ ಇಲ್ಲ, ನೋಡುವವರ ಒಂದು ದೃಷ್ಟಿಯಲ್ಲಿ ಇದೆ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯತ್ತ ಸಾಗೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ. ಇದೀಗ ಕೇಳೋಣ ಚಂದ್ರಕುಮಾರ ಎನ್ನುವಂತ ಒಂದು ಚಿತ್ರದ ಗೀತೆ, ಬಣ್ಣದಿಂದ ಬಂಗಾರದ ತಂದ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ನಮ್ಮ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಚಂದ್ರಕುಮಾರ ಚಿತ್ರದ ಸಂಗೀತ ಗೀತೆಗಳು, ಸುಮಧುರವಾದಂತಹ ಹಳೆಯ ಗೀತೆಗಳು, ಎಂದಿಗೂ ಅಜರಾಮರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇಂಥ ಒಂದು ಸುಂದರವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳ್ರೆ ಹೆಂಗಿರುತ್ತೆ ಕಾಂಬೋ?

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಸಿದ್ದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ

0: ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷ

0: ಸ್ವರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಏಯ್ ಕ್ಯಾಮ್ರಾ ಆಕ್ಷನ್ ಸಾಂಗ್. ಅಲ್ಲ ಏನು ಇಲ್ಲ ನನ್ನ ಕೈಯಲ್ಲಿ. ನಾನು ಯಾಕೆ ಇದನ್ನು ಹೇಳಿದೆ ಅಂದ್ರೆ, ನಮ್ಮ ಮುಂದೆ ಒಬ್ರು ಅತಿಥಿಗಳು ಕೂತಿದ್ರೆ ಅವರು ಕಂಡ್ರ ಕ್ಯಾಮ್ರಾ ನೆನಪತ್ತೆ. ಯಾಕಂದ್ರೆ ಅವ್ರ ಕ್ಯಾಮ್ರಾ ಹಿಡಿದು 50 ವರ್ಷ ಆಯ್ತಂಬ್ರು. ನಮ್ಮ ಕುಂದಾಪುರದಲ್ಲಿ ಸುಮಾ ಡಿಜಿಟಲ್ ಸ್ಟುಡಿಯೋ ಅನ್ನ ಇಟ್ಕೊಂಡು ಎಷ್ಟೋ ವರ್ಷಗಳಿಂದ ನಮ್ಮ ಕುಂದಾಪುರದ ಅದೆಷ್ಟೋ ಮುಖಗಳ ಫೋಟೋವನ್ನ ಕ್ಲಿಕ್ ಕ್ಲಿಕ್ ಕ್ಲಿಕ್ ಅಂತ ಕ್ಲಿಕ್ ಮಾಡಿದವರು ನಮ್ಮೊಟ್ಟಿಗೆ ಶ್ರೀನಿವಾಸ್ ಶೇಟ್ ಅವರು ಇದ್ದಾರೆ. ಸರ್ ನಮಸ್ಕಾರ, ನಮ್ಮ ಕುಂದಾಪುರ ಮಾತುಕತೆಗೆ ಸ್ವಾಗತ.
3: ನಮಸ್ತೆ.
2: ಹೆಂಗಿದ್ರಿ, ಹುಷಾರಿದ್ರ್ಯಾ?
3: ಹುಷಾರಿದ್ದೆ.
2: ಓಕೆ, ಈಗ ಫೋಟೋ ತೆಗಿಯೋದು ಈಗಿನವರಿಗೆಲ್ಲ ಒಂದು ಹಾಬಿ ಹಾಬಿ ಅಂತಾನು ಅಲ್ಲ, ಎಲ್ಲರ ಕೈಯಲ್ಲೂ ಒಂದೊಂದು ಮೊಬೈಲ್ ಇಪ್ಪುಕೋ, ಎಲ್ಲರೂ ಕ್ಲಿಕ್ ಕ್ಲಿಕ್ ಕ್ಲಿಕ್ ಮಾಡೋರು. ಎಷ್ಟು ಕ್ಲಿಕ್ ಮಾಡ್ತಾರೆ ಅವ್ರಿಗೆ ಲೆಕ್ಕವೇ ಇಲ್ಲ. ಆದ್ರೆ ನೀವೊಂದು 50 ವರ್ಷದ ಹಿಂದೆ ನೀವು ಕ್ಯಾಮ್ರಾ ಹಿಡಿದಿದ್ರಲ್ಲ, ಆ ಕಾಲದಲ್ಲಿ ಪ್ರತಿಯೊಂದಕ್ಕೂ ಲೆಕ್ಕ ಇದ್ದಿತ್ತು.
3: ಲೆಕ್ಕ ಇದ್ದಿತ್ತು,
2: ರೀಲ್ ಎಷ್ಟು ಹೋಯ್ತು, ಎಷ್ಟು ಅಷ್ಟು ಜಾಗ್ರತೆಯಲ್ಲಿ ಫೋಟೋ ತೆಗಿತ ಅಂತ ಕಾಲದಲ್ಲಿ ನೀವು ಕ್ಯಾಮ್ರಾ ಹಿಡಿದವರು. ಸೊ ಆಗಿನ ಕಾಲಕ್ಕೆ ಕ್ಯಾಮ್ರಾ ಹಿಡಿಯೋದಕ್ಕೆ ಕಾರಣ ಎಂತ ಸರ್, ಎಂತ ಕಾರಣ ಆಯ್ತು?
3: ನಾನಂದ್ರೆ ನನ್ನ SSLC ತನಕ ನಾನು ಮುಗಿಸಿದ್ದೇನೆ. SSLC ಆದ ನಂತರ ಮತ್ತೆ ಮುಂದೆ ಹೋಗ್ಲಿಕ್ಕೆ ನಮ್ಮಲ್ಲಿ ಸ್ವಲ್ಪ ಬಡಸ್ತಿಕೆ,
2: ಎಲ್ಲರಿಗೂ ಆಗದೇ ಸ್ಥಿತಿ.
3: ಹಾಗಾಗಿ ಏನು ಮುಂದುವರ್ಸುವಂತ ಒಂದು ಆಲೋಚನೆ ಇರ್ಲಿಲ್ಲ.
2: ಹತ್ತಕ್ಕೆ ಕೈದ್ ಮಾಡುದು,
3: ಹೌದು, ಮತ್ತೇನಾದ್ರು ಕೆಲಸ ಸೇರು ಅಂತೇಳಿ ಅನ್ಸ್ತು. ಹಾಗೆ ಒಂದು 2 ತಿಂಗಳು ನಾನು ಒಂದು ಕಮಲಾ ಟೆಕ್ಸ್ಟೈಲ್ಸ್ ಅಂತೇಳಿ ಅಲ್ಲಿ ಒಂದು ಜವಳಿ ಅಂಗಡಿಯಲ್ಲಿ
2: ಕುಂದಾಪುರದಲ್ಲಿ
3: ಹಳೆ ಬಸ್ ಸ್ಟ್ಯಾಂಡ್ ಹತ್ರ.
2: ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಈಗ ಇಲ್ಲ,
3: ಈಗ ಇದೆ ಅವಿನಾಶ್ ಮೆಡಿಕಲ್ ತಾಗಿ ಇದೆ.
2: ಓಕೆ,
3: ಗೊತ್ತಾಯ್ತು. ಅಲ್ಲಿ ವಾಮನ್ ಪೈ ಅಂತ ಹೇಳಿದ್ದೀರ ಅವಾಗ, ಅದು ಓನರ್. ಅವಾಗ ಹೀಗೆ ನಾನೊಂದು ಟೈಮ್ ಪಾಸ್ ಮಾಡ್ಲಿಕ್ಕೋಸ್ಕರ ಒಂದು 2 ತಿಂಗಳ ಹತ್ರ ಒಂದೂವರೆ ತಿಂಗಳು ಕೆಲಸ ಮಾಡಿದೆ ಅಲ್ಲಿ.
2: 10th class ಮುಗಿಸೋರು?
3: 10th class ಮುಗಿಸಿದ್ದೇನೆ. 1976 ನನ್ನ SSLC ಆಯ್ತು.
2: ಓ ಮೈ ಗಾಡ್.
3: ಅದ ನಂತರ ಕ್ಲೋಸ್ ಮಾಡಿದೆ, ಬ್ಯಾಡ ಏನು ಸಾಕ ಅಂತೇಳಿ. ಅವಾಗೇನ ಅಂತ ಇದ್ದಲ್ಲ, ಜಸ್ಟ್ ಒಂದು ಪಾಸ್ ಆಗಿದ್ದಷ್ಟೇ ಬಿಟ್ರೆ
2: ಅಷ್ಟೇ, ಜಸ್ಟ್ ಪಾಸ್. ಅಷ್ಟು ಮ್ಯಾಲ್ ಬಿಡೋದೇ ಹೆಚ್ಚಾಗಿನ ಕಾಲಕ್ಕೆ.

0: ಹೌದೌದು. ಕಡೆಗೆ ಒಂದು ಎರಡು ತಿಂಗಳ ಹತ್ರದಲ್ಲಿ ಕೆಲಸ ಮಾಡಿ ಕಡೆಗೆ ನನಗೆ ಆಲೋಚನೆ ಇದ್ದಿತ್ತು ಮೊದಲು, ಒಂದು ಫೋಟೋಗ್ರಾಫರ್ ಆಗ್ಬೇಕಂದ ಒಂದು ಥಿಂಕಿಂಗ್ ಇದ್ದಿತ್ತು ಜಸ್ಟ್. ಅದ ಆಗ್ತದೋ ಇಲ್ಲೋ ಅಂತ ಗೊತ್ತಿಲ್ಲ.
1: ನಿಮ್ ಮಂಡೆಗೆ ಒಂದ್ ಇದ್ದಿತ್ತ?
0: ಹೌದು, ಒಂದು ಛಾಯಾಗ್ರಾಹಕ ಅಂತೇಳಿ ಒಂದ್ ಮನಸ್ಸಲ್ಲಿ ಇದ್ದಿತ್ತು. ಅದಾಗಿ ಸ್ಟುಡಿಯೋ ಸೇರಿದೆ ನಾನು.
1: ಯಾವ ಸ್ಟುಡಿಯೋ?
0: ಆವಾಗ ನಿಮ್ಮ ಭಾವನಾ ಸ್ಟುಡಿಯೋ ಕುಂದಾಪುರದಲ್ಲಿ, ಅಲ್ಲಿ ಗೀತಾಂಜಲಿ ಟಾಕ್ಸ್ ಹತ್ರ ಇದ್ದಿತ್ತು. ಅದರ ಓನರ್ ಮಂಗಳೂರು ಬಾಲಗೋಪಾಲ್ ರಾವ್ ಅಂತೇಳಿ, ಮಂಗಳೂರಿನವರು. ಅವರ ಮಗ ಜಯರಾಮ್ ರಾವ್ ಅಂತೇಳಿ ಅವ್ರ ಸ್ಟುಡಿಯೋ ಜಸ್ಟ್ ಓಪನ್ ಆದಷ್ಟೇ ಆವ ಟೈಮ್, ಒಂದ್ ವರ್ಷ ಆಯ್ತು ಅಷ್ಟೇ. ಏನೋ
1: ಅದು ಫಸ್ಟ್ ಸ್ಟುಡಿಯೋನಾ ನಮ್ಮ ಕುಂದಾಪುರದ?
0: ಇಲ್ಲ, ಫಸ್ಟ್ ಸ್ಟುಡಿಯೋ ಬಾರ ಸ್ಟುಡಿಯೋ.
1: ಬಾರ ಸ್ಟುಡಿಯೋ?
0: ಬಾರ ಸ್ಟುಡಿಯೋ.
1: ಓ,
0: ಬಾರ ಸ್ಟುಡಿಯೋ. ಆಮೇಲೆ ನಿಮ್ಮ ಛಾಯ ಸ್ಟುಡಿಯೋ, ಆಮೇಲೆ ಫೋಟೋ ಕಾರ್ನರ್ ಎಲ್ಲ ಬಂತು. ಬಳ್ಳಾಲ್ರಿ ಇದ್ದೀರ ಅವಾಗ? ನಾನು ಸೇರಿದೆ. ಸೇರಿ ಅವಾಗ ಬರೀ ನಾವು ವಾಶ್ ಮಾಡೋದು ಮಾತ್ರ, ನೀರ್ ತರೋದು ವಾಶ್ ಮಾಡುದು. ಅವಾಗ ಅಲ್ಲಿ ಮಂಗಳೂರಿನವರೊಬ್ರು ಪದ್ಮನಾಭರ್ ಅಂತೇಳಿ ಅಲ್ಲಿ ಒಬ್ರು ಫೋಟೋಗ್ರಾಫರ್ ಆಗಿ ಬಂದಿದ್ರು. ಅವ್ರ ಹತ್ರ ಸ್ವಲ್ಪ ವಿಶೇಷ ತರಬೇತಿ ತಗೊಂಡೆ ನಾನು. ಮಾಡ್ತಾ ಮಾಡ್ತಾ ವಾಶ್ ಮಾಡ್ತಾ ಮಾಡ್ತಾ ಹಾಗೆ ಡಾರ್ಕ್ ರೂಮ್ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಫಿಲ್ಮ್ ಡೆವಲಪ್ ಮಾಡ್ಲಿಕ್ಕೆ ಮಾಡಿದೆ. ಕಡೆ ಅಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗಿಲಿಕ್ಕೆಲ್ಲ ಕಲ್ಸಿದ್ರು. ಬಾಕ್ಸ್ ಕ್ಯಾಮರಾ ಯಶಿಕಾ 1-2 4G ಅಂತೇಳಿ, ಸಿಂಗಲ್ ಲೆನ್ಸ್ ಅದು. ಅದರಲ್ಲಿ ಗ್ರೌಂಡ್ ಗ್ಲಾಸ್ ನೋಡಿ ಫೋಟೋ ತೆಗಿಬೇಕು. ಅವಾಗ ಫುಲ್ ಮ್ಯಾನುವಲ್, ಅವಾಗ ಈ ಆಟೋಮೆಟಿಕ್ ಕ್ಯಾಮರಾ ಇರ್ಲಿಲ್ಲ. ಫುಲ್ ಮ್ಯಾನುವಲ್ ಫೋಕಸ್ ಮಾಡಿ ನಾವು ತೆಗಿಬೇಕು. ಸ್ವಲ್ಪ ಹೆಚ್ಚಿಗೆ ಮಾಡಿದ್ರೆ ಔಟ್ ಆಫ್ ಫೋಕಸ್ ಬರ್ತದೆ. ಅಷ್ಟು ಶಾರ್ಪ್ನೆಸ್ ಮಾಡಿ ತೆಗಿಬೇಕು. ಅಂತ ಸಂದರ್ಭದಲ್ಲೂ ನಾವು ಫೋಟೋ ತೆಗಿತಿತ್ತು, ಡೆವಲಪ್ ಮಾಡ್ತಿತ್ತು. ಡೆವಲಪ್ ಮಾಡಿ ಅದ್ಕೊಳ್ಳೋದು ಫಿಲ್ಮ್ ಡ್ರೈ ಮಾಡಿ ಸ್ಟಿಚಿಂಗ್ ಎಲ್ಲ ಮಾಡ್ಬೇಕು. ನೆಗೆಟಿವ್ ಅಲ್ಲ, ಅದು ಎರಡು ಸೈಡ್ ನೆಗೆಟಿವ್ ಅಲ್ಲಿ ಇರ್ತದೆ. ಒಂದು ಗ್ಲಾಸ್, ಒಂದು ಮ್ಯಾಟ್ ಸೈಜ್ ಅಂತ ಹೇಳಿ. ಆ ಮ್ಯಾಟ್ ಸೈಜ್ ಅಲ್ಲಿ ಪೆನ್ಸಿಲ್ ಟಚಿಂಗ್ ಮಾಡ್ಬೇಕು, ಚೂಪಾಗಿ ಇದು ಮಾಡಿ ಪೆನ್ಸಿಲ್ ಟಚ್ ಮಾಡಿ ಆಮೇಲೆ ಗ್ಲಾಸ್ ಸೈಡ್ ಅಲ್ಲಿ ನಾವು ಪಿಂಕ್ ಕಲರ್ ಅಂತ ಹಾಕ್ತೇವೆ. ಮುಖದಲ್ಲಿರುವಂತ ಈ ನಾವು ಟಚಿಂಗ್ ಮಾಡದ ಕಲೆ ಎಲ್ಲ ಪ್ರಿಂಟ್ ಅಲ್ಲಿ ಬರಬಾರ್ದು, ಜಾಸ್ತಿ ಬರಬಾರ್ದು ಅಂತೇಳಿ ಅಡ್ಜಸ್ಟ್ಮೆಂಟ್. ಸ್ವಲ್ಪ ಜಸ್ಟ್ ಕಲರ್ ಪಿಂಕ್ ಹಾಕಿ ಆಮೇಲೆ ಡ್ರೈ ಮಾಡಿ ಪ್ರಿಂಟಿಂಗ್ ಮಿಷಿನ್ ಅಲ್ಲಿ ಎಲ್ಲ ಅರ್ಜಿ ಹಾಕಿ ಪ್ರಿಂಟ್ ಮಾಡ್ತಿದ್ವಿ. ಪ್ರಿಂಟ್ ಮಾಡಿ ಆಮೇಲೆ ಅದನ್ನು ಕೆಮಿಕಲ್ ಎಲ್ಲ ಹಾಕಿ ಪ್ರಿಂಟ್ ಮಾಡಿ ಹೈಪೋದಲ್ಲಿ ಹಾಕಿ ಅದೊಂದು 15-20 ನಿಮಿಷ ಇಡಬೇಕು. ಅದರಲ್ಲಿ ಅದರಲ್ಲಿ ಇರುವಂತ ಪಿಕ್ಚರ್ಸ್ ಸ್ಟ್ಯಾಂಡ್ ಹಂಗೆ ನಿಲ್ಬೇಕು. ಆಮೇಲೆ ಆದ ನಂತರ ಮತ್ತೆ ನೀರ್ ಹಾಕಿ ವಾಶ್ ಮಾಡ್ಬೇಕು.
1: ಆದ್ಮೇಲೆ
0: 2 ಗಂಟೆ ಕನಿಷ್ಠ ಆದ್ರೆ 2 ಗಂಟೆ ವಾಶ್ ಮಾಡ್ಬೇಕು. ಅದು ಸ್ವಲ್ಪ ಫೋಟೋ ಇದ್ರೆ, ತುಂಬಾ ಫೋಟೋಸ್ ಇದ್ರೆ 3 ಗಂಟೆ ವಾಶ್ ಮಾಡ್ಬೇಕು ನಿರಂತರ. ಅದರಲ್ಲಿರುವಂತ ನೊರೆ ಎಲ್ಲ ಆ ಕೆಮಿಕಲ್ಸ್ ಡೆವಲಪರ್ ಮತ್ತು ಹೈಪೋ ಎರಡೂ ಕೆಮಿಕಲ್ಸ್ ಹೋಗ್ಬೇಕು. ನಾವು ಜಸ್ಟ್ ಅದನ್ನ ಮುಟ್ಟಿ ನೋಡ್ರೆ ನಾಲಿಗೆಲ್ಲ ಚಪ್ಪೆ ಚಪ್ಪೆ ಇರ್ಬೇಕು.
1: ಅಲ್ಲ, ನೀವು ಕೆಮಿಕಲ್ಸ್ ನಾಲಿಗೆಲ್ಲ ಮುಟ್ಟಿ ನೋಡುದ?
0: ವಾಶ್ ಆದ್ಮೇಲೆ.
1: ಓಕೆ,
0: ಅಂದ್ರೆ ಅಷ್ಟು ಮಟ್ಟಿಗೆ ಇದು ವಾಶ್ ಆಗಿದೆ ಅಂತ ಹೇಳಿ. ಮತ್ತೆ ಅದರಲ್ಲಿ ಆ ಲೋಳಿ ಲೋಳಿ ಬರ್ತದೆ, ಅದೆಲ್ಲ ಹೋಗ್ಬೇಕು. ಮತ್ತೆ ನೀರಲ್ಲಿ ಏನು ಒಂದು ದಿವಸ ಎರಡು ದಿವಸ ಇಟ್ಟರು ಅದು ಆವಾಗ ಬ್ರೊಮೈಡ್ ಪೇಪರ್, ಬ್ಲಾಕ್ ಅಂಡ್ ಪೇಪರ್ ಏನು ಹಾಳಾಗುದಿಲ್ಲ. ಈಗಿನ ಪೇಪರ್ ಇತ್ತಲ್ಲ, ಈಗಿನ ಪೇಪರ್ 1/2 ಗಂಟೆ ನೀರಲ್ಲಿಟ್ಟರೆ ಅದು ಬರೀ ಪೇಪರ್ ಮಾತ್ರ ಉಳಿತದೆ.
1: ನಿಮ್ದು ಬ್ರೊಮೈಡ್ ಪೇಪರ್?
0: ಬ್ರೊಮೈಡ್ ಅವಾಗ ಈ ಇಂಡು ಪೇಪರ್ ಅಂತ ಬರ್ತಿತ್ತು, ಆಕ್ವಾ ಪೇಪರ್, ತುಂಬಾ ನಮೂನೆ ಪೇಪರ್ ಬರ್ತಿತ್ತು. ಬ್ಲಾಕ್ ಅಂಡ್ ವೈಟ್ ಅಲ್ಲಿ ತುಂಬಾ ಗ್ರೇಡ್ ಬರ್ತಿತ್ತು. ನಾರ್ಮಲ್, ಕಡೆಗೆ ಸ್ಪೆಷಲ್, ಕಡೆಗೆ ಮತ್ತು ಬೇರೆ 3-4 ಟೈಪ್ ಸಾಫ್ಟ್ ಪೇಪರ್ ಹಾಗೆ. ಆ ನೆಗೆಟಿವ್ ಸರಿಯಾಗಿ ನಾವು ಪ್ರಿಂಟ್ ಹಾಕಬೇಕು. ನೆಗೆಟಿವ್ ಯಾವ ರೀತಿ ನಾವು ಡೆವಲಪ್ ಮಾಡುವಾಗ ಎಲ್ಲರೂ ಒಂದು 1/2 ನಿಮಿಷ ಕಾಲ ಜಾಸ್ತಿ ಆದ್ರೂ ಓವರ್ ಆಗ್ತದೆ. ಅದಕ್ಕೆ ಸರಿಯಾಗಿ ಸ್ಪೆಷಲ್ ಪೇಪರ್, ನಾರ್ಮಲ್ ಪೇಪರ್ ಹೀಗೆ ಅಂತ ಗ್ರೇಡ್ ಇರ್ತದೆ, ತುಂಬಾ ಗ್ರೇಡ್.
1: ಓಕೆ. ಸೊ ಅಲ್ಲ, ಆಗಿನ ಕಾಲದಲ್ಲಿ ಒಂದು ಫೋಟೋ ಪ್ರಿಂಟ್ ಆಗಿ ಬಪ್ಪುದಂದ್ರೆ ಅದೊಂದು ದೊಡ್ಡ ಸರ್ಕಸ್
0: ಅಲ್ವಾ ಸರ್?
1: ಯಾಕಂದ್ರೆ ಈಗಿನ ಕಾಲದಲ್ಲಿ ನೋಡಿ ಎಷ್ಟು ಈಗ ನಮ್ ಪಟ್ ಅಂತ 1 ನಿಮಿಷ ಇಲ್ಲ. ನೀವು ಯಾವ್ದೇ ಒಂದು ದೊಡ್ಡ ಟೂರಿಸ್ಟ್ ಪ್ಲೇಸ್ ಗಳಿಗೆ ಹೋಗಿ ಎಲ್ಲಿಗೆ ಹೋಯ್ನಿ, ಅಲ್ಲಿ ನಿತ್ಕೊಂಡು ಸೇ ಫೋಟೋ ತೆಗೆದ್ರು ಸೈ ಅವ್ರು ತೊಳ್ಕೊ ಬಂದು ನಮ್ ಕೊಟ್ಟ ಅದ್ರೊಟ್ಟಿ ನಮ್ ಮೊಬೈಲ್ ಅಲ್ಲಿ ನಾವು ತೆಗೆದು ಒಂದು 100 ಫೋಟೋ ಇರತ್.
0: ಹೌದೌದು.
1: ನಿಮ್ ಬೇಕಾದ್ರೆ ಮತ್ ಬಂದು ನೀವು ಪ್ರಿಂಟ್ ಹಾಕಿಸ್
0: ಮಾಡ್ಬೇಕು. ಹೌದು, ಅವಾಗೆಲ್ಲ ಇಂಕ್ ಜೆಟ್ ಪ್ರಿಂಟ್ ಎಲ್ಲ ಬರ್ತಿತ್ತು, ಕುಳ್ ಕುಳ್ ಆಗ್ತಿತ್ತು ಅವಾಗ.
1: ಓಕೆ, ಅದು ಬ್ಲಾಕ್ ಅಂಡ್ ವೈಟ್
0: ಅವಾಗ ಇಂಕ್ ಜೆಟ್ ಪ್ರಿಂಟ್ ಈಗ ಬರ್ಲಿ ಸರ್. ಅದ ಅವಾಗ ನಮ್ಮ 50 ವರ್ಷ ಹಿಂದಿನ ಇಂಕ್ ಜೆಟ್ ಪ್ರಿಂಟ್ ಇರ್ಲಿಲ್ಲ, ಎಲ್ಲವೂ ನಾರ್ಮಲ್ ಆಗಿ ಎಲ್ಲವೂ ಇದೆ ಮ್ಯಾನುವಲ್.
1: ಮ್ಯಾನುವಲ್ ಎಲ್ಲ ಬ್ಲಾಕ್ ಅಂಡ್ ವೈಟ್ ಇದ್ದಲ್ಲ
0: ಅವಾಗ. ಬ್ಲಾಕ್ ಅಂಡ್ ವೈಟ್, ಫುಲ್ ಬ್ಲಾಕ್ ಅಂಡ್ ವೈಟ್.
1: ಆಗ ನಿಮ್ಗೆ ಅದೊಂಥರ ಸ್ವಲ್ಪ ಕೆಲಸ ಈಸಿ ಅಲ್ಲ ಕಲರ್?
0: ನಿಮ್ಗೆ ಕೆಲಸ ಜಾಸ್ತಿ ಅವಾಗ.
1: ಯಾಕೆ?
0: ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದ್ದ ಕೆಲಸ ಈಗ ಕಲರ್ ಅಲ್ಲಿ ಏನೂ ಇಲ್ಲ. 10% 100% ಅಲ್ಲಿ ಈಗ ಬರೀ ಒಂದು 10% ಈಗ ಡಿಜಿಟಲ್ ಸಿಸ್ಟಮ್ ಆದ್ರಿಂದ ಅದು ಪ್ರಿಂಟ್ ಡೆವಲಪ್ ಮಾಡ್ಲಿಕ್ಕೆ ಏನೂ ಇಲ್ಲ.
1: ಅಲ್ಲ ಡಿಜಿಟಲ್ ಸಿಸ್ಟಮ್ ಇತ್ತೀಚೆಗೆ ಬಂದ, ಬ್ಲಾಕ್ ಅಂಡ್ ವೈಟ್ ಆದ್ಮೇಲೆ ಕಲರ್ ಒಂದು ಬಂದಿತ್ತು,
0: ಕಲರ್ ಬಂದಿದೆ, ರೋಲ್ ಫಿಲ್ಮ್ ಬಂದಿದೆ. ಅವಾಗ ರೋಲ್ ಫಿಲ್ಮ್ ಅಲ್ಲೂ ಅಷ್ಟೇ ಕೆಲಸ ಇರ್ತಿತ್ತು,
1: ಅದು ಅಷ್ಟೇ ಕೆಲಸ,
0: ರೋಲ್ ಫಿಲ್ಮ್ ಅಲ್ಲೂ ಅಷ್ಟೇ ಕೆಲಸ. ಅಂದ್ರೆ ಕಲರ್ ಇದ್ರಲ್ಲಿ ನೀವು ಟಚಿಂಗ್ ಇಚ್ಚಿಂಗ್ ಏನು ಇರಲಿಲ್ಲ, ಡೈರೆಕ್ಟ್ ಪ್ರಿಂಟಿಂಗ್, ಬ್ಲಾಕ್ ಅಂಡ್ ಅಲ್ಲಿ ಮಾತ್ರ.
1: ಈ ಬ್ಲಾಕ್ ಅಂಡ್ ವೈಟ್ ಹೋಯಿ ಅದು ಕಲರ್ ಹಾಕಕ್ಕವ್ರು ಎಂತ ಹಾಕರ್ ರೀಲಿಗೆ?
0: ಅದು ರಿಯಲ್ ಕಲರ್, ಅದು
1: ಕಲರ್
0: ಕಲರ್ ರಿಯಲ್ ಕಲರ್. ಹೌದು, ಅದ್ರಲ್ಲಿ ನಾವಾಗ ಒಂದು ರೋಲ್ ಅಲ್ಲಿ 12 ಫೋಟೋ ಬರ್ತಿತ್ತು. 1-4G ಕ್ಯಾಮರಾ, 120 ಕ್ಯಾಮರಾ ಅಂತ ಹೇಳಿ, 120 ಫಿಲ್ಮ್, ಅದ್ರಲ್ಲೂ ಕಲರ್ ಫಿಲ್ಮ್ ಬರ್ತದೆ. ಅದ್ರಲ್ಲಿ ಕಲರ್ ಕಲರ್ ಪ್ರೊಸೆಸಿಂಗ್ ಮಾಡಿ ಮ್ಯಾನುವಲ್ ಪ್ರಿಂಟ್ ಹಾಕಿಸಿ. ಅವಾಗ ಮ್ಯಾನುವಲ್ ಪ್ರಿಂಟಿಂಗ್, ಅದು ಸುಮಾರು ವರ್ಷ ನಂತರ ಆಟೋಮೆಟಿಕ್ ಎಲ್ಲ ಶುರು ಆಯ್ತು ಬಿಟ್ರೆ, ಕಲರ್ ಪ್ರಿಂಟ್ಗಲ್ಲೂ ಮ್ಯಾನುವಲ್ ಪ್ರಿಂಟಿಂಗ್ ಇದೆ. ಅದು ಎನ್ಲಾರ್ಜ್ಮೆಂಟ್ ಮಾಡಬಹುದು, ಮ್ಯಾನುವಲ್ ಮಾಡಬಹುದು. ಅದು ನಾನು ಸಹ ಛಾಯದಲ್ಲಿರುವಾಗ ನಾವು ಮ್ಯಾನುವಲ್ ಸಹ ಪ್ರಿಂಟ್ ಆಗ್ತಿತ್ತು. ಅವಾಗ ನಮ್ಮಲ್ಲಿ ಮ್ಯಾನುವಲ್ ಪ್ರಿಂಟರ್ ಇದ್ದಿತ್ತು ಛಾಯದಲ್ಲಿ, ಅಲ್ಲಿ ನಾವು ಮ್ಯಾನುವಲ್ ಪ್ರಿಂಟ್ ಆಗ್ತಿತ್ತು. ಪ್ರತಿಯೊಂದು ಮ್ಯಾನುವಲ್ ಪ್ರಿಂಟ್, ಮದುವೆ ಸಮೇತ ಮ್ಯಾನುವಲ್ ಪ್ರಿಂಟ್.
1: ಯಪ್ಪ, ಮದುವೆ ಎಷ್ಟು ಫೋಟೋಸ್ ಇರ್ತಿತ್ತು ಒಂದು ಆಲ್ಬಮ್?
0: ಅವಾಗ ಸ್ವಲ್ಪ ಈಗಿನ ರೀತಿ ಒಟ್ಟು ತೆಗುದಿಲ್ಲ. ಅವಾಗ ಅಂದ್ರೆ ಹೆಚ್ಚಂತ ಹೇಳಿದ್ರೆ ಒಂದು 100-200 ಫೋಟೋ ಮ್ಯಾಕ್ಸಿಮಮ್ ಅಂತ ಇದ್ರಿರ್ಬಹುದು. ಈಗ ನಾವು 120 ಕ್ಯಾಮರಾದಲ್ಲಿ ಕಲರ್ ಫೋಟೋ ತೆಗೆದ್ರು ಒಂದು 5-6 ರೋಲ್ ಮ್ಯಾಕ್ಸಿಮಮ್ ರೋಲ್ ಅಂದ್ರೆ 5-6 ರೋಲ್.
1: ಅಲ್ಲ ನಮ್ ಈಗಾದ್ರೆ ಈಗ ನೋಡಿ, ಅವ್ರೊಂದಿಷ್ಟು ಫೋಟೋ ತೆಗಿತ್ತು, 1,000 ಪ್ಲಸ್ ಫೋಟೋ ಇರತ್ತೆ ಅವ್ರ ಹತ್ರ. ನಮ್ಮನ್ ಕರ್ಸಿ ಕೂರ್ಸಿ ಯಾವ್ದು ಬೇಕು ಯಾವ್ದ್ ಬೇಡ ಹೆಕ್ಕಣಿ ಅಂದಳೆಲ್ಲ ಹೇಳ್ತಾರೆ. ನಾವು ಸಿಲೆಕ್ಟ್ ಮಾಡಿದ ನೆಕ್ಸ್ಟ್ ಅವ್ರು ಪ್ರಿಂಟ್ ಹಾಕಿ ಆಲ್ಬಮ್ ಮಾಡಿ ಕೊಡ್ತಾರೆ. ಆ ಟೈಮ್ ಅಲ್ಲಿ ನೀವು ರೋಲ್ ಅಲ್ಲಿ ಇದ್ದಾಗ ಹೆಂಗ ಸೆಲೆಕ್ಷನ್ ಮಾಡ್ತೀವಿ?
0: ನಾವು ರೋಲ್ ಅಲ್ಲಿ ಇರುತ್ತೆ, ರೋಲ್ ಅಲ್ಲಿ ನಂಬರ್ ಇರ್ತದೆ, 1-36-38 ನಂಬರ್ ಇರ್ತದೆ. ಅದು ನಾವು ಮೊದ್ಲು ಅದು ರೋಲ್ ಅನ್ನು ತೋರಿಸ್ತೇವೆ ಯಾವ್ದು ಬೇಕಂತೇಳಿ. ಜಸ್ಟ್ ಡಬ್ಬಲ್ ಇದ್ದ, ಅವಾಗ ನಾವು ಡಬ್ಬಲ್ ಡಬ್ಬಲ್ ತೆಗಿತಿತ್ತು ರೋಲ್ ಅಲ್ಲಿ.
1: ಅಲ್ಲ ನೀವು ರೋಲ್ ಅಲ್ಲಿ ಕಂಡ್ರೆ ಅದೊಂಥರ ಭೂತ ಭೂತ ತರನೇ ಕಾಂಬದು.
0: ಹೌದೌದು,
1: ಅದ್ರಲ್ಲಿ ಎಕ್ಸಾಕ್ಟ್ ಆಗಿ ನನ್ನ ಸೊಡ್ಡೆ ಹೆಂಗ್ ಬಂತಂದೇನ್
0: ಗೊತ್ತಾಗ್ತಿಲ್ಲ.
1: ಮತ್ತವ್ರು ಹೆಂಗ್ ಸಿಲೆಕ್ಟ್ ಮಾಡ್ತಾ ಇದ್ರು?
0: ಅದ್ರಲ್ಲಿ ಒಂದು ಪಿಕ್ಚರ್ 2-3 ಪಿಕ್ಚರ್ ಇದ್ರೆ ಸಿಲೆಕ್ಟ್
1: ಅಂದಾಜಿಗೆ ಒಂದ್ ಗುಂಡೋಡು,
0: ಅಂದಾಜಿಗೆ
1: 3 ಇದ್ರೆ ಇದು ಒಂದಕ್ಕೆ ಅಲ್ದಾ? ಓಕೆ, ಸೊ ಅದೇ ನಾನು ಅನ್ಕೊಂಡೆ. ಈಗಲ್ಲ ಆದ್ರೆ ಸುಲಭ ಆಗಿ ಬಿಟ್ಟಿತ್ತು. ಅದಕ್ಕೆ
0: ಬರೀ ನಾರ್ಮಲ್ ಪ್ರಿಂಟ್ ಇರ್ತಿತ್ತು, ಮ್ಯಾಕ್ಸಿ ಸೈ 4x6 ಪ್ರಿಂಟ್ ಸಿಲೆಕ್ಟ್ ಮಾಡಿ ಕಡೆಗೆ ಅದು ನಾವು ಈ ಪ್ರಿಂಟರ್ ಮಿಷನ್ ಅಲ್ಲಿ ಸ್ಕ್ಯಾನರ್ ಅಂತ ಬರ್ತಿತ್ತು, ಅದರಲ್ಲಿ ಸ್ಕ್ಯಾನ್ ಮಾಡಿ ನಾವು ಅದನ್ನು ಡಿಜಿಟಲ್ ಆಲ್ಬಮ್ ಮಾಡ್ತಿತ್ತು.
1: ಅದು ಕಡೆಗೆ
0: ಮತ್ತೆ
1: ಮ್ಯಾನುವಲ್ ಹಾಕುದು,
0: ಮ್ಯಾನುವಲ್ ಮೊದಲು ತುಂಬಾ ಕೆಲಸ ಇತ್ತು.
1: ಅದೊಂದು ಲಿಕ್ವಿಡ್ ಹಾಕಂತ್ರಲ್ಲ, ಅದು ಎಂತ ಲಿಕ್ವಿಡ್? ಅದು ಫೋಟೋ ತೊಳ್ಳುಕೆ
0: ಅದು ಇದು ಇದಕ್ಕೆ ಬ್ಲಾಕ್ ಅಂಡ್ ವೈಟ್ ಗೆ ಡೆವಲಪರ್ ಅಂತ ಬರ್ತದೆ. ಈ ನೆಗೆಟಿವ್ ಡೆವಲಪ್ ಮಾಡ್ಲಿಕ್ಕೆ ಫೈನ್ ಗನ್ ಡೆವಲಪರ್ ಅಂತ ಬರ್ತದೆ. ಫೈನ್ ಗನ್ ಡೆವಲಪರ್ ಬೇರೆ, ಮತ್ತೆ ಬರೀ ಆರ್ಡಿನರಿ ಡೆವಲಪರ್ ಬರ್ತದೆ, ಅದರಲ್ಲೂ ಮಾಡಬಹುದು. ಫೈನ್ ಗನ್ ಡೆವಲಪರ್ ಅಲ್ಲಿ ಅದು ಇಂತಿಷ್ಟು ಒಂದಕ್ಕೆ 3 ಪ್ರಮಾಣದಲ್ಲಿ ನೀರ್ ಹಾಕಿ ನಾವು ಅದು ನಮ್ಗೆ ಎಷ್ಟು ಬೇಕೋ ಆ ಡಿಶ್ ಅಲ್ಲಿ ಇದರಲ್ಲಿ ಡೆವಲಪ್ ಮಾಡಿ ಜಸ್ಟ್ ಹೊರಗಡೆ ಹಾಕ್ತೇವೆ ಕ್ಲಿಪ್ಪಿಗೆ.
1: ಅಲ್ಲ ಈಗ
0: ಡ್ರೈ ಆದ ಕೂಡಲೇ ಮತ್ತೆ ಅದನ್ನು ನಾವು ಟಚಿಂಗ್ ಎಲ್ಲ ಮಾಡಿ ನಂತರ ಪ್ರಿಂಟ್ ಆಗುದು.
1: ಇಲ್ಲಿ ಒಂದ್ ಡೌಟ್ ನಂಗೆ ಎಂತ ಕೇಂದ್ರೆ, ಈ ಫೋಟೋ ಆಪ್ ಮುಂಚೆ ಅದು ರೀಲ್ ಆಗಿರತ್ತೆ ಹೌದಲ್ಲ? ನೀವು ಅದು ಫಿಲ್ಮ್ ರೀಲ್ ಅಲ್ಲಿ ತೆಗೆದಿರ್ತೀರಿ ಹೌದಾ? ತೆಗ್ದಾದ್ಮೇಲೆ ರೀಲ್ ಅನ್ನೇ ನೆನ್ಸುದಾ ಅಥವಾ ಎಂತ?
0: ರೀಲ್ ಅನ್ನು ನಾವು ಅದನ್ನು ಸೀದಾ ಡಾರ್ಕ್ ರೂಮ್ ಗೆ ಹೋಗ್ಬೇಕು, ಓಪನ್ ಮಾಡ್ಲಿಕ್ಕಿಲ್ಲ, ಒಂದು ಚೂರ್ ಸಮೇತ ಓಪನ್ ಆಗ್ಲಿಕ್ಕೆ,
1: ಓಪನ್ ಆಗಬೇಕಾಗ, ಗಾಳಿ ತಗೋಕಾಗ,
0: ಗಾಳಿ ತಗಬಾರ್ದು. ಡಾರ್ಕ್ ರೂಮ್ ಅಲ್ಲೇ ಅದನ್ನು ನಾವು ರೋಲ್ ಅನ್ನು ಫುಲ್ ಓಪನ್ ಮಾಡಿ ಅದ ರ್ಯಾಪರ್ ಬಿಸಾಡಿ ಅದು ಮೊದಲಿಗೆ ಆ ನೀರಲ್ಲಿ ಹಾಕ್ತೇವೆ ನಾವು. ನೀರಲ್ಲಿ ಒಂದ್ ಸರ್ತಿ ಫ್ಲೋ ಮಾಡ್ತೇವೆ, ಬರೀ ನೀರಲ್ಲಿ ಫ್ಲೋ ಮಾಡಿ ಆಮೇಲೆ ಅದು ಒಂದ್ ಇಂತಿಷ್ಟೇ 3-2.5 ನಿಮಿಷವೋ ಸರಿಯಾಗಿ ಆ ಹೀಟಿಂಗ್ ಸರಿ ಹೀಟ್ ನಮ್ಮ ವೆದರ್ ಯಾವ ರೀತಿ ಇರ್ತದ ನೋಡಿ. ಈಗ ವೆದರ್ ಅಲ್ಲಿ ತುಂಬಾ ಚಳಿ ಇದ್ರೆ ಅದು ಜಾಸ್ತಿ 1 ನಿಮಿಷ ಜಾಸ್ತಿ ಹೋಗ್ತದೆ, ಸೆಕೆಗಾಲದಲ್ಲೂ ಅದು 1-1.5 ನಿಮಿಷ ಕಡಿಮೆ ತಗೊಳ್ತದೆ. ಅದನ್ನು ಫ್ಲೋ ಮಾಡ್ತೇವೆ, ಫ್ಲೋ ಮಾಡಿ ಬಟ್ ನಮ್ಗೆ ನೋಡ್ಲಿಕ್ಕೆ ಬೇಕಾದ ಒಂದ್ ಜಸ್ಟ್ ಪಾಯಿಂಟ್ ಗ್ರೀನ್ ಲೈಟ್ ಆಗ್ತದೆ. ಪಾಯಿಂಟ್ ಗ್ರೀನ್ ಲೈಟ್ ಅಂತ ಹೇಳಿದ್ರೆ ಅದೇನು ತೋರ್ದಿಲ್ಲ, ಜೀರೋ ಬಲ್ಬ್ ಅಲ್ಲಿ ಅದನ್ನ ಫುಲ್ ಬ್ಲಾಕ್ ಪೇಪರ್ ಕವರ್ ಮಾಡಿ ಒಂದ್ ಪಾಯಿಂಟ್ ಜಸ್ಟ್ ಓಪನ್ ಮಾಡ್ತೇವೆ. ಜಸ್ಟ್ ನಮ್ಗೆ ಇಮೇಜ್ ನೋಡ್ಲಿಕ್ಕೆ ಒಂದ್ ಜಸ್ಟ್ ಹಿಂಗೆ ಸರಿ ನೋಡ್ಲಿಕ್ಕಿಲ್ಲ, ಬೇಕಾದ್ರೆ ಅಂದ್ರೆ ಸ್ಟಾರ್ಟಿಂಗ್ ಕಲುವರಿಗೆ ಅದ ಜಸ್ಟ್ ನೋಡು ಒಂದ್ ಇಮೇಜ್ ಗೊತ್ತಾಗ್ತದೆ. ಆಮೇಲೆ ಅದನ್ನ ತೆಗೆದು ವಾಪಸ್ ನೀರಲ್ಲಿ ಮುಳಿಸಿ ಮತ್ತೆ ಇನ್ನೊಂದು ಆಸಿಡ್ ಬರ್ತದೆ, ಆಸಿಡಿಕ್ ಆಸಿಡ್ ಇದೆ ಅಂತೇಳಿ, ಅದು ಒಂದು 4-5 ಡ್ರಾಪ್ಸ್ ಆಗ್ಬಹುದು ನೀರಲ್ಲಿ ಒಂದು ಟ್ರೈ ಅಲ್ಲಿ, ಅದ್ರಲ್ಲಿ ಒಂದ್ ಸ್ವಲ್ಪ ಫ್ಲೋ ಮಾಡುದು. ಅವಾಗ ಅಲ್ಲಿ ಯಾವ್ದು ಸ್ಟ್ಯಾಂಡ್ ಅಪ್ ಆಗ್ತದೆ ಮತ್ತೆ ಇದಾಗುದು. ಆಮೇಲೆ ಹೈಪೋಗ್ ಆಗ್ಬೇಕು, ಹೈಪೋದಲ್ಲಿ ಒಂದ್ಸಲ 2 ಸಲ ಫ್ಲೋ ಮಾಡಿ ಸರಿ ಫ್ಲೋ ಮಾಡಿ ಬಿಡ್ಬೇಕು. ಒಂದು 5 ನಿಮಿಷ ಆದ ನಂತರ ಅದು ಓಕೆ,
1: ಒಂದು
0: ಆಮೇಲೆ ಲೈಟ್ ಆಗ್ಬಹುದು.
1: ಒಂದು ಫೋಟೋ ಹಾಕೋದ್ರಲ್ಲಿ ನಿಮ್ಮ ನೀರಿನ ಬಳಕೆ ಕೂಡ ತುಂಬಾ ಇತ್ತು ಅನ್ಸುತ್ತೆ.
0: ನೀರು ಮ್ಯಾಕ್ಸಿಮಮ್ ನೀರೇ ಬೇಕು, ನೀರ್ ಇಲ್ದಿದ್ದು ಏನು ಕೆಲಸ ಆಗುದಿಲ್ಲ.
1: ಅದು ಆಗಿನ ಕಾಲಕ್ಕಾರ ಅದಕ್ಕೂ ಆಯ್ತು,
0: ಈಗ ನೀರಿನ ಅವಶ್ಯಕತೆ ಇಲ್ಲ. ಈಗೆಲ್ಲ ಕಲರ್ ಫೋಟೋ ಡೈರೆಕ್ಟ್ ಕೆಮಿಕಲ್ ದಿಂದಲೇ ಬರುವಂತದ್ದು.
1: ಆದ್ರೆ ಆ ರೀಲ್ ಸೈಜ್ ತುಂಬಾ ಸಣ್ಣದಿರುತ್ತಲ್ಲ, ಅದು ಅಷ್ಟು ದೊಡ್ಡ ಫೋಟೋ ಎಲ್ಲ ಮಾಡ್ತಿರಲ್ಲ, ಅದೇ ಹೆಂಗೆ ಮತ್ತೆ
0: ಎನ್ಲಾರ್ಜ್ಮೆಂಟ್ ಎನ್ಲಾರ್ಜರ್ ಇರುತ್ತೆ ನಿಮ್ಮ ಹತ್ರ.
1: ಓಕೆ,
0: ಅದನ್ನ ನೆಗೆಟಿವ್ ಅನ್ನು ಸ್ಕ್ವೇರ್ ನೆಗೆಟಿವ್ ಅನ್ನು ಎನ್ಲಾರ್ಜ್ ಹಾಕ್ತೆ, ಒಂದು ಕ್ಯಾರಿಯರ್ ಇರ್ತದೆ, ಕ್ಯಾರಿಯರ್ ಹಾಕಿ ಕೆಳಗಡೆ ಲೆನ್ಸ್ ಇರ್ತದೆ. ಆ ಲೆನ್ಸ್ ಅನ್ನು ಅದನ್ನ ನಾವು ಡೂಮ್ ಇರ್ತದೆ ಮೇಲೆ, ಅದ್ರಲ್ಲಿ ಕಂಡೆನ್ಸರ್ ಹಾಕಿರ್ತಾರೆ ದಪ್ಪ ಗ್ಲಾಸ್, ಅದು ಎನ್ಲಾರ್ಜ್ಮೆಂಟ್ ಎಷ್ಟು ದೊಡ್ಡ ಬೇಕನ್ನು ಮಾಡಬಹುದು. ಅದರೊಳಗೆ 100 ಬಲ್ಪ್ ಮಿಲ್ಕ್ ಬಲ್ಪ್ ಹಾಕಿರ್ತೇವೆ ನಾವು. ಅದು ಅಡಿಗೆ ಲೆನ್ಸ್ ಇರ್ತದೆ, ಒಂದು ಸಣ್ಣ ಲೆನ್ಸ್, ಅದು ನಾ ಲೆನ್ಸ್ ಮುಖಾಂತರ ಕೆಳಗೆ ಮಾಸ್ಕ್ ಇಡ್ತೇವೆ ನಾವು. ಯಾವ ಸೈಜ್ ಬೇಕು ಆ ಸೈಜ್ ಮಾಸ್ಕ್ ಇಟ್ಟು ಎನ್ಲಾರ್ಜ್ಮೆಂಟ್ ಮೇಲೆ ಕೆಳಗೆ ಮಾಡ್ತೇವೆ. ಆ ಸೈಜ್ ಕಂಪೋಸ್ ಮಾಡ್ತೇವೆ ನಾವು, ಪಾಸ್ಪೋರ್ಟ್ ಸೈಜ್ ಪಾಸ್ಪೋರ್ಟ್ ಸೈಜ್ಗೆ.
1: ಅಂದ್ರೆ ಯಾವ ಸೈಜ್ ಬೇಕಂತ ಡಿಸೈಡ್ ಮಾಡಿ ಎನ್ಲಾರ್ಜರ್ ಅಲ್ಲೇ ನೀವು
0: ಎನ್ಲಾರ್ಜ್ ಎಲ್ಲ ಮಾಡುದು. ಆ ಸೈಜ್ ಇಡ್ತೇವೆ, ಪಾಸ್ಪೋರ್ಟ್ ಸೈಜ್, ಕ್ವಾರ್ಟರ್ ಸೈಜ್, ಕ್ಯಾಬಿನೆಟ್ ಸೈಜ್, ಫುಲ್ ಸೈಜ್ ಅಂತೇಳಿ. ಆ ಸೈಜ್ ಕಂಪೋಸ್ ಮಾಡಿ ಅದನ್ನು ಫೋಕಸಿಂಗ್ ಮಾಡಿ ಶಾರ್ಪ್ ಮಾಡಿ ಅದಕ್ಕೆ ಎಷ್ಟು ಬೇಕಾ ಎಪರ್ಚರ್ ಕೊಡ್ತೇವೆ ನಾವು. ಅದು ಓವರ್ ಆದ್ರೆ ಎಪರ್ಚರ್ ಅದರಲ್ಲಿ ಡೌನ್ ಮಾಡ್ಲಿಕ್ಕೆ ಆಗ್ತದೆ. ನಮ್ಗೆ ಎಷ್ಟು ಬೇಕಷ್ಟು ಡೌನ್ ಮಾಡಿ, ಬೇಕಾದ್ರೆ ಒಂದ್ ಸಣ್ಣ ಪೀಸ್ ದೊಡ್ಡ ಫೋಟೋ ಆದ್ರೆ ಒಂದ್ ಸಣ್ಣ ಟೆಸ್ಟ್ ಪೀಸ್ ಹಾಕಿ ಡೆವಲಪ್ ಮಾಡಿ ನೋಡ್ತೇವೆ ಸಾಕಂತ. ಓಕೆ ಆದ್ರೆ ದೊಡ್ಡ ಪಿಕ್ಚರ್ ಗೆಲ್ಲ ಡೈರೆಕ್ಟ್ ಪೇಪರ್ ಇಟ್ಟು ಪ್ರಿಂಟ್ ಮಾಡ್ತೇವೆ.
1: ಆಮೇಲೆ ರೀಲ್ ಅನ್ನ ನೀವು ಮತ್ತೆ ಮತ್ತೆ ಬಳಸಬಹುದು? ಆ ರೀಲ್
0: ಇಲ್ಲ ಇಲ್ಲ, ಒಂದ್ ಸರ್ತಿ ಎಕ್ಸ್ಪೋಸ್ ಆದ ನಂತರ ಹೋಯ್ತದ್ದು.
1: ಅಷ್ಟು ಒಂದ್ಸಲ ಫೋಟೋ ನೀವ್ ಎನ್ಲಾರ್ಜ್ ಮಾಡ್ರೆ ಮತ್ತೆ ನಿಮ್ಗೆ ಬೇಕಂದ್ರೆ ಅಲ್ಲಿ ಆತಿಲ್ಲ.
0: ಇಲ್ಲ ಇಲ್ಲ ಇಲ್ಲ,
1: ಇದೆಲ್ಲ ಡಿಜಿಟಲ್ ಬಂದ ಮೇಲೆ ಸಾಧ್ಯ ಆದ. ನಿಮ್ದು ನಂಬರ್ ಹೇಳಿ ಅಂತೇಳಿ ಹೇಳಿ ಅವರೊಂದು ಸಂಖ್ಯೆ ಕೊಡ್ತಾರೆ, ಮತ್ತೆ ಹೋದಾಗ ಆ ಸಂಖ್ಯೆಯಿಂದ ಹುಡುಕಿ ಫೋಟೋ ತೆಗೆದು.
0: ನಾವು ಮೊದ್ಲು ಪಾಸ್ಪೋರ್ಟ್ ಸಹ ತೆಗೆದ್ರೆ ನಾವು ಬಿಲ್ ಮಾಡಿ ನಂಬರ್
1: ಕೊಡ್ತೇವೆ.
0: ಆ ನಂಬರ್ ಎಷ್ಟೋ ವರ್ಷ ನಂತರ ಬೇಕಾದ್ರು ಅದನ್ನೇ ರೀಕಾಪಿ ಮಾಡಬಹುದು. ಎಷ್ಟು ವರ್ಷ ಆದ್ರೆ
1: ಆದ್ರೆ ಆಗ ಅಲ್ಲ, ಅದಿರ್ಲಿಲ್ಲ
0: ಅವಾಗ ಸಿಸ್ಟಮ್ ನಂಬರ್ ಬರೀ. ಈಗೆಲ್ಲ ಅದ ನಂತರ 120 ರೀಲ್ ಹೋಗಿ ಆಮೇಲೆ 35mm ರೀಲ್ ಬರ್ಲಿ ಶುರು ಆಯ್ತು. 35mm ರೀಲ್ ಬರುವಾಗ ಒಂದ್ ಪಿಕ್ಚರ್ ಒಂದು ಎರಡು ಮೂರು ತೆಗಬಹುದು, ಅವಾಗ ಅಷ್ಟೇನು ಇದಾಗುದಿಲ್ಲ. ಅವಾಗ ತೆಗಿತಿತ್ತು, 3-4 ತೆಗಿತಿತ್ತು. ಅದು ಅದಕ್ಕೆ ಕ್ಯಾಮರಾ ಬೇರೆ, ಈ 120 ಕ್ಯಾಮರಾ ಬೇರೆ, 35mm ಕ್ಯಾಮರಾ ಬೇರೆ.
1: ಆಗಲ್ಲ ಯಾವ ಬ್ರ್ಯಾಂಡ್ ಗಳ ಕ್ಯಾಮರಾಗಳು
0: ಅವಾಗ? 120 ಅಲ್ಲಿ 1-4G ಯಶಿಕಾ ಮೊಮಿಯ ಕ್ಯಾಮರಾ ಅಂದ್ರೆ ಡಬಲ್ ಆಕ್ಸಸ್ ಮಾಡ್ತಿತ್ತು. ಕಡೆಗೆ ರೋಲಿ ಫ್ಲೆಕ್ಸ್, ರೋಲಿ ಕಾರ್ಡ್
1: ತುಂಬಾ
0: ಮಾಡೆಲ್ ಇದೆ ನನ್ನ ಹತ್ರ ಇದೆ. ಈಗ
1: ನೀವು ತೆಗಿತ್ರ
0: ಇಲ್ಲ, ಅದೇ ಏನು ಮಾಡ್ಲಿ, ಈಗ ಫಿಲ್ಮ್ ಇಲ್ಲ, ರೋಲ್ ಫಿಲ್ಮ್ ಇಲ್ಲ ಅಂತೆಲ್ಲ, ಅದು ಹಾಗೆ ಇದು ಮನೇಲಿ ಇಟ್ಟಿರ್ತೇನೆ.
1: ರೋಲ್ ಫಿಲ್ಮ್ ಅಲ್ಲಿ ಆಗಿನ ಕಾಲಕ್ಕೆ ನೀವು ಎಲ್ಲಿಂದ ತರ್ತಿದ್ರಿ?
0: ನಾವು ಹೋಲ್ಸೇಲ್ ಅಲ್ಲಿ ಮಂಗಳೂರಿಂದ ಉಡುಪಿ ಅಂತ ತರ್ತಿತ್ತು, ಒಂದು ಬಾಕ್ಸ್ ಬಾಕ್ಸ್ ತರ್ತಿತ್ತು, ಮತ್ತೆ ಬೆಂಗಳೂರಿಂದ ತರಿಸ್ತಿದ್ದೆ ನಾವು. ಒಂದು 100 ಬಾಕ್ಸ್ ಇದು ತರ್ತಿತ್ತು, 120 ಫಿಲ್ಮ್. ಅದರಲ್ಲಿ ಬೇರೆ ಬೇರೆ ಓರೋ ಕಂಪನಿ ಅಂತ ಹೇಳುವಂತದ್ದು ಅವಾಗ ತುಂಬಾ ಫೇಮಸ್, ಬ್ಲಾಕ್ ಅಂಡ್ ಫಿಲ್ಮ್ ಕಲರ್ ಫಿಲ್ಮ್ ಎಲ್ಲ ಬರ್ತಿತ್ತು ಅವಾಗ. ಇಲ್ಲೇ ಕುಂದಾಪುರದಲ್ಲ ಕೆಲವು ನಮ್ಮ ಇದರಲ್ಲಿ ಮೊದಲು ದಾಮೋದರ ಜನರಲ್ ಸ್ಟೋರ್ ಅಂತ ಹೇಳಿದ್ವಿ ಫೇಮಸ್, ಅಲ್ಲಿ ಸಹ ಈ 35mm ಎಲ್ಲ ಅವರು ರೋಲ್ ಮಾಡ್ತಿದ್ರು, ಬ್ಲಾಕ್ ಅಂಡ್ ವೈಟ್ ರೋಲ್.
1: ಈ ಕಲರ್ ಫೋಟೋ ಕುಂದಾಪುರದಲ್ಲಿ ಯಾವತ್ತು ಇಂಟ್ರೊಡ್ಯೂಸ್ ಆಯ್ತು?
0: ಕಲರ್ ಫೋಟೋ ಸಾಧಾರಣ ನಾನು ಸ್ಟುಡಿಯೋ ಇಟ್ಟು ಒಂದು 10-15 ವರ್ಷ ನಂತರ, ನಾಲ್ಕು ಒಂದು 12-10 ವರ್ಷ ನಂತರ ಅದು ಚಾಲ್ತಿಯಲ್ಲಿ ಬಂತು. ಅದರ ನಂತರ ನಾವು ಅದು ಕಲರ್ ಫೋಟೋ ತೆಗಿತಿತ್ತು, ಬ್ಲಾಕ್ ಅಂಡ್ ತೆಗಿತಿತ್ತು, ಎರಡೂ ಫೋಟೋ ತೆಗಿತಿದ್ವು ರೋಲ್ ಫಿಲ್ಮ್ ಅಲ್ಲಿ.
1: ಸೊ ಈಗಿನ ಫೋಟೋ, ಈಗಿನ ಡಿಜಿಟಲೈಸೇಷನ್ ಫೋಟೋಗ್ರಫಿಯಲ್ಲಿ, ಆಗಿನ ನಿಮ್ದು ಮ್ಯಾನ್ಯುವಲ್ ವರ್ಕ್, ಅವೆರಡು ಒಂದರಿಂದ ಒಂದಕ್ಕೆ ಚೇಂಜ್ ಆದಾಗ, ಮ್ಯಾನ್ಯುವಲ್ ನಿಂದ ಡಿಜಿಟಲೈಸೇಷನ್ ಆದಾಗ, ಶ್ರೀನಿವಾಸ್ ಶೆಟ್ಟರ್ಗೆ ಎಷ್ಟು ಕಷ್ಟ ಆಯ್ತು ಅಥವಾ ಎಷ್ಟು ಖುಷಿ ಆಯ್ತು?
0: ನಮ್ಗೆ ಆಕ್ಚುಲಿ ಸ್ವಲ್ಪ ಒಂದೇ ಲೆಕ್ಕದಲ್ಲೇ ನೋಡೋದು ಈಸಿ, ಈ ಡಿಜಿಟಲ್ ಸಿಸ್ಟಮ್ ಬಂದ ಮೇಲೆ ಕೆಲಸ ತುಂಬಾ ಕಡಿಮೆ, ಎಷ್ಟು ಫೋಟೋ ಬೇಕಾದ್ರೂ ತೆಗಿಬಹುದು. ಅವಾಗ ಆಕ್ಚುಲಿ ಖುಷಿ ನಮ್ಗೆ, ಮೊದಲು ಬ್ಲಾಕ್ ಅಂಡ್ ಇರುವಾಗಲೇ ಅದರಲ್ಲಿ ಇದ್ದಷ್ಟು ಖುಷಿ ಇಲ್ಲ, ಅದರಲ್ಲಿ ನಿರಂತರ ಕೆಲಸ ಇರ್ತಿತ್ತು, ಮತ್ತೆ ಕೆಲಸದಲ್ಲಿ ಶ್ರದ್ಧೆ ಇರ್ತಿತ್ತು, ಮತ್ತು ಬ್ಲಾಕ್ ಅಂಡ್ ವೈಟ್ ತುಂಬಾ ಶ್ರದ್ಧೆಯಿಂದ ಮಾಡ್ಬೇಕು, ಏನೋ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ,
1: ಒಟ್ರಾಶೆ
0: ಮಾಡ್ಲಿಕ್ಕೆ ಆಗುದಿಲ್ಲ, ಅದ್ರಲ್ಲೊಂದು ಅದರದೇ ಆದ ಒಂದು ಮಹತ್ವ ಉಂಟು ಅದಕ್ಕೆ. ಹೀಗೆ ಬರ್ಬೇಕು, ಇಷ್ಟೇ ನೆಗೆಟಿವ್, ಇಷ್ಟೇ ಡೆನ್ಸಿಟಿ ಬರ್ಬೇಕು, ಪ್ರಿಂಟ್ ಅಲ್ಲಿ ಇದೇ ರೀತಿ ಕ್ವಾಲಿಟಿ ಬರ್ಬೇಕು, ನಾವು ಅವಾಗ ಪಿಂಟಾಗಿ ಹೊತ್ತಿಗೆ ಎಲ್ಲರೂ ಒಂಚೂರು ಜಾಸ್ತಿ ಡಾರ್ಕ್ ಇರ್ಕಾದ್ರೆ ಅಲ್ಲೇ ನಾವು ಅದನ್ನ ಅರ್ಧ ಬಿಸಾಕ್ತಿತ್ತು, ನಿಗ್ಲೆಂಡ್ ಮಾಡೋ ಹಂಗಿಲ್ಲ. ಆವಾಗ ನಾವು ಪ್ರಿಂಟ್ ಮಾಡುದು ಈ ಫೋಟೋಸ್ ಇಷ್ಟು ವರ್ಷ ಆದ್ರೂ ಈಗಲೂ ನಮ್ಮಲ್ಲಿ ಕಣ್ಣಿಗೆ ಅದು ಮೊನ್ನೆ ಅಷ್ಟು ತೆಗೆದಷ್ಟೇ ರೀತಿ ಆ ರೀತಿ
1: ಅನಿಸ್ತದೆ, ಅನಿಷ್ಠೆ ಕಾಣುತ್ತೆ.
0: ಮತ್ತೆ ಅದರಲ್ಲಿ ಕ್ವಾಲಿಟಿಯಲ್ಲೂ ಯಾವ ಒಂದು
1: ಕಾಂಪ್ರಮೈಸ್
0: ಇಲ್ಲ.
1: ಆದ್ರೆ ನಿಮ್ಗೆ ಬ್ಲಾಕ್ ಅಂಡ್ ವೈಟ್ ಫೋಟೋದಲ್ಲಿ ಕಲರ್ ಕರೆಕ್ಷನ್ ಅಥವಾ ಸ್ವಲ್ಪ ಅವಳು ಲಿಪ್ಸ್ಟಿಕ್ ಜಾಸ್ತಿ ಮಾಡೋ, ಮೇಕಪ್ ಜಾಸ್ತಿ ಮಾಡೋ, ಚಿನ್ನಿದ ಮೇಕಪ್ ಆತರ ಎಲ್ಲ ಆತಿಲ್ಲ.
0: ಅವಾಗ ನಾವು ಫಿನಿಶಿಂಗ್ ಮಾಡ್ತಿದ್ವಿ. ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಮೇನ್ ಇರೋದು ಫಿನಿಶಿಂಗ್.
1: ಓಕೆ,
0: ಕೊನೆಗೆ ಅಂತದಲ್ಲಿ ಅದನ್ನ ಫಿನಿಶಿಂಗ್ ಮಾಡಿದ್ರೆ ಮಾತ್ರ ಕಂಪ್ಲೀಟ್.
1: ಹೆಂಗ್ ಅದು ಫಿನಿಶಿಂಗ್?
0: ನಾವು ಅದು ಬ್ರಷ್ ಅಲ್ಲಿ ಮಾಡ್ತಿದ್ವಿ. ಅದು ಮೂರ್ನಾಲ್ಕು ಗ್ರೇಡ್ ಬ್ರಷ್ ಇರ್ತದೆ, ನಂಬರ್ 1, 2, 3 ಮತ್ತೆ ಪೆನ್ಸಿಲ್ ಅಲ್ಲೂ ಹಂಗೆ ತುಂಬಾ ಕ್ವಾಲಿಟಿ ವೀನಸ್ ಪೆನ್ಸಿಲ್ ಎಲ್ಲ ಇರ್ತದೆ. ಅದು ಪಾಯಿಂಟ್ ಶಾರ್ಪ್ ಮಾಡ್ತೀವಿ, ಇಷ್ಟು ಉದ್ದ ಮಾಡಿ ಶಾರ್ಪ್ ಮಾಡಿ ಪಾಯಿಂಟ್ ಪಿನ್ ಪಾಯಿಂಟ್ ಶಾರ್ಪ್. ಅದರಲ್ಲ ನೆಗೆಟಿವ್ ಅನ್ನು ನಾವು ಈ ಇಲ್ಲೆಲ್ಲ ಲೈನ್ ಬರುವಂತದ್ದು ಇದೆಲ್ಲ ಉಂಟಲ್ಲ,
1: ನೆಗೆಟಿವ್ ಅಲ್ಲೇ ಮಾಡುದು.
0: ನೆಗೆಟಿವ್ ಅಲ್ಲೇ ಮಾಡುದು.
1: ನಿಮ್ಗೆ ಕರೆಕ್ಟ್ ಗೊತ್ತಿತ್ತ?
0: ಗೊತ್ತಾಗ್ತಿತ್ತು. ಅದು ನಾವು ಅದು ಅದಕ್ಕೆ ಟಚಿಂಗ್ ಬಾಕ್ಸ್ ಅಂತ ಹೇಳಿದ್ದೇವೆ. ಅದು ಟಚಿಂಗ್ ಬಾಕ್ಸ್ 3 ಲೆವೆಲ್ ಅಲ್ಲಿ ನಾವು ಡೇ ಲೈಟ್ ಆದ್ರೆ ಜಸ್ಟ್ ಹೊರಗಿಟ್ಟು ಅದು ಗ್ಲಾಸ್ ಬರ್ತದೆ, 2-3 ಗ್ಲಾಸ್ ಒಳಗಡೆ. ಅದು ಇಂಡೋರ್ ಆದ್ರೆ ಒಂದು ಬಲ್ಬ್ ಇಡ್ತೇವೆ, ಅದಕ್ಕೆ ಒಂದು ಟಿಶ್ಯೂ ಪೇಪರ್ ಹಾಕಿ ತೋರ್ಲಿಕ್ಕೆ. ಅದು ಹೊರಗಡೆ ಚೌಕ ಇದ್ರಲ್ಲಿ ಬರ್ತದೆ, ಅದ್ರಲ್ಲಿ ಹೊರಗಡೆ ಒಂದು ರಟ್ ಅಲ್ಲಿ ರೌಂಡ್ ಒಂದು ಫೇಸ್ ಮಾತ್ರ ತೋರುವಾಗ ನಮ್ಗೆ ಆ ಇದ್ರಲ್ಲಿ ನಾವು ನೋಡಿ ಅದನ್ನು ಅದ್ ಕರೆಕ್ಟ್ ನಮ್ಗೆ ಕಾಣ್ತದೆ ಎಲ್ಲೆಲ್ಲ ಲೈನಿಂಗ್ ಇದೆ ಅದನ್ನ ಫಿಲ್ಅಪ್ ಮಾಡ್ತಿದ್ ನಾವು. ಈ ಕೆನ್ನೆ ಇದ್ರಲ್ಲಿ ಮೂಗಲ್ಲಿ ಶೇಡ್ ಈ ಶೇಡ್ ಈ ಶೇಡ್ ಎಲ್ಲವನ್ನು ಪೆನ್ಸಿಲ್ ಅಲ್ಲಿ ಸ್ಮೂತ್ ಆಗಿ ಟಚ್ ಮಾಡಿ ಆಮೇಲೆ ಅದು ಇನ್ನೊಂದ್ ಸೈಡ್ ಗ್ಲಾಸ್ ಸೈಡ್ ಅದ್ರಲ್ಲಿ ಆ ಪಿಂಕ್ ಕರೆಕ್ಷನ್ ಮಾಡ್ತಿದ್ವಿ.
1: ಮತ್ತೆ ಆಗಲಿ ಕಾಲ ಇಷ್ಟಪ್ಪ ಮೇಕಪ್ ಎಲ್ಲ ಇರ್ಲಲ್ಲ ಮರ್ರೆ.
0: ಹೌದು,
1: ಆಗೆಲ್ಲ ನ್ಯಾಚುರಲ್ ಆಗಿ ಇರ್ತಾ ಇದ್ರೆ ಮದ್ಮಗಳು ಎಲ್ಲಾರು ಒಂಚೂರು ಪೌಡರ್ ಗಿನ್ ಬಡ್ಕೊಂಡ್ರೆ ಆಯ್ತೇನೋ. ನಿಮ್ಗೆ ಅಂತದ್ದೊಂದು ಎಕ್ಸ್ಟ್ರಾ ತೋರಿಸುವಂತದ್ದು ಇರ್ಲಿಲ್ಲ. ಈಗಾದ್ರೆ ಎಲ್ಲಾ ಅಂದ್ರೆ ಅಷ್ಟು ಲೈಕ್ ಬರ್ಕ ಅಷ್ಟು ಲೈಕ್ ತೋರ್ಕ ಎಲ್ಲದು ಚಂದ ಕಾಣಕ
0: ಎಲ್ಲ ಕಂಪ್ಯೂಟರೈಸ್ ಆದ್ರಿಂದ ಯಾವ ರೀತಿ ಕರೆಕ್ಷನ್ ಮಾಡ್ಬೋದು.
1: ಯಾರು ಹೆಂಗಿದ್ರು ಅಂದ್ರೆ ಆಕ್ಚುಲ್ ಕಾಂಬಕ್ಕು ಫೋಟೋದಂಗ್ ಕಾಂಬಕ್ಕು ತುಂಬಾ ಡಿಫ್ರೆನ್ಸ್. ನಿಮ್ದೆಲ್ಲ ನ್ಯಾಚುರಲ್
0: ನ್ಯಾಚುರಲ್. ಮತ್ತೆ ನಾವು ಅದರಲ್ಲಿ ಅವಾಗ ಮದುವೆದ್ರಲ್ಲೂ ನಾವು ನಮ್ಮ ಪ್ರಿಂಟಿಂಗ್ ಅಲ್ಲಿ ನಾವು ಕೈ ಚಳ್ಕ ತೋರಿಸ್ತಿತ್ತು. ಡಿಸೈನ್ ಮಾಸ್ಕ್ ಎಲ್ಲ ನಾವೇ ರೆಡಿ ಮಾಡಿ ಯಾವ್ದೋ ಒಂದು ಕಮಲದ ಹೂ ರೀತಿ ಮಾಡಿ ಅದರಲ್ಲಿ ಗಣ್ಯ ಅಂತೇವ್ರ ಕೂರಿಸಿ ಅಂತದ ನಾವು ಅಲ್ಲೇ ನಾವು ಅದಕ್ಕೆ ಡಿಸೈನ್ಸ್ ಶೀಟ್ ಸಿಕ್ತಿತ್ತು ಅವಾಗ ಬರ್ತಿತ್ತು. ಅದರಲ್ಲಿ ಅದನ್ನ ಇಟ್ಟು ಮಾಸ್ಕ್ ಅಲ್ಲಿ ಇಟ್ಟು ಪ್ರಿಂಟ್ ಆಗ್ತಿತ್ತು ಬ್ಲಾಕ್ ಅಂಡ್ ವೈಟ್ ಅಲ್ಲಿ. ಡಬಲ್ ಇಮೇಜ್ ಬರುವಂಗೆ ತ್ರಿಬಲ್ ಇಮೇಜ್ ಬರುವಂಗೆ ಅವಾಗ ನಾವು ಪ್ರಿಂಟಿಂಗ್ ಅಲ್ಲಿ ಕೈ ಚಳ್ಕೊಂಡ್ ಮಾಡ್ತಿತ್ತು.
1: ಓಕೆ, ಅಲ್ಲ ಆ ಹೊತ್ತಿಗೆ ಮತ್ತೊಂದು ವಿಡಿಯೋ ಇಂಟ್ರೊಡ್ಯೂಸ್ ಆಯ್ತಲ್ಲ ನಿಮ್ಗೆ ಫೋಟೋದ ಒಟ್ಟಿಗೆ.
0: ಹೌದು,
1: ಅದೇನ್ ಹೆಂಗ್ ಅನಿಸ್ತು ನಿಮ್ಗೆ?
0: ಅದು ಅವಾಗ JVC ಕ್ಯಾಮರಾ. ಅವಾಗ ಅವಾಗ ಒಂದು ಕ್ಯಾಮರಾ ಅಲ್ಲದೆ ಇನ್ನೊಂದು ಎಕ್ಸ್ಟ್ರಾ ನಮ್ಗೆ ಭಾರ ಅದಲ್ಲಿ ರೆಕಾರ್ಡಿಂಗ್.
1: ಕ್ಯಾಮರಾ ಎಷ್ಟು ಕೆಜಿ ಇರ್ತಾ ಇತ್ತು ಆಗಿದ್ದು?
0: ಅವಾಗ ಒಂದು ಕ್ಯಾಮರಾ ಸಾಧಾರಣ ಒಂದು 1.5-2 kg ಇರ್ತಿತ್ತು ಅಷ್ಟೇ, ಜಾಸ್ತಿ ಇರ್ತದೆ. ಮತ್ತೆ ಕೆಲವು ಮಮಿಯಾ ಅಂತ ಹೇಳಿ ಬರ್ತದೆ, ಅದು ತುಂಬಾ ಒಂದು ಸಾಧಾರಣ 5-4.5 kg ಇರ್ತಿತ್ತು. ಅದ್ರಲ್ಲಿ ಡಬಲ್ ಇಮೇಜ್ ಎಲ್ಲ ತೆಗಿತಿದ್ದೇವೆ ನಾವು, 2-3 ಇಮೇಜ್ ಎಲ್ಲ
1: ಆ
0: ಕ್ಯಾಮರಾದಲ್ಲಿ ತೆಗಿತಿತ್ತು. ನಮ್ಮ ನಾನು ಇರೋ ಛಾಯಾ ಸ್ಟುಡಿಯೋದಲ್ಲಿ ಸಮೇತ ಇದ್ದಿತ್ತು ಅವಾಗ ಆ ಕ್ಯಾಮರಾ ಇದ್ದಿತ್ತು. ಈಗ ಗೊತ್ತಿಲ್ಲ ಅದು ಏನಾಯ್ತು. ಮತ್ತೆ ನಮ್ಮ ದೊಡ್ಡ ಕ್ಯಾಮರಾ ಎಲ್ಲ ನಾವು ಯೂಸ್ ಮಾಡಿದ್ವಿ, ಫೀಲ್ಡ್ ಕ್ಯಾಮರಾ. ಫೀಲ್ಡ್ ಕ್ಯಾಮರಾ ಅಲ್ಲಿ ನಮ್ಮ ಸ್ಲೈಡ್ಸ್ ಫಿಲ್ಮ್ ಹಾಕಿ ತೆಗಿಲಿಕ್ಕೆ, ಸ್ಲೈಡ್ಸ್ ಫಿಲ್ಮ್. ಈಗ ಪಾಸ್ಪೋರ್ಟ್ ಸೈಜ್ ಬೇಕಾದ್ರೆ ಬೀಟ್ ಸೈಜ್ ಅನ್ನು ಒಂದು ಫಿಲ್ಮ್ ಸ್ಲೈಡ್ ಅಲ್ಲಿ ಹಾಕಿ ಪಾರ್ಟಿಷನ್ ಮಾಡಿ ತೆಗಿತಿತ್ತು. 2 ಫೋಟೋ ತೆಗಿತ್ತು, ಪಾರ್ಟಿಷನ್ ಅರ್ಧ ಪಾರ್ಟಿಷನ್ ಮಾಡುದು, ಈ ಸೈಡ್ ತೆಗೋದು, ನೆಕ್ಸ್ಟ್ ತೆಗುವಾಗ ಆ ಪಾರ್ಟಿಷನ್ ಈಚೆ ಇಟ್ಟು ಈ ಸೈಡ್ ತೆಗೋದು. ಅವಾಗ ಬರೀ ಕ್ಯಾಪ್ ಸಿಸ್ಟಮ್, ಕ್ಯಾಪ್ ಸಿಸ್ಟಮ್ ಜಸ್ಟ್ ಒಂದು 2 ಸೆಕೆಂಡ್. ಅದನ್ನಂತೆಲ್ಲ ಈ ಕಾಂಪೋಸಿಟರ್ ಲೆನ್ಸ್ ಎಲ್ಲ ಬಂತು, ಯಾವ್ದು ರಿಲೀಸ್ ಮಾಡುವಂತದ್ದು, ಶಟರ್ ಇದು ಮಾಡುವಂತದ್ದು. ಅದ್ರಲ್ಲಿ ನಾವು ಸಣ್ಣ ಸಣ್ಣ ಫೋಟೋ ಯಾವ್ದೇ ಫೋಟೋವನ್ನು ಅದನ್ನ ಎಲ್ಲ ಫೋಟೋ ತೆಗಿತಿತ್ತು, ಅದ್ರಲ್ಲಿ ರಿಕಾಪಿ ಮಾಡ್ತಿತ್ತು. ಅವಾಗ ಆ ಸಿಸ್ಟಮ್ ಇದ್ದಿತ್ತು ಅದ್ರಲ್ಲಿ.
1: ಆಗ ನೀವು ಎಷ್ಟು ಚಾರ್ಜ್ ಮಾಡ್ತಾ ಇದ್ರಿ ಆಗ ಒಂದು ಆಲ್ಬಮ್ ಇರ್ಬೋದು ಅಥವಾ ಒಂದು ಫೋಟೋ?
0: ಅವನ್ ಪಾಸ್ಪೋರ್ಟ್ ಸೈಜ್ ಸಾಧಾರಣ ಒಂದು 20 ರೂಪಾಯಿ ಇದ್ದಿತ್ತು. ನಾನು ಇದು ಮಾಡುವತ್ತಿಗೆ 20 ರೂಪಾಯಿ 25 ರೂಪಾಯಿ ಅಂತಾಗ ಒಂದು 5 ಬ್ಲಾಕ್ ಅಂಡ್ ವೈಟ್ಗೆ ಅಂತಾಗ ಒಂದು 5-5 ರೂಪಾಯಿ ಜಾಸ್ತಿ ಆಯ್ತು ಅಷ್ಟೇ.
1: ಮತ್ತೆ ಇದಕ್ಕೆಲ್ಲ
0: ಉಳಿದದ್ದೆಲ್ಲ ಅದು ಬ್ಲಾಕ್ ಅನ್ನು ಇಟ್ಟು ಕ್ಯಾಬಿನೆಟ್ ಸೈಜ್ ಅಂತ ಹೇಳಿ ಮಾಡ್ತೀವಿ, ಮಿನಿಮಮ್ ಕ್ಯಾಬಿನೆಟ್ ಸೈಜ್. ಕ್ಯಾಬಿನೆಟ್ ಸೈಜ್ಗೆ ನಾವು ಆವಾಗಲೇ ಸಾಧಾರಣ ಒಂದು 40 ರೂಪಾಯಿ ಚಾರ್ಜ್ ಮಾಡ್ತಿದ್ವಿ ಒಂದಕ್ಕೆ.
1: ಓಕೆ ಓಕೆ. ಸೊ ಈ ಅದರೊಟ್ಟಿಗೆ ನಿಮ್ಗೆ ವಿಡಿಯೋ ಇಂಟ್ರೊಡ್ಯೂಸ್ ಆದಾಗ ಈ ಮೋದಿ ಮನೆಗೆ ವಿಡಿಯೋ ಮನೆಯಕ್ಕಳ ಮನೆಯಲ್ಲಿ ಅಂತ ಇಲ್ಲ ಮೋದಿ ಮನೆಗೆ ಒಂದು ವಿಡಿಯೋ ಬಂತು. ಸೊ ಅದು ಹ್ಯಾಂಗ್ ಅನ್ನಿಸ್ ನಿಮ್ಗೆ?
0: ಅವಾಗ ಮೋದಿ ಮನೆಯಲ್ಲಿ ವಿಡಿಯೋ ನಾವು ಇದ್ರಲ್ಲಿ ಬ್ಲಾಕ್ ಅಂಡ್ ವೈಟ್ ತೆಗಿತಿತ್ತು. ಅವಾಗ ಬರೇ ಎಷ್ಟು ಒಂದು 3 ರೋಲ್ 4 ರೋಲ್ ಜಾಸ್ತಿ ಅಂದ್ರೆ ಮ್ಯಾಕ್ಸಿಮಮ್ ಒಂದ್ 2 ರೋಲ್ ಒಂದು 10-12 ರೋಲ್ ಮ್ಯಾಕ್ಸಿಮಮ್ ದೊಡ್ಡ ಆರ್ಡರ್ ಅಂದ್ರೆ. ಅವಾಗ ಅದ್ರಲ್ಲಿ ಎಲ್ಲ ಒಂದೊಂದೇ ಫೋಟೋ ಪ್ರತಿ ಒಂದು ಒಂದೊಂದೇ ಫೋಟೋ ತೆಗಿತಿತ್ತು.
1: ನೀವು ದೊಡ್ಡ ಆರ್ಡರ್ ಚಿಕ್ಕ ಆರ್ಡರ್ ಅನ್ನೋದನ್ನ ಮೊದ್ಲೇ ಕನ್ಫರ್ಮ್ ಮಾಡ್ಕೊಂಡಿರ್ತಿದ್ರೆ ಇಷ್ಟು ರೇಟ್
0: ಅಲ್ಲ ಮೊದ್ಲೇ ನಾವ್ ಹೇಳ್ತಿತ್ತು ಅದು ಬಂದ್ಕೊಳ್ಳಿ ಇಂತಿಷ್ಟೇ ಇಂತ ರೇಟ್ ಅಂತ ಹೇಳ್ತಿತ್ತು. ಅವಾಗ ಮಿನಿಮಮ್ ಸೆಲೆಕ್ಟೆಡ್ ಫೋಟೋಸ್ ಮತ್ತು ಗ್ರೂಪ್ ಫೋಟೋಸ್ ಎಲ್ಲ ಯಾವ್ದು ಜಾಸ್ತಿ ಇಲ್ಲ, ಫ್ಯಾಮಿಲಿ ಗ್ರೂಪ್ ಫೋಟೋ ತೆಗೆದ್ರೆ ಅವಾಗ ಈ ಟಾಕೀಸ್ ಎಲ್ಲ ಮದುವೆ ಆಗ್ತಿತ್ತು.
1: ಹೌದೌದು, ಥಿಯೇಟರ್ಗಳು
0: ಇಲ್ಲಿ ಎಲ್ಲಾ ಥಿಯೇಟರ್ಗಳಲ್ಲಿ ಮದುವೆ ಆಗ್ತಿತ್ತು. ಏನೋ ಶುರು ಮಾಡ್ರು 11-12 ಗಂಟೆ ಮುಹೂರ್ತ ಅಂತ ಹೇಳ್ರೆ ನಾವೊಂದು 11:30 ಹೋದ್ರೆ ಸಾಕು, ಅಲ್ಲಿ ಸಾಕಾಗ್ತಿತ್ತು.
1: ಈಗಿನ ತರ ಮರದಡಿ ಫೋಟೋ ತೆಗೆದು
0: ಅದೇನಿಲ್ಲ, ಏನಿಲ್ಲ, ಡೈರೆಕ್ಟ್ ಟಾಕೀಸ್ ಒಳಗೆ ಒಂದು ಕಾಲ್ ತೋರಿಸುವುದು, ಆಮೇಲೆ ಕಾಲ್ ತೋರಿಸುವುದು, ಬಳೆ ತೋರಿಸೋದು ಸಮೇತ ಇರ್ಲಿಲ್ಲ.
1: ಹೌದಾ?
0: ಸಂಕಲ್ಪ ಮಾಡುದು, ಸಂಕಲ್ಪ ಹಾಕೊಳ್ಳಿ ಇಬ್ರು ಮಾಲೆ ಹಾಕೋದು, ಎರಡೇ ಫೋಟೋ ದಾರೆದ ಫೋಟೋ, ಒಂದೇ ಫೋಟೋ ದಾರೆದ್ದು, ದಾರೆ ಫೋಟೋ ಆದ ನಂತರ ಆರತಿ ಮಾಡುದು, ಅವ್ರ ಇಬ್ರದ್ದು ಕಪಲ್ಸ್ ಒಂದ್ 2 ಫೋಟೋ, ಅವ್ರ ಫ್ಯಾಮಿಲಿ ಒಂದ್ 2 ಗ್ರೂಪ್ ಆಯ್ತು. ಅಷ್ಟೊಂದು 1.5 ಗಂಟೆ ಆಗ್ತದೆ, 1.5 ಗಂಟೆ ನಾವು ಹೋಗ್ಬೇಕು, ಹೊರಗೆ ಹೋಗ್ದಿದ್ದೆ ಅವರು ಬಾಗಿಲು ಹಾಕಿ ಬಿಡ್ತಾರೆ. 2 ಗಂಟೆ ಫಿಲ್ಮ್ ಶೋ ಆಗ್ಬೇಕು, ಏನಿದೆ ನಾವು ಹೊರಗಡೆ ಹೋಗಿ ತೆಗಿಬೇಕಷ್ಟೇ.
1: ನೀವು ಹೊರಗಡೆ ಎಲ್ಲ ಫೋಟೋ ತೆಗಿತಿದ್ರ? ಪೋಸ್ಟ್ ಕೊಡ್ಸಿ, ಪೋಸ್ಟ್ ಕೊಡ್ಸಿ.
0: ಅವಾಗ ಇಲ್ಲ, ಅವಾಗ ಒಳಗಡೆ ತೆಗೆದಷ್ಟೇ ಬಿಟ್ರೆ ಬೇರೆ ಈ ಕಲಾಮಂದಿರದಲ್ಲಿ ಯಾವಾಗ ಪ್ರಾರಂಭವಾಯ್ತ ಅದ್ರ ನಂತರ ನಾವು ಚೇಂಜ್ ಆಯ್ತು, ಅದು ಸ್ವಲ್ಪ
1: ಚೇಂಜ್ ಆಯ್ತು. ಈಗ ಆಗಿನ ಕಾಲದ ಮೊದಲ ಫೋಟೋ ನೀವು ಇಷ್ಟು ಫೋಟೋ ತೆಗೆದು ಹೇಳ್ರಲ್ಲ, ಎಷ್ಟು ಚಾರ್ಜ್ ಆಗ್ತಿದ್ದಿತ್ತು ಕಲರ್ ಫೋಟೋ, ಬ್ಲಾಕ್ ಅಂಡ್ ವೈಟ್ ಫೋಟೋ?
0: ಅವಾಗ ಕಲರ್ ಮದುವೆ ಫೋಟೋ ಅಂತ ಹೇಳಿದ್ರೆ ಏನಿಲ್ಲ, ಹೆಚ್ಚಂತ ಹೇಳಿದ್ರೆ ಒಂದು 2,000 ರೂಪಾಯಿ 3,000 ರೂಪಾಯಿ 2,000 ರೂಪಾಯಿ ಅಂದ್ರೆ ಜಾಸ್ತಿ ಸ್ಟಾರ್ಟಿಂಗ್ ಅಲ್ಲಿ. ಕಲರ್ ಫೋಟೋ ಅಂತ ಹೇಳಿದ್ರೆ ಅವಾಗ ಕಲರ್ ಫೋಟೋ ತೆಗೆದು 4x6 ಮಾಡಿ ಕೊಡ್ತಿತ್ತು. ನೀವು ಹೇಳ್ತೇವೆ ಒಂದು 3,000 ರೂಪಾಯಿ 3-4 ಸಾವಿರ ಒಳಗೆ
1: ಕಾಸ್ಟ್ಲಿ ಕಲರ್ ಫೋಟೋ.
0: ಹೌದು, ಒಂದೇ ಸಾಧಾರಣ ಕಾಸ್ಟ್ಲಿ ಬ್ಲಾಕ್ ಅಂಡ್ ಫೋಟೋ ಕಾಸ್ಟ್ಲಿ.
1: ಹೌದಾ?
0: ಹೌದು, ಬ್ಲಾಕ್ ಅಂಡ್ ಫೋಟೋಗೆ ರೇಟ್ ಜಾಸ್ತಿ.
1: ಅದ್ಯಾಕೆ?
0: ಯಾಕಂದ್ರೆ ಆ ಪೇಪರ್ ಕ್ವಾಲಿಟಿ ಎಲ್ಲ ಜಾಸ್ತಿ ರೇಟ್ ಅದಕ್ಕೆ.
1: ಅದಕ್ಕೆ ಒಂದು ಯಾವ್ದೇ ಒಂದು ಹಳೆಯ ಮನೆಗೋರೆ ಈ ಹಳೆಯ ಫೋಟೋ ಅಲ್ಲಿ ಇರತ್ಕೊಂಡು ಬ್ಲಾಕ್ ಅಂಡ್ ವೈಟ್,
0: ಬ್ಲಾಕ್ ಅಂಡ್
1: ವೈಟ್ ಇವತ್ತಿಗೂ ಅದು ತುಂಬಾ,
0: ಇವತ್ತಿಗೂ ಅದು ಜೀವಂತವಾಗಿ ಉಂಟದ್ದು. ಇನ್ನು ಅದು ಇನ್ನು ನನ್ನ ಲೆಕ್ಕದಲ್ಲಿ ಇನ್ನೊಂದು 25 ವರ್ಷ ಹೋದ್ರೆ ಏನು ಹಾಳಾಗುದಿಲ್ಲ ಅದು.
1: ಬಟ್ ಆ ದಿನಗಳು ಇನ್ನು ವಾಪಸ್ ಬರ್ಲಿಕ್ಕಿಲ್ಲ.
0: ಇಲ್ಲ ಇಲ್ಲ, ಬ್ಲಾಕ್ ಅಂಡ್ ವೈಟ್ ಆ ದಿನ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಏನು, ಯಾಕಂದ್ರೆ ಈಗ ಪೂರ್ತಿ ಚೇಂಜ್ ಆಗಿ ಹೋಗಿದೆ. ಇನ್ನು ಈಗ ಅಂತ ಹೇಳ್ರ ಈಗ ಇನ್ನು ಪ್ರಿಂಟಿಂಗ್ ಆಲ್ಬಮ್ ಮಾಡುವ ಸಂಖ್ಯೆ ಕಮ್ಮಿ ಆಗಿದೆ. ಈಗ
1: ಆಲ್ಬಮ್ ಮಾಡೋರು,
0: ಈಗ ಆಲ್ಬಮ್ ಮಾಡೋರ ಸಂಖ್ಯೆ 50% ಕಮ್ಮಿ ಆಗಿದೆ ಅಂತ ಹೇಳ್ಬಹುದು.
1: ಹೌದಾ?
0: ಯಾಕಂತ ಹೇಳಿದ್ರೆ ಯಾರಿಗೂ ಅದೊಂದು ಆಲ್ಬಮ್ ನೋಡುವಂತ ಒಂದು ತಾಳ್ಮೆ ಇಲ್ಲ.
1: ಅದಂತೂ ಸತ್ಯ,
0: ತಾಳ್ಮೆ ಇಲ್ಲ. ಹಾಗಾಗಿ ಬರೇ ತೆಗೆದುಕೊಟ್ರೆ ಎಕ್ಸ್ಪೋಸ್ ಮಾಡಿಕೊಟ್ರೆ ಸಾಕು ಅಂತ ಹೇಳುವ ಮಟ್ಟಿಗೆ ಬಂದಿದೆ.
1: ಕರೆಕ್ಟ್. ಈಗ ಹೆಚ್ಚಿನಲ್ಲಿ ಫೋಟೋ ಅಂತ ಸ್ಟೇಟಸ್ ಹಾಕಂಕೆ, ಸೋಶಿಯಲ್ ಮೀಡಿಯಾಕ್ಕೆ ಹಾಕೋಕೆ, ಅದು ಅವ್ರು ಬಂದು ಉಂಬಕ್ ಬಂದವ್ರನ್ನ ಮತ್ತೊಬ್ಬರನ್ನೆಲ್ಲ ಇವ್ರು ಫೋಟೋ ಹಾಕುದೇನು ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗೆ ಅವ್ರ ಗಂಡ, ಅವ್ರ ಹೆಂಡತಿದ್ದು ಫೋಟೋ, ಅವ್ರ ಮನೆ ಯಾರು ಇಂಪಾರ್ಟೆಂಟ್ ಇದಾರೆ ಅವ್ರ ಫೋಟೋ ಅಷ್ಟೇ ಬೇಕು, ಬಿಟ್ರೆ ಅದಕ್ಕಿಂತ ಜಾಸ್ತಿ ಫೋಟೋಗಳನ್ನ ಅವ್ರು ಎಲ್ಲಿ ತೋರ್ಸೋಕೆ ಹೋಗ್ಲಿಕ್ಕಿಲ್ಲ. ಸೊ ಇಷ್ಟು ಫೋಟೋ ಸಾಕು
0: ಸಾಕಂದ್ರೆ. ಮತ್ತೆ ಈಗ ಈ ಮೊಬೈಲ್, ಈ ಆಂಡ್ರಾಯ್ಡ್ ಮೊಬೈಲ್ ಎಲ್ಲ ಬಂದ ನಂತರ ಫೋಟೋಗ್ರಾಫ್ ಸಣ್ಣ ಸಣ್ಣ ಕಾರ್ಯಕ್ರಮಕ್ಕೆ ಯಾವ್ದು ಅವರು ಫೋಟೋಗ್ರಾಫರ್ ಅಗತ್ಯ ಇಲ್ಲ ಅಂತೇಳಿ
1: ತೋರ್ತಾರೆ.
0: ಈಗ ಮೊದ್ಲು ನಾವು ಸ್ಟಾರ್ಟಿಂಗ್ ಮದುವೆದೆಲ್ಲ ಕಲರ್ ಫೋಟೋ ತೆಗೆವಾಗ ಅವಾಗೆಲ್ಲ ಸಣ್ಣ ಸಣ್ಣ ಕ್ಯಾಮರಾಗಳೆಲ್ಲ ತುಂಬಾ ಬರ್ತಿತ್ತು. ಈ ಇತ್ತೀಚಿನ ದಿನಗಳಲ್ಲಿ ಯಾವ ಒಂದು ಕ್ಯಾಮರಾ ಸಮೇತ ನಮ್ಮ ಎದುರಿಗೆ ಇಲ್ಲ.
1: ಅಲ್ಲ ಮಾರ್ರೆ, ನಿಮ್ದು
0: ಬರೀ ಮೊಬೈಲ್ ಬಿಟ್ರೆ ಮೊಬೈಲ್ ಅಲ್ಲೂ ಒಳ್ಳೊಳ್ಳೆ ಮೊಬೈಲ್ ಇದ್ರಿಂದ
1: ಮತ್ತೆ
0: ಮೊಬೈಲ್ ತೆಗೆದು ಸಾಕಾಗ್ತದೆ.
1: ನಿಮ್ ಕ್ಯಾಮ್ರದ ಕ್ವಾಲಿಟಿನ ಮೊಬೈಲ್ ಕೊಡ್ತಿದೆ.
0: ಹೌದು,
1: ನೀವು ಹೊಸ ದೊಡ್ಡದು ಹೊತ್ಕೊಂಡು ತಿರುಗುದು ಬೇಡ.
0: ಅಂತ ಮೆಗಾಪಿಕ್ಸೆಲ್ ಜಾಸ್ತಿ ಬರೋ 50-60 ಮೆಗಾಪಿಕ್ಸೆಲ್ ಅಂತ ಮೊಬೈಲ್ ಬಂದ್ರಿಂದ ಅದು ಅವಶ್ಯಕತೆ ಏನು ಯಾವ್ದು. ಈಗ ಮೊದಲು ನಾನು ಪೇಪರ್ಗೆಲ್ಲ ಕೊಡ್ತಿದ್ದೆ, ಎಲ್ಲಾ ಪೇಪರ್ ಕುಂದಪ್ರಭಾ, ವಿಜಯ ಕರ್ನಾಟಕ, ಉದಯವಾಣಿ ಪೇಪರ್ ಫೋಟೋಸ್ ನಾನು ಅವರ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ. ಮತ್ತು ಫ್ರೀ ಆಗಿ ಫೋಟೋ ಕೊಡ್ತಿದ್ದೆ ಅವ್ರಿಗೆ, ನಾವು ಫ್ರೀಯಾಗಿ ಕೊಡ್ತಿದ್ದೆ. ಯಾಕಂದ್ರೆ ನಮ್ಮ ಹೆಸರು ಬರ್ತದೆ ಸುಮಾರು ಡಿಜಿಟಲ್ ಸ್ಟುಡಿಯೋ ಅಂತ. ಆವಾಗ ನಮ್ಮ ಈ ಕೆಲವು ಛಾಯಾಗ್ರಾಹಕರು ತೆಗೆದ ಫೋಟೋ ಮಾತ್ರ ಪತ್ರಿಕೆಗಳಲ್ಲಿ ಬರ್ತಿತ್ತು, ನಿಮ್ಗೆ ಯಾವ ಮೊಬೈಲ್ ಇರ್ಲಿಲ್ಲ. ಈಗ ನಿಮ್ಗೆ ಯಾವ ಮೊಬೈಲ್ ಯಾವ್ದೇ ರೀತಿ ಫೋಟೋ ಇಲ್ಲ ಹಾಕ್ತಾರ, ಮ್ಯಾಕ್ಸಿಮಮ್ ಫೋಟೋಸ್ ಎಲ್ಲ ಮೊಬೈಲ್ ತೆಗೆದು ಫೋಟೋವೇ ಬರೋದಕ್ಕೆ ಬಿಟ್ಟರೆ
1: ಒಬ್ಬ ಫೋಟೋಗ್ರಾಫರ್ಗೆ ಯಾವ ಸೆನ್ಸ್ ಇರಬೇಕು? ನಾನು ಮೊನ್ನೆ ಪೇಪರ್ ಅಲ್ಲಿ ಒಂದು ನ್ಯೂಸ್ ಕಂಡೆ, ಸಾಲಿಗ್ರಾಮ ಗುರುನರಸಿಂಹ ದೇವಸ್ಥಾನದ ಸಾಲಿಗ್ರಾಮದಲ್ಲಿ ಶ್ರಾವಣ ಶನಿವಾರದ ಪ್ರಯುಕ್ತ ಜನಸಾಗರ ತರ ಸಾಗರ ಅಂತ ಇತ್ತ. ಫೋಟೋ ಕಾಂತಿ ಅಲ್ಲಿ ರೋಡ್ ಮೇನ್ ರೋಡ್ ದಾಟದ ಹಾಕಿ ನಾಲ್ಕು ಜನ ಇದ್ರು. ಭಕ್ತರ ಸಾಗರ ಇಲ್ಲ ಅಲ್ಲಿ, ಇಪ್ಪತ್ ಫೋಟೋ ಯಾವಷ್ಟು ತೆಗೆದ್ದೆ ಅವರು, ನಾಲ್ಕು ಜನ ಆಚೆ ದಾಡ್ತಿದ್ರು. ಆ ಫೋಟೋ ಹಾಕಿದ್ರು, ಒಬ್ಬ ಫೋಟೋಗ್ರಾಫರ್ಗೆ ಯಾವ ತರದ ಒಂದು ಸೆನ್ಸ್ ಇರಬೇಕು ಫೋಟೋ ತೆಗೆಯೋತಿಗೆ?
0: ನಾವು ಮೊದ್ಲು ಫೋಟೋಗ್ರಾಫರ್ ಆಗಿ ನಮ್ಮ ಟೈಮ್ ಸೆನ್ಸ್ ಒಂದು ಮೊದ್ಲು ಬೇಕು. ಸಮಯ ಪ್ರಜ್ಞೆ ಉಂಟಲ್ಲ, ನಾನು ಮೊದ್ಲಿಂದ ಆ ಸಮಯ ಪ್ರಜ್ಞೆಯನ್ನು ಈಗಿನ ತನಕ ಪಾಲಿಸ್ಕೊಂಡು ಬಂದಿದ್ದೇನೆ.
1: ಈ ಸಮಯ
0: ಯಾವ್ದೇ ಒಂದು ಕಾರ್ಯಕ್ರಮದಲ್ಲಿ, ಒಂದು ಕಾರ್ಯಕ್ರಮ 9 ಗಂಟೆ ಸ್ಟಾರ್ಟ್ ಅಂತ ಹೇಳಿದ್ರೆ ನಾವು ಒಂದು 1/2 ಗಂಟೆ ಮೊದ್ಲಲ್ಲಿ ಇರ್ಲೇಬೇಕು, ಇರ್ಲೇಬೇಕು. ನಾವು ಯಾವಾಗ ಅವರು ನಮ್ಮನ್ನು ಕಾಯಬಾರ್ದು, ನಾವು ಹೋಗಿ ಕಾಯ್ಬೇಕು. ಯಾವುದೇ ಮದುವೆ ಕಾರ್ಯಕ್ರಮದಲ್ಲಾದರೂ ನಾವು ಒಂದು 1/2 ಗಂಟೆ ಮುಂಚಿತವಾಗಿ ಇರ್ಬೇಕು. ಮತ್ತೆ ಆದಷ್ಟು ನಾವು ಆಡಿಯನ್ಸ್ ಅನ್ನು ನಾವು ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಈ ಕಾರ್ಯಕ್ರಮ ಫೋಟೋ ತೆಗೆದ್ಕೊಳ್ಳಿ ಸ್ವಲ್ಪ ಸೈಡ್ ನಿಲ್ಬೇಕು, ಇಲ್ಲಾಂತ ಹೇಳಿದ್ರೆ ಎದುರು ಆಡಿಯನ್ಸ್ ಕೂತ್ಕೊಂಡವರೆಲ್ಲ ನೀವು 4-5 ಜನ ಫೋಟೋಗ್ರಾಫರ್ ನಿಮ್ ಬೆನ್ನೆ ತೋರ್ತದ ಅಂತೇಳಿ.
1: ಅಲ್ಲ ನಿಮ್ ಕಾಲದಲ್ಲ
0: ಅವಾಗ ನಾವು ಈಗ ಒಂದು ಕಾರ್ಯಕ್ರಮಕ್ಕೆ 4-5-6 ಜನ ಫೋಟೋಗ್ರಾಫರ್ ಇದ್ರಿಂದ
1: ಅವ್ರಾಯ್ತಲ್ಲ, ಅವ್ರೊಟ್ಟಿಗೆ ಮತ್ತೆ ಫೋಟೋ ತೆಗಿಯೋರು ಬೇರೆ ಮೊಬೈಲ್ ಹಂಗೆ
0: ಮೊಬೈಲ್ ಎಲ್ಲ ಹೌದು.
1: ಇವ್ರು ಬಂದು ಕೂತರಿಗೆಲ್ಲ ಅವ್ರು ಬೆನ್ನೆ ಸೈ
0: ಬೆನ್ನೆ ಸೈ ಅದರಿಂದ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಲಿಕ್ಕೆ ಬಾರಿ ಕಷ್ಟವೇ ಆಗತ್ತೆ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಅವರದಾದಂತ ಫೋಟೋ ತೆಗಿಬೇಕು ಆಸೆ ಇದೆ, ಆ ಸಮಯಕ್ಕೆ ಸರಿಯಾಗಿ ಫೋಟೋ ತೆಗಿಬೇಕಂತ ಹೇಳಿದ್ದೆ. ನಾವು ಎಲ್ಲೇ ಹೋಗಿ ಸೈಡ್ ಅನ್ನು ತೆಗಿಲಿಕ್ಕೆ ಆಗುದಿಲ್ಲ,
1: ಫೋಟೋ ತೆಗೆದ್ರೆ ಸೆಂಟರಿ ಬರ್ಕೆ
0: ಬರ್ಲೇಬೇಕು ಬರ್ಲೇಬೇಕು. ಬಟ್ ಕೆಲವೊಂದು ಸಮಯ ನಾವು ಅದನ್ನ ಸ್ವಲ್ಪ ಬೇರೆ ಸಮಯದಲ್ಲಿ ನಾವು ಸ್ವಲ್ಪ ಆಡಿಯನ್ಸ್ ಗೆ ಬಿಟ್ಕೊಟ್ರೆ ಒಳ್ಳೇದು.
1: ಈಗ ನೀವು ಸಮಯ ಪ್ರಜ್ಞೆ ಅಂದ್ರೆ ಫೋಟೋಗ್ರಾಫರ್ ಯಾವತ್ತು 1/2 ಗಂಟೆ ಮುಂಚೆ ಇರ್ಕ, ಇಲ್ಲ ದಿಬ್ಣ ಹೋದ್ಮೇಲೆ ಫೋಟೋಗ್ರಾಫರ್ ಬಂದೆ ಅಂತ ಉಪಯೋಗ ಇಲ್ಲ
0: ಇಲ್ಲ ಇಲ್ಲ.
1: ಸೊ ನೀವು ಎಂತೆಂತ ಸಂದರ್ಭದಲ್ಲಿ ಫೋಟೋ ತೆಗೆಯುವಾಗ ನಿಮ್ಗೆ ಮುಜುಗರ ಆಯ್ತ ಅಥವಾ ಕಷ್ಟ ಅನಿಸ್ತ, ಆ ತರ ಸಂದರ್ಭಗಳು ಯಾವ್ದಾದ್ರು ಇದ್ವಾ?
0: ಇಲ್ಲ ಇಲ್ಲ, ಮೊದ್ಲು ನಾವು ಬ್ಲಾಕ್ ಅಂಡ್ ವೈಟ್ ಫೋಟೋ ತೆಗೆವಾಗ ಅದರ ನಂತರದಲ್ಲಿ ಸ್ವಲ್ಪ ಕೆಲವೊಮ್ಮೆ ನಮ್ಗೆ ಎಲ್ಲ ಈ ಪುರೋಹಿತರದೆಲ್ಲ ಸ್ವಲ್ಪ
1: ನಿಮ್ಗೆ ಮತ್ತೆ ಅವ್ರಿಗೆ ಜಗಳ ಆಗ್ದಿತ್ತ?
0: ಹೌದೌದು, ಅದು ನ್ಯಾಚುರಲ್ ಆಗಿ ಎಲ್ರಿಗೂ.
1: ಯಾಕಂದ್ರೆ
0: ಆವಾಗದಿಂದ ಈಗ ಇಲ್ಲ, ಆವಾಗ ಸ್ವಲ್ಪ ಜಾಸ್ತಿ.
1: ಈಗ ಈ ಮದುವೆ ಮಾಡಿಸೋದು ಪುರೋಹಿತರಲ್ಲ ಫೋಟೋಗ್ರಾಫರ್
0: ಅಲ್ಲ, ಈಗ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದ್ದೆ ಪುರೋಹಿತರಿಗೆ ಯಾವ ಯಾವ ಕ್ಷಣದ ಯಾರು ತೆಗಿಬೇಕಂತ ಅವ್ರಿಗೆ ಗೊತ್ತುಂಟು. ಹಾಗಾಗಿ ಅವರು ಅದನ್ನ ಏನು ಮೊದ್ಲೆಲ್ಲ ಆದ್ರೆ ಸ್ವಲ್ಪ ನೀವು ಸ್ವಲ್ಪ ಸೈಡ್ ನಿಂತೆಗಿ ಆಚೆ ನಿಂತೆಗಿರಿ ಎಲ್ಲ ಹೀಗೆಲ್ಲ ಹೇಳ್ತಿದ್ರು. ಅವಾಗ ಸ್ವಲ್ಪ ಕ್ಲಾಶ್ ಆಗ್ತಿತ್ತು, ಯಾಕಂದ್ರೆ ನಮ್ಗೆ ನಾವು ನಮ್ಗೆ ಸರಿಯಾದ ಸಮಯಕ್ಕೆ ಫೋಟೋ ತೆಗಿಬೇಕಂತ ಹೇಳಿ, ಯಾಕಂತ ಹೇಳಿದ್ರೆ ನಮ್ಮನ್ನು ಕೇಳೋರಿದ್ದಾರೆ.
1: ನಿಮ್ಮ ಕೆಲಸ ನೀವು
0: ಮಾಡ್ತೀರಾ, ನಮ್ಮ ಕೆಲಸ ನಾವು ಮಾಡ್ಬೇಕು. ನೀವು ನಂತರ ಫೋಟೋ ತೆಗೆದ ಅಂತ ಹೇಳಿದ್ರೆ ಅದು ಆಗುದಿಲ್ಲ. ನೀವೆಲ್ಲ ಒಂದು ಕಾರ್ಯಕ್ರಮ ಮಾಡಿ ದಾರಿಯಲ್ಲಿ ಆದಂತ ಮತ್ತೆ ತೆಗೆದ ಅಂತ ಹೇಳಿದ್ರೆ ಆಗುದಿಲ್ಲ. ಅದು ಸರಿ, ನಮ್ಗೆ ಆ ಮೂರ್ತ ಟೈಮಿಗೆ ಸರಿಯಾದ ಸಮಯಕ್ಕೆ ನಮ್ಗೆ ಆ ಕ್ಲಿಪ್ಪಿಂಗ್ ಸಿಗಬೇಕು, ಅದರಿಂದ ನಾವು ತೆಗಿಲೇಬೇಕಾಗ್ತದೆ. ಕೆಲವು ಸಮಯ ನಮ್ಗೆ ಅವ್ರಿಗೆ ವಾದ ವಿವಾದ ಆದದುಂಟು, ಬಟ್ ಆ ಮೂಮೆಂಟ್ ಮಾತ್ರ ಕಡೆಗಿಲ್ಲ
1: ಅದೆಲ್ಲ ಅಲ್ಲೇ ಆಗ್ತದೆ.
0: ಹೌದು, ಅಷ್ಟೇ ಅಷ್ಟೇ.
1: ಸೊ ಅಂತ ಅನುಭವಗಳು ಆಯ್ತು.
0: ಹೌದೌದು, ಅಂತ ಅನುಭವಗಳು ತುಂಬಾ ಇದೆ, ತುಂಬಾ ಇದೆ.
1: ಕೆಲವರು ಮನೆಗೆಲ್ಲ ಹೋಗಿ ನೀವು ಫೋಟೋ ತೆಗೆಯೋದು, ಮನೆಗೆ ಹೋಗುವ ವಿಷಯಗಳಲ್ಲಿ ಅಥವಾ ಅದ್ರಲ್ಲಿ ಏನಾದ್ರು ಇದೆಯಾ ನಿಮ್ಗೆ ಫೋಟೋಗ್ರಾಫರ್ ಆಗಿ? ಕೆಲವ್ರು ಮನೆಗೆ ಹೋಗ್ತಿಲ್ಲ ಹಂಗಲ್ಲ,
0: ಇಲ್ಲ ಇಲ್ಲ. ನಾವು ಅವಾಗ ನನ್ನ ಪೀರಿಯಡ್ ಎಲ್ಲ ಅಂದ್ರೆ ಒಂದು ಫೋಟೋ ಆದ್ರೂ ಸಮೇತ ನಾನು ಎಲ್ಲಿ ಬೇಕಾದ್ರೆ ಹೋಗಿ ತೆಗೆದು ಬರ್ತಿದ್ದೇನೆ. ಯಾವುದೇ ಮನೆಯಲ್ಲಿ ಒಂದು ಫೋಟೋ ಎರಡು ಫೋಟೋ ಅಂತೂ ಕೆಲವರು ಬರುದಿಲ್ಲ, ಬಟ್ ನಾನು ಅಳವಡಿಸ್ಕೊಂಡು ಒಂದು ಫೋಟೋ ಆದ್ರೂ ಅದನ್ನು ಇಲ್ಲ ಅಂತ ಹೇಳುವ ಪ್ರಶ್ನೆ ಇಲ್ಲ ನಂದ್ರಲ್ಲಿ.
1: ನೀವು ಆತ್ರಿ ಅಷ್ಟು ಕರ್ತವ್ಯನಿಷ್ಠ.
0: ಹೌದೌದು,
1: ಕೆಲವೊಂದು ಸಂದರ್ಭ
0: ಅದನ್ನ ಇಷ್ಟುವರೆಗೆ ಈಗಲೂ ಸಮೇತ ಒಂದು ಫೋಟೋ ತೆಗಲಿಕ್ಕಿದ್ರೆ ನಾನು ಹೋಗಿ ತೆಗೆದು.
1: ಈ ಒಂದ್ ಸಂದರ್ಭ, ಒಂದು ಸಿನಿಮಾ ನಂಗೆ ಕನ್ನಡ ಸಿನಿಮಾ ಅದು ಸಾಧು ಕೋಕಿಲ, ಅದರಲ್ಲಿ ಫೋಟೋಗ್ರಾಫರ್ ಅದರಲ್ಲಿ ಒಂದು ಮುಸ್ತಫಾ ಅಂತ ಒಪ್ಪತ್ತಿಗೆ ಮುಸ್ತಫಾ, ಅದು ಅಂತದೊಂದು ಸೀನ್ ನಿಮ್ಗೆ
0: ನೆನಪು?
1: ಆ ತರದೆಲ್ಲ ಸನ್ನಿವೇಶ ನಿಮ್ಮಲ್ಲಿ ಎದುರಾಗಿದ್ಯಾ?
0: ಇಲ್ಲ ಇಲ್ಲ,
1: ಫೋಟೋ ತೆಗೆದ್ದು, ಫೋಟೋ ಹಾಳ ಇಪ್ಪದು, ಫೋಟೋ ಬರ್ದೇ ಇಪ್ಪದ್, ಕಡೆಗೆ ಅವ್ರ ಮನೆಯವ್ರು ಬಂದ ನಿಮ್ ಜೀವ ತಿಂಬುದು, ನಂಗೆ ಫೋಟೋ ಕೊಡ್ ನಂಗೆ ಫೋಟೋ ಕೊಡ ಅಂತೇಳಿ?
0: ಇಲ್ಲ ಇಲ್ಲ, ನಾವು ಅಂದ್ರೆ ಅದ್ರಲ್ಲಿ ತುಂಬಾ ಕೇರ್ಫುಲ್ ಆಗಿರ್ತೇವೆ. ಒಂದು ಅವಾಗ ಕೆಲವು ಬ್ಲಾಕ್ ಅಂಡ್ ಫಿಲ್ಮ್ ಅಲ್ಲಿ ತಿರುವಾಗ ಸ್ವಲ್ಪ ಸ್ಟುಡಿಯೋದಲ್ಲಿ ತೆಗೆಯೋತ್ತಿಗೆ ಎಲ್ಲರೂ ಒಮ್ಮೊಮ್ಮೆ ಕಣ್ಣು ಮುಚ್ಚೋದು ಗೊತ್ತಾಗುದಿಲ್ಲ, ಈಗಾದ್ರೂ ಗೊತ್ತಾಗ್ತದೆ ನಮ್ಗೆ. ಜಸ್ಟ್ ಆವಾಗದಿದ್ರೆ ನಾವು ವಾಪಸ್ ಡೆವಲಪ್ ಮಾಡಿ ಪುನಃ ವಾಪಸ್ ಅವ್ರಿಗೆ ಬರ್ಲಿಕ್ಕೆ ತೆಗೆದು ಅದ್ ಕೂಡಲೇ ಮಾಡಿಕೊಡ್ತಿತ್ತು, ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಅಂತ ತೆಗೊಳ್ದಲ್ಲಿದ್ದಿತ್ತು. ಆ ಬ್ಲಾಕ್ ಅಂಡ್ ತೆಗುವಾಗ ಕಣ್ಣು ಮುಚ್ಚೋದಾದ್ರು ಪಕ್ಕನ ಒಂದೆರಡು 4-5, ಈಗಾದ್ರೂ ನಾವು 4-5 ಫೋಟೋ ತೆಗಿತೇವೆ. ಅವಾಗೆಲ್ಲ ಹಂಗಲ್ಲ, ಒಂದ್ ಫೋಟೋ ಒಂದೇ ಫೋಟೋ, ಎರಡು ಫೋಟೋ ತೆಗಿಲಿಕ್ಕೆ ಇಲ್ಲ ಅಂದ್ರೆ ಆವಾಗ ಫಿಲ್ಮ್ ಕಾಸ್ಟ್ ಅಷ್ಟಿದೆ. ಅಂತ ಸಂದರ್ಭದಲ್ಲಿ ಎರಡು ಫೋಟೋ ತೆಗಿತಿದ್ದು ಬಿಟ್ರೆ ಅವಾಗಿನ 35mm ಕ್ಯಾಮರಾದಲ್ಲಿ ಅದು ನೀವು ಒಂದ್ ಮೂರ್ನಾಲ್ಕು ತೆಗಿಬಹುದು. ಅವಾಗ ಕಾಸ್ಟ್ ನಮ್ಗೆ ಅಷ್ಟು ಬೀಳದಿಲ್ಲ. ಈ 120 ಕ್ಯಾಮರಲ್ಲಿ 120 ಫಿಲ್ಮ್ ಅಲ್ಲಿ ತೆಗೆವಾಗ ಲಿಮಿಟೆಡ್ ಅಂದ್ರೆ ಲಿಮಿಟೆಡ್ ಅಷ್ಟೇ ತೆಗಿತಿತ್ತು. ಬಟ್ ಅಷ್ಟು ನಮ್ಗೆ ಅದರಲ್ಲಿ ಎಂತ ಹೇಳ್ತಾರೆ ಕಾನ್ಫಿಡೆನ್ಸ್ ಅಂತ ಹೇಳ್ರೆ ಕರೆಕ್ಟ್ ಬರ್ತದೆ ಅಂತೇಳಿ ಎಲ್ಲಾದ್ರೂ ಒಮ್ಮೆ ಅದನ್ನು ಸರಿ ಕಣ್ಣು ಮುಚ್ಚಿದ ಏನಾದ್ರೆ ಅಂತ ನಾವು ಡೆವಲಪ್ ಮಾಡಿ ನೋಡಿದ ಮೇಲೆ ಗೊತ್ತಾಗುತ್ತೆ.
1: ಓಕೆ,
0: ಪ್ರೊಸೆಸಿಂಗ್ ಆದ್ಮೇಲೆ ಗೊತ್ತಾಗುತ್ತೆ.
1: ಓಕೆ,
0: ಅಂತ ಡೌಟ್ ಇದ್ರೆ ಅವ್ರು ಕೂರ್ಸ ನಾವು ಸ್ಲೈಡ್ ಫಿಲ್ಮ್ ತೆಗಿತೀವಲ್ಲ ಅಂತ ಸಂದರ್ಭದಲ್ಲಿ ನಾವು ಕೂರ್ಸ್ತೇವೆ ಒಂದ್ 5 ನಿಮಿಷ ಕೂರ್ಸಿ ಡೆವಲಪ್ ಮಾಡಿ ತೋರ್ಸ ಸರಿ ಇದೆ ಹೋಗಿ ಅಂತೇಳಿ, ಇಲ್ಲಂತೇಳಿ ನಾವು ವಾಪಸ್ ತೆಗಿತೇವೆ ಪಟ್ಟ. ಅವಾಗೆಲ್ಲ ಬ್ಲಾಕ್ ಅಂಡ್ ವೈಟ್ ಅಂತ ಹೇಳಿದ್ರೆ ಸಾಧಾರಣ ಒಂದು ವಾರ ತಗೊಳ್ತಿದ್ವಿ ನಾವು, ಒಂದು ವಾರ ಟೈಮ್ ತಗೊಳ್ತಿದ್ದೇವೆ ಫಸ್ಟಿಗೆ. ಕಡೆ ಕಡೆಗೆ ಒಂದು 2 ಡೇಸ್ ಕಡೆ ಸ್ವಲ್ಪ ಕಾಂಪಿಟೇಷನ್ 24 ಗಂಟೆಯಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ. ಈಗ 24 ಗಂಟೆ ಅಲ್ಲ, 1 ನಿಮಿಷದಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಬಂದಿದ್ದೀವಿ.
1: ಕಾಂಪಿಟೇಷನ್ ಇದು ತುಂಬಾ ಕಷ್ಟ ಆಗ್ತಿತ್ತ?
0: ಕಾಂಪಿಟೇಷನ್ ಕಷ್ಟ ಏನಿಲ್ಲ, ನಮ್ಮಲ್ಲಿ ಹೆಂಗ್ ಬರ್ತದೆ ಅಷ್ಟು ಮಾಡಿ ಕೊಡ್ತೇವೆ ಅಷ್ಟೇ. ಕಾಂಪಿಟೇಷನ್ ಅಂತ ಹೇಳಿದ್ರೆ ರೇಟ್ ಅಲ್ಲಿ ಕಾಂಪಿಟೇಷನ್ ಇಲ್ಲ, ರೇಟ್ ಅಲ್ಲಿ ಯಾವ್ದೇ ರೀತಿ ಕಡಿಮೆ ಇಲ್ಲ. ನಾವು ಅಸೋಸಿಯೇಷನ್ ರೇಟ್ ಏನಿದೆ ಅದೇ ರೇಟ್
1: ಅಸೋಸಿಯೇಷನ್ ರೇಟ್ ಫಾಲೋ
0: ಮಾಡ್ತಿದ್ವಿ. ಎಲ್ಲಾ ಕಡೆ ಇದೆ ಅಸೋಸಿಯೇಷನ್ ರೇಟ್ ಫಾಲೋ ಮಾಡ್ತೇವೆ.
1: ಈ ಫೋಟೋ ಆದ್ಮೇಲೆ ಒಂದು ಫ್ರೇಮ್ ಹಾಕುದೊಂದು ಬರ್ತಲ್ಲ,
0: ಹೌದು,
1: ಅದು ನೀವು ಮಾಡ್ತೀರಾ?
0: ಈಗ ನಮ್ಗೆ ಮ್ಯಾಕ್ಸಿಮಮ್ ಅದೇ ಕೆಲಸ, ಫುಲ್ ಫೋಟೋ ಫ್ರೇಮ್ ಮಾಡೋದೇ ಕೆಲಸ ಈಗ.
1: ಓಕೆ,
0: ನಿಮ್ಗ ಯಾವ್ದೇ ಸೈಜ್ ಅಲ್ಲಿ ಒಂದು 4x6 ಸೈಜ್ ಇಂದ ಹಿಡಿದು ಎನಿ ಲಾರ್ಜ್ ಎಷ್ಟು ಹೊಡೆದು ಬೇಕಾದ್ರೂ
1: ಫೋಟೋ ಫ್ರೇಮ್
0: ಫೋಟೋ ಪ್ರಿಂಟ್ ಮಾಡಿ ಫ್ರೇಮ್ ಮತ್ತು ಸರಿಯಾದ ಫ್ರೇಮ್ ಮಾಡಿ ದೊಡ್ಡ ದೊಡ್ಡ ಫ್ರೇಮ್ ಮಾಡಿ ಕೊಡ್ತೇವೆ.
1: ನೀವು ಎಂತೆಲ್ಲ ಸಂದರ್ಭದಲ್ಲಿ ಫೋಟೋಗ್ರಫಿಗೆ ಹಾತಿದ್ದೀರಿ ಮೊದಲು, ಯಾವ್ಯಾವ ಸಂದರ್ಭಗಳಲ್ಲಿ?
0: ಮೊದ್ಲೆಲ್ಲ ಬರ್ತ್ಡೇ,
1: ಆ ಕಡೆಗೆಲ್ಲ ಬರ್ತ್ಡೇ
0: ಬರ್ತ್ಡೇ ಮಾಡ್ತಿದ್ರು ಅವಾಗ. ತುಂಬಾ ಬರ್ತ್ಡೇ ಅಂದ್ರೆ ಒಂದು 4-5 ಫೋಟೋ ಸಭೆ ಸಮಾರಂಭಗಳಲ್ಲಿ ಜಾಸ್ತಿ ಹೋಗ್ತಿದ್ದೆ ನಾನು. ನಿಮ್ದು ಸ್ಟೇಜ್ ಕಾರ್ಯಕ್ರಮ ಉಂಟಲ್ಲ, ಸ್ಟೇಜ್ ಕಾರ್ಯಕ್ರಮದಲ್ಲಿ ತುಂಬಾ
1: ಭಾಗವಹಿಸಿ. ಗಮನಿಸಿದೆ ಅಂತ ಗೊತ್ತಾ ಶ್ರೀನಿವಾಸ್ ಶೆಟ್ರೆ, ಮದಿ ಘೋರ್ ಅಂತಾರೆ ಫಂಕ್ಷನ್ ಘೋರೆ, ಆ ಮನೆಯವರು ನಮ್ ಗುರ್ತಾ ಇದ್ರು, ಆ ಮದ್ಮಕ್ಕಳು ಯಾರನ್ನ ಗೊತ್ತಾ ಇದ್ರು, ಫೋಟೋಗ್ರಾಫರ್ ಒಂದ್ ಗೊತ್ತಾತ್ರ. ಯಾಕಂದ್ರೆ ಇಡೀ ಇದ್ರಾಗ ಓಡಾಡ್ತಿಪ್ಪದವ್ರೆ, ಮತ್ ಹೆಚ್ಚಾಗಿ ಫೋಟೋಗ್ರಾಫರ್ಗಳು ಹ್ಯಾಂಡ್ಸಮ್ ಇರ್ತಾರೆ, ಚಂದವೇ ಇರ್ತಾರೆ. ಅದೇ
0: ಚಂದ ಅಂತ ಹೇಳ್ರ, ಅವಾಗ ಫೋಟೋಗ್ರಾಫರ್ ಅಂತ ಹೇಳ್ರ ಒಂದ್ ರೆಸ್ಪೆಕ್ಟ್ ಇದ್ದಿತ್ತು. ಮೊದ್ಲು ಫೋಟೋಗ್ರಾಫರ್ ಓದ್ಕೊಳ್ಳಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳುವಂತ ಒಂದು ಅಷ್ಟನ್ನು ಗಮನಿಸ್ತಿರ ಫೋಟೋಗ್ರಾಫರ್ ಅನ್ನು ಎಲ್ಲೋದ್ರು ತುಂಬಾ ಗೌರವ ಕೊಡ್ತಿದ್ರು. ಅದನ್ನ ನಾವು ಗೌರವನ ನಾವು ಇಟ್ಕೊಳ್ಬೇಕು, ನಾವು ಇಟ್ಕೊಂಡಿದ್ದೇವೆ ಗೌರವನ. ಈಗ ಕೊಡುದಿಲ್ಲ ಅಂತ ಹೇಳಲ್ಲ, ಈಗ ಅದನ್ನ ಸಮಯವನ್ನು ಸರಿಯಾದ ಸಮಯಕ್ಕೆ ಹೋಗ್ದಿದ್ರೆ ಫೋನ್ ಮಾಡುದು ಎಷ್ಟೊತ್ತು ಬರ್ಲಿಕ್ಕೆ ಅದೆಲ್ಲ ಸ್ವಲ್ಪ ಅದಕ್ಕೆ ಅವಕಾಶ ಕೊಡ್ಬಾರ್ದು.
1: ನೀವು ಯಾವ್ದ್ರಲ್ಲಿ ಹೋಗ್ತಿದ್ರೆ? ಟೂ ವೀಲರ್ ಅಲ್ಲ,
0: ನನ್ನ 2-wheeler ಇದ್ದಿತ್ತು ನನ್ನ ಹತ್ರ. ಒಂದು ಫಸ್ಟ್ ಸ್ಟುಡಿಯೋ ಮಾಡಿದಂತರ ಸೈಕಲ್ ಇದ್ದಿತ್ತು ನನ್ನ ಹತ್ರ. ಒಂದು ವರ್ಷ ಸೈಕಲ್ ಇದು ಮಾಡಿದ್ದೆ. ಆಮೇಲೆ ಒಂದು ಸ್ಕೂಟರ್ ತಗೊಂಡೆ, ಕೆನೆಟಿಕ್ ತಗೊಂಡೆ. ಆದ ನಂತರ ಒಂದು ಬೈಕ್ ತಗೊಂಡೆ, TVS ಬೈಕ್. ಅದ್ಮೇಲೆ ಒಂದು ಕಾರ್ ತಗೊಂಡೆ ನಾನು.
1: ಕಾರ್ ತಗೊಂಡೆ. ಅಂದ್ರೆ ನಿಮ್ಗೆ ಟೈಮ್ ಮ್ಯಾನೇಜ್ ಮಾಡೋಕೆ ಎಂತಾರು ವೆಹಿಕಲ್ ತುಂಬಾ ಇಂಪಾರ್ಟೆಂಟ್.
0: ವೆಹಿಕಲ್ ಬೇಕೇ ಬೇಕು.
1: ಬಸ್ ಇಟ್ಕೊಂಡಲ್ಲ ಹೋಗಿ?
0: ಇಲ್ಲ, ಬಸ್ ಅಲ್ಲಿ ಫ್ರೀ ಇದ್ರೆ ಮಾತ್ರ ಬಸ್ ಅಲ್ಲಿ ಹೋಗ್ತಿದ್ದು, ದೂರ ದೂರ ಇಲ್ಲ. ಅದು ಬಾಕಿ ನಿಮ್ಮ ಇಂಟೀರಿಯರ್ ಸೈಡ್ ಎಲ್ಲ ನಿಮ್ದು ವೆಹಿಕಲ್ ಬೇಕೇ ಬೇಕು.
1: ವೆಹಿಕಲ್ ಹೋಗ್ತದೆ. ಸೊ ನಿಮ್ಮ ಫೋಟೋಗ್ರಫಿ ನಿಮ್ಮ ಬದುಕಿಗೆ ಎಷ್ಟು ಆಧಾರ ಆಯ್ತಂತ ನಿಮ್ಗೆ ಈಗ ಅನ್ಸತ್ತ? 50 ವರ್ಷ ಫೋಟೋಗ್ರಫಿಯಲ್ಲಿ ದುಡಿದ ನಿಮ್ಗೆ?
0: ನಂಗೆ ತುಂಬಾ ಆಧಾರ ಆಗಿದೆ. ನನ್ನಂದ್ರೆ ನನ್ನ ಸರ್ವಸ್ ಫೋಟೋಗ್ರಫಿ. ಆದ್ರಿಂದ ನಾವು ಮತ್ತೆ ಬೇರೆ ಯಾವ್ದು ಬಗ್ಗೆ ಥಿಂಕಿಂಗ್ ಮಾಡ್ಲಿಲ್ಲ. ಫೋಟೋಗ್ರಫ್ದಲ್ಲೇ ಎಷ್ಟೇ ಇದಾಗ್ಲಿ ಫೋಟೋಗ್ರಫ್ದಲ್ಲಿ ಅದು ನಂಗೆ ಎಲ್ಲ ರೀತಿ ಇದು ಕೊಟ್ಟಿದೆ. ಆ ಫೋಟೋಗ್ರಫ್ ಎಲ್ಲ ರೀತಿಯಲ್ಲೂ ನಂಗೆ ಸಂತೋಷ ಕೊಟ್ಟಿದೆ. ಛಾಯಾಗ್ರಹಣದಲ್ಲೂ ಯಾವ್ದು ಬೇಜಾರು ಅಂತ ಹೇಳಿ ಅಂತ ಇಲ್ಲ.
1: ಇಲ್ಲ
0: ಇಲ್ಲ,
1: ನಮ್ಮಲ್ಲಿ ಒಂದು ಥಿಂಕಿಂಗ್ ಇದೆ ಏನಂತ ಕೇಂದ್ರೆ, ಗಂಡ ಟೈಲರ್ ಆದ್ರೆ ಹೆಂಡತಿಗೆ ಏನ ತೊಂದರೆ ಇಲ್ಲ, ಎಷ್ಟು ರೋಕಿ ಬೇಕಾದ್ರೂ ಹೊಲ್ದ್ಕೊಡ್ತಾ ಅಂತ. ಆಕ್ಚುಲಿ ಗಂಡಂಗ್ರೆ ಹೆಂಡತಿ ರೋಕಿ ಹೊಲಕ್ಕೆ ಪುರ್ಸೋತಿಪ್ಪುದಿಲ್ಲ, ಅಷ್ಟು ಆರ್ಡರ್ಸ್ ಇರುತ್ತೆ. ಹಾಗೆ ಗಂಡ ಫೋಟೋಗ್ರಾಫರ್ ಆದ್ರೆ ಅವಳಿಗೆ ಅಂತ ಗಂಡ ಲೈಕ್ ಫೋಟೋ ತೆಗ್ದಿಡುವ ಅಂತ ಹೇಳಿ. ನಿಮ್ಗೆ ಎಂತ ಅನ್ಸುತ್ತೆ, ನಿಮ್ ಹೆಂಡತಿ ಫೋಟೋ ಎಷ್ಟು ತೆಗ್ದು?
0: ಇಲ್ಲ, ಈಗ ನಮ್ಮನ್ನೆಲ್ಲೇ ನಮ್ದು ಸರಿಯಾದ ಫ್ಯಾಮಿಲಿ ಫೋಟೋ ಬೇಕಂತ ಹೇಳಿದ್ರು ಇಲ್ಲ. ಅದು ಪ್ರತಿಯೊಂದು ಕಡೆ ಆಗದಾಗಿ ಅಂದ್ರೆ ಮಾಡುವ ಅಂತ
1: ಹೇಳಿ
0: ಆ ರೀತಿ ಒಂದು ಭಾವನೆ ಬರ್ತದೆ. ಮತ್ತೆ ಅಂದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಲ್ಲ, ಅದು ಏನೋ ಒಂದು ನೀವ್ ಹೇಳ್ದಂಗೆ ಛಾಯಾಗ್ರಾಹಕರ ಮನೆಯಲ್ಲಿ ತುಂಬಾ ಫೋಟೋಸ್ ಇರ್ತೇವೆ ಅಂತೇಳಿ, ಅದು ಸುಳ್ಳದು. ಇಟ್ಕೊಳ್ತೇವೆ ನಾವು ಕೆಲವೊಂದು ಫ್ಯಾಮಿಲಿ ಫೋಟೋ ಎಲ್ಲ ಬೇಕಂತೇಳಿ.
1: ಸೊ ಕೊನೆಯ ಪ್ರಶ್ನೆ, ಈಗಿನ ಯುವಕರು ಯುವತಿಯರು ಎಲ್ಲರೂ ಫೋಟೋ ತೆಗವರೆ, ಎವ್ರಿಬಡಿ ಇಸ್ ಅ ಫೋಟೋಗ್ರಾಫರ್,
0: ಪ್ರತಿಯೊಬ್ಬರು,
1: ಪ್ರತಿಯೊಂದು ಕೆಲವರಂತೂ ಆಂಗಲ್ ಎಲ್ಲ ತೆಗೆದುಕೊಂಡ್ರೆ ಟಾಪ್ ಫೋಟೋಗ್ರಾಫರ್. ನಿಮ್ಗೆ ಎಂತ ಅನ್ಸುತ್ತೆ, ಇದು ಒಳ್ಳೆ ಬೆಳವಣಿಗೆ ಅಥವಾ ಎಲ್ಲರ ಕೈಗೂ ಈ ಫೋಟೋಗ್ರಫಿ ಯಾಕೆ ಹೋಯ್ತಪ್ಪ, ನಮ್ಮ ಫೋಟೋಗ್ರಾಫರ್ಸ್ ಇದು ಒಂದ್ ದೊಡ್ಡ ಹೊಡೆತ ಅನ್ಸುತ್ತ?
0: ಅಲ್ಲ, ಹಾಗಂದ್ರೆ ಆ ಫೋಟೋಗ್ರಫಿಯಲ್ಲಿ ಯಾರು ತೆಗಿಬಹುದು, ಈಗ ಮೊಬೈಲ್ ಬಂದ್ರಿಂದ ಯಾರು ತೆಗಿಬಹುದು, ಬಟ್ ಅದು ಕ್ಯಾಮರಾ ಇಟ್ಕೊಂಡು ತೆಗುವಾಗ ಮಾತ್ರ ಅದಕ್ಕೆ ಸರಿಯಾದ ಆಂಗಲ್ ಬೇಕು, ಸರಿಯಾದ ಒಂದು ಆಂಗಲ್ ತೆಗಬೇಕು. ಆ ರೀತಿಯಲ್ಲಿ ಇರ್ತದೆ, ಏನು ಈ ಮೊಬೈಲ್ ತೆಗ್ದಂಗೆ ಕ್ಯಾಮರಾದಲ್ಲಿ ತೆಗಲಿಕ್ಕೆ ಆಗುದಿಲ್ಲ. ಕ್ಯಾಮರಲ್ಲಿ ಒಂದು ಕಂಪೋಸಿಂಗ್ ಅಂತ ಹೇಳಿ ಇರ್ತದೆ. ನಾವು ಈಗಿನ ಸಿಸ್ಟಮ್ ಅಲ್ಲಿ ನಾವು ಕಂಪ್ಯೂಟರ್ ಏನು ರೀತಿ ಮಾಡ್ಬೋದು, ಅದು ನಾವು ತೆಗುವಾಗ ಮಾತ್ರ ಸರಿಯಾದ ರೀತಿಯಲ್ಲಿ ಕಂಪೋಸಿಂಗ್ ಅನ್ನು ಇಟ್ಕೊಳ್ಬೇಕು. ಆಂಗಲ್ ಬೇಕು, ಸರಿಯಾದ ಕಂಪೋಸಿಂಗ್, ಏನೋ ಬೇಕಾ ಬಿಟ್ಟು ಒಂದು ಸಣ್ಣ ಫಿಗರ್ ಮಾಡಿ ತೆಗೆದ್ರೆ ಅದು ಸರಿಯಾದ ಒಂದು ಫೋಟೋಗ್ರಫಿ ಅಲ್ಲ. ಒಂದು ಕಂಪೋಸಿಂಗ್ ಒಂದು ನಿಲ್ಸುವಾಗ ಒಂದು ಸರಿಯಾದ ಕ್ರಮದಲ್ಲಿ ನಿಲ್ಸಬೇಕು, ನೋಡ್ಕೊಂಡು ಸರಿಯಾದ ರೀತಿಯಲ್ಲಿ ತೆಗಿಬೇಕು. ಒಮ್ಮೆ ಒಟ್ಟು ಒಂದೆಲ್ಲ ಐದಾರು ಫೋಟೋ ತೆಗೆದಸೆ ಅಂತೇಳಿ ಐದಾರು ಫೋಟೋ ತೆಗೆದಕ್ಕಿಂತ ಸರಿಯಾಗಿ ನೀವು ಒಂದು ಹತ್ತು ಎರಡು ಫೋಟೋ ತೆಗೆದು ಮುಖ್ಯ.
1: ತುಂಬಾ ಸರಿಯಾಗಿ ಹೇಳ್ರಿ ನೀವು. ಆಕ್ಚುಲಿ ಅಷ್ಟು ನೂರ್ ಫೋಟೋ ತೆಗೋದಕ್ಕಿಂತ ಲೈಕ್ ಇಪ್ಪದು ಎರಡು ಫೋಟೋ ಅದು ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಆಂಗಲ್ಗಳು ಅದ್ರ ಬಗ್ಗೆ ಒಂಚೂರು ಗೊತ್ತಿದ್ರೆ ಒಳ್ಳೇದು ಅಂತ. ಈಗ ಬಿಡಿ, ಬ್ಯಾಡ್ದ್ರೆ ಡಿಲೀಟ್ ಮಾಡ್ರಿ ಸೈ, ಬಿಸಾಡ್ರಿ ಸೈ, ಅಂತದ್ರಲ್ಲಿ ನಾವ್ ಇದ್ದೀವಿ. ಎನಿವೇಸ್, ಕಾಲಾಯ ತಸ್ಮೇ ನಮಃ. ಬ್ಲಾಕ್ ಅಂಡ್ ವೈಟ್ ಇಂದ ಕಲರ್ ಬಂತು, ಕಲರ್ ಇಂದ ಡಿಜಿಟಲ್ ಬಂತು, ಡಿಜಿಟಲ್ ಇಂದ ಮೊಬೈಲ್ ಅಲ್ಲೇ ಕ್ಯಾಮರಾ ಬಂತು. ಈಗ ಕ್ಯಾಮರಾ ಎಲ್ಲರ ಕೈಯಲ್ಲೂ, ಎಲ್ಲರ ಸ್ಟೇಟಸ್ ಅಲ್ಲೂ ಅವ್ರು ತೆಗ್ದಿರೋ ಫೋಟೋಗಳೇ ಅಲ್ಲ. ಸೊ ನಮ್ದೇ ಒಂದು ಆಲ್ಬಮ್ ಮಾಡಿಟ್ಕೊಂಡ್ವಿ, ನಮ್ಮ ಮೊಬೈಲ್ ಅಲ್ಲಿ ಒಂದೊಂದು ಆಲ್ಬಮ್ ಅಂತಾನೆ ಇರುತ್ತೆ. ಸೊ ನಮ್ದೇ ಆಲ್ಬಮ್ ಎಲ್ಲರೂ ಫೋಟೋಗ್ರಾಫರ್ಸ್ ನಾವು ಇರ್ಲಿ. ಇದು ಎಷ್ಟು ಎಲ್ಲರಿಗೆ ಮುಂದುವರೆತೋ, ಇದು ಎಲ್ಲರಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಎನಿವೇಸ್, ಆಪದ ಎಲ್ಲದೂ ಒಳ್ಳೆಯದಂತ ಹೇಳ್ತಾ, ನಮ್ಮ ಶ್ರೀನಿವಾಸ್ ಶೇಟ್ ಅವರು, ಸುಮಾ ಡಿಜಿಟಲ್ ಸ್ಟುಡಿಯೋ ನಮ್ಮ ಕುಂದಾಪುರದಲ್ಲಿ ಇಟ್ಕೊಂಡಿರುವವರು, 50 ವರ್ಷಗಳ ತನಕ, ಐವತ್ತು ವರ್ಷ ಪೂರೈಸಿರೀಗ, ಪೂರೈಸಿ ಆಯತ್ತ 50 ವರ್ಷ ಮುಗಿಸಿರ ಇಲ್ಲಿ ಫೋಟೋಗ್ರಾಫಿಯಲ್ಲಿ. ಸೊ ಅವರದೊಂದು ದೊಡ್ಡ ಅನುಭವ ಅದ, ಫೋಟೋಗ್ರಫಿ ಆ ಪಯಣ ಇತ್ತಲ್ಲ, ಅದೊಂದು ದೊಡ್ಡ ಅನುಭವ. ಸೊ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ ಬಂದು ರೇಡಿಯೋ ಕುಂದಾಪುರ ಮಾತುಕತೆಯಲ್ಲಿ ನೀವು ಎಷ್ಟು ಲೈಕ್ ನಿಮ್ಮ ಅನುಭವಗಳನ್ನೆಲ್ಲ ತುಂಬಾ ಇನ್ವಾಲ್ವ್ ಆಗಿ ಹಂಚಿಕೊಂಡ್ರೆ, ನಿಮ್ಗೆ ಫೋಟೋಗ್ರಫಿ ಬಗ್ಗೆ ಆ ಪ್ರೀತಿ ಅದೆಲ್ಲ ಕಾಣ್ತಾ ಇತ್ತು ನಿಮ್ ಮಾತಲ್ಲಿ.
0: ಮತ್ತೆ ಇದ್ರ ಒಟ್ಟಿಗೆ ನಾನು ಈ ಫೋಟೋಗ್ರಫಿಯಲ್ಲಿ ಇಷ್ಟು ಇಂಟ್ರೆಸ್ಟ್, ಮತ್ತೆ ಇದಕ್ಕೆ ಸರಿಯಾಗಿ ನಾನು ಕೆಲ ಹವ್ಯಾಸ, ಒಂದು ಸಂಗೀತದಲ್ಲಿ ತುಂಬಾ ಆಸಕ್ತಿ ಸಣ್ಣದಿರುವಾಗ್ಲಿಂದ. ಒಂದು 7ನೇ ವರ್ಷ 8ನೇ ವರ್ಷ ಇರುವಾಗ್ಲೇ ಒಂದು ಭಜನೆ ಅಂತ ಹೇಳ್ರೆ ಅಷ್ಟು ಇದು, ಭಜನೆ ಹಾಡ್ಲಿಕ್ಕೆ ಹೋಗುದು, ಭಜನೆ. ಮತ್ತೆ ಈಗ ತಬಲಾ, ತಬಲಾ ಇತ್ತೀಚೆಗೆ ಒಂದು 15 ವರ್ಷ ನಂತರ
1: ತಬಲಾ
0: ಇಷ್ಟವರೆಗೆ ಆ ಸಂಗೀತ ಮತ್ತು ತಬಲಾ ಎರಡವನ್ನು ತುಂಬಾ ಪ್ರೀತಿಯಿಂದ ಅದನ್ನ, ಅದು ಇಲ್ಲಿದ್ರೆ ಇರ್ಲಿಕ್ಕೆ ಆಗುದಿಲ್ಲ.
1: ಆಯ್ತಂಗ, ನಾ ಕೇಂತಿಗೆ ತಬಲಾ, ಸಂಗೀತ, ಫೋಟೋಗ್ರಫಿ, ಈ ಮೂರರಲ್ಲಿ ಯಾವ್ದನ್ನ ಬಿಟ್ಟು ಇಪ್ಪು ಕಾತಿಲ್ಲ ಅಂದ್ರೆ ಒಂದನ್ನೇ ಸೆಲೆಕ್ಟ್ ಮಾಡ್ಬೇಕು?
0: ಅಲ್ಲ, ನಂಗೆ ಯಾಕಂತೇಳ್ರೆ ಸಂಗೀತ ಅಂತೇಳಿ ಯಾವಾಗ್ಲೂ ನಿರಂತರ ಇರ್ತದೆ, ಫೋಟೋಗ್ರಫಿ ಅಂತ ಹೇಳುದು ನಮ್ದು ಉದ್ಯೋಗ, ಅದನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ.
1: ಬದುಕು
0: ಮೊದ್ಲು ನಮ್ಮ ಬದುಕು ಕಟ್ಕೊಳ್ಬೇಕು. ಆ ಬದುಕಿ ಬಿಟ್ಟು ನಾವು ಎಲ್ಲೆಲ್ಲಿ ಆಡ್ಲಿಕ್ಕೆ ಹೋಗ್ತೇವೆ ಅಂತ ಹೇಳ್ರೆ,
1: ಮೊದ್ಲು ನೆಲೆ ಗಟ್ಟಿ ಮಾಡ್ಕೊಂಡು,
0: ಮೊದ್ಲು ನಮ್ಮ ಉದ್ಯೋಗ ಅದುಂಟಲ್ಲ ಅದಕ್ಕೆ ವಂಚನೆ ಮಾಡಬಾರ್ದು. ಮೊದ್ಲು ನಮ್ಮ ಉದ್ಯೋಗ ಒಂದ್ ಸರಿ ಇದ್ರೆ ಎಲ್ಲೋ ಸರಿ. ನಾವು ಉದ್ಯೋಗ ಬಿಟ್ಟು ಇಡೀ ದಿವಸ ನಾವು ಅಲ್ಲಿ ಭಜನೆ ಹೋಗ್ತೇವೆ ಇದಕ್ಕೆ ಹೋಗ್ತೇವೆ ಅಂತ ಹೇಳ್ರೆ ಅದನ್ನೇ ಒಂದು ನಾವು ಯಾವ್ದು ನಮ್ಮ ಪ್ರೊಫೆಷನಲ್ ನಾವು ಇಟ್ಕೊಳ್ಬೇಕು. ನಮ್ಮ ಈ ಪ್ರೊಫೆಷನಲ್ ಫೋಟೋಗ್ರಫಿ ಒಟ್ಟಿಗೆ ಇದು ಸಮಯ, ಕೆಲವು ಟೈಮ್ ಸಮಯ ಬಂದ ಹೊತ್ತಿಗೆ
1: ಇದನ್ನೆಲ್ಲ
0: ಮಾಡುದು.
1: ವೆರಿ ನೈಸ್ ಸರ್, ಇವ್ರು ಒಳ್ಳೇದ್ ಮಾಡ್ಲಿ. ನಿಮ್ಗೆ ಇನ್ನಷ್ಟು ವರ್ಷ ಫೋಟೋಗ್ರಫಿಯಲ್ಲಿ ಇರಿ, ತಬಲಾದಲ್ಲೂ ಇರಿ, ಸಂಗೀತದಲ್ಲೂ ಇರಿ, ಬದುಕನ್ನ ಇಷ್ಟೇ ಖುಷಿಯಿಂದ ಆಸ್ವಾದಿಸ್ತಾ ಇರಿ. ಧನ್ಯವಾದಗಳು ನಮ್ಮ ರೇಡಿಯೋ ಸ್ಟುಡಿಯೋಗೆ ಬಂದು ಕುಂದಾಪುರ ಮಾತುಕತೆಯಲ್ಲಿ ಭಾಗವಹಿಸಿದ್ದಕ್ಕೆ.
0: ಧನ್ಯವಾದಗಳು ಮೇಡಮ್.
1: ಓಕೆ, ಪ್ರಿಯ ಕೇಳಿದ್ರೆ ನಮ್ಮ ಶ್ರೀನಿವಾಸ್ ಶೇಟ್ ಅವರ ಮಾತುಕತೆ ನಿಮ್ಗೆ ತುಂಬಾ ಇಷ್ಟ ಆಯ್ತು. ನಿಮ್ಮ ಫೋಟೋ ಆವತ್ತಿದ್ದು ನೀವು ತೆಗ್ಸಿರೋ ಫೋಟೋ ಎಲ್ಲ ನೆನಪಾಯ್ತೇನೋ, ಅಥವಾ ನೀವೇ ಫೋಟೋಗ್ರಾಫರ್ ಆಗಿದ್ರೆ ನಿಮ್ ದಿನಗಳು ನೆನಪಾಯ್ತೇನೋ, ಎಲ್ಲದನ್ನು ಒಂದ್ಸಲ ರಿವೈಂಡ್ ಮಾಡ್ದಾಗಾಯ್ತು. ಸದ್ಯಕ್ಕೆ ಈ ಕುಂದಾಪುರ ಮಾತುಕತೆ ಮುಗಿಸಿ ನಾವು ಹೊರಡ್ತೋ. ನೀವ್ ಕೇಂತ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಅಮ್ಮ ಹಲ್ನೋವು,
3: ಕೂಡ್ಲೆ ಹೋಗು ಜೇಷ್ನ ದಂತ ಚಿಕಿತ್ಸಾಲಯಕ್ಕೆ. ಡಾಕ್ಟರ್ ಪ್ರಸನ್ನ ಎ ಚಂದನ್ ದಂತ ವೈದ್ಯರು ಇಲ್ಲಿ ಲಭ್ಯರಿರ್ತಾರೆ. ಸಮಯ ಬೆಳಿಗ್ಗೆ 9:30 ಮಧ್ಯಾಹ್ನ 1 ಗಂಟೆ ತನಕ ಮತ್ತು ಸಂಜೆ 5 ಗಂಟೆಯಿಂದ 7:30 ತನಕ ಜೇಷ್ನ ದಂತ ಚಿಕಿತ್ಸಾಲಯ. ಶ್ರೀ ವಿಜಯ ದುರ್ಗ ಕಾಂಪ್ಲೆಕ್ಸ್ ಹೂವಿನ ಮಾರುಕಟ್ಟೆ ಎದುರು ಪಾರಿಜಾತ ಸರ್ಕಲ್ ಕುಂದಾಪುರ. ಸಂತಸದ ನಗು, ಸಂತಸದ ಜೀವನ.

ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬರ್ ಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬರ್ ಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬರ್ ಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

0: ಮೇಡಮ್ ಮೇಡಮ್, ನಂಗೆ ಕಂಪ್ಯೂಟರ್ ಕಲಿಕ್ಕು. ಕುಂದಾಪುರದಲ್ಲಿ ಒಂದ್ ಒಳ್ಳೆ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಎಲ್ಲಿತ್ತ?
1: ಚಿನ್ಮಯ ಆಸ್ಪತ್ರೆ ಎದುರು ಚರ್ಚ್ ರೋಡ್ಗೆ ಇತ್ತಲ್ಲ ಮಾರೆ, ಕಿಯೋನಿಕ್ಸ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್. 3 ತಿಂಗಳ ಕೋರ್ಸು, 6 ತಿಂಗಳ ಕೋರ್ಸು, ವೆಬ್ ಡಿಸೈನ್, ಜಾವಾ, ಸಿ ಮತ್ತು C++, AI ವಿತ್ ಪೈಥಾನ್, ಟ್ಯಾಲಿ ವಿತ್ GST, ಮೆಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್, ಆಂಡ್ರಾಯ್ಡ್ ಡೆವಲಪ್ಮೆಂಟ್, ಡೇಟಾ ಸೈನ್ಸ್, ಎಲ್ಲ ಕಲಿಲ ಕಾಣಿಲ್ಲ. ಕಿಯೋನಿಕ್ಸ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್.
0: ಹೌದಾ, ನಾ ಹೊರಟೆ. ಅಡ್ರೆಸ್?
1: ಕಿಯೋನಿಕ್ಸ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್, ಶಿವಪ್ರಸಾದ್ ಬಿಲ್ಡಿಂಗ್, ನಿಯರ್ ಚಿನ್ಮಯಿ ಹಾಸ್ಪಿಟಲ್, ಚರ್ಚ್ ರೋಡ್, ಕುಂದಾಪುರ. ನಿಮ್ಮ ಉತ್ತಮ ಕಂಪ್ಯೂಟರ್ ಕಲಿಕೆಗೆ ಬೆಸ್ಟ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್, ಚಿನ್ಮಯಿ ಆಸ್ಪತ್ರೆ ಎದುರಿರುವ ಕಿಯೋನಿಕ್ಸ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್. ಕಾಂಟ್ಯಾಕ್ಟ್ 9845419118.
2: ಕುಂದಾಪುರ ಕನ್ನಡದ ಶತಕುಂದ ಪದ್ಯ, ಕನಸಿನ ಮೊದಲನೇ ಮೆಟ್ಲಿದ ಸಣ್ಣ ತುಣುಕು.

0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಯಕ್ಷ ಸಮಾಗಮದ ಈ ಸಂಚಿಕೆಯಲ್ಲಿ ನಮ್ಮೊಟ್ಟಿಗೆ ಯಾವ ಯಕ್ಷಗಾನ ಹವ್ಯಾಸಿ ತಂಡದವರಿದ್ರಂತ ಕೇಂದ್ರೆ ಶ್ರೀ ಗೆಜ್ಜೆನಾದ ಯಕ್ಷಗಾನ ಕಲಾ ಮಂಡಳಿ ಕುಂದಾಪುರ ಈ ತಂಡದವರಿದ್ರಿ. ಈ ತಂಡವನ್ನ ಪ್ರತಿನಿಧಿಸ್ತಾ ಇರುವಂತಹ ಸುರೇಶ್ ಪೂಜಾರಿ ಮದ್ದುಗುಡ್ಡೆ ಮತ್ತು ವಿಘ್ನೇಶ್ ಪ್ರಸಾದ್ ಗಂಗೊಳ್ಳಿ ಇವರಿಬ್ರಿದ್ರೆ, ಇಬ್ಬರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಹೆಂಗಿದ್ರಿ?
1: ಚೆನ್ನಾಗಿದ್ದೀವಿ.
0: ಹುಷಾರಿದ್ರ್ಯಾ? ಸೊ ನೀವಿಬ್ರೆ ಬಂದಿರಿ, ಆದ್ರೆ ಶ್ರೀ ಗೆಜ್ಜೆನಾದ ತಂಡದಲ್ಲಿ ಎಷ್ಟು ಜನ ಒಟ್ಟಿದ್ರಿ ನೀವು?
1: ಒಟ್ಟಿಗೆ 16 ಜನ ಇದ್ದೇವೆ.
0: 16 ಜನ ಇದ್ದೀವಿ,
1: ಮಕ್ಕಳೆಲ್ಲ ಸೇರಿಸಿ 16 ಜನ ಇದ್ದೀವಿ.
0: ಸಣ್ಣ ಮಕ್ಕಳು ಇದ್ರ?
1: ಹೌದು.
0: ಎಷ್ಟು ಜನ ಇದ್ದಾರೆ?
1: ಸಣ್ಣ ಮಕ್ಕಳು ಒಂದ 7-8 ಜನ ಇದ್ರು.
0: ಹೌದಾ?
1: 4ನೇ ಕ್ಲಾಸಿಂದ 7ನೇ ಕ್ಲಾಸಿನವರೆಗೂ ಇದ್ರು.
0: ಹೆಣ್ಮಕ್ಳು ಗಂಡ್ಮಕ್ಳು?
1: ಹೆಣ್ಮಕ್ಳು ಗಂಡ್ಮಕ್ಳು, ಪರಿಭೇದ ಇಲ್ಲ.
0: ನಿಮ್ಮಲ್ಲಿ ದೊಡ್ಡವರಲ್ಲಿ ಹೆಂಗಸರು?
1: ಹೌದು, ಟೀಚರ್ಸ್ ಕೂಡ ಒಬ್ರು ಇದ್ರು ನಮ್ಮಲ್ಲಿ, ಶ್ರೀರಾಣಿ ಹೆಗಡೆ ಅಂತ.
0: ಶ್ರೀರಾಣಿ ಹೆಗಡೆ?
1: ಹೌದು, ಅವ್ರು ಕೂಡ ಇದ್ರು.
0: ಓ ಓಕೆ. ಸೊ ತುಂಬಾ ಗಟ್ಟಿಮುಟ್ಟಾಗಿರೋ ತಂಡ.
1: ಗಟ್ಟಿ ಸದ್ಯದಲ್ಲಿ ಗಟ್ಟಿಮುಟ್ಟಿರುವಂತ ತಂಡ ನಮ್ದಿಗೆ.
0: ಇಲ್ಲಿ ನೀವು ಹಟ್ಟಿಯಂಗಡಿ ಮೇಳದಲ್ಲಿ ವೇಷಧಾರಿಗಳು?
1: ಹೌದು.
0: ವಿಘ್ನೇಶ್ ಅವ್ರು ಕೂಡ?
1: ವಿಘ್ನೇಶ್.
0: ನೀವಿಬ್ರು ಹಟ್ಟಿಯಂಗಡಿ ತಂಡದಲ್ಲೇ ಇಪ್ಪ. ಮತ್ತೆ ಹವ್ಯಾಸಿ ತಂಡನ ಯಾವಾಗ ನೀವು ಕಾರ್ಯನಿರ್ವಹಿಸಿದ್ರಿ?
1: 2019 ಓಪನ್ ಮಾಡಿದ್ದು. ನಾವು ಏನೋ ಹೆಜ್ಜೆ ಕಲಿಬೇಕಂತ ಕ್ಲಾಸ್ ಮಾಡಿದ್ದ. ನಮ್ಗೆಲ್ಲೂ ಇಲ್ಲಿ ಹತ್ರದಲ್ಲಿ ನಿಯರೆಸ್ಟ್ ಯಾವ್ದು ಇಲ್ದಿದ್ದಕ್ಕೋಸ್ಕರ ನಾವೇ ಒಂದ್ ಕ್ಲಾಸ್ ಮಾಡ್ಬೇಕಂತ ಹೇಳಿ ಗುರುಗಳು ಯಾರು ಮಾಡೋದಂತ ಹೇಳಿದಾಗ ಹೆಮ್ಮಾಳಿ ರಾಮಚಂದ್ರ ಭಟ್ರನ್ನ ಕೇಳ್ತ. ಅವ್ರು ಬಹಳ ಖುಷಿಯಿಂದ ಒಪ್ಕೊಂಡ್ರೆ ಕ್ಲಾಸ್ ಮಾಡ್ತ.
0: ಹೆಮ್ಮಾಡಿ ರಾಮಚಂದ್ರ ಭಟ್ ಗುರುಗಳು.
1: ನಾವು ಹೆಜ್ಜೆ ಕಲಕ್ಕೋಸ್ಕರ ಶುರು ಮಾಡಿದ್ದೆ. ಮತ್ತೆ ಕುಂದಾಪುರದಲ್ಲಿ ಹೆಜ್ಜೆ ಕ್ಲಾಸ್, ಯಕ್ಷಗಾನ ಕ್ಲಾಸ್ ಅನ್ನೋದು ಇರ್ಲಿಲ್ಲ ಆ ಹೊತ್ತಿನಲ್ಲಿ. ಹಾಗಾಗಿ ನಾವೇ ಶುರು ಮಾಡಿದ್ದೆ. ಕಡೆ ನಾವು ಈ ಇದ್ರಲ್ಲಿ ಹೀಗೆ ಮಾಡ್ತಾ ಮಾಡ್ತಾ ಕಡೆ ಮೇಳದ್ದ ಅವಕಾಶ ಒಂದ್ ಸಿಕ್ತು, ಮತ್ತೆ ಮೇಳಕ್ಕೆ ಹೋಯ್ತು. ಈಗ 4 ಆಯ್ತು.
0: ಅಂದ್ರೆ ನಿಮ್ಗೆ ಆಟ ಅಂದ್ರೆ ಎಷ್ಟು ಆಸೆ?
1: ಮೊದ್ಲಿಂದನು. ನಾವು ಸಣ್ಣದಿರುವತ್ತಿಗೆ ನಾನು ಈ ದೊಡ್ಡಮ್ಮ ಯಕ್ಷಗಾನ ಕರ್ಕೊಂಡು ಹೋಗ್ತಿದ್ರು. ಈ ಸಾಲಿಗ್ರಾಮ್ ಮಾಡಿದ್ರೆ ಟೆಂಟ್ ಆಟ ಎಲ್ಲ ಆಗ್ತಿತ್ತಲ್ಲ, ನಾವು ತಿಂಡಿ ತಿನ್ನೋಕೋಸ್ಕರ ಹೋಗ್ತಿತ್ತು ಅವ್ರ ಜೊತೆಗೆ. ಆಟ ನೋಡಕ್ಕಲ್ಲ, ಗೋಡಿ ಬಜ್ಜಿ ಬನ್ಸಲ್ಲ ಇರತ್ತಲ್ಲ, ಅದು ತಿನ್ನೋಕೋಸ್ಕರ ಹೋಗ್ತಾ ಇತ್ತ. ಕಡೆ ಕಡೆ ಮತ್ತೆ ಹಾಸ್ಯ ಸನ್ನಿವೇಶಕ್ಕೆ ಮಾತ್ರ ಆ ದೊಡ್ಡಮ್ಮ ಹತ್ರ ಮೊದ್ಲಿಗೆ ಹೇಳಿರ್ತ ನಾವು, ಬೇರೆ ವೇಷ ಬಂದತ್ತು ಹೇಳಿಸ್ಬೇಡ, ಹಾಸ್ಯ ಸನ್ನಿವೇಶ ಬಂದಾಗ ಹೇಳ್ಸು, ನಮ್ಗೆ ನಗಡಕೊಂದ ಅವಕಾಶ
0: ಹೇಳ್ಸುದಂತ.
1: ಮತ್ತ ಅದ ಆ ಸನ್ನಿವೇಶ ಮುಗ್ದ್ಮೇಲೆ ಮತ್ತೆ ಮಲಗುದ ಅಲ್ಲಿ, ಮತ್ತೆ ಬೆಳಿಗ್ಗೆ ಬರೋತಿ ಅವ್ರು ಕರ್ಕೊಂಡ್
0: ಬರ್ತಿದ್ರೆಸ್ಕೊಂಡ್
1: ಬರ್ತಿದ್ರ. ಅದ ಹಂಗೆ ಕಂಡ್ ಮತ್ತ ಈ ನಮ್ಮ ಹಳ್ಳಾಡಿಯರ್ ಹಾಸ್ಯ ಎಲ್ಲ ಕಂಡ ನಾನ ಸ್ವಲ್ಪ ಇನ್ಸ್ಪೈರ್ ಆದ ಅವರಿಂದ.
0: ಸೊ ನೀವೀಗ ಹಟ್ಟಿಗಡೆ ಮೇಳದಂಗ ಹಾಸ್ಯಗಾರ ಜಾಸ್ತಿ ಆಗ್ತಾರ?
1: ನನ್ನ ವೇಷ ಎಲ್ಲ ಹಾಸ್ಯಗಾರ ಅಂದ್ರೆ ಹಳ್ಳಾಡಿ ರೊಟ್ಟಿಗೆ ನಾನೀಗ ಜೋಡಿ ವೇಷನೆ ಮಾಡ್ತಿರೋದು, ಹಾಸ್ಯ ವೇಷವೇನಂತ.
0: ಹಳ್ಳಾಡಿ ಜಯರಾಮ್ ಶೆಟ್ಟರ್ ರೊಟ್ಟಿಗೆ ಮಾಡುದ?
1: ಹೌದು. ಒಂದ್ ಟೈಮ್ ಅಲ್ಲ ಅವ್ರ ವೇಷ ಎಲ್ಲ ನೋಡ್ತಿತ್ ನಾವು, ನಮ್ ಸೌಭಾಗ್ಯ ಅದು
0: ಅಲ್ದ.
1: ಈಗ ಅವ್ರ ಜೊತೆಗೆ ವೇಷ ಮಾಡ್ತಿದ್ರೆ ನಮ್ಗ ಕೆಲಸ
0: ರೋಮಾಂಚನವೇ
1: ಅದು.
0: ಮತ್ತೆ
1: ಅಷ್ಟು ದೊಡ್ಡ ಹಿರಿಯ ಕಲಾವಿದ್ರಾದ್ರು ಒಳ್ಳೆ ರೀತಿ ನಮ್ಗೆ.
0: ಅವರೆಲ್ಲ ನಮ್ಮ ಹೀರೋಗಳು. ನಾವು ಕಾಣಕ್ಕೆ ಇಪ್ಪತ್ತಿಗೆ ಕ್ಯಾಸೆಟ್ ಹಂಗೆ ಹುಲಿಯಾದ ಕಾಳ ಇಂಥದ್ದೆಲ್ಲ ಆಟನ ಕೇಳ್ಕೊಂಡು ಅಡ್ಡು ಬಿದ್ದು ನಗಾಡ್ಕೊಂಡು. ಹೌದು. ಸೊ ಅಂತಹ ಹಳ್ಳಾಡಿ ಜಯರಾಮ್ ಶೆಟ್ಟಿ ಅವರೊಟ್ಟಿಗೆ ನೀವು ವ್ಯಾಸ ಮಾಡ್ತಿದ್ರಿ. ಸೊ ಈಗ ನೀವು ನಿಮ್ಮ ತಂಡ ಒಂದು ಶ್ರೀ ಗೆಜ್ಜೆನಾದ, ನೀವು ಹೆಜ್ಜೆ ಕಲು ಕನ್ನಡ, ಅದು ಹೆಜ್ಜೆ ಕಲ್ತ ಮೇಲೆ ನೀವು ಹೊಟ್ಟೆ ಅಂಗಡಿ ಮೇಳಕ್ ಸೇರಿದ್ದ?
1: ಹೌದು. ನಾ ಒಂದ 2 ಅಲ್ಲೆಲ್ಲ ಇದ್ ಮಾಡಿ, ಆದ್ರೂ ನಾವು ಕ್ಲಾಸ್ ಅನ್ನ ಇದ್ ಮಾಡ್ಲಿಲ್ಲ. ಆಗ ಮೇಳಕ್ ಹೋಗ್ತಾನು ಕ್ಲಾಸ್ ಅನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ದಿತ್ತು.
0: ಓಕೆ.
1: ವರ್ಷಕ್ಕೆ ಒಂದು ಆಟ ಅಂತ ಮಾಡ್ತಿತ್ತು. ಫಸ್ಟ್ ನಾವು ಆನ್ಲೈನ್, ಈ ಕೊರೋನಾ ಟೈಮ್ ಅಲ್ಲಿ ಎಂತ ಆಯ್ತು ಹೇಳ್ರೆ, ಆನ್ಲೈನ್ ಆಟ ಅಂತ ಶುರು ಆಯ್ತು. ಅವಾಗ ವರ್ಷಕ್ಕೊಂದು 3 ಆನ್ಲೈನ್ ಆಟ ಮಾಡ್ಕಂತಿತ್ತು. ನಮ್ಮ ಗೆಜೇಂದ್ರ ಟೀಮ್ ಇಂದ 4 ಆಟ ಮಾಡ್ತಾ ಇತ್ತು.
0: ಆನ್ಲೈನ್ ಆಟ?
1: ಆನ್ಲೈನ್ ಆಟ.
0: ಅದೇ ಹೆಂಗೆ, ಎಷ್ಟು ಗಂಟೆ ಇರ್ತಿತ್ತು ಅದು?
1: ಅದೊಂದು ಕಾಲ ಮಿತಿಗೆ ಒಂದು 4
0: ಆನ್ಲೈನ್ ಅಲ್ಲಿ.
1: ಆನ್ಲೈನ್ ಆಟ
0: ಕಾಮರೆಲ್ಲ ಆನ್ಲೈನ್
1: ಮೊಬೈಲ್ ಇದ್ರಲ್ಲಿ ನೋಡಬಹುದಲ್ಲ.
0: ನಿಮ್ಗೆ ರಂಗಸ್ಥಳ?
1: ರಂಗಸ್ಥಳ ನಾವು ಅಲ್ಲಿ ಈ ಹೇರಿ ಕೂದ್ರೆ ಒಂದು ಇದು ಉಂಟು, ಸಂಸ್ಥೆ ಉಂಟಲ್ಲಿ, ಮಹಾಗಣಪತಿ ಮಹಾಗಣಪತಿ ಅಂತ, ಅಲ್ಲಿ ನಮ್ಗೆ ಅವಕಾಶ ಮಾಡಿ ಕೊಟ್ಟಿದ್ದೀರ. ಅಲ್ಲಿ ರೆಕಾರ್ಡ್ ಮಾಡಿ ಅದನ್ನ ಆನ್ಲೈನ್ ಬಿಡ್ತಿತ್ತು.
0: ರೆಕಾರ್ಡ್ ಮಾಡಿ ಬಿಡ್ತಾ?
1: ರೆಕಾರ್ಡ್ ಮಾಡಿ ಬಿಟ್ಟಿತ್ತು. ಆನ್ಲೈನ್ ಮಾಡಿದ್ರು, ರೆಕಾರ್ಡ್ ಮಾಡಿ ಬಿಟ್ಟದಿತ್ತು,
0: ಲೈವ್
1: ಮಾಡಿದ್ವಿ.
0: ಸೊ ಎಷ್ಟು ಜನ ಕಾಣ್ತಿದ್ದೀರ ಆಗ ಆನ್ಲೈನ್ ಅಲ್ಲಿ?
1: ಅವಾಗ ಅದು ನಮ್ಗೆ ಹೈಯೆಸ್ಟ್, ಯಾಕಂದ್ರೆ ಈಗ ಒಂದ್ ಬಯಲಾಟ ಅಂತ ಹೇಳಿದ್ರು ಒಂದು 200-300 ಜನ ಆಗುವುದು ಕಷ್ಟ. ಅಲ್ಲಿ 34,000 ಜನ ಮಿಕ್ಕಿಯೂ ಕಾಣ್ತಿದ್ರು. ಹೌದು, ಅದೊಂದು ಖುಷಿ ಇದೆ ನಮ್ಗೆ.
0: ಅದೇ ನಿಮ್ಗೆ ಉಮೇದ್ ಕೊಡ್ತಾ?
1: ಅದ್ ಸ್ವಲ್ಪ ಉಮೇದ್ ಕೊಡ್ತೇನೆ.
0: ಅಷ್ಟು ಜನ ಕಾಣ್ತಿದ್ರು?
1: ಅಷ್ಟು ಜನ ಕಾಣ್ತಿದ್ರು, ವಿವ್ ಸಿದ್ದಿತ್ತು ಅಷ್ಟೊಂದು.
0: ಓಕೆ, ಸೊ ಈ ತರ ನೀವು ಆನ್ಲೈನ್ ಆಟವನ್ನು ಮಾಡಿದವರು.
1: ಹೌದು.
0: ಎಂತ ಡಿಫ್ರೆನ್ಸ್ ಅನ್ಸುತ್ತೆ ನಿಮ್ಗೆ ಆನ್ಲೈನ್ ಆಟ ಅಂಡ್ ಈ ತರ ಜನ ಎದುರಿಗೆ ಕೂಕೊಂಡು ಆಟ ಮಾಡುದು?
1: ಡಿಫ್ರೆನ್ಸ್ ಉಂಟು. ಆನ್ಲೈನ್ ಆಟ ಅಂತ ಹೇಳಿದ್ರೆ ಅಲ್ಲಿ ಕಮೆಂಟ್ಸ್ ಬರುತ್ತೆ, ಲೈಕ್ಸ್ ಬರ್ಬೋದು, ಬಿಟ್ರೆ ಇಲ್ಲಿ ಲೈವ್ ನೇರ ಮೈ ನಾವು ಮೈದಾನದಲ್ಲಿ ಎಲ್ಲೋ ಒಂದು ಪ್ರೇಕ್ಷಕರು ಎದುರಿ ಮಾಡೋದ್ರಾಗೆ ಇದು ಬೇರೆ, ಅದು ಎಲ್ಲ ಬೀಳತ್ತೆ. ಅಥವಾ ಚೌಕಿ ಬಂದು ಅವ್ರು ನಮ್ಮನ್ನ ಗುರುತಿಸಿ ನಮ್ಮ ಪಾತ್ರ ಏನೋ ಇಷ್ಟ ಆದಿದ್ರೆ ಅವ್ರು ಬಂದು ನಮ್ಮನ್ನ ಮಾತಾಡ್ಸೋದು. ಸೊ ಅದೆಲ್ಲ ಒಂದು ಖುಷಿ ಕೊಡುವಂತ ವಿಚಾರ
0: ಇದು. ಅಲ್ಲೇ ನಿಮ್ಗೆ
1: ತುಂಬಾ ಜನ ರೀಚ್ ಆಗ್ತಿತ್ತು. ಯಾವ್ದು ನಮ್ಮ ಆನ್ಲೈನ್ ಆಟ ಅನ್ನುವಂತ ತುಂಬಾ ಜನಕ್ಕೆ ರೀಚ್ ಆಗ್ತಿತ್ತು. ಅದು ಪರ್ಮನೆಂಟ್, ನಾವ್ ಯಾವಾಗ ಬೇಕಾದ್ರೂ ನೋಡ್ಕೊಳ್ಬಹುದು ಅದನ್ನ. ಇದು ನಾವ್ ಇವತ್ ಮಾಡಿ ಬಂದ ಮತ್ತದ್
0: ನೋಡ್ಲಿಕ್ಕೆ.
1: ಹೌದು, ನಮ್ ಪಾತ್ರ ನಾವು ಆಮೇಲೆ ನೋಡ್ಬಹುದು ಈಗ ಆನ್ಲೈನ್ ಆಟ ಆದ್ರಿಂದ. ಮೊಬೈಲ್ ನಾವ್ ಯಾವತ್ ಬೇಕಾದ್ರೆ ನಾವ್ ಎಂತ ಮಾಡಿದ್ವಿ, ಏನ್ ತಪ್ಪು ಮಾಡಿದ್ವಿ, ಏನ್ ಸರಿ ಮಾಡಿದ್ವಿ ನೋಡ್ಕೊಳ್ಕೆ. ನಾವ್ ಇಲ್ಲಿ ಮೈದಾನದಾಗೆಲ್ಲ ಮಾಡಿದ್ರೆ ನಮ್ಮನ್ನ ನಾವು ನೋಡ್ಕೊಳಕ್ ಆಗುದಿಲ್ಲ, ಪ್ರೇಕ್ಷಕರು ಮಾತ್ರ ನೋಡ್ಬೇಕು.
0: ಸೊ ನಿಮ್ಗದ್ ಹೆಲ್ಪ್ ಆಯ್ತು ಅನ್ಸುತ್ತೆ ಆನ್ಲೈನ್ ಆಟ ನೀವ್ ಮಾಡಿದ? ಏ ನಾನು ಹಿಂಗ್ ಮಾಡೋ ಬದ್ಲು ಹಂಗ್ ಮಾಡ್ಲಕ್ಕಿತ್ತು, ಹಿಂಗ್ ಹೆಜ್ಜೆ ಹಾಕೋ ಬದ್ಲು ಹಂಗ್ ಹಾಕ್ಲಕ್ಕಿತ್ತು, ಇದೆಲ್ಲ ಹೆಲ್ಪ್ ಆಯ್ತು, ತಿದ್ಕಂಕಲ ಆಯ್ತು ನಿಮ್ಗೆ. ಶ್ರೀ ಗೆಜ್ಜನಾದ ಈ ಯಕ್ಷಗಾನ ತಂಡ ಕಟ್ಟುವತ್ತಿಗೆ ಎಷ್ಟು ಕಷ್ಟ ಆಯ್ತು? ಈಗ ನೀವು ಮತ್ತೆ ವಿಘ್ನೇಶ್ ಅವರು ಇಬ್ರು ಒಟ್ಟಿಗೆ,
1: ನಾವು ಇಬ್ರು ಒಟ್ಟೆ ಸೇರಿ ಈ ಕ್ಲಾಸ್ ಅನ್ನು ಮಾಡಿದ್ದೆ. ತುಂಬಾ ಕಷ್ಟ ಆಯ್ತು ನಮ್ಗೆ.
0: ಯಾವ ತರ
1: ಫೈನಾನ್ಸಿಯಲ್ ಆಗಿ ಹೌದು, ಮತ್ತೆ ಆವಾಗ ಜನ ಸೇರಿಸ್ಕೊಳ್ಬೇಕು.
0: ಅದು 2019 ಕೋವಿಡ್ ಟೈಮ್,
1: ಕೋವಿಡ್ ಟೈಮ್ ಜನ ಸೇರಿಸ್ಬೇಕು, ಅದೆಲ್ಲ ಮಾಡೋಕ್ ತುಂಬಾ ಕಷ್ಟ ಆಯ್ತು. ಕಡೆ ಕಡೆಗೆ ಒಂದ್ 4 ಜನ ಗೊತ್ತಾಯ್ತು, ಹಾ ಈ ಟೀಮ್ ಒಳ್ಳೇದುಂಟು. ರಾಮಚಂದ್ರ ಭಟ್ ಅಂತ ಒಬ್ರು ಹಿರಿಯ ಯಕ್ಷಗಾನ ಗುರುಗಳು ನಮ್ಗೆ ಹೇಳಿಕೊಡ್ತಾರೆ ಅಂತ ಹೇಳದೊತ್ತಿಗೆ ಆಟೋಮೆಟಿಕ್ ಆಗಿ ಜನ ಆಯ್ತು. ಅವಾಗ ಸುಮಾರು ಒಂದ್ ಲೇಡೀಸ್ ಮದ್ವೆ ಆದವ್ರೆ ಒಂದ್ 6-7 ಜನ ಇದ್ದೀರಿ. ಹಾ, ವೇಷ ಮಾಡಿದವ್ರೆ ನಮ್ಮಲ್ಲಿ, ನಮ್ಮ ಸಂಘದಲ್ಲಿ ವೇಷ ಮಾಡಿದ್ರು. ಇವಾಗಲೂ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ.
0: ಮತ್ತೆ ಎಷ್ಟು ಜನ ಒಟ್ಟು ಎಷ್ಟು ಜನ ಆಯ್ತು ಫಸ್ಟ್ಗೆ? ಇನಿಷಿಯಲಿ
1: ಮಾಡ್ದೊತ್ತಿ ಫಸ್ಟ್ ಆಟ ಮಾಡ್ದೊತ್ತಿ ನಮ್ಗೆ 23 ಜನ ಏನೋ ಇದ್ದಿರು. ಕಡೆ ಕಡೆ ಕ್ರಮೇಣ ಕೆಲವರಿಗೆಲ್ಲ ಈ ಲೇಡೀಸ್ ಆದ್ರಿಂದ ಕೆಲವರಿಗೆ ಒತ್ತಡ ಮನೆ ವರ್ಕ್ ಇದಂತ ಇರುತ್ತಲ್ಲ, ಕಡೆ ಕಡೆ ಒಂದ್ 2 ವರ್ಷ ನಂತರ ಬಿಟ್ರು, ಮತ್ತೆ ಹೆಜ್ಜೆಗೆ ಸ್ವಲ್ಪ ಹೆಜ್ಜೆ ಎಲ್ಲ ಕಲ್ತ್ರೆ ಬಿಟ್ರು.
0: ಯೂಶ್ವಲಿ ಅಪರೂಪ ಇದು ಎಂತಂದ್ರೆ ಹೆಂಗಸರು ಗಂಡಸರು ಇಬ್ರು ಒಂದೇ ಸಂಘದಲ್ಲಿ ಇಪ್ಪುದು.
1: ಹೌದು ಹೌದು,
0: ತುಂಬಾ ಅಪರೂಪ. ಈಗ ನಮ್ಮಲ್ಲಿ ಸುಮಾರು ಸಂಘದವ್ರು ಬಂದಿರ, ಎಲ್ಲ ಗಂಡಸರಾದ್ರೆ ಗಂಡಸರೇ, ಹೆಂಗಸರಾದ್ರೆ ಹೆಂಗಸರೇ. ಸೊ ಅವ್ರ ಮಿಕ್ಸ್ ಅಪ್ಪುದಿಲ್ಲ
1: ಇಲ್ಲ, ಇಲ್ಲಿ ಹೆಂಗಸರು ಗಂಡಸರು ಮಕ್ಕಳು ಎಲ್ಲರಿಗೂ ಅವಕಾಶ, ಮುಕ್ತ ಅವಕಾಶ.
0: ಓಕೆ,
1: ಮತ್ತದಲ್ಲದೆ ನಾವು ಬರೀ ಯಕ್ಷಗಾನಕ್ಕಂತಾನೆ ಇದ್ ಮಾಡಿರ್ಲಿಲ್ಲ. ಈ ಆಟಿ ಅಮಾಸಿ ಕಾರ್ಯಕ್ರಮ ಬಂದಾಗ ನಾವ್ ಎಂತ ಮಾಡ್ತಿತ್ತು ಅಂತ ಹೇಳಿದ್ರೆ, ಪ್ರತಿ ಮಕ್ಕಳ ಹತ್ರ ಒಂದ್ ನಮ್ದೊಂದ್ ಗ್ರೂಪ್ ಅನ್ ಮಾಡ್ಕೊಂಡಿದ್ದೆ. ಆ ಗ್ರೂಪ್ ಅಲ್ಲಿ ಒಂದ್ ಮೆಸೇಜ್ ಹಾಕ್ತಿತ್ತು, ನಮ್ದು ಈ ತರ ಕಾರ್ಯಕ್ರಮ ಮಾಡುವ, ನಿಮ್ ನಿಮ್ ಮನೆಯಿಂದ ನಮ್ಮ ಕುಂದಾಪುರದಲ್ಲಿ ಏನು ಅಂತ ತಿಂಡಿ ತಿನಿಸು ಏನ್ ಮಾಡ್ತಾರೆ ಮನೇಲಿ ಮಾಡುವಂತದ್ದು, ಅದನ್ನ ನೀವು ಮಾಡ್ಕೊಂಡು ಬನ್ನಿ, ನಾವೆಲ್ಲ ಕೂತ್ಕೊಂಡು ಒಟ್ಟಾಗಿ ಒಂದ್ ತಿನ್ನುವಂತ ಕಾರ್ಯಕ್ರಮ. ಅದನ್ನ ನಾವು ಒಂದ್ 4-5 ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇತ್ತು. ಅದು ಬಹಳ ಬಹಳ ಜನ ರೀಚ್ ಆಯ್ತು. ಎಲ್ಲರೂ ಹೇಳುವರು, ನೀವು ಕ್ಲಾಸ್ ಅಲ್ಲಿ ಬರೀ ಯಕ್ಷಗಾನ ಒಂದೇ ಅಲ್ಲ, ಈ ಆಟಿ ಅಮಾಸಿ ಅಂತ ಮಾಡ್ತಿದ್ರಿ. ಕಡೆಗೆ ಒಂದ್ ವರ್ಷ ನಾವೊಬ್ರು ನಮ್ಮ ಪರಿಚಯದವ್ರೆ ಈ ಸೀಮಂತ ಶಾಸ್ತ್ರ ಕೂಡ ನಮ್ಮ ಒಂದು ಕ್ಲಾಸ್ ಅಲ್ಲಿ ಮಾಡಿ, ನಾವೇನಾದ್ರು ಡಿಫ್ರೆಂಟ್ ಬರೀ ಯಕ್ಷಗಾನ ಒಂದೇ ಅಲ್ಲ, ಎಲ್ಲದನ್ನು ಮಾಡ್ಕೊಂಡು ಬರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಮಾಡಿತ್ತು. ಅದು ಅವರಿಗೂ ಬಹಳ ಖುಷಿ ಆಯ್ತು. ನಮ್ಮ ಮನೆಯಲ್ಲೂ ನಮ್ಗೆ ಈ ಶ್ರೀಮಂತ ಕಾರ್ಯಕ್ರಮ ಮಾಡ್ಲಿಲ್ಲ ಅಂತ ಹೇಳಿ ಒಂದ್ 50 ಜನ ಸೇರಿತ್ತು.
0: ಗಡ್ಜ್ ಆಯ್ತು,
1: ಗಡ್ಜ್. ಏನ್ ಸಂಪ್ರದಾಯ ಇತ್ತು ಅದನ್ನೆಲ್ಲ ನಮ್ಮ ಈ ಸ್ಟೂಡೆಂಟ್ ತಾಯಂದ್ರನ್ನೆಲ್ಲ ಬರೋಕ್ ಹೇಳಿ, ಹೂ ಮುಡ್ಸೋದಿರ್ಲಿ, ಸೀರೆ ಇದ್ ಮಾಡೋದಿರ್ಲಿ, ಎಲ್ಲ ಚಕ್ಕುಲಿ ಕುಲಿ ಐಟಮ್ ಏನೆಲ್ಲ ಬೇಕು ಅದನ್ನೆಲ್ಲ ಅವ್ರು ಒಬ್ರೊಬ್ರು ಸ್ವಸ್ವಲ್ಪ ತಕ ಬನ್ನಿ ಅಂತ ಹೇಳಿ ಶೇರ್ ಮಾಡಿ ಮಾಡಿಬಿಟ್ರೆ, ನಾವು ಇಂಡಿವಿಜುವಲ್ ಆಗಿ ಮಾಡೋದಲ್ಲ, ಎಲ್ಲರೂ ಒಮ್ಮತದಿಂದ ಖುಷಿ ಪಟ್ಟು ಮಾಡೋಂತ ಕಾರ್ಯಕ್ರಮ.

0: ಇದಕ್ಕೆಲ್ಲ ಈಗ ಎಂತದೇ ಒಂದು ಕಾರ್ಯಕ್ರಮ ಮಾಡುದಾದ್ರು ನಿಮ್ಗೆ ದುಡ್ಡು ಬೇಕಲ್ಲ, ಅದನ್ನೆಲ್ಲ ಹೆಂಗೆ
1: ಅಂದ್ರೆ ಬೇರೆ ಎಲ್ಲ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡದಿದ್ರೆ ಬ್ಯಾನರ್ ತ್ರೂ ಅಲ್ಲಿ ಸರ್ಕಾರದಿಂದ ಏನೋ ಸಿಗತ್ತಂತ ಹೇಳ್ತಾ ಇದ್ರೆ, ನಾವು ರಿಜಿಸ್ಟ್ರೇಷನ್ ಮಾಡಿದ ಅದ್ ನಮ್ ಮುಂದೆ ಪ್ರೊಸೆಸ್ ಮಾಡೋಕೆ ಆಗ್ಲಿಲ್ಲ. ಅಂದ್ರೆ ಅಧ್ಯಕ್ಷ ಕಾರ್ಯದರ್ಶಿ ಚೇಂಜ್ ಆದಾಗ ಕೆಲವೊಬ್ರು ಕಾಲ ಇದು ಬಿಟ್ಟು ಹೋದಾಗ ಅದನ್ನ ಮಾಡೋಕಾಯ್ಲಿಲ್ಲ ಹೇಳಿ ಅದು ಕಮಿಟಿ ಬೇಕು. ಅದಕ್ಕೋಸ್ಕರ ನಮ್ಗೆ ದುಡ್ಡಿಂದ ಒಂದು ಯಾವ ಕಡೆಯಿಂದ ಸಿಗ್ಲಿಲ್ಲ. ಹಾಗಂತ ಇಲ್ಲಿ ನಮ್ಮ ಕೆ ಆರ್ ನಾಯಕರು ಇವರೆಲ್ಲ ನಮ್ಗೆ ಪ್ರತಿ ವರ್ಷ ಸಪೋರ್ಟ್ ಮಾಡುವಂತ ವಾರ್ಷಿಕೋತ್ಸವ ಆಟಕ್ಕೆ ಕೆ ಆರ್ ನಾಯಕ್ ನಮ್ಮ ಮುಖ್ಯವಾಗಿ ಹೆಸರು ಅವ್ರದ್ದೊಂದು. ಅವ್ರು ನಮ್ಗೆ ಎನಿ ಟೈಮ್
0: ಅವ್ರಿಂತಹ ತುಂಬಾ ತುಂಬಾ ಕಾರ್ಯಕ್ರಮಗಳಿಗೆ ಸಪೋರ್ಟ್
1: ಮಾಡ್ತಾರಲ್ಲ,
0: ಒಳ್ಳೇದಾಯ್ಲಿ ಅವರಿಗೆ. ಹಂಗೆ ನೀವು ಶ್ರೀ ಗೆಜ್ಜೆನಾದ ತಂಡ ಶುರು ಮಾಡಿ ಹೆಂಗಸರು ಗಂಡಸರು ಒಟ್ಟೆ ಹಾಯ್ಕೊಂಡು ಮಕ್ಕಳನ್ನೆಲ್ಲ ಹಾಕೊಂಡು ಶುರು ಮಾಡಿ ಪ್ರಥಮ ಆಟ ಆಡ್ಸಿದ್ದು ಯಾವ್ದು?
1: ಶ್ವೇತಾ ಕುಮಾರ ಚರಿತೆ ಆನ್ಲೈನ್ ಆಟ.
0: ಆನ್ಲೈನ್
1: ಶ್ವೇತಾ ಕುಮಾರ ಚರಿತೆ ಮೇಳದ ಅತಿಥಿ ಕಲಾವಿದ್ರು. ಮೇಳದ ಕಲಾವಿದ್ರು ಮೂರು ನಾಲ್ಕು ಜನ ಇದ್ದಿದ್ರೆ
0: ಯಾರನ್ನೆಲ್ಲ ಕರ್ಕ?
1: ಅಲ್ಲಿ ಹರೀಶ್ ಜಪ್ತಿ ಅಂತ ಒಬ್ರು, ನಾಗರಾಜ್ ಪೂಜಾರಿ ದೇಲ್ಕೊಂದ, ದಿತೇಶ್ ಕಾಮತ್ ಅಂತ, ಇನ್ನೊಬ್ರು ದಿನೇಶ್ ಖನ್ನರ್ ಅಂತ, ನಾಲ್ಕು ಜನ. ಅವತ್ತಿನ ಇದಕ್ಕೆ ನಮ್ಗಂದ್ರೆ ಆ ಪ್ರಸಂಗಕ್ಕೆ ಅನಿವಾರ್ಯ, ಯಾಕಂದ್ರೆ ಹಿಮ್ಮೇಳವು ಕೂಡ ಎಲ್ಲ ಮೇಳದವ್ರನ್ನ ಹಾಕೊಂಡಿದ್ದೆ. ಯಾಕಂದ್ರೆ ಆಟ ಚೆನ್ನಾಗಿ ಬರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹಿಮ್ಮೇಳದವ್ರನ್ನ ನಾವು ಮೇಳದವ್ರನ್ನ ಹಾಕೊಂಡಿದ್ದೆ. ತುಂಬಾ ಹೆಸರು ಬಂತ, ಅದಕ್ಕೆ ಒಳ್ಳೆ ಕಮೆಂಟ್ಸು ಹಾಗೆ ಬಂತು. ಅದು ಹೇಳಿದ್ನಲ್ಲ 34,000 ಏನು ವ್ಯೂಸ್ ಕೂಡ ಆಗಿದ್ದು, ಅದು ಒಂದು ಒಳ್ಳೆ ಇದು.
0: ಓಕೆ, ಸೊ ಶ್ವೇತಕುಮಾರ ಚರಿತ್ರೆ ಮಾಡುವತ್ತಿಗೆ ಎಲ್ಲ ಹ್ಯಾಂಗ್ ಮಾಡಿರ ನಿಮ್ಮ ತಂಡ ಸದಸ್ಯರೆಲ್ಲ? ಯಾಕಂದ್ರೆ ಶ್ವೇತಕುಮಾರ ಚರಿತ್ರೆ ಎಲ್ಲರೂ ಕಂಡಿರ್ತಾರೆ, ಎಂತ ಯಾವಾಗಿಂದನೂ ಅದೇ ಇರುತ್ತೆ ಆಟ. ಅದು ಯಾವ್ದಾದ ನಂತರ ಯಾವ್ದ್ ಬತ್ತಂತ ಕಾಂಬರಿಗೆ ಬಾಯ್ಪಟ್ಟೆ ಇರತ್ತೆ, ಅಷ್ಟು ಕಂಡಿರ್ತಾರೆ. ಈಗ ನೀವು ಮಾಡುವತ್ತಿಗೆ ನೀವಷ್ಟು ಲೈಕ್ ಮಾಡ್ರೆ ಮಾತ್ರ ಕಾಣ್ತಿದ್ರೆ ಅದೆಂತ ಆಟ ಸುಮ್ಮನೆಕ್ವಾ ಅಂತ ಹೇಳಂಗ ಇಪ್ಪ ಕಾಗ. ಸೊ ಹೆಂಗಿದಿತ್ತ ಪರ್ಫಾರ್ಮೆನ್ಸ್ ಎಲ್ಲ?
1: ಪರ್ಫಾರ್ಮೆನ್ಸ್ ಅಂತ ಹೇಳ್ರೆ, ಕೆಲವೊಂದ್ ಆ ಪ್ರಸಂಗದಲ್ಲಿ ಬರುವಂತ ಕೆಲವೊಂದು ವೇಷಕ್ಕೆ ಇವರೇ ಇದ್ರೆ ಒಳ್ಳೇದಂತ ಹೇಳಿ ಆ ನಾಲ್ಕು ಜನ ಕಲಾವಿದರು ಸೆಲೆಕ್ಟ್ ಮಾಡೋದನ್ನ, ಅದು ಅದೇ ಉದ್ದೇಶಕ್ಕೋಸ್ಕರ ಶ್ವೇತಕುಮಾರ ಜಪ್ತಿ ಹರೀಶ್ ಅವರೇ ಮಾಡ್ಬೇಕು, ರೈಲೋಕ ಸುಂದರಿ ದೇಲ್ಕುಂದ ನಾಗರಾಜ್ ಅವರೇ ಮಾಡ್ಬೇಕು, ಅಲ್ಲಿ ಪೇತ ಅಂತ ಒಂದು ಬರುತ್ತೆ ಅದನ್ನ ದಿತೇಶ್ ಕಾಮತ್ರೇ ಮಾಡ್ಬೇಕು ಅಂತ ಹೇಳಿ ನಾವು ಪಟ್ಟ ಹಿಡ್ದು ನಾವೇ ಸೆಲೆಕ್ಟ್ ಮಾಡಿ ಅವರೆಲ್ಲರೂ ತುಂಬಾ ಸಪೋರ್ಟಿವ್ ಆಗಿ ಆ ಪ್ರಸಂಗನ ಇದ್ ಮಾಡಿ ನಾಲ್ಕು ಟ್ರಯಲ್ ಮಾಡಿದ್ದಿತ್ತು. ಬೇರೆ ಸಂಘದ ಆಟ ಅಂತ ಹೇಳಿದ್ರೆ ಟ್ರಯಲ್ ಜಾಸ್ತಿ ಮಾಡೋಕೆ ಹೋಗ್ತಿಲ್ಲ, ಹವ್ಯಾಸಿ ಕಲಾವಿದ್ರೆ ಇರುದಲ್ಲ ಅಂತ ಹೇಳಿ ಸಾಕು ಅಂತ ಹೇಳಿ ಇದ್ ಮಾಡ್ತಿದ್ರೆ ನಾವು ಅದನ್ನ ಜಾಸ್ತಿ ಹಾಕಿದೀವಿ,
0: ಜಾಸ್ತಿ ಹಾಕಿರಿ.
1: ನಮ್ಗೆಲ್ಲ ಹೊಸ್ತ, ನನ್ಗಂತೂ ನನ್ಗ ಆ ಪಾತ್ರ ಬಗ್ಗೆ ಈಗಲೂ ಅನ್ಸುತ್ತೆ ಅಯ್ಯೋ ನನ್ನ ಹತ್ರ ಎಂತದ್ದು ಮಾಡೋ ಕಾಯಿಲಿಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ.
0: ನೀವ್ ಯಾವ ಪಾತ್ರ?
1: ನಾನು ಅದ್ರಲ್ಲಿ ಶಿವೆ ಅಂತ ಒಂದು ನಾರ್ಮಲ್ ಗರ್ತಿ ವೇಷ ಮಾಡಿದ್ದೆ, ಹಾಗಾಗಿ ಅಷ್ಟೊಂದು ಇದೆ.
0: ಫಸ್ಟ್ ವೇಷ? ನಿಮ್
1: ಫಸ್ಟ್ ವೇಷ? ಅದಕ್ಕೂ ಹಿಂದೆ ಒಂದ್ ವೇಷ ಮಾಡಿದೆ ಆನ್ಲೈನ್ ಆಟದಲ್ಲ, ಶ್ರೀದೇವಿ ಬನಶಂಕರಿ ಪ್ರಸಂಗ.
0: ಇದು ಎರಡನೇ ವೇಷ?
1: ಇದು ಎರಡನೇ ವೇಷ.
0: ವಿಘ್ನೇಶ್ ಅವರೇ, ಈಗ ನೀವು ಮತ್ತೆ ಸುರೇಶ್ ಅವರು ಒಟ್ಟಾಗಿ ಕಂಡ ಶ್ರೀ ಗೆಜ್ಜನಾದ ಈ ತಂಡವನ್ನ ಸಂಘವನ್ನ ನೀವು ಸ್ಥಾಪನೆ ಮಾಡಿದ್ರು. ನೀವು ಅಂದ್ಕೊಂಡ್ರ ಲೈಕ್ ಇದು ಸುಮಾರು ದಿನ ಓಡುತ್ತಾ ಅಥವಾ ಕಾಂಬ ಒಂದಂತ ಎಕ್ಸ್ಪೆರಿಮೆಂಟ್ ಬೇಸಿಸ್ ಮೇಲೆ ಅಥವಾ ಹೆಂಗ್, ಯಾವ ಧೈರ್ಯ? ಯಾಕಂದ್ರೆ ನಿಮ್ಮಿಬ್ಬರಿಂದ ನಡೆಯುವುದಲ್ಲ ಒಂದು ಸಂಸ್ಥೆ ಸಂಘ ಅಂದ್ರೆ ತುಂಬಾ ಜನ ಬತ್ತರು, ತುಂಬಾ ಜನ ಇರ್ತರು, ತುಂಬಾ ಮಂಡಿ ಯೋಚನೆಗಳಿರುತ್ತೆ. ಸೊ ನಿಮ್ಗೆ ಯಾವ ತರ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರ ನೀವು ಇದ್ದಿತ್ತ?
2: ಫಸ್ಟ್ ಎಂತಂತ ಹೇಳಿದ್ರೆ ನಾ ಫಸ್ಟ್ ಒಂದು ಕಲಿಬೇಕು, ಹೆಜ್ಜೆ ಕಲಿಬೇಕಂತ ಜಾಯಿನ್ ಆಗಿದ್ದೆ. ಅದ್ರ ಮೇಲೆ ನಾವು ಕಲ್ತಂತಹ ವಿದ್ಯೆ ಇದ್ದವರಿಗೆಲ್ಲರಿಗೂ ನಾವು ಹಂಚಬೇಕು ಅನ್ನುವಂತ ಒಂದು ಮನಸ್ಥಿತಿ. ಮಕ್ಕಳಿಗಾಗಿ ನಾವು ನಮ್ಮ ಕರ್ನಾಟಕದ ಫೋಕ್ ಫಾರ್ಮ್ ಇದು ಯಕ್ಷಗಾನ. ಈಗ ಎಲ್ಲರೂ ಹಿಪ್ ಹಾಪ್ ಆಗ್ಲಿ, ನಾನು ಹಿಪ್ ಹಾಪ್ ಡಾನ್ಸರ್.
0: ಹೌದಾ?
2: ಇಂಡಿಯನ್ ಹಿಪ್ ಹಾಪ್ ಡಾನ್ಸ್ ಚಾಂಪಿಯನ್ಶಿಪ್ ಅಲ್ಲಿ ಸಿಲ್ವರ್ ಮೆಡಲಿಸ್ಟ್ ನಾನು. ಬಟ್ ಯಕ್ಷಗಾನ ಮೇಲೆ ಆಸಕ್ತಿ ಹೆಚ್ಚು ನನಗೆ. ನಾನು ಫಸ್ಟ್ ಬಂದಾಗ ನಾನು ಕನ್ನಡನೂ ಬರೋದಿಲ್ಲ, ಇವ್ರು ಕನ್ನಡ ಇಂಗ್ಲಿಷ್ ಅಲ್ಲಿ ಬರೆದು ಕೊಡೋದು.
0: ಕನ್ನಡ ಬರ್ತಿಲ್ಲ?
2: ಇಂಗ್ಲಿಷ್ ಮೀಡಿಯಂ.
0: ಬರ್ದದ್ದು ಓದು ಬರ್ತಿಲ್ಲ?
2: ಇಲ್ಲ ಇಲ್ಲ, ಕನ್ನಡ ಓದಕ್ ಬರ್ತಿಲ್ಲ, ಇಂಗ್ಲಿಷ್ ಅಲ್ಲಿ ಬರೆದು ಡೈಲಾಗ್ ಎಲ್ಲ ಬೈ ಹಾರ್ಟ್ ಮಾಡಿ ಅದನ್ನೇ ನಾನು ಡೈಲಾಗ್ ಎಲ್ಲ ಹೇಳುವಂತದ್ದು. ಮೇಳದ ಕಲಾವಿದ್ರೆಲ್ಲ ಸ್ವಲ್ಪ ಬರೆದು ಕೊಟ್ಟ, ಓಕೆ ಹೀಗೆಲ್ಲ ಹೇಳ್ಬೋದಂತ, ಅದನ್ನ ಬೈ ಹಾರ್ಟ್ ಮಾಡಿ ಹಾಗೆ ರಂಗಸ್ಥಳದಲ್ಲಿ ಹೇಳುದು. ಈಗ ಮನ್ಸಲ್ಲಿ ಏನು ಬರುತ್ತೋ, ಇದರಿಂದ ಏನು ಪಾತ್ರಧಾರಿ ಏನು ಹೇಳ್ತಾರೆ, ಪ್ರತಿಯಾಗಿ ಉತ್ತರ ಕೊಡ್ಲಿಕ್ಕೆ ಆಗತ್ತೆ. ಈಗ
0: ಬತ್ತ ಆತರ ಬತ್ತ ಅಲ್ಲ ಮರ, ಇದಾಗ್ಬೋದು. ಎರಡು ವೈರುಧ್ಯಗಳು, ಹಿಪ್ ಹಾಪ್ ಅಂಡ್ ಯಕ್ಷಗಾನ, ಎಲ್ಲಿ ಕನೆಕ್ಟ್ ಆಯ್ತು ಅಂತ ಅಲ್ಲ. ಸೊ ಬ್ಯೂಟಿಫುಲ್, ಪರವಾಗಿಲ್ವೇ?
2: ಹೆಂಗೆ ಹಾಗೆ?
0: ಮೊದ್ಲಿಂದ ನಿಮ್ಗೆ ಯಕ್ಷಗಾನ ಇಷ್ಟ?
2: ಯಕ್ಷಗಾನದ ಮೇಲೆ ಆಸಕ್ತಿ. ನಾನು ಇಲ್ಲೇ ವೆಂಕಟರಮಣ ಕುಂದಾಪುರ ವೆಂಕಟರಮಣ ಶಾಲೆಯಲ್ಲಿ ಇದ್ದಾಗ 10th ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇದ್ದಿತ್ತು, ಅಷ್ಟು ಸ್ಟೂಡೆಂಟ್ಸ್ ಹೋಗಿತ್ತು ನಾವು. ಅದ್ರಲ್ಲಿ ಒಂದು ಯಕ್ಷಗಾನ ವೇಷ ಹಾಕಿದ್ದೆ. ಅಲ್ಲಿಂದ ನನಗೆ ಯಕ್ಷಗಾನ ಕಲಿಬೇಕಂತ ಆಸಕ್ತಿ ಹೆಚ್ಚಾಯ್ತು. ಮತ್ತೆ ಇವರು ಸುರೇಶ್ ಪೂಜಾರಿ ಅವರು ಸಿಕ್ಕಿದ್ರ, ನಾವು ಕ್ಲಾಸ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ನಾನು ಜಾಯಿನ್ ಆಗ್ತೇನೆ. ಅಲ್ಲಿಂದ ಮತ್ತೆ ಕಂಟಿನ್ಯೂ ಆಯ್ತು.
0: ಈಗ ನೀವು ಹಿಪ್ ಹಾಪ್ ಮಾಡುದಿಲ್ಲ?
2: ಹಿಪ್ ಹಾಪ್ ಮಾಡ್ತಿ, ಈಗ ಸ್ವಲ್ಪ ಯಕ್ಷಗಾನಕ್ಕೆ ಸೇರದ ಮೇಲೆ ಒಂಚೂರ ಗ್ಯಾಪ್ ಐತಿ,
0: ಜಾಸ್ತಿ ಯಕ್ಷಗಾನವೇ ಆಯ್ತು.
2: ಸಿಲ್ವರ್ ಮೆಡಲ್ ಬಂದ ಮೇಲೆ ನಾವ್ ಆಕ್ಚುಲಿ ಇಲ್ಲಿಂದ ಫೀನಿಕ್ಸ್ ಅರಿಜೋನಾಕ್ ಹೋಗ್ಬೇಕಿತ್ತು ಇಂಡಿಯಾ ರೆಪ್ರೆಸೆಂಟ್ ಮಾಡೋಕೆ, ಅದು ಹಾಪ್ ಕೈಲ ಫೈನಾನ್ಶಿಯಲಿ ತುಂಬಾ ಬರ್ಡನ್ ಬಂದ.
0: ಇದು ಯಕ್ಷಗಾನದ ಕಥೆನಾ ಹಿಪ್ ಹಾಪ್ ಇದ್ ಕಥೆನಾ?
2: ಯಕ್ಷ ಹಿಪ್ ಹಾಪ್ ಹಿಪ್ ಹಾಪ್.
0: ಓಕೆ,
2: ಮತ್ತೆ ಲಾಕ್ ಡೌನ್ ಎಲ್ಲ ಸ್ಟಾರ್ಟ್ ಆಯ್ತು, ನಾವ್ ಯಕ್ಷಗಾನ ಕಂಟಿನ್ಯೂ ಮಾಡ್ತಾ ಹೋಯ್ತು, ಮತ್ತೆ ಮೇಳದ ಅವಕಾಶ ಬಂತು, ಮೇಳದಲ್ಲಿ ಈಗ ತಿರುಗಾಟ ಮಾಡ್ತಿದ್ದೇನೆ.
0: ಅದ್ರಲ್ಲಿ ಹಟ್ಟಿ ಅಂಗಡಿ ಮೇಳ ಜಾಯ್ನ್ ಅಡ್ಡಿಲ್ಲ ಮಾರ್ರೆ, ನೀವು ಫುಲ್ ವೆಸ್ಟ್ ಆನ್ ಇಂದ ಫುಲ್ ಕುಂದಾಪುರ ಆಗ್ಬಿಟ್ರಿ ನೀವು ಅಲ್ಲ. ಅದ್ರಲ್ಲೂ ಈಗ ನೀವು ನಿಮ್ಗೆ ಎಷ್ಟು ವೈಯಕ್ತಿಕವಾಗಿ ಇದು ಅಡ್ವಾಂಟೇಜ್ ಆಯ್ತು ಯಕ್ಷಗಾನಕ್ಕೆ ಸೇರದ ಅಥವಾ ಶ್ರೀ ಗೆಜ್ಜನಾದ ತಂಡ ಕಟ್ಟದ, ವೈಯಕ್ತಿಕವಾಗಿ ವಿಘ್ನೇಶ್ ಅವರಿಗೆ ಯಾವ ತರ ಅಡ್ವಾಂಟೇಜ್ ಆಯ್ತು, ಲಾಭ ಆಯ್ತು?
2: ಅಡ್ವಾಂಟೇಜ್ ಅಂತ ಹೇಳಿದ್ರೆ ಕಲೀಲಿಕ್ಕೆ ನಮಗ್ ತುಂಬಾ ಸಿಗತ್ತೆ, ಈಗ ಸಣ್ಣವರಾಗ್ಲಿ ದೊಡ್ಡವರಾಗ್ಲಿ ಇವರಿಂದ ನನಗ್ ತುಂಬಾ ಕಲೀಲಿಕ್ಕೆ ಸಿಗತ್ತೆ. ಸಣ್ಣವ್ರು ನನಗೆ ಹೀಗೊಂದು ಅಣ್ಣ ನೀವು ಹೀಗೆ ಮಾಡಿ ಅಂತ ಹೇಳಿದ್ರೆ ಅದನ್ನ ನಾನು ತಗೊಳ್ತೆ, ನಾನು ಹೀಗೆ ಮಾಡಿದ್ರೆ ಹೌದಲ್ಲ ಈ ತರ ಎಕ್ಸ್ಪ್ರೆಷನ್ ಕೊಡ್ಬೋದಲ್ಲ, ನಾನು ತಗೊಳ್ತೆ. ನಾನು ಕಲೀಲಿಕ್ಕೆ ತುಂಬಾ ಅವಕಾಶ ಸಿಗುತ್ತೆ. ಯಕ್ಷಗಾನ ಅಂತ ಹೇಳಿದ್ರೆ ಕಲೀಲಿಕ್ಕೆ ದೊಡ್ಡ ಸಾಗರ ಅಷ್ಟದು, ಎಷ್ಟು ಕಲ್ತರು ಸಾಕಾಗೋದಿಲ್ಲ. ಸೊ ಕಲೀಲಿಕ್ಕೆ ಒಂದು ಅವಕಾಶ ಅಂತ ನನಗೆ ಅದೇ ಹೇಳಲಿಕ್ಕೆ ಇಷ್ಟ.
0: ಈಗ ನಮ್ದು ಪುರಾಣ
2: ಪೌರಾಣಿಕ ಕಥೆಗಳಾಗ್ಲಿ,
0: ಹೌದು ನಮ್ಗೆ ಎಷ್ಟೋ ಕ್ಯಾರೆಕ್ಟರ್ಗಳು ಯಾವ್ದೆಲ್ಲ ಬತತ್ತು ಗೊತ್ತೇ ಇಲ್ಲ. ರಾಮಾಯಣ ಅಂದ್ರೆ ರಾಮ, ಸೀತೆ, ಹನುಮಂತ, ಲಕ್ಷ್ಮಣ, ಮಹಾಭಾರತ ಅಂದ್ರೆ ದುರ್ಯೋಧನ ಮತ್ತೆ ನಮ್ಮದು ಧರ್ಮರಾಯ, ಇವ್ರು ಮೇಜರ್ ಆಗಿ ನಮ್ಗೆ ನೆನಪಾದ್ರೆ ಅರ್ಜುನ, ಭೀಮ, ಅದ್ರ ಒಳಗೆ ಇನ್ನೆಷ್ಟೋ ಕ್ಯಾರೆಕ್ಟರ್ಗಳಿದ್ದಾವೆ, ಅವ್ರಿಗೇನೇನು ಅಂಬುದು ನಮ್ ಸಮ ಗೊತ್ತಿಪ್ಪುದಿಲ್ಲ. ಬಟ್ ಯಕ್ಷಗಾನ ಇದೆಲ್ಲವನ್ನ ಹೇಳ್ಕೊಡುತ್ತೆ ನಿಮ್ಗೆ. ಇಂಥ ಪೌರಾಣಿಕ ಪಾತ್ರ ಮಾಡೋತಿಗೆ ಸುಲಭ ಅಲ್ಲ ಅದು, ನೀವು ಆ ಪಾತ್ರನ ಅರ್ಥ ಮಾಡ್ಕೋಬೇಕು, ಆ ಪಾತ್ರದೊಳಗು
2: ಅಷ್ಟೇ ಪಾಂಡಿತ್ಯ ಬೇಕಾಗುತ್ತೆ.
0: ಯಸ್, ಸೊ ಈ ಪ್ರಿಪರೇಷನ್ ವಿಘ್ನೇಶ್ ಅವ್ರು ಹೆಂಗಲ್ಲ ಮಾಡಿದ್ರಿ?
2: ಪ್ರಿಪರೇಷನ್ ಅಂತ ಹೇಳಿದ್ರೆ ಈಗ ಪೌರಾಣಿಕ ಕಥೆಗಳಂತ ಹೇಳಿದ್ರೆ ಈ ಹಿಂದೆ ಮಾಡಿ ಹೋದಂತಹ ಕಲಾವಿದರು ಹೇಗೆ ಮಾಡಿದ್ದಾರೆ ಅದ್ರ ತಕ್ಕ ಹಾಗೆ ನಾವು ಮಾಡ್ಬೇಕಾಗತ್ತೆ ಪೌರಾಣಿಕ ಅಂತ ಹೇಳಿದ್ರೆ. ಹಾಗೆ ಈಗ ಸಾಮಾಜಿಕ ಕಥೆಯಾಗಿ ಹೇಳಿದ್ರೆ ನಂದೇ ಒಂದು ಜೀವ ತುಂಬಿಸ್ಬೋದು ನಾನೀಗ ಹೊಸ ಪಾತ್ರಕ್ಕೆ. ಈಗ ಪೌರಾಣಿಕದಲ್ಲಿ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲ ಕತೆ ಗೊತ್ತಿರ್ಬೇಕು ಅವರಿಗೆ, ಎದುರಿನ ಪಾತ್ರಧಾರಿ ನನ್ನ ಹತ್ರ ಏನ್ ಹೇಳ್ತಾರೋ ಅದಕ್ಕೆ ನನ್ನ ಪ್ರತಿಯಾಗಿ ಉತ್ತರ ಕೊಡ್ಲಿಕ್ಕೆ ನನಗೆ ಬರ್ಬೇಕು, ಆ ಕತೆ ನನಗೆ ಗೊತ್ತಿರ್ಬೇಕು. ಸೊ ಪೌರಾಣಿಕ ನಾಲೆಜ್ ಅಷ್ಟೇ ಬೇಕಾಗತ್ತೆ. ಯಕ್ಷಗಾನದಲ್ಲಿ ಮಾತ್ರ ಈ ಪೌರಾಣಿಕ ನಾಲೆಜ್ ಸಿಗುವಂತದ್ದು, ಮತ್ತೆ ಎಲ್ಲೂ ಸಿಗುದಿಲ್ಲ ಅಂತ ನನ್ನ ಅನಿಸಿಕೆ.
0: ಈ ತಯಾರಿ ಹೆಂಗ್ ಮಾಡ್ತೀರಿ? ನೀವೀಗ ಒಂದು ಪಾತ್ರ ಸಿಕ್ಕ ನೀವು ರೆಡಿ ಆಗಿ ಹೋಯ್ಕಲೆ, ನೀವು ಆ ಡೈಲಾಗಿಗೆ ಅಂದ್ರೆ ಅದ್ರ ಹಿನ್ನೆಲೆ ಗೊತ್ತಿರ್ಬೇಕು, ಈ ತಾಳಮದಲ್ಲೇ ಅವ್ರು ಮಾತಾಡೋದು ಎಲ್ಲೆಲ್ಲಿಂದಲ ತಕ್ಕ ಬರ್ತದೆ,
2: ಹೌದೌದು
0: ಅಂದ್ರೆ ಅವ್ರಿಗೆ ಅಷ್ಟು ಕನೆಕ್ಷನ್ಗಳು ಗೊತ್ತಿರುತ್ತೆ. ಈಗ ನೀವು ಕೂಡ ವೇಷಧಾರಿ ಆದ್ರೂ ನೀವು ಆ ಸಂಭಾಷಣೆಯಲ್ಲಿ ಅವಲ್ಲೆಲ್ಲ ಸೇರಿಸ್ಕೊಂಡ್ಕಲೆ, ಸೊ ಅದಕ್ಕೆಲ್ಲ ಹೆಂಗ್ ತಯಾರಿ ಮಾಡ್ಕಂತ್ರಿ ನೀವು?
2: ಮೊದ್ಲೆಲ್ಲ ಆದ್ರೆ ಯೂಟ್ಯೂಬ್ ಇಂದ ನೋಡಿಯೋ ಈ ತರದೆಲ್ಲ ಇದಿತ್ತು. ಇತ್ತೀಚೆಗೆ ನಾನು ಸ್ವಲ್ಪ ಪುಸ್ತಕಗಳನ್ನೆಲ್ಲ ಓದ್ತಿದ್ದೆ, ಕೀಚಕಂದಾಗ್ಲಿ ಈ ತರದಲ್ಲಾಗ್ಲಿ ಏನ್ ಕನೆಕ್ಷನ್, ಹಿಡಿಂಬೆ ಮಗ ಹೀಗೆ ಇದೆಲ್ಲ ಕನೆಕ್ಷನ್ ಓದಿ ಓದಿ ಸ್ವಲ್ಪ
0: ತುಂಬಾ ಹೆಲ್ಪ್ ಆಗ್ತಿದೆ.
2: ಖಂಡಿತ ಖಂಡಿತ,
0: ನಮ್ಮ ಪುರಾಣಗಳು ತುಂಬಾ ಗೊತ್ತಾಗ್ತದೆ, ಅದು ಯಕ್ಷಗಾನ ನಿಜ ಅಡ್ವಾಂಟೇಜ್ ಅದು. ಒಂದು ನಮ್ಮ ಭಾಷೆ ತುಂಬಾ ಶುದ್ಧ ಆಗ್ತ, ಇನ್ನೊಂದು ನಮ್ಗೆ ಗೊತ್ತಿಲ್ಲದ ಎಷ್ಟೋ ಪಾತ್ರಗಳು ಗೊತ್ತಾಗ್ತ, ಅದ್ರ ಕನೆಕ್ಷನ್ ಅಂತ ಊ ಹಿಂಗು ಇತ್ತ, ಮತ್ತೆ ಆ ಪಾತ್ರಗಳು ಅವತ್ತಿನವು ಇವತ್ತಿಗೂ ಪ್ರಸ್ತುತ. ಪಾತ್ರ ಅವತ್ತಿದೆ, ಸನ್ನಿವೇಶನೂ ಅವತ್ತಿದೆ, ಬಟ್ ಆ ಪ್ರಸ್ತುತದ ಇವತ್ತಿಗೂ ಇರುತ್ತೆ, ಅದು ಯಕ್ಷಗಾನ ತಾಕತ್ತು. ಸೊ ನಿಮ್ಗೆ ಸಾಮಾಜಿಕ ಪಾತ್ರಗಳು ಇಷ್ಟ ಅರ್ಥ ಮಾಡೋಕೆ ಇಲ್ಲ ಪೌರಾಣಿಕ?
2: ಸಾಮಾಜಿಕ ಕಥೆಯಲ್ಲಿ ನಮ್ಮನ್ನು ನಾವು ತೋರಿಸ್ಕೊಳ್ಬಹುದು, ಇದು ನನ್ನ ಟ್ಯಾಲೆಂಟ್ ಅಂತ. ಫಾರ್ ಎಕ್ಸಾಂಪಲ್, ನಾವೀಗ ಕಳೆದ ವರ್ಷ ಹಟ್ಟಿ ಅಂಗಡಿ ಮಾಡಿದ್ರೆ ಸಿರಿಸಿಂಗಾರಿ ಪ್ರಸಂಗ ಅಂತ ಮಾಡ್ತ, ಫಸ್ಟ್ ಗೆ ನಾಗಶ್ರೀ ಅವರು ಮಾಡಿ ಹೋಗಿರುವಂತ ಪಾತ್ರ ಅದು, ಸಿಂಗಾರಿಯ ಪಾತ್ರ. ನಾನು ಅದನ್ನ ನನ್ನದೇ ಒಂದು ಥಿಂಕಿಂಗ್ ಅಲ್ಲಿ ಈಗ ಎಂತ
0: ಅದು ಸಿರಿ ಕಥೆಯ
2: ಸಿರಿ ಸಿಂಗಾರಿ ಅಂತ, ಇಬ್ರು ಗೆಳತಿಯರ ಕತೆ. ನನ್ನ ಪಾತ್ರ ಸಿಂಗಾರಿ ಅಂತ, ರೈತನ ಮಗಳವಳು, ನಾ ರೈತನ ಮಗಳಾಗಿ ನಾನು ಹ್ಯಾಕ್ ಪ್ರೆಸೆಂಟ್ ಮಾಡೋದು, ಅವ್ರು ಹಾಗೆ ಮಾಡ್ಲಿಲ್ಲ ಆಗಿತ್ತು. ಅದಕ್ಕೊಂದು ಹಾಳೆ ಕಡ್ಡಿ ಹಾಕಿ ಬಿತ್ತನೆ ಎಲ್ಲ ಮಾಡೋದು, ಅದನ್ನ ನಾವಿಬ್ರು ಸೆಟ್ಟಿಂಗ್ ಮಾಡಿ ಒಂದು ಕುಣತನೆ ಸುಗಿ ಕುಣತ ಅಂತ ಮಾಡಿ ಆತರ ಮಾಡ್ತಾ ಹೋಯ್ತು. ನಮ್ಮನ್ನು ನಾವು ತೋರಿಸ್ಕೊಳ್ಬಹುದು,
0: ನಿಮ್ಮ ಕ್ರಿಯೇಟಿವಿಟಿ ತೋರಿಸ್ಲಕ್ಕ.
2: ಸಾಮಾಜಿಕ ಕಥೆಯಲ್ಲಿ ಮಾತ್ರ ಆಗುವಂತದ್ದು, ಪೌರಾಣಿಕದಲ್ಲಿ ಹಾಗೆ ಆಗುವುದಿಲ್ಲ. ಬಿಟ್ಟು ಹೋದಂತಹ ದಾರಿ ದೀಪಗಳನ್ನು ನಾವು ಫಾಲೋ ಮಾಡ್ತಾ ಹೋಯ್ಕತ್ ಅಷ್ಟೇ.
0: ಹೌದು, ಟಫ್ ಅನ್ಸೋದು ಯಾವ್ದು ಅಥವಾ ಸುಲಭ ಅನ್ಸೋದು ಯಾವ್ದು?
2: ಟಫ್ ಅನ್ಸೋದು ನನಗೆ ಪೌರಾಣಿಕವೇ,
0: ಅಲ್ಲ
2: ಅಷ್ಟು ಜ್ಞಾನ ಬೇಕು, ಪಾಂಡಿತ್ಯ ಬೇಕೇ ಬೇಕು.
0: ಸುಲಭ ಅನ್ಸೋದು ಇದೆ
2: ಸಾಮಾಜಿಕ,
0: ಇದೆ ಅಡ್ಡಿಲ್ಲ ಅಂತ. ಓಕೆ,
2: ಅಡ್ಡಿಲ್ಲ ಅಂತಲ್ಲ, ಪೌರಾಣಿಕ ಬೇಕೇ ಬೇಕು. ಯಕ್ಷಗಾನ ಮೇಲೆ ಬರ್ಬೇಕು, ನಾವೇನಾದ್ರೂ ಸ್ವಲ್ಪ ಜ್ಞಾನ ಬರ್ಬೇಕಂತ ಹೇಳಿದ್ರೆ ಪೌರಾಣಿಕ ಬೇಕೇ ಬೇಕು.
0: ಇದ್ರ ಸಂಘದಲ್ಲಿ ಆಟ ಅಥವಾ ಸಂಸ್ಥೆಗಳು, ಹವ್ಯಾಸಿ ತಂಡಗಳಲ್ಲಿ ಆಟ ಅಂದ್ರೆ ಹೆಚ್ಚಾಗಿ ಅವ್ರು ಪೌರಾಣಿಕನೇ ಕೊಡುದು ಗುರುಗಳು. ನಿಮ್ಮ ಮೇಳದಲ್ಲೆಲ್ಲ ಯಾವ್ದೆಲ್ಲ ಪ್ರಸಂಗಗಳನ್ನೆಲ್ಲ ಆಡ್ಸಿದ್ರು? ಅದೇ ನಿಮ್ಮ ಸಂಘ
1: ಹವ್ಯಾಸಿ ಹವ್ಯಾಸಿ ಸಂಘದಲ್ಲಿ ನೀವು ಹೇಳಿದಾಗ ಅದೊಂದು ಒಳ್ಳೆ ಪ್ರಶ್ನೆ ಅದು. ಪೌರಾಣಿಕ ಪ್ರಸಂಗೆ ಹೆಚ್ಚಾಗಿ ಆಗುದು, ಬಟ್ ನಮ್ಮ ಸಂಘದಲ್ಲಿ ಸಾಮಾಜಿಕ ಕಥೆ ಕೂಡ ಮಾಡಿದ್ ನಾವು.
0: ಹೌದಾ?
1: ಎರಡು ಎರಡು ಮೂರೇನು ಮಾಡಿದ್ವಿ.
0: ಎಂತೆಲ್ಲ ಮಾಡ್ರಿ?
1: ಚಿಕ್ಕಮ್ಮ ದೇವಿ ಪ್ರಸಂಗ ಅಂತ ಶಾಂತವಾಸ ದೇವರು ಬರೆದ ಕತೆ, ಹಂಗಳೂರು ಕ್ಷೇತ್ರ ಮಹಾತ್ಮೆ ಅಂತ ಅದು ಒಂದ್ ಕತೆ ಕೂಡ ನಾವು ನಮ್ಮ ಸಂಘದಲ್ಲಿ ಆಟ ಆಡಿಸಿತ್ತು. ಹಂಗಳೂರು ಕ್ಷೇತ್ರ ಮಹಾತ್ಮೆ ಒಳ್ಳೆ ಹೆಸರು ಬಂದಿತ್ತು, ಅದು ನೋಡಿಯೇ ಎರಡು ಆಟ ಕೂಡ ಬುಕ್ಕಿಂಗ್ ಆಗಿತ್ತು. ಸಂಘ ಸಂಸ್ಥೆಯಲ್ಲೆಲ್ಲ ಆಟ ಹಂಗ ಸುಲಭದಲ್ಲಿ ಬುಕ್ಕಿಂಗ್ ಆಗುದಿಲ್ಲ, ಮೇಳದಲ್ಲಿ ಆಗುದೇ ಕಷ್ಟ ಈ ಹೊತ್ತಿಗೆ. ನಮ್ಗೆ ಒಂದ್ ಎರಡು ಆಟ ಆಟೋಮೆಟಿಕ್ ಆಗಿ ಬುಕ್ ಆಗಿತ್ತು. ಪ್ರಸಂಗ ಅಷ್ಟು ಒಳ್ಳೆ ಇದ್ದಿತ್ತು, ಎಲ್ಲರೂ ಆ ಪಾತ್ರಕ್ಕೆ ಅಷ್ಟೇ ಒಳ್ಳೆ ಜೀವ ತುಂಬಿದ್ದು, ಶ್ರಮ ಹಾಕಿದಿತ್ತು. ಅದಕ್ಕೋಸ್ಕರ
0: ಹಂಗ್ಳೂರು ಕ್ಷೇತ್ರ
1: ಮಹಾತ್ಮೆ ಅಂತ ಇಲ್ಲಿ ಹತ್ರದಲ್ಲಿ ಉಂಟಲ್ಲ.
0: ಹೌದು ಹೌದು. ಸೊ ಅದಾದ್ಮೇಲೆ ಬೇರೆ ಯಾವ್ದೆಲ್ಲ ಪ್ರಸಂಗಗಳು ಒಂಚೂರು ನೆನ್ಪ್ ಮಾಡ್ಕೊಳ್ಳಕ್ಕ?
1: ಇನ್ನು ಪೌರಾಣಿಕ ಶ್ರೀದೇವಿ ಬನಶಂಕರಿ, ಚಂದ್ರಾಳು ವಿಲಾಸ, ಕಂಸವಾದೆ, ಶ್ವೇತಕುಮಾರ ಚರಿತೆ, ಶ್ರೀನಿವಾಸ ಕಲ್ಯಾಣ, ಒಂದ್ ಎಂಟತ್ತು ಪ್ರಸಂಗ ಮಾಡಿತ್ತು. ಶ್ರೀದೇವಿ ಮಹಾತ್ಮೆ, ದೇವಿ ಮಹಾತ್ಮೆ ಒಂದ್ ನಾಲ್ಕೈದು ಸಲ ಮಾಡಿತ್ತು.
0: ಹೌದಾ?
1: ಹೌದು, ಆನ್ಲೈನು ಮಾಡಿತ್ತು, ಇದು ಮಾಡಿತ್ತು.
0: ಸೊ ನಿಮ್ದು ಈ ಶ್ರೀ ಗೆಜ್ಜನಾದ ತಂಡ ವರ್ಷಕ್ಕೆ ಎಷ್ಟು ಆಟಗಳನ್ನು ಮಾಡುತ್ತೆ?
1: ಮೊದ್ಲೆಲ್ಲ ನಾವು ಒಂದ್ ಐದ್ ಆರು ಆಟ ಮಾಡ್ತಿತ್ತು
0: ಒಂದ್ ವರ್ಷಕ್ಕೆ. ಎಂತ ಮರ್ರೆ, ಹ್ಯಾಂಗ್ ಮರ್ರೆ? ಯಾರು ಕೊಡ್ಸೋದು?
1: ಕೆಲವೊಬ್ರು ಸಪೋರ್ಟ್ ಮಾಡ್ತಿದ್ರೆ, ಆಟ ಮಾಡಿ ನಾವೇನಾದ್ರು ಇದು ಮಾಡು, ಮತ್ತೆ ನಾವೊಂದಿಷ್ಟು ಕಲೆಕ್ಷನ್ ಮಾಡಿ ಏನೋ ಒಂದು ಮಾಡಿ ಮಾಡ್ತಾ ಇತ್ತು. ಆನ್ಲೈನ್ ಆಟ ಒಂದು ವರ್ಷದಲ್ಲಿ ಒಂದು ನಾಲ್ಕು ಆಟ. ವಾರ್ಷಿಕೋತ್ಸವ ಆಟ ಮಾತ್ರ ಆನ್ಲೈನ್ ಮಾಡ್ತಾ ಇರ್ಲಿಲ್ಲ ನಾವು. ಒಂದು ಗ್ರೌಂಡ್ ಅಲ್ಲಿ ನಮ್ಮ ಮುದ್ದುಗಡ್ಡೆಯಲ್ಲಿ ಒಂದು ಗ್ರೌಂಡ್ ಅಲ್ಲೇ ಮಾಡ್ತಿತ್ತು, ಒಂದು 600-700 ಜನ ಸೇರ್ತಿದ್ರು. ಅದು ನಾವು ಮೇ ತಿಂಗಳಲ್ಲಿ ಮಾಡದೇ ಇತ್ತು. ನಾವೀಗ ಮೇಳಕ್ ಬಂದ್ಮೇಲೆ ನಮ್ಗೆ ಸ್ವಲ್ಪ ಈಗ ಆ ಮೇ ತಿಂಗಳವರೆಗೂ ನಮ್ಗೆ ಮೇಳದಲ್ಲಿ ಕೆಲಸ ಇರುದ್ರಿಂದ ಮೇ ಎಂಡ್ ಆಗತ್ತೋ ಅನ್ನೋ ಮಾಡೋತ್ತಿಗೆ ಮಳೆ ಸ್ಟಾರ್ಟ್ ಆಗತ್ತೆ. ಈಗ ಅದನ್ನ ಡೇಟ್ ಚೇಂಜ್ ಮಾಡಿತ್ತು, ಈಗ ಅಕ್ಟೋಬರ್ಗೆ ಇಟ್ಟಿತ್ತು. ಈಗ
0: ಅಕ್ಟೋಬರ್ಗೆ
1: ಇಟ್ಟಿತ್ತು. ಕಳೆದ ವರ್ಷ ನಾವು ಕೋಡಿಯಲ್ಲಿ ಮಾಡ್ತ ಶಿವಾಲಯದಲ್ಲ, ಈ ವರ್ಷನೂ ಅಲ್ಲೇ ಮಾಡ್ಬೇಕಂತ ಮಾತುಕತೆ ಮಾಡ್ತಾ ಇತ್ತು.
0: ಈ ಸಲದ ಆಟಕಲೆ ಎಂತ ಎಲ್ಲ ತಯಾರಿ ಆತಿತ್ತು?
1: ಈ ಸಲ ಆಟದ್ದು ಅದೀಗ ಪೌರಾಣಿಕ ಅಲ್ಲ, ಸಾಮಾಜಿಕ ಕಥೆನೆ ಮಾಡುವಂತ ಇತ್ತೀವಿ.
0: ಈ ಪಾತ್ರಗಳ ಹಂಚಿಕೆಯಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಿಲ್ಲ?
1: ಪಾತ್ರಗಳ ಹಂಚಿಕೆ ನಾನು ಮತ್ತೆ ಅವನು ಮತ್ತೆ ನಾನು ಇಬ್ರು ಒಟ್ಟಾಗಿ ಮಾಡುದು. ವಿಘ್ನೇಶ್ ಮತ್ತೆ ನಾನು,
0: ನೀವೇ ಇಬ್ರು ಮಾಡುದು?
1: ನಾವೇ ಇಬ್ರು ಪಾತ್ರ
0: ಹೇಳುದಿಲ್ಲ. ಎಂತ ನಿಮ್ಗೆ ಬೇಕಾದವರಿಗೆಲ್ಲ ಒಳ್ಳೊಳ್ಳೆ ಗಣಗಣನೆಲ್ಲ ಕೊಟ್ಟಿದೆ?
1: ಇಲ್ಲ ಇಲ್ಲ, ಅಲ್ಲಿ ನಮ್ ಬಗ್ಗೆ ಅವ್ರಿಗೆ ಸ್ವಲ್ಪ ಗೌರವ ಉಂಟು. ಅವ್ರು ಏನೇ ಪಾತ್ರ ಕೊಟ್ಟದಿದ್ರು ನಮ್ಗ್ ಸರಿಯಾಗುವಂತ ಪಾತ್ರ ಕೊಟ್ಟಿರ್ತಾರೆ ಅನ್ನುವಂಥದ್ದು ಅವ್ರ ತಲೆಗಿರುತ್ತೆ. ಹಾಗಾಗಿ ಯಾರು ಇದ್ ಮಾಡುದಿಲ್ಲ,
2: ಅವ್ರವ್ರ ಸಾಮರ್ಥ್ಯ ತಕ್ಕ ಹಾಗೆ ನಾವು ಪಾತ್ರ
1: ಕೊಡ್ಕೆ
2: ಕೊಟ್ಟಿರುವ ಸಣ್ಣ ಪಾತ್ರದಲ್ಲೂ ನಾವ್ ಹೇಗೆ ಮಿಂಚಬಹುದು ಅಂತ ಅವ್ರಿಗೆ
0: ಗೊತ್ತಿರೋದು. ಈ ಗೆಜ್ಜನಾದ ತಂಡ ನೀವು ನಡ್ಸ್ಕೊಂಡು ಹೋಗಕ್ಕೆ ನಿಮ್ಗೆ ತುಂಬಾ ಸವಾಲ್ ಅನ್ಸಿರೋ ವಿಷಯಗಳು ಯಾವ್ದೆಲ್ಲ?
1: ಸವಾಲ್ ಅಂತ ಹೇಳಿದ್ರೆ ಅದೇ ಒಂದು ಫೈನಾನ್ಸಿಯಲ್ ಮೇನ್ ಪಾಯಿಂಟ್. ಇನ್ನು ಕೆಲವೊಂದು ಇದು ಬಂತು, ಇಲ್ಲಿ ನೀವು ಲೇಡೀಸ್ ನೆಲ್ಲ ಹೈಕೊಂಡಿರಿ ಅಲ್ಲ, ಅದೊಂದು ಪಾಯಿಂಟ್ ಬಂತು.
0: ಹೆಂಗ್ ಅದನ್ನ ನೀವು ಅವರಿಗೆ ಉತ್ತರ ಕೊಟ್ರಿ? ಯಾಕಂದ್ರೆ ನಿಮ್ ಗಂಡಸ ರೊಟ್ಟಿ ಲೇಡೀಸ್ ಅಂತ ಮಾರೆ ನಿಮ್ಗೆ
1: ಅದು ಕೆಲವರೆಲ್ಲ ಹೇಳ್ತಾ ಇದೀರ, ನಮ್ ಕಿವಿಗೂ ಬೀಳ್ಲಿಲ್ಲ ಅಷ್ಟ. ಆದ್ರೆ ನಮ್ಮ ಲೇಡೀಸ್ ಸ್ಟ್ರಾಂಗ್ ಇದ್ದಿದ್ರು, ಅವ್ರು ಹೇಳ್ತಿದ್ರು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ, ನಾವು ಬಂದದ್ ಕಲೀಲಿಕ್ಕೆ. ನಾವು ಕಮಾಂಡ್ ಇದ್ದಿತ್ತು ಅವ್ರ ಹತ್ರ, ಹಾಗಾಗಿ ನಮ್ಗೆ ಅಲ್ಲಿ ಎಲ್ಲೂ ಸಮಸ್ಯೆ ಆಗ್ಲಿಲ್ಲ.
0: ಓಕೆ, ಲೇಡೀಸ್ಗೆಲ್ಲ ಯಾವ ತರ ಪಾತ್ರ ಕೊಡು? ಶ್ರೀವೇಶ್ ಅಂದ್ರೆ ಲೇಡೀಸ್
1: ನಮ್ಮಲ್ಲಿ ಈಗ ಲೇಡೀಸ್ಗೆ ಅಂತ ಹೇಳಿದ್ರೆ ಅವ್ರಿಗೆ ಪುರುಷ ವೇಷ ಕೊಡ್ತಾ ಇತ್ತು. ಲೇಡೀಸ್ಗೆ ಶ್ರೀವೇಶ ಒಪ್ಪುದಿಲ್ಲ ಅಂತ ಉದ್ದೇಶಕ್ಕೋಸ್ಕರ ಅವ್ರ ಹತ್ರ ಆ ಭಾವನೆ ಬತ್ತಿಲ್ಲ. ಲೇಡೀಸ್ ಹೌದು ಅವ್ರು, ವೇಷಕ್ಕೆ ಅಂತ ಹೇಳಿದ್ರೆ ನಾವು ಅವ್ರಿಗೆ ಪುರುಷ ವೇಷನೆ ಕೊಡ್ಬೇಕಾಗ್ತದೆ, ಗಂಡು ವೇಷನೆ ಕೊಡ್ಬೇಕಾಗ್ತದೆ.
0: ಸೊ ಗಂಡು ವೇಷನೆ ಕೊಡ್ತಾ ಇದ್ರೆ,
1: ಗಂಡು ವೇಷನೆ ಕೊಡ್ತಿದ್ರು ಅವ್ರಿಗೂ ಅದು ಹುಮ್ಮಸ್. ನಾನ್ ಗಂಡು ವೇಷ ಮಾಡ್ತಿದ್ದೆ, ಒಂದ್ ಸ್ವಲ್ಪ ಸ್ವರನ ಎಲ್ಲ ಮೋಡಿನೇಷನ್ ಮಾಡ್ಕೊಂಡು ಮಾಡ್ತಿದ್ರು. ಇವನ್ ಈಗ ರಾಣಿ ಹೆಗಡೆ ಅಂತ ಹೇಳಿದ್ನಲ್ಲ, ಅವ್ರು ಯಾವ ಪಾತ್ರ ಕೊಟ್ರು ಪಕ್ಕ
0: ಒಳ್ಳೆ ಮಾಡ್ತಾರೆ. ಪ್ರಾಕ್ಟೀಸ್ ಎಲ್ಲ ಹೆಂಗೆ ನಿಮ್ಗೆ? ಎಲ್ಲರೂ ವರ್ಕಿಂಗ್ ಇರ್ಬೋದು ಅಥವಾ ಎಲ್ಲ ಗೃಹಿಣಿಯರು ಮತ್ತೆ ಬೇರೆ ಬೇರೆ ಕೆಲಸದಲ್ಲಿ ಇಪ್ಪಾರ, ಹೆಂಗ್ ಒಟ್ಟಾಗ್ತಾರೆ?
1: ಸಂಡೇ ನಮ್ದು ಕ್ಲಾಸ್ ನಡೆಯುದು, ಬೆಳಿಗ್ಗೆ 10ರಿಂದ 1 ಗಂಟೆವರೆಗೆ ನಡೀತೆ. ಈ ಪ್ರಾಕ್ಟೀಸ್ ಅಂದ ನಮ್ಗೆ ಆಟ ಇತ್ತು ಅಂತ ಹೇಳಿದಾಗ ಪ್ರತಿ ದಿನ ಒಂದು ವಾರ 10 ದಿನ ಮೊದಲು ಪ್ರತಿದಿನ ಸಂಜೆ ಯಾರ್ಯಾರಿಗೆ ಬರುಕಾತ ಅವ್ರವ್ರ ಸನ್ನಿವೇಶ ನಾವು ಅಲ್ಲೇ ಕ್ಲಾಸ್ ಅಲ್ಲೇ ಟ್ರಯಲ್ ಮಾಡ್ಕೊಂಡು ಹೇಳಿಕೊಡುವಂತದ್ ಮಾಡ್ತಾ ಇತ್ತು ಅಷ್ಟೇ.
0: ಇದಕ್ಕೆಲ್ಲ ಗುರುಗಳೇ ಬರ್ತಾರ?
1: ಇಲ್ಲ, ಗುರುಗಳು ಬರ್ತಿಲ್ಲ, ವಿಘ್ನೇಶ್ ಪ್ರಸಾದ್ ಈಗ ನಮ್ಗೆ ಸದ್ಯ ಗುರುಗಳು, ಅವರೇ ಅವರೇ ಹೇಳಿಕೊಡ್ತಾ ಇದ್ದ.
0: ನೀವು ಅದು ಹೆಂಗ್ ಡಿಸೈಡ್ ಮಾಡ್ತೀರಿ ಅಂದ್ರೆ ಈ ಪ್ರಸಂಗ ಈ ಸಲಕ್ಕೆ ಇದನ್ನೇ ಮಾಡುವ ಅನ್ನೋದನ್ನ ಡಿಸೈಡ್ ಮಾಡೋದು ನೀವು ಮತ್ತೆ ವಿಘ್ನೇಶ್ ಇಬ್ರ?
1: ಹೆಚ್ಚ ಈಗ ಗುರುಗಳೀಗ ಅಂದ್ರೆ ಗುರುಗಳು ಹೇಳಿಕೊಡುವಂತದೆಲ್ಲ ಹೇಳಿಕೊಟ್ಟೆ. ಸೊ ಈಗ ಸದ್ಯಕ್ಕೆ ನಮ್ಗೆ ಈಗ ಗುರುಗಳು ಹೇಳಿದ್ರೆ ವಿಘ್ನೇಶ್ ಒಬ್ರಿ, ಅವ್ರು ಅವರಿಗೂ ಕಾಲು ನೋವು ಎಲ್ಲ ಜಾಸ್ತಿ ಉಂಟೆ ಈಗ, ಅದಕ್ಕೋಸ್ಕರ ಈಗ ಅವ್ರು ಬರ್ತಾ ಇಲ್ಲ. ವಿಘ್ನೇಶ್ ಅವರಿಗೆ ನಮ್ಮ ಕ್ಲಾಸ್ ಈಗ ಹ್ಯಾಂಡಲ್ ಮಾಡ್ತೀವಿ.
0: ಸೊ ನಿಮ್ಮ ಹೆಜ್ಜೆ ಕಲಿಯುವಿಕೆ ಮುಂದುವರಿತಾನೆ ಇದೆಯಾ?
1: ಹಾ, ಹೆಜ್ಜೆ ಮುಂದುವರಿತಾ ಉಂಟು. ಮತ್ತೊಂದು ಈಗ ನಮ್ಮ ಮೇಳ ಸೇರ್ಕೊಂಡ ಮೇಲೆ ನಮ್ಗೆ ಅಲ್ಲಿ ಕಲೀಲಿಕ್ಕೆ ತುಂಬಾ ಅವಕಾಶ ಇರುತ್ತೆ. ಇವತ್ತು ಏನಾದ್ರು ಮಿಸ್ಟೇಕ್ ಮಾಡದಿದ್ರೆ ನಾಳೆ ಅದನ್ನು ಸರಿ ಮಾಡ್ಕೊಳ್ಳೇಬೇಕು. ಹಾಗಾಗಿ ಹೆಜ್ಜೆ ಕ್ಲಾಸ್ ಅನ್ನು ಇದ್ ಮಾಡ್ತಾರೆ.
0: ಮೇಳದಲ್ಲಿ ನಿಮ್ಗಿಬ್ರು ಕಲೀಲಕ್ಕ, ಆದ್ರೆ ಉಳಿದವರ ಸದಸ್ಯರು
1: ಉಳಿದವ್ರಿಗೆ ಅಲ್ಲಿ ಈಗ ಹೆಜ್ಜೆ ಅಂತ ಹೇಳಿ ಒಂದು 8 ಹೆಜ್ಜೆ ಅಂತ ಮೇನ್ ಆಗಿ ಬರುವಂತದ್ದು. ಆ ಹೆಜ್ಜೆನೆ ಮಕ್ಕಳಾಗ್ಲಿ ಎಲ್ಲರೂ ಕಲ್ತಾಗಿತ್ತು.
0: ಈ ಮಕ್ಕಳನ್ನ ಹೆಂಗ್ ಮ್ಯಾನೇಜ್ ಮಾಡ್ತಾರೆ, ಅವ್ರಿಗೆ ಯಾವ ತರದ ಪಾತ್ರ ಎಲ್ಲ ಕೊಡ್ತೀರಿ ನೀವು? ಯಾವ ವಯಸ್ಸಿನ ಮಕ್ಕಳು ನಿಮ್ ತಂಡದಲ್ಲಿದ್ದಾರೆ?
1: ನಮ್ಮಲ್ಲಿ ಈಗ 8 ವರ್ಷದಿಂದ 14 ವರ್ಷದವರೆಗೂ ಇದ್ರು, 10ನೇ ಕ್ಲಾಸ್ ಪಿಯುವರೆಗೂ ಇದ್ರು.
0: ಸೊ ಅವ್ರಿಗೆ ಎಂತೆಲ್ಲ ಪಾತ್ರ ಕೊಡ್ತಾರೆ?
1: ಅವ್ರಿಗೆ ಪ್ರಸಂಗದಲ್ಲಿ ಯಾವ ತರ ವೇಷ ಅಂದ್ರೆ ಪಾತ್ರ ಯಾವ ತರ ಬರತ್ ನೋಡ್ಕೊಂಡು ಅವ್ರ ಟ್ಯಾಲೆಂಟ್ ನಾವು ನಮ್ಗೆ ಗೊತ್ತಿರತ್ತೆ, ಇವ್ರ ಈ ಟ್ಯಾಲೆಂಟ್ ಇತ್ತು, ಅವ್ರ ಹೆಜ್ಜಿನ ಲಯ ಗಟ್ಟಿ ಉಂಟ ಎಲ್ಲ ನೋಡ್ಕೊಂಡು ಪಾತ್ರ ಕೊಡ್ತಾ ಇದ್ವಿ.
0: ಮಕ್ಕಳದ
1: ಟೈಮ್ ನಾವ್ ಮಾಡ್ತ ಎರಡ್ ಪ್ರಸಂಗ ಇಡ್ತ ಮಕ್ಕಳದೇ ಒಂದ್ ಬೇರೆ ಪ್ರಸಂಗ ಅಂತ ಶ್ರೀಕೃಷ್ಣ ಲೀಲಾಮೃತ ಅಂತ ಇಡ್ತ ಮಕ್ಕಳಿಗೋಸ್ಕರ ಒಂದ್ ಪ್ರಸಂಗ ಅಂತ. ಅಲ್ಲಿ ಕೃಷ್ಣ ಗೋಪಿಕಾ ಸ್ತ್ರೀಯರು ಅದೆಲ್ಲ ಮಕ್ಕಳ ಹತ್ರನೇ ಮಾಡಿಸ್ ನಾವು,
2: ಪೂತನಿ ಮಾಯಾ
1: ಪೂತನಿ ಮಾಯಾ ಪೂತನಿ ಎಲ್ಲದು. ಮತ್ ನಮ್ಮ ದೊಡ್ಡವ್ರದ್ದು ಅಂತ ಹೇಳಿ ಮತ್ತೊಂದ್ ಪ್ರಸಂಗ ಮಾಡ್ಕಂತ ನಾವು.
0: ಓಕೆ, ಸೊ ಮಕ್ಕಳಿಗೊಂದ್ ಸಪರೇಟ್,
1: ಒಟ್ಟಿಗೆ ಮಕ್ಕಳು ಬೇಡ, ಅವರಿಗೂ ಅವಕಾಶ ಕಮ್ಮಿ ಆಗುತ್ತೆ ಉದ್ದೇಶಕ್ಕೋಸ್ಕರ ಅದನ್ನು ಮಾಡ್ತಾವ.
0: ಕರೆಕ್ಟ್, ಅದೊಳ್ಳೆ ಯೋಚನೆ. ಯಾಕಂದ್ರೆ ದೊಡ್ಡ ರೊಟ್ಟಿ ಮಕ್ಕಳಿದ್ರೆ ಚಂದ ಚಂದದ್ ಮಾತ್ರ ಮಕ್ಕಳಿಸಿ
1: ಅವ್ರಿಗೂ ಅನ್ಸುತ್ತೆ ಇವರೇ ಶೈನಾರ್ಥಿ ಹತ್ರ ನಮ್ಗೆಲ್ಲ ಅವಕಾಶ ಇಲ್ಲ ಅನ್ನುವಂಥದ್ ಬರ್ಬಾರ್ದಂತ ಆ ಒಂದ್ ವರ್ಷ ಕಳೆದ ವರ್ಷ ಅಲ್ಲ ಅದಕ್ಕೂ ಮೊದಲಿನ ವರ್ಷ ಹಾಗೆ ಮಾಡ್ತೀವಿ.
0: ವೇಷಭೂಷಣ ಕಲೆ ಎಂತ ಮಾಡ್ತೀರಿ?
1: ವೇಷಭೂಷಣಕ್ಕೆ ನಾವು ಬಾಡಿಗೆಯಿಂದ ನಿಮ್ಮ ಸಾಲಿಗ್ರಾಮ ಗಣೇಶಾಚಾರ್ಯ ಅಂತ ಇದ್ರಲ್ಲ ಅವ್ರ ಹತ್ರನೇ ಹೇಳಿಸೋದು.
0: ಕಾಸ್ಟ್ಯೂಮ್ ಎಲ್ಲ
1: ಕಾಸ್ಟ್ಯೂಮ್ ಬಣ್ಣ ಗಿಣ್ಣೆಲ್ಲ ಅವರೇ ಮಾಡಿ ಹೋಗುದು. ನಮ್ದು ವೇಷಭೂಷಾ ಐಟಮ್ ನಮ್ಮ ಹತ್ರ ಉಂಟು.
0: ನಿಮ್ಮ
1: ನಾವಿಬ್ರು ಸ್ತ್ರೀವೇಷ ಮಾಡೋದ್ರಿಂದ ನಮ್ದು ಐಟಮ್ ನಮ್ಮ ಹತ್ರನೇ ಉಂಟು. ನಾವು ಬಣ್ಣ ಎಲ್ಲ ನಾವೇ ಮಾಡ್ಕೊಂತ
0: ಸ್ತ್ರೀವೇಷ ಮಾಡ್ತೀರಿ?
1: ಇಬ್ರು ಸ್ತ್ರೀವೇಷ.
0: ನಿಮ್ಗೆ ಇಷ್ಟನ ಸ್ತ್ರೀವೇಷ? ಕಂಫರ್ಟೇಬಲ್
1: ಇಷ್ಟ ಅಂತ ಅಲ್ಲ, ಗುರುಗಳು ಅವಾಗ ನನ್ಗೆ ವೇಷ ಕೊಡೋದು ಹೇಳ್ರೆ ನೀನ್ ಸಾಫ್ಟ್ ಇದ್ದೆ ಸ್ವಲ್ಪ, ಈ ಬನಶಂಕರ ಪ್ರಸಂಗದಲ್ಲಿ ನೀನ್ ಶ್ರೀವೇಷನೇ ಒಂದ್ ವೇಷ ನೀ ಎದ್ ಮಾಡ ಅಂತ ಹೇಳಿದ್ಮೇಲೆ ಮತ್ತ ಅದ್ ಫಿಕ್ಸ್ ಆಯ್ತದ. ಈಗ ಗಂಡ ವೇಷ ಪುರುಷ ವೇಷ ಹೇಳ್ರೆ ನಮ್ಮ ಹತ್ರ ಆಗುದೇ ಇಲ್ಲ. ಅದು
0: ಹೌದಾ?
1: ಎಡಿಟ್ ಆದಾಗ ಆಯ್ತದ. ಈಗ
2: ನನಗ್ ಉಲ್ಟಾ,
1: ಇವನು ಕಟ್ಟುವೇಷ ಮಾಡ್ಕಂಡ
2: ಸ್ಟಾರ್ಟ್ ಮಾಡಿದ್ದು ಪುಂಡ್ವೇಷದಿಂದನೆ, ಪುರುಷ ವೇಷದಿಂದ. ಫಸ್ಟ್ ವೇಷ ಧರ್ಮಪಾಲ ಕಿರೀಟ ವೇಷ, ಎರಡನೇ ಸಲ ಆನ್ಲೈನ್ ಯಕ್ಷಗಾನ ಕಳನಾಯಕ ಎಂತ ದುರ್ಜಯ ಅಸುರ, ಅದಾದ್ಮೇಲೆ ವಿಷ್ಣು, ಇದೆಲ್ಲ ಮಾಡಿ ಮಾಡಿ ಮಾಡಿ ಶ್ರೀವೇಷಕ್ಕೆ ಬಂದೆ. ಶ್ರೀವೇಷಕ್ ಬರ್ಲಿಕ್ಕೆ ಕಾರಣ ಫಸ್ಟ್ ನನಗೆ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಶಶಿಕಾಂತ್ ಶೆಟ್ರ್, ಅವ್ರ ದಾಕ್ಷಾಯಣಿ ಪಾತ್ರ ನೋಡಿ ನಾನು ಒಂದ್ಸಲ ಹೀಗ್ ಮಾಡ್ಬೇಕಂತ
0: ಅಂದ್ಕೊಂಡಿದ್ರೆ.
2: ಹಾ, ಶ್ರೀವೇಷ ಮಾಡಿದ್ರೆ ಹೇಗಾಗತ್ತೆ, ನನ್ನ ಎಕ್ಸ್ಪ್ರೆಷನ್ ಹೇಗೆ ಬರ್ಬೋದು ಅಂತ ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡುವಂತ ಶ್ರೀವೇಷ ಮಾಡಿದೆ. ಆಗ ದಾಕ್ಷಾಯಣಿ ಪಾತ್ರ ಮಾಡ್ಲಿಲ್ಲ, ಶ್ರೀವೇಷ ಮಾಡಿದೆ. ಮಾಡ್ತಾ ಮಾಡ್ತಾ ಇವರ ಸುರೇಶ್ ತ್ರು ನಾನು ಮೇಳಕ್ಕೆ ಸೇರ್ಕೊಂಡೆ, ಮೇಳದಲ್ಲಿ ಈಗ ಶ್ರೀವೇಷವೇ.
0: ಶ್ರೀವೇಷವೇ. ಸೊ ಓಕೆ, ಕಂಫರ್ಟೇಬಲ್ ಅನ್ಸುತ್ತಾ?
2: ಸ್ವಲ್ಪ ಕಮಾಂಡ್
1: ಇತ್ತು ಶ್ರೀವೇಷ ಕಲಾವಿದ್ರ ಸಂಖ್ಯೆ ಕಮ್ಮಿ ಅವಕಾಶ.
2: ಪುಂಡ್ ವೇಷಕ್ಕೆ ಯಾರು ಬೇಕಾದ್ರೂ ಬರ್ಬೋದು, ಶ್ರೀವೇಷಕ್ಕೆ ಇರುವಂತ ಇಷ್ಟೇ ಕಲಾವಿದ್ರಲ್ಲಿ ನನ್ನದೊಂದು ಹೆಸರು ಬರ್ಬೋದಲ್ಲ
0: ಅಂತ. ಈಗ ಹಟ್ಟಿ ಅಂಗಡಿ ಮೇಳದಲ್ಲಿ ನಿಮ್ಗೆ ಯಾವ ತರ ವೇಷ ಕೊಡ್ತಾ ಇದ್ರು?
2: ಹಟ್ಟಿ ಅಂಗಡಿ ಮೇಳದಲ್ಲಿ ನಾನು ದಾಕ್ಷಾಯಣಿ ಮಾಡಿದೆ.
0: ಮಾಸೆ ದಾಕ್ಷಾಯಣಿ ಮಾಡ್ರಿ,
2: ಸೇರಿದ ವರ್ಷವೇ ನನ್ಗೆ ದಾಕ್ಷಾಯಣಿ
0: ಸಿಕ್ಕಿತ್ತ.
2: ದಾಕ್ಷಾಯಣಿ, ಪದ್ಮಾವತಿ, ಯೋಜನಗಂಧಿ, ಮೀನಾಕ್ಷಿ ಸುಮಾರು ಮಾಡಿದೆ.
0: ನಂಗೊಂದು ಕುತೂಹಲ ಇಲ್ಲಿ ವಿಘ್ನೇಶ್ ಅವರ, ನಿಮ್ಮಂತ ಯುವಕರು ಆಯ್ತಾ, ಅದು ಇಂಗ್ಲಿಷ್ ಮೀಡಿಯಂ ಆಗೆಲ್ಲ ಓದ್ಕೊಂಡು ಹಿಪ್ ಹಾಪ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿಪ್ಪರ, ಯಕ್ಷಗಾನಕ್ಕೆ ಹೋದಾಗ ನಿಮ್ಮ ಮನೆಯವ್ರ ಪ್ರತಿಕ್ರಿಯೆ ಹೆಂಗಿದಿತ್ತು?
2: ಮನೆಯವ್ರ ಪ್ರತಿಕ್ರಿಯೆ ಅಂತ ಹೇಳಿದ್ರೆ, ನನಗೆ ಫಸ್ಟ್ ನಾನು ಸಣ್ಣಕ್ಕಿರುವಾಗ ಅಮ್ಮ ಭರತನಾಟ್ಯ ಕ್ಲಾಸಿಗೆ ಹಾಕಿದ್ರು, ಅಲ್ಲಿಂದ ನನಗೆ ಆಕ್ಚುಲಿ ಡಾನ್ಸ್ ಮೇಲೆ ಆಸಕ್ತಿ ಹೆಚ್ಚಾಯ್ತು. ಸ್ಕೂಲ್ ಅಲ್ಲಿ ಹೋಗುವಾಗ ಅಷ್ಟೇನ ಕ್ಲಾಸ್ ಎಲ್ಲ ಹೋಗ್ತಾ ಇರ್ಲಿಲ್ಲ. ಅದಾದ್ಮೇಲೆ ಪಿ ಯು ಬಂದ ಮೇಲೆ ನನ್ಗೆ ಯಕ್ಷಗಾನದಿದ್ದು ಬಂತ, ಅದ್ರ ಮೇಲೆ ನಾನು ಸಪೋರ್ಟ್ ಉಂಟು,
0: ಮನೇಲಿ ಸಪೋರ್ಟ್
2: ಉಂಟು,
0: ಕಲಾವಿದರಾಗೋದ್ರ ಬಗ್ಗೆ ಸಪೋರ್ಟ್ ಇದೆ.
2: ಹಾ, ಉಂಟು. ಈಗ ಫಸ್ಟ್ ಇರ್ಲಿಲ್ಲ.
0: ಓಕೆ, ಮನೆಯವರನ್ನ ವಿರೋಧಿಸಿಯೇ ನೀವು?
2: ಹಾ,
0: ನಿಮ್ಮ ಆಸಕ್ತಿ
2: ಅಂತ ಹೇಳಿದ್ರೆ ಹೋಗ್ಲೇಬೇಡ ಅಂತ ಹೇಳಿದ್ದಲ್ಲ, ಯಾಕೆ ಹೋಗ್ಬೋದು, ಯಾಕೆ ಹೋಗ್ತೀಯ, ಬೇರೆ ಆಪ್ಷನ್ ಉಂಟಲ್ಲ ಅಂತ ಆತರ ಹೇಳಿದ್ರು. ಈಗ ಅದ್ಯಾರ ಓಕೆ ವಿದ್ ಇಟ್?
0: ಓಕೆ, ಸೊ ದೇ ಓಕೆ ವಿತ್ ಇಟ್. ಒಂದು ಕೇಂಬುದ ನಾನೀಗ ನಿಮ್ಮಂತ, ನೀವಂತೂ ತುಂಬಾ ಯಂಗ್ ಇದ್ದೀರಿ, ಯಕ್ಷಗಾನದಲ್ಲಿದ್ದೀರಿ, ಒಂದು ಮೇಳ ಶ್ರೀಗೆಜ್ಜನಾದ ಮೇಳ ಅಲ್ಲ, ನಿಮ್ಮ ತಂಡ ಸಂಘ ಶ್ರೀಗೆಜ್ಜನಾದ, ಇನ್ನೊಂದು ಹಟ್ಟಿಂಗಡಿ ಮೇಳದಾಗೂ ಇದ್ರಿ. ಇದು ಮಾಡ್ಕಂಡ ಯಾರೇ ಒಬ್ರು ವಿಘ್ನೇಶ್ ಕಣಂಗಿದ್ದಾರ, ಬದುಕನ್ನ ಕಟ್ಕೊಂಬಕ್ಕೆ ಅತ್ತ
2: ಬರೀ ಯಕ್ಷಗಾನವೇ ವೃತ್ತಿಯಾಗಿ ನೋಡ್ಕೊಂಡ್ರೆ ಆಗುವುದಿಲ್ಲ. ಯಾಕಂದ್ರೆ ಎಕ್ಸಾಂಪಲ್ ಲಾಕ್ಡೌನ್ ಟೈಮ್ ಅಲ್ಲಿ ಯಕ್ಷಗಾನ ನಿಂತೇ ಹೋಗಿತ್ತು ಕಂಪ್ಲೀಟ್ಲಿ. ಅದೆಷ್ಟೋ ಕಲಾವಿದ್ರ ಬದುಕು ತುಂಬಾ ಕಷ್ಟ ಆಗಿತ್ತು. ಆಗ ಕಿಟ್ ಎಲ್ಲ ಶೇರ್ ಮಾಡ್ತಾ ಇದ್ರು ಎಲ್ಲರೂ. ನಮ್ ಸಂಸ್ಥೆಯಿಂದ ನಾವು ಕಿಟ್ ಎಲ್ಲ ಶೇರ್ ಮಾಡಿದ್ದಿತ್ತು
0: ಮಾಡಿತ್ತು
2: ಮೇಳದ ಕಲಾವಿದರಿಗೆಲ್ಲ. ಯಕ್ಷಗಾನ ಒಂದೇ ನಂಬಿದ್ರೆ ಆಗುವುದಿಲ್ಲ ಅಂತ ನನ್ನ ಅನಿಸಿಕೆ.
0: ಮತ್ತೆಂತಲ್ಲ ಮಾಡ್ಕೊಳ್ಳಕ್ ನೀವಾದ್ರೆ ಎಂತಲ್ಲ ಮಾಡ್ತೀವಿ.
2: ನಾನೀಗ ಸದ್ಯಕ್ಕೆ ಈಗ ಅಪ್ಪನ ಜೊತೆ ಅಪ್ಪ ಗವರ್ಮೆಂಟ್ ಆಡಿಟರ್ ರಿಟೈರ್ಡ್ ಆಡಿಟರ್. ನಾನೀಗ ಸದ್ಯಕ್ಕೆ ಅವ್ರ ಫೈಲ್ಸ್ ಮಾಡ್ತಿದ್ದೆ. ಗ್ರಾಫಿಕ್ ಡಿಸೈನ್ ಬೇಕಾದ್ರೆ ಮಾಡ್ತೆ, ಮತ್ತೆ ಡಾನ್ಸ್ ಕ್ಲಾಸ್ ಹಿಪ್ ಹಾಪ್ ಬೇಕಾದ್ರೆ ಕಲ್ಸ್ಬಹುದು. ಯಕ್ಷಗಾನ
0: ಬಹುಕೃತ ವೇಷ.
2: ಮತ್ತೆ ಇವ್ರ ಥ್ರೂ
0: ಸುರೇಶ್ ಅವ್ರ ಥ್ರೂ
2: ಅವ್ರ ಆಕ್ಚುಲಿ ಗಾರ್ಡ್ ನರ್ಸರಿ ಮಾಡುವಂತ ವೃತ್ತಿ ಅವರದ್ದು ಗಾರ್ಡನಿಂಗ್. ಲಾನ್ ಗೀನ್ ಆಗ್ಲಿ ಫುಲ್ ಗಾರ್ಡನ್ ಎಲ್ಲ ಮಾಡ್ತಾರೆ. ಮಲ್ಲಿಗೆ ಕೃಷಿಯನ್ನ ಮಾಡೋದು ಕೂಡ ನನಗೆ ಹೇಳಿಕೊಟ್ಟ. ನಾನೀಗ ಮಲ್ಲಿಗೆ ಕೃಷಿ ಕೂಡ ಮಾಡ್ತಿದ್ದೇನೆ ಅವರೊಟ್ಟಿಗೆ.
0: ಓ ಸೂಪರ್, ವೆರಿ ನೈಸ್. ಓಕೆ, ಮಲ್ಲಿಗೆ ಕೃಷಿನೂ ಮಾಡ್ತಾ ಇದ್ದೀರಾ? ಅವರಿಗೆ ಕೊಡಿ ಕಿಂಬ ಮಲ್ಲಿಗೆ ಕೃಷಿ ಬಗ್ಗೆ. ಈಗ ನೀವು ಇಲ್ಲಿ ಒಂದು ಕೃಷಿ ಮಾಡಿದ್ರೆ ಅದು ಯಕ್ಷಗಾನ ಕೃಷಿ. ಈ ಮಲ್ಲಿಗೆ ಕೃಷಿ ನರ್ಸರಿ, ನೀವು ನರ್ಸರಿ ಇದೆಯಾ?
1: ನಾನು ನರ್ಸರಿ ಕೆಲಸಕ್ಕೆ ಸೇರಿದ್ದೆ ಈಗ 26ನೇ ವರ್ಷ ನಂದೀಗ.
0: ಓಹೋ,
1: ನಾನು SSLC ಫೇಲ್ ಆದ ಕೂಡಲೇ ನಂಗೆ ಗಿಡದ ಬಗ್ಗೆ ಫೇಲ್ ಆದೆ. ಓಪನ್ ಆಗಿ ಹೇಳ್ಕೊಂತೇನೆ, ಫೇಲ್ ಆದೆ. ಮತ್ತೆ ಅವು ವರ್ಕ್ ಅಂತ ಏನೋ ಮಾಡ್ಬೇಕಲ್ಲ, ಈಗ ಮನೇಲಿ ಹೋಗಿ ಪರೀಕ್ಷೆ ಕಟ್ಟು ಪಾಸ್ ಮಾಡ ಅಂತ ಹೇಳಿ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ. ಇಂಗ್ಲೀಷ್ ಅಂದ್ರೆ ನಂಗೆ ಒಂದು ಸುಡುಗ ತಿಂಗ್ ಒಂದು ಸುಡುಗ ಗೊತ್ತಿಲ್ಲ ಇತ್ತು. ಕಡೆಗೆ ಎಂತ ಮಾಡಿದೆ, ಗಿಡದ ಹುಚ್ಚಿ ಇತ್ತು. ಆಗ ನನ್ನ ದೊಡ್ಡಮ್ಮದೆ ಆಟ ಕರ್ಕೊಂಡು ಹೋಗ್ತೀನಿ ನಾನು ಹೇಳಿದ್ನಲ್ಲ, ಅವ್ರು ಅಬ್ಲಿ ಹೂ ತಂದು ಕೊಡುದಲ್ಲ ಇದ್ದಿತ್ತು, ಕಟ್ಟಿ ಕೊಡುದಲ್ಲ ಹೇಳಿ ಕೊಡ್ತಿದ್ದಾಳೆ. ಗಿಡದ ಬಗ್ಗೆ ಆಸಕ್ತಿ ತುಂಬಾ ಇತ್ತು ಮನೆಯಲ್ಲ. ಗಿಡ ನಾನ್ ನಟ್ರ ಗಿಡ ಬದುಕತ್ತಂತ ಅವಳು ಹೇಳುದು, ಕೈಗುಣ ಅಂತ
0: ಹೇಳ್ತಾರೆ.
1: ಕಡೆಗೆ ಸೀದಾ ನಿಸರ್ಗ ನರ್ಸರಿ ಅಂತ ಇತ್ತು ಕುಂದಾಪುರದಲ್ಲಿ, ಅಲ್ಲಿ ಜಾಯ್ನ್ ಆದೆ. ಜಾಯ್ನ್ ಆದೆ ಒಂದು 9 ವರ್ಷ ಇದೆ. ಅವ್ರ ನಮ್ ಸಾವುಕರ್ ಒಳ್ಳೆ ಜನ ಇದ್ದಾರೆ, ಪ್ರಕಾಶ್ ಹೆಡಿಯಡ್ ಅಂತ. ಅವರು ಆಕ್ಸಿಡೆಂಟ್ ತೀರ್ಕೊಂಡ್ರು. ಕಡೆಗೆ ನಾವು ಇಂಡಿವಿಜುವಲ್ ಆಗಿ ಮಾಡ್ಕೊಬಂತೆ. ಈಗ 26 ವರ್ಷ ಆಯ್ತು ನನ್ಗೆ ಮಲ್ಲಿ ಈ ಹೂವಿನ ಗಿಡದಲ್ಲಿ ಮಲ್ಲಿಗೆ ಗಿಡದ ಬಗ್ಗೆ ಬಹಳ ಆಸಕ್ತಿ. ಮಲ್ಲಿಗೆ ಹೂವು, ಮಲ್ಲಿಗೆ ಗಿಡ, ಅದ್ರ ಸ್ಮೆಲ್ ಬಹಳ ಖುಷಿ. ಎಂತ ಮಾಡಿದೆ, ಒಂದು ಲಾಕ್ಡೌನ್ ಟೈಮ್ ನಂಗೆ ಲಾಕ್ಡೌನ್ ಟೈಮ್ ಆಗಿ ಮಲ್ಲಿಗೆ ಕೃಷಿ ನಂಗೆ ಕೈ ಹಿಡ್ದಿತ್ತು. ಲಾಕ್ಡೌನ್ ಕಿಂತ 6 ಮಂದಿ ಏನೋ ಲಾಕ್ಡೌನ್ ಆಗುತ್ತೆ ನನ್ನ ಮನಸ್ಸಲ್ಲಿ ಅನ್ಸಿತ್ತೋ ಎಂತ ಗೊತ್ತಿಲ್ಲ. 6 ತಿಂಗಳ ಮೊದಲು ಗಿಡ ಹಾಕಿ ಇದೆ, 20 ಗಿಡ ಹಾಕಿ ಇದೆ ಮೇಲೆ ಅಕ್ಕನ ಮನೆ ಸ್ಲ್ಯಾಬ್ ಮೇಲೆ,
0: ಟೆರೆಸ್
1: ಮೇಲೆ ಪಾಟಿಗೆ. ಅದು ಒಳ್ಳೇದಾಯ್ತು, 10 ಚೆಂಡು ಹೂ ಆಗ್ತೈತಿ 20 ಗಿಡದಲ್ಲಿ, ಹೈಯೆಸ್ಟ್ ಹೂ ಅದು. ಶಂಕರಪುರ ಮಲ್ಲಿಗೆ ಹಾಕಿದ್ದು. ಲಾಕ್ಡೌನ್ ಗೆ ನಂಗೆ ವರ್ಕು ಇರ್ಲಿಲ್ಲ, ಹೋಗೋಕಾತೆ ಹೊರಗೆ ಹೋಗಿಲ್ಲ ಅಂತ ಹೇಳಿ ಅದನ್ನ ಕಟ್ಟಿ ಅಲ್ಲೇ ಮನೆ ಹತ್ರ ಎಲ್ಲ ಆ ಕಡೆ ಕಡೆ ಬಂದಲ್ಲಿ ತಗೊಂಡು ಹೋಗ್ತಿದ್ರು. ಕಡೆಗೆ ಅದನ್ನ ಮಳೆಗಾಲ ಸುರು ಎಲ್ಲ ಕಟಿಂಗ್ ಮಾಡಿ ಪ್ಯಾಕೆಟ್ ಹಾಕಿ ಗಿಡ ಮಾಡೋ ಶುರು ಮಾಡಿದೆ. 1,000 ಗಿಡ 500 ಗಿಡ ಎಲ್ಲ ಮಾಡ್ತಿದ್ದೆ. ಇವರಿಗೆ ವಿಘ್ನೇಶ್ನಿಗೆ ಹೇಳ್ದೆ, ನಿಮ್ಮ ಮನೆ ಮೇಲೆ ಜಾಗ ಇತ್ತಲ್ಲ, ಅವ್ರ ಅಮ್ಮನಿಗೂ ಇಂಟ್ರೆಸ್ಟ್ ಇತ್ತು ಮಲ್ಲಿಗೆ, ಒಂದ್ 15 ಗಿಡ 20 ಗಿಡ ನೀವು ಹಾಕಿ ಅಂತ ಹೇಳಿದ್ವಿ. ಅವ್ರ ಮನೆಗೆ ಈಗ ನನ್ಕಿಂತ ಜಾಸ್ತಿ ಗಿಡ, 40 ಗಿಡ ಅವ್ರ ಮನೆಗೆ ಪಾಟ್ ಅಲ್ಲಿ. ಪರ್ ಮಂತ್ ಒಂದ್ 2,000 ಮಲ್ಲಿಗೆ ಹೂ ಆಗತ್ ಅವ್ರ ಮನೆಯಲ್ಲಿ. ಈಗ ನಾನೀಗ 1,200 ಗಿಡ ಮಾಡಿದೆ. ಇವ್ರ ಮನೆಗೆ 1,600 ಗಿಡ ಮೊನ್ನೆ ಪ್ಯಾಕೆಟ್ ಅಲ್ಲಿ ಹಾಕಿ ಕಟಿಂಗ್ ಮಾಡಿ ಮಾಡಿ ಕೊಟ್ಟಿ ಬಂದಿದೆ. ಸೊ ಗಿಡನೂ ಸೇಲ್ ಆಗಿತ್ತು. ಈಗ ಬೇರ್ ಬಂದ್ ಅದೇ ಜೀವನ ಮಾಡೋಕೆ ದಾರಿ ಬೇಕಾದಷ್ಟಿತ್ತು, ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು. ಆಗುದಿಲ್ಲ ಅಂತ ಹೇಳಿದ್ರೆ ಯಾವ್ದು ಆಗುದಿಲ್ಲ.
0: ನಂಗೆ ಎಡಿ ಅಂದ್ರೂ ಆತಿಲ್ಲ ಅಲ್ದಾ.
1: ಈಗ ಹೂ ಕಟ್ಟು ವಿಧಾನ ಆಗ್ಲಿ, ಈಗ ಎಲ್ಲ ಕಟ್ತೇನೆ ನಾನು. ಯೂಟ್ಯೂಬ್ ಕಂಡೆ, ಯೂಟ್ಯೂಬ್ ಕೆಲವೊಂದು ವಿಚಾರದಾಗೆ ತುಂಬಾ ಉಪಯೋಗ ಬರುತ್ತೆ. ಈಗ ಸದ್ಯಕ್ಕೀಗ ಟೈಲರಿಂಗ್ ಮಾಡ್ತಾ ಇದ್ದೆ, ಈಗ ಬ್ಲೌಸ್ ಹೊಲಿಯುವಂತ ಒಂದ್ ಇದಕ್ಕೂ
0: ಕೂತಿದ್ದೆ.
1: ಈಗ 15-20 ದಿನ ಆಯ್ತು.
0: ಓಕೆ, ಕಲ್ತರಾ ಬ್ಲೌಸ್ ಹೊಲಿಯೋ?
1: 3 ಬ್ಲೌಸ್ ಹೊಲ್ದೆ.
0: ವೆರಿ ನೈಸ್.
1: ಅದೇ ಹೇಳ್ನಲ್ಲ, ಜೀವನ ಮಾಡೋಕೆ ಬೇಕಾದಷ್ಟು ದಾರಿ ಇತ್ತು, ಅದನ್ನ ನಾವು ಇದ್ ಮಾಡ್ಕೊಳ್ಬೇಕಷ್ಟೇ.
0: ಅದನ್ನ ಹೇಳಿದ್ರಲ್ಲ, ಬದುಕುವುದಕ್ಕಾಗಿ ಬಹುಕೃತ ವೇಷ, ಯಾವ ಹೊತ್ತಿಗೆ ಯಾವ್ದು ಬೇಕೋ ಅದಕ್ಕೆ ನಾವು ತಯಾರಿ. ಸೊ ರಂಗದಲ್ಲಿ ಹೋದಾಗ ರಂಗದ್ದೇ ವೇಷ.
1: ಹೌದು
0: ಅಲ್ಲ?
1: ಹೌದು, ರಂಗದ ವೇಷ ಆಯ್ತು. ಬೆಳಿಗ್ಗೆ ಬಂತ, 10 ಆಟ ಇದ್ದಿದ್ದೆ, ಬೆಳಿಗ್ಗೆ ಗಾರ್ಡನಿಂಗ್ ಕೆಲಸಕ್ಕೆ ಹೋದೆ, 5 ಗಂಟೆ ಕೆಲಸ ಮುಗಿದೆ, ಮನೆ ಬಂದೆ, ಸ್ನಾನ ಮಾಡಿದೆ, ಮತ್ತೆ ಹೊರಟೆ ಮೇಳಕ್ಕೆ.
0: ಮೇಳಕ್ಕೆ ಸೊ ಅದನ್ನೇ ನೀವು ಅನುಕೂಲ
1: ಮಾಡ್ಕೊಂಡಿದ್ದೀರಿ.
0: ಹೆಂಗಿದ್ರು ರಾತ್ರಿ,
1: ರಾತ್ರಿಗೆ ಒಂದ್ ವೇಳೆ ಬೆಳಿಗ್ಗೆ ಡೇ ಕೆಲಸ ಇಲ್ಲ ಅಂತ ಹೇಳಿದ್ರೆ ಮಲ್ಲಿಗೆ ಗಿಡ ಇತ್ತು, ಹೂ ಕೊಯ್ದೆ. ನನ್ನ ಹೆಂಡತಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಹೂ ಕೊಯ್ದು ಕೊಡ್ತಾಳೆ. ಅವಳಿಗೆ ಕಟ್ಟು ಕಷ್ಟ ಅಂತ ಬರ್ತಿಲ್ಲ, ನಾನ್ ಸ್ವಲ್ಪ ಸ್ಪೀಡ್ ಕಟ್ತೆ ಕಟ್ಟಿಟ್ಟಿಕ್ಕೆ ಮತ್ತೆ
0: ಗುಡ್. ಸೊ ಶ್ರೀ ಗೆಜ್ಜನಾದ ಯಕ್ಷಗಾನ ಕಲಾ ಮಂಡಳಿ ಕುಂದಾಪುರ, ಅದು ಎಷ್ಟೋ ಜನಕ್ಕೊಂದ್ ವೇದಿಕೆ ಐತಲ್ಲ, ಹೆಜ್ಜೆ ಕಲ್ತು ಗೆಜ್ಜೆ ಕಟ್ಟಿ ರಂಗದಲ್ಲಿ ಒಪ್ಪಕ್ಕೆ. ಸೊ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ, ಅಥವಾ ನಿಮ್ಗೆ ಯಾರಾದ್ರೂ ಗುರುತಿಸಿದಾರ ನಿಮ್ಮನ್ನ ಗೆಜ್ಜನಾದವನ್ನ?
1: ಗೆಜ್ಜೆನಾದವನ್ನ ಗುರ್ತಿಸಿದವರು ಇದ್ರೆ ನಮ್ಮನ್ ಪರ್ಟಿಕ್ಯುಲರ್ ನಮ್ಮನ್ ಒಂದು ಸನ್ಮಾನ ಅದ ಎಂತದ್ದು ಒಂದ್ ಮಾಡ್ತಾರಲ್ಲ, ಈಗ ಅದನ್ನೆಲ್ಲ ಮಾಡಿರಿ.
0: ತುಂಬಾ ಜನ ಮಾಡಿರಿ,
1: ಒಂದ್ 2-3 ಜನ ಮಾಡಿರಿ.
0: ಗೆಜ್ಜೆನಾದಂತ ಹೆಸರಿಟ್ಟ ಹಿನ್ನೆಲೆ
1: ಅದು ಅದು ಬಹಳ ಖುಷಿ. ಯಾವ ಹೆಸರು ಇಡುದು, ಯಾವ ಹೆಸರು ಇಡುದು, ಹೆಜ್ಜೆ ಗೆಜ್ಜೆ ಇಡುವ, ಗೆಜ್ಜೆ ಹೆಜ್ಜೆ ಇಡುವ ಅಂತ ಹೇಳಿ ಹೇಳಿ ಹೇಳಿ ಹೇಳಿ ಪಕ್ಕ ಕಡೆಗೆ ಗೆಜ್ಜೆನಾದ ಫಿಲ್ಮಿದ ಹೆಸರು ನೆನಪಾಯ್ತು. ಈ ಯಕ್ಷಗಾನಕ್ಕೂ ಗೆಜ್ಜೆ ನಾದ ಎರಡು ಒಟ್ಟು ಒಳ್ಳೆ ಕನ್ನಡ ಒಳ್ಳೆ ಹೆಸರು ಅಂತ ಒಬ್ಬರ ಹತ್ರ ನಾವು ಹೇಳದೊತ್ತಿಗೆ ಒಳ್ಳೆ ಹೆಸರಿಗೆ ನೀವು ಇಡುದಾರೆ ಇದೇ ಹೆಸರಿಗೆ ಅಂತ ಹೇಳಿ ರಾಮಚಂದ್ರ ಭಟ್ರು ಅದಕ್ಕೆ ಈ ಹೆಸರೇ ಸೂಕ್ತ ಗೆಜ್ಜೆ ನಾದ ಅಂತ ಹೇಳಿ ಅದನ್ನ ಹೆಸರಿಟ್ಟು ಇಷ್ಟು ಒಂದ್ 6 ವರ್ಷ ಆಯ್ತು. ಈಗ
0: ನಿಮ್ಮ ಮೇಲೆ ಭಾಗವತರಾಗಿ ಯಾರು ಬತ್ರ?
1: ಗಣೇಶಾಚಾರಿ ಬಿಲ್ಲಾಡಿ ಅಂತ. ಈಗ ಫೇಮಸ್ ಅಲ್ಲ?
0: ಹೌದೌದು, ಸಿಕ್ಕಾಪಟ್ಟೆ ಫೇಮಸ್,
1: ಸಿಕ್ಕಾಪಟ್ಟಿ. ನಮ್ಮ ಆನ್ಲೈನ್ ಆಟದಾಗ ಹೆಚ್ಚಿನ ಆಟದಾಗೆ ಒಂದ್ 6-7-8-10 ಆಟದಾಗ ಅವರೇ ಫಸ್ಟ್ ಗೆ.
0: ಹೌದಾ?
1: ಅದ್ರ ಮೇಲೆ ಕೆಲಸಲ ಬಿಸಿ ಇರ್ತಿದ್ರೆ. ಈಗ ರೀಸೆಂಟ್ಲಿ ಹಂಗ್ಳೂರು ಕ್ಷೇತ್ರ ಮಹಾತ್ಮೆ ಕಳೆದ ವರ್ಷ ಮಾಡ್ದೊತ್ತಿಗೆ ಅವರೇ ಬಂದಿದ್ರು. ಒಳ್ಳೆ ಭಾಗವತರ, ನಮ್ಗೆಲ್ಲ ಒಳ್ಳೆ ಇದ್ರು.
0: ಸೊ ಪ್ರಸಂಗ ಕರ್ತರಾಗಿ ಆಲ್ರೆಡಿ ಇರೋದನ್ನ ನೀವು ಬಳಸ್ಕೋತೀರಾ?
1: ನಾ ಪೌರಾಣಿಕ ಅಂತ ಹೇಳ್ರೆ ಅದು ಯಾರು ಮೊದ್ಲು ಮಾಡಿ ಇರ್ತಾರೆ. ಹೊಸದಂತ ಹೇಳ್ರೆ ಇಲ್ಲಿ ಪ್ರಸಂಗಕರ್ತರು ನಮ್ಮ ಮಹಾಬಲ್ ಪೂಜಾರಿ ಹೇರಿಪೋದ್ರ ಅಂತ ಇದ್ರೆ ಮಂಗಳೂರು ಶತಮಾತ್ಮ ಕತೆ ಪ್ರಸಂಗಕರ್ತರು ಅವರು, ಅವ್ರದ್ದು ನಮ್ಗೆ ಒಳ್ಳೆ ಸಪೋರ್ಟ್ ಇತ್ತು.
0: ಸೊ ಹಾಂಗ ಇವರೆಲ್ಲರ ಸಹಕಾರದಲ್ಲಿ ಶ್ರೀ ಗೆಜ್ಜನಾದ ತಂಡ ನಡೀತಾ ಇತ್ತು.
1: ಅಲ್ಲ ಮಧ್ಯ ಅದೊಂದು ಬಿಟ್ಟು ಹೋದೆ ನನಗೆ. ಕಾರ್ಯಕ್ರಮದ ಬಗ್ಗೆ ಏನ್ ಹೇಳದೊತ್ತಿಗೆ, ಆಸಡಿ ಹಬ್ಬ ಒಂದ್ ಮಾಡ್ತೀವಿ, ಅದೇ ತಿಂಡಿ ತಿನಿಸು ಅಂತ ಇತ್ತು. ಕಳೆದ ವರ್ಷ ಜಕ್ಣಿ ಕಾರ್ಯಕ್ರಮ ಅಂತ ಹೇಳಿ ಅದನ್ನು ಮಾಡಿಸೂರು ಮಾಡಿತ್ತೀವಿ.
0: ಜಕ್ಣಿನೂ ಮಾಡ್ರಿ?
1: ಜಕ್ಣಿನೂ ಮಾಡಿಸೂರು ಮಾಡಿತ್ತು. ಜಕ್ಣಿ ಅಂತ ಹೇಳ್ಕೊಂಡು ಮನೆಯಲ್ಲೇ ಮಾಡುವಂತ ಕಾರ್ಯಕ್ರಮ
0: ಇರುತ್ತೆ.
1: ನಾವೆಲ್ಲ ಒಟ್ಟು ಸೇರ್ಕೊಂಡು ನಾನ್ ವೆಜ್ ಅಡಿಗೆ ಎಲ್ಲ ಮಾಡಿ
2: ಎಲ್ಲರೂ
1: ಲೇಡೀಸ್ ನಾವೆಲ್ಲ ಕೂತ್ಕೊಂಡು ಅವರು ಒಬ್ಬರೊಬ್ಬರಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಕಾಯಿ ಇರೋದು, ಒಬ್ರಿಗೆ ಸಲಹೆ ಹಾಕೋದು,
0: ಅದೇ ಒಂದು ಫ್ಯಾಮಿಲಿ ನಿಮ್ದು ಗೆಜ್ಜೆ.
1: ಖುಷಿ ನಮ್ಮ ಟೀಮ್ ಬಂದವರಿಗೆ ಬಹಳ ಖುಷಿ, ಎಲ್ಲ ತರದ್ದು ಇದು ಸಿಕ್ಕತ್ತಲ್ಲ ಅಂತ.
0: ಈಗ ನಿಮ್ಮ ಟೀಮ್ ಸೇರಕ್ ಹೊಸಬ್ರು ಹೊಸಬ್ರು ಎಲ್ಲ ತುಂಬಾ ಉತ್ಸುಕರಾಗಿದ್ರ?
1: ಇದ್ರ ಬಟ್ ನಾವು ಅವ್ರನ್ನ ಹುಡ್ಕೊಂಡು ಹೋಗ್ತಿಲ್ಲ. ಈಗ ಯಾರು ಫೋನ್ ಮಾಡ್ರೆ ಆ ಕ್ಲಾಸ್ ಬರ್ತಾರೆ ಹೇಳ್ರೆ ಓಕೆ.
0: ಯಾವ ಕ್ರೈಟೀರಿಯಾದ ಮೇಲೆ ಸೇರ್ಸ್ಕಂತ್ರಿ ನೀವು ನಿಮ್ಮ ತಂಡ?
1: ನಾವು ವಯಸ್ಸಿನ ಅಂತಾರೆ, ಒಂದ್ 4ನೇ ಕ್ಲಾಸ್ ಮಕ್ಕಳ ಮೇಲ್ಪಟ್ಟರಿ ಮಾತ್ರ ತಗಂತ, ಯಾಕಂದ್ರೆ ಒಂದಷ್ಟು ಬರ್ಕಣಕು ಇರತ್ತೆ,
0: ಬರ್ಕಣಕ
1: ಮತ್ತೆ ಇಂಟ್ರೆಸ್ಟ್ ಇಡುವ ಪರ್ಸನ್ ಆದ್ರೆ 2ನೇ ಕ್ಲಾಸ್ ಮಕ್ಕಳಿಗೂ ತಕಂತ ಇಂಟ್ರೆಸ್ಟ್ ಬೇಕು. ಮಕ್ಕಳ ತಂದೆ ತಾಯಿ ನೀ ಹೋಗ ಯಕ್ಷಗಾನಕ್ಕೆ ಹೋಗ ಅಂತ ಹೇಳಿ ದೂಡಿ ಬಿಟ್ಟರೆ ಆತಿಲ್ಲ.
0: ಸೊ ಈ ತರದಲ್ಲಿ ಶ್ರೀ ಗೆಜ್ಜೆನಾದ ಯಕ್ಷಗಾನ ಕಲಾಮಂಡಳಿ ಕುಂದಾಪುರ ನಡೀತಾ ಇತ್ತು.
1: ಹೌದು, ನಂಗೆ ಅಂದ್ರೆ ಮನೆಯಲ್ಲಿ ಸಪೋರ್ಟ್ ಇಲ್ಲ ಅಷ್ಟೊಂದು. ಮತ್ತೊಂದು ಕಾರಣ ಉಂಟು, ಕಡೆ ಸಪೋರ್ಟ್ ಆದ್ರೆ ನಂಗೆ ಮದುವೆಯಾಗಿ 5 ವರ್ಷ ಆಯ್ತು, ಮಕ್ಕಳಾಗ್ಲಿಲ್ಲ. ಮಕ್ಕಳಾಗ್ಲಿಲ್ಲ ಅಂತ ಹೇಳಿದಾಗ ಸೂರಾಲು ಮೇಳ ಅಂತ ಆ ವರ್ಷ ಹೊಸದಾಗಿ ಓಪನ್ ಆಯ್ತು. ಮಾಲಿಂಗೇಶ್ವರ ಟೆಂಪಲ್ ಇದೆ, ಅಲ್ಲಿ ಭಾಗವತರ ನನ್ನ ಹಟ್ಟಿಂಡಿ ಮಾಡಿದ ಫಸ್ಟ್ ನನ್ನ ತಿರುಗಾಟ ಮಾಡಿದ್ದು ಫಸ್ಟ್ ವರ್ಷ. ಅಲ್ಲಿ ಅವ್ರ ಅತಿಥಿಯಾಗಿ ಬಂದೋತಿ ನನ್ನ ವೇಷ ನೋಡಿದ್ರೆ ಹೇಳ್ರೆ, ನಮ್ಮಲ್ಲಿ ಬರುವ ವರ್ಷ ಬಾನಿ ನಾನು ಹೊಸ ಮೇಳ ಮಾಡ್ತಿದ್ದೆ. ಒಂದು ಟ್ರಯಲ್ಲಿ ನಾವೆಲ್ಲ ಹೋಗಿದ್ದೆ, ನಾನು ಇವನು ಫಸ್ಟ್ ವರ್ಷ ಸೂರಾಲ ತಿರುಗಾಟ ಅಲ್ಲಿದ್ದೆ,
0: ವಿಘ್ನೇಶ್
1: ಅಂತ. ಅಲ್ಲಿ ಹೋದಾಗ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಬಂದಿದ್ದೆ. ನಾ 5 ವರ್ಷದಿಂದ ಕಾಯ್ತಾ ಇದ್ದೆ, ನೀನ್ ಈ ವರ್ಷ ನನ್ನ ತಿರುಗಾಟ ನಾನು ಮಾಡ್ತೆ, ನನ್ ಬೇರೆ ಅಂತ ಕೇಂತಿಲ್ಲ, ನಾನು ಆಸ್ತಿ ಪಾಸ್ತಿ ಯಾವ್ದು ಕೇಂತಿಲ್ಲ, ಅಂದು ಒಂದು ಮಗು ಭಾಗ್ಯ ಕೊಡ ಅಂತ ಹೇಳಿದೆ. ಅದೇ ಒಂದು ತಿಂಗಳಲ್ಲಿ ನನ್ನ ಹೆಂಡತಿ ಪ್ರೆಗ್ನೆಂಟ್. ಆ ಶಿವನ ಹೆಸರೇ ಟಚ್ ಆಗುವಂತದ್ದೇ ಶಿವಾಂಶ ಅಂತ ಹೆಸರಿಟ್ಟಿದೆ, ಶಿವನ ಅಂಶ ಶಿವಾಂಶ ಅಂತ ಹೆಸರಿಟ್ಟಿದೆ. ಸೊ ಅದೊಂದು ಎಲ್ಲರಿಗೂ ಇದು ಖುಷಿ, ಅದು ಇವನ್ ಡಾಕ್ಟರ್ ಕೂಡ ಆಗುವುದಿಲ್ಲ ಅಂತ ಹೇಳಿ ಕೈ ಚೆಲ್ಲಿದ್ಮೇಲೆ ಏನೂ ಇಲ್ಲಲ್ಲ, ಶಿವನ ಒಂದು ಅನುಗ್ರಹ
0: ಏನುಂಟು ಅವನ ಮುಂದೆ ನಮ್ಮದೇನುಂಟು ಅಲ್ವಾ,
1: ಅದೊಂದು ಖುಷಿ.
0: ಈಗ ನಿಮ್ಮ ಮನೆಯಲ್ಲಿ ಫುಲ್ ಸಪೋರ್ಟ್?
1: ಈಗ ಅಡ್ಡಿಲ್ಲ, ಮೊದ್ಲಿನ ತರ ಇರ್ಲಿಲ್ಲ, ಈಗ ಓಕೆ ಓಕೆ
0: ಈಗ ಓಕೆ ಓಕೆ. ಆದ್ರೆ ಸುರೇಶ್ ಅವರಿಗೆ ಆಟ ಅಂದ್ರೆ ಪಂಚಪ್ರಾಣ ಅಲ್ಲ, ವಿಘ್ನೇಶ್ ಅವರು ಹಾಗೆ ನಂಗೆ ಅವ್ರು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ರು. ಅವ್ರ ಕಾಮಕ್ ಫುಲ್ ಮಾಡರ್ನ್ ಮಾಡರ್ನ್ ಮಾಡ್ ಮಾಡ, ಆದ್ರೆ ಯಕ್ಷಗಾನ ಇಷ್ಟ ಅಂತೆಲ್ಲ ಎಷ್ಟು ಚಂದ ಹೇಳಿದ್ರು. ಆಯ್ಲಿ ಎಲ್ಲೆಲ್ಲಿ ನಂಟು ಕಲೆ ನಂಟು ಯಾರಿಗೆಲ್ಲ ಉಂಟು ಯಾರಿಗೆ ಗೊತ್ತು ಅಲ್ದ ಏನೇ ಆಯ್ಲಿ. ಸೊ ಶ್ರೀ ಗೆಜ್ಜೆನಾದ ಯಕ್ಷಗಾನ ಕಲಾಮಂಡಳಿ ಕುಂದಾಪುರದ ಪ್ರತಿನಿಧಿಗಳಾಗಿ ಇವನ್ ಸಂಸ್ಥಾಪಕರು ನೀವೇ ಇಬ್ರು, ವಿಘ್ನೇಶ್ ಅವರು ಮತ್ತೆ ಸುರೇಶ್ ಪೂಜಾರಿ ಅವರು, ಇಬ್ರು ಮಾತಾಡ್ರಿ. ನೀವು ಬಂದ್ರಲ್ಲ ನಾವು ಕರೆದಕ್ಕೆ, ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಲ್ಲ, ನಿಮ್ಗೆ ಧನ್ಯವಾದಗಳು. ಶ್ರೀ ಗೆಜ್ಜೆನಾದ ತಂಡ ಇನ್ನು 100 ವರ್ಷ ಎಲ್ಲರೊಟ್ಟಿಗೆ ಎಲ್ಲ ಒಟ್ಟು ಸೇರ್ಕೊಂಡು ನೀವೇನ್ ಕಾರ್ಯಕ್ರಮ ಬಗೆ ಬಗೆ ಮಾಡ್ತಿದ್ರಲ್ಲ ಅದ್ರೆಲ್ಲದ್ರೊಟ್ಟಿಗೆ ಚಂದದಲ್ಲಿ ಬೆಳಿಲಿ ಅನ್ನೋದು ನಮ್ಮ ರೇಡಿಯೋ ಕುಂದಾಪುರದ
1: ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ನಿಮ್ಗೂ ಕೂಡ ಧನ್ಯವಾದ
0: ಹೇಳ್ತೇನೆ.
1: ನಮ್ಮ ಟೀಮ್ ವತಿಯಿಂದ, ಗೆಜ್ಜೆನಾದ ಸಂಸ್ಥೆ ವತಿಯಿಂದ ನಿಮ್ಗೊಂದು ಧನ್ಯವಾದ.
0: ನಿಮ್ಗೂ ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇವತ್ತಿನ ಯಕ್ಷ ಸಮಾಗಮದಲ್ಲಿ ನಾವು ಇಷ್ಟೊತ್ತೂರಿಗೆ ಮಾತಾಡಿದ್ದು ಶ್ರೀ ಗೆಜ್ಜೆನಾದ ಯಕ್ಷಗಾನ ಕಲಾಮಂಡಳಿ ಕುಂದಾಪುರ ಇವರೊಟ್ಟಿಗೆ. ಸೊ ಮಾತುಕತೆ ಇಷ್ಟ ಆಯ್ತಂತ ಅನ್ಕಂತ ನಾವು ಇವತ್ತ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಕ್ತು. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರ್ಕಾ ಸೈಡ್. ಇದು ಭಂಡಾರ ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ಕುವಕ್ಕ.

0: ಕ್ಷಿಣಂತಹ ಆ ಪ್ರಶ್ನೆಗೆ ತುಡುಕಿನಿಂದ ಭಾರತ ಯುದ್ಧವನ್ನು ಗೆದ್ದವ ನಾನು ಎಂದು ಹೇಳಿದೆಯಲ್ಲ.
1: ನಿಜ,
0: ನಿನ್ನ ಅಹಂಕಾರವನ್ನು ಮುರಿಯುವುದಕ್ಕಾಗಿ, ನಿನ್ನ ಮತಿಯನ್ನು ತಿದ್ದುವುದಕ್ಕಾಗಿ ಈ ಯುದ್ಧ ಸಿದ್ಧತೆ ಆದದಿಲ್ಲಿ. ಕೆಲವು ಹೊತ್ತು ಯುದ್ಧ ನಡೆಯಿತು, ಏನೋ ಕೈ ಸೋತವನಾದೆ. ಆದರೆ ಈ ಸೋಲು ನನ್ನ ಮುಂದಿನ ಗೇಲೆನ್ನುವಂತಹ ನಿರ್ಣಯದಿಂದ ಹೊಸ ಹುರುಪನ್ನು ಹೊಂದಿ ನಿನ್ನ ಅಹಂಕಾರವನ್ನು ಮುರಿಯುವುದಕ್ಕಾಗಿ ಬಂದಿದ್ದೇನೆ. ನೀನು ಸಾಹಸಿಗನೇನೋ, ಮತ್ತೊಮ್ಮೆ ಯುದ್ಧ ಮಾಡುವ ಮನಸ್ಸು ನಿನಗಿದ್ದರೆ ಎದೆ ಮುಟ್ಟಿಕೊಂಡು ಮುಂದೆ ಬಾ
1: ಭೀಮ. ಗೆಲ್ಲುವುದು ಇರಲಿ, ಇಷ್ಟು ಮಾತನಾಡುವುದಕ್ಕಾಗಿ

0: ಅಲ್ಲ, ಮತ್ತೆ ಅಣ್ಣನೆನ್ನುವ ಕಾರಣದಿಂದ ಗೌರವ ಕೊಟ್ಟು ಸುಮ್ಮನಿದ್ರೆ ಮತ್ತೆ ಯುದ್ಧಕ್ಕೆ ಕರೆಯುತ್ತಾ ಇದೀಯ.
1: ಗಣ್ಯ ಇದೆಯೇನೋ ನಮಗೆ,
0: ನೋಡೋಣ ನಿನ್ನ ಯೋಗ್ಯತೆಯನ್ನ.
1: ನೀನು

0: ಮಾಡಿದ್ದೀಯಾ
1: ಮತ್ತೆ
0: ಎಲ್ಲಿರಬೇಕೆನ್ನುವಂತ ಹೊಸ ಹುರುಪು ನಿನ್ನಲ್ಲಿ ಹುಟ್ಟಿದ್ದಾದರೆ ನಿನ್ನ ಸಹಾಯಕ್ಕೆ ಭಾರತ ಯುದ್ಧದಲ್ಲಿ ಸಾರಥಿಯಾಗಿ ದುಡಿದ ಕೃಷ್ಣನನ್ನು ಈಗ ಕರೆಸಿಕೋ.
1: ಸಾಕ
0: ಸಾಲದು
1: ಮತ್ತೆ
0: ಮೃಡರನ್ನು ಜೊತೆಗೆ ಇರಿಸಿಕೋ. ಕಾಡಿನ ಕಪಿ ನಿನ್ನ ಧ್ವಜದಲ್ಲಿ ಇರಲಿ. ಸುರಪಾದಿ ದೇವತೆಗಳನ್ನು ಕೂಡಿಕೊಂಡು ಮತ್ತೆ ಸಮರಕ್ಕೆ ಅನುವಾದ ಭೀಮ ಯಾರು ಅಂತ ಗೊತ್ತಾಗ್ತದೆ.
1: ಏ ಬಡ ಕುರಿ ಕರೆಸಬೇಕಾದ ಅಗತ್ಯ ಇಲ್ಲ. ಈ ಪ್ರಾರ್ಥನೆ ಎದುರದಲ್ಲಿ ಬಿಟ್ಟಂತ

ರುಧಿರಮುಖಿಯನ್ನುವ ಗಾದೆ, ಭೂಮಿ ತೂಕದ ಗಾದೆ. ಹಿಮ ದಂಡ ಆದದ್ದಲ್ಲ, ಆ ಕಥೆಯ ವಿಶೇಷತೆಯು ದಂಡವಾಗಿ ಹೋಯಿತು. ಏನಿದ್ರು ಬಿದ್ದನಲ್ಲ, ಬಿದ್ದಿರು ಭೀಮ, ಇಲ್ಲಿಯೇ ಬಿದ್ದಿರು ಅರ್ಜುನಾ.

0: ಸರಿಯಾದ ಬದ್ಧರೆಯದೆ ಹೋದರೆ ನಾನು ಭೇದ ಮಾಡಲ್ಲ.
1: ನೋಡೋಣ.

0: ವಲ್ಲಭ,
1: ಯಾರನ್ನು ಯಾರು ಯಾವ ಸ್ಥಳಕ್ಕೆ ಕರೆಯಬಾರದೋ ಕರೆಯಲಾಗದು, ಅದೇ ಸ್ಥಳಕ್ಕೆ ನಿನ್ನನ್ನು ಕರೆಯಬೇಕಾದಂತಹ ಸ್ಥಿತಿ ನನ್ನ ಬದುಕಿನಲ್ಲಿ ಒದಗಿತ್ತು.
0: ಯಾಕೆ?
1: ಇರೋ ನೋಡು, ನನ್ನ ದುಸ್ಥಿತಿಯನ್ನು ನೋಡು. ಈ ಕಷ್ಟಕ್ಕೋ ನಷ್ಟಕ್ಕೋ ಕಾರಣ ಏನು ಅಂತ ನೀನು ಊಹಿಸಬಹುದು? ಅದೋ ತಾನೇ ತಾನಾಗಿ ತನ್ನಿಂದ ಹೆಚ್ಚಿನವರು ಮತ್ತೊಬ್ಬರಿಲ್ಲ ಎನ್ನುವಂತಹ ದುರಹಂಕಾರದಿಂದ ವಿಜೃಂಭಿಸುತ್ತಿರುವಂತಹ ಪಾರ್ಥ.
0: ನಿಮ್ಮ ತಮ್ಮ?
1: ಏನು, ನನ್ನ ತಮ್ಮನ
0: ಅಲ್ವೇ?
1: ಹೇಳಬೇಡ, ಹೇಳಬೇಡ.
0: ಅಯ್ಯೋ,
1: ಅಮ್ಮನ ಯೌವನ ಕುಗ್ಗಿಸುವುದಕ್ಕಾಗಿ ನನ್ನಿಂದ ಕೊನೆಗೆ ಹುಟ್ಟಿಕೊಂಡವ ಯಾರು ತಮ್ಮ ಅಂತ ಹೇಳಲಾರಿ?
0: ಏನು ಹೀಗೆ
1: ಅವನೇ ನನಗೆ ಅನ್ಯಾಯ ಮಾಡಿದವ
0: ಅಂದ್ರೆ
1: ಅದಕ್ಕೆ ಪ್ರತೀಕಾರ ಮಾಡಿಯೇ ಮುಗಿಸಬೇಕೆಂಬ ತೀರ್ಮಾನಕ್ಕೆ ಮುಟ್ಟಿದಂತ ನಾನು ನಿನ್ನ ಇಲ್ಲಿಗೆ ಕರೆದದ್ದು.
0: ನನ್ನಿಂದ
1: ತಡ ಮಾಡಬೇಡ.
0: ಏನ್ ಮಾಡಬೇಕು?
1: ಹೋಗು. ಆ ಗರ್ವಿಯ ಗರ್ವವನ್ನು ಮೂರಿದು ಜಯವನ್ನು ತಂದು ನನ್ನ ಬದುಕಿ

0: ಜೀವಿತೇಶ.
1: ಏನು?
0: ಅರಮನೆಯಿಂದ ಕರೆದ್ರಿ. ವಿಷಯ ಏನೆಂದು ತಿಳಿಯದೆ ಓಡಿ ಬಂದೆ. ಅಯ್ಯೋ, ನೀವು ಆಡಿದ ಮಾತೇ. ನಮ್ಮ ಮನೆಯಲ್ಲಿ ಎಂತಹ ಕೆಟ್ಟವಾದಂತಹ ಪ್ರಸಂಗ ನಡೆಯಿತಲ್ಲ ಸ್ವಾಮಿ.
1: ನಡೆಯುವಾರ್ದಿತ್ತು, ನಡೆಯಿತು.
0: ಹಾಲ್ ನೀರಿನಂತಿರುವ ನಿಮ್ಮ ಬಾಂಧವ್ಯದಲ್ಲಿ ಹಿಂದೇನು ಹುಳಿ ಹಿಂಡಿದಂತೆ ಒಂದು ತಾಯಿ ಮಕ್ಕಳಾದಂತಹ ನೀವು ಯುದ್ಧ ಮಾಡಿಕೊಂಡ್ರಿ.

0: ನಿಮ್ಮ ಮಾತು ಕೇಳಿ ಕಲಹಕ್ಕೆ ಹೋಗೋಣ ಅಂತ ಹೇಳಿದ್ರೆ
1: ತೊಂದರೆ.
0: ಸದ್ಯಾದಂತಹ ನನಗೆ ಪತಿಯಲ್ಲಿ ಯುದ್ಧ, ಇದು ಅವಮಾನ ಅಲ್ವೇ ಸ್ವಾಮಿ? ಸಹೋದರರಾದಂತಹ ನೀವು ಏಕೆ ಯುದ್ಧ ಮಾಡಿಕೊಂಡ್ರಿ, ಕಾರಣ ಹೇಳಿ.
1: ಯುದ್ಧಕ್ಕೆ ಪ್ರಬಲವಾದಂತಹ ಕಾರಣ, ಹಿಂದೆ ನಡೆದಿರುವಂತಹ ಭಾರತ ಯುದ್ಧದಲ್ಲಿ ಪ್ರತ್ಯಕ್ಷವಾಗಿ ಧರ್ಮರಾಯನೇ ಇದ್ದು ವ್ಯವಹರಿಸಿದ್ರು. ಅವನ ಮನಸ್ಸಿನಲ್ಲಿ ಮೂಡಿದಂತಹ ಸಮಸ್ಯೆಯ ಪರಿಹಾರಕ್ಕಾಗಿ ಸಭೆಯಲ್ಲಿ ಪ್ರಶ್ನಿಸಿದ ಯುದ್ಧ ಗೆದ್ದವರು ಯಾರು ಎಂಬುದಾಗಿ ನಾವೆಲ್ಲವರೂ ಮಮನ ವಹಿಸಿತ್ತು. ಆ ಕಾಲದಲ್ಲಿ ಎದೆಯನ್ನು ಮುಂದೆ ಮಾಡಿಕೊಂಡು ಪಾರ್ಥ 18 ದಿವಸದ ಯುದ್ಧದಲ್ಲಿ ಗೆದ್ದವ ನಾನೇ ಎಂಬುದಾಗಿ ಹೇಳಿದ. ಹೇಳಬಾರದಿತ್ತು.
0: ಹೌದು,
1: ಕೆರಳಿ ಕೆಂಡಬಾರದ ನಾನು, ನೀನಲ್ಲವೋ ನಾನು ಅಂತ ಹೇಳಿದೆ.
0: ಮುಂದೆ
1: ಅದೇ ವಾದ ವಿವಾದಕ್ಕೆ ಏರ್ಪಟ್ಟಿತು. ಯಾರು ಗೆದ್ದದ್ದೆಂಬ ನಿರ್ಣಯಕ್ಕೋಸ್ಕರವಾಗಿ ನನ್ನ ಅವನಲ್ಲಿ ಕಾದಾಟ, ಕೈ ಸೋತಿದ್ದೇನೆ.
0: ಪರಿಣಾಮ ಹೀಗೆ.
1: ಹೌದು, ಆದ್ದರಿಂದ ತಡ ಮಾಡಬೇಡ, ನಮ್ಮ ಮರ್ಯಾದೆ ಉಳಿಸಿಕೊಳ್ಳಬೇಕು, ಹೋಗಿ ನೀನು ಅವನಲ್ಲಿ ಯುದ್ಧ ಮಾಡು.
0: ಸ್ವಾಮಿ, ನಿಮಗಾದಂತಹ ಅಪಮಾನ, ಅವನಿಗಿರುವಂತಹ ದುರಾಭಿಮಾನ, ಇದನ್ನು ಗಮನಿಸಿದಾಗ ಯುದ್ಧಕ್ಕೆ ಹೋಗೋಣ ಅಂತ ಅನ್ನಿಸ್ತದೆ. ಆದರೂ ಸ್ವಲ್ಪ ಯೋಚನೆ ಮಾಡಬೇಡವೆ.
1: ತೊಡಕೇನು?
0: ಹಿಂದೆ ನನ್ನ ಮದುವೆ ಕಾಲದಲ್ಲಿ ನಮ್ಮ ತಂದೆಯವರು ನನ್ನ ವಿವಾಹಕ್ಕಾಗಿ ಇಟ್ಟಂತಹ ಅದ್ಭುತವಾದಂತಹ ಧನಸ್ಸನ್ನು ಎತ್ತಿದ ಕಾರಣದಿಂದ ನಾನು ನಿಮ್ಮ ಸತಿಯಾದದ್ದು. ಹಿಂದೆ ಬಿಲ್ಲೆತ್ತಿ ತಂದ ಆಪತಿಯೊಡನೆ ಯುದ್ಧ ಮಾಡುವುದು ಹೆಂಡತಿಯಾದಂತ ನನಗೆ ನ್ಯಾಯವಾದೀತೆ.

0: ಕಾಣುತ್ತದೆ.
1: ಎಲ್ಲಿ ಏನು?
0: ದುರ್ಬಲನಾದಂತಹ ಕೀಚಕ ನಿನ್ನ ರೂಪಾತಿಶಯಕ್ಕೆ ಮೋಹಿತನಾಗಿ ಕ್ಷಣ ಕ್ಷಣಕ್ಕೂ ಪೀಡಿಸಿದಂತಹ ಕಾಲ. ಹೋಗಿ ಮೊದಲು ಪಾರ್ಥ ಧರ್ಮರಾಯರಾದಿಗಳಲ್ಲಿ ತೋರಿಕೊಂಡೆ. ನೀನು ಪರಿಹರಿಸಿದರೆ ನಿನ್ನ ಕಷ್ಟವನ್ನು
1: ಇಲ್ಲ.
0: ನನ್ನಲ್ಲಿ ಬಂದು ಹೇಳಿಕೊಂಡಾಗ ಸತಿಯ ಮಾನ ಪ್ರಾಣ ರಕ್ಷಣೆ ಪತಿಯಾದವನಿಂದ ಆಗಬೇಕು ಎನ್ನುವಂತಹ ತೀರ್ಮಾನಕ್ಕೆ ಮುಟ್ಟಿದವರು ನಾವು. ಭಾರ್ಯಾ ಸಂರಕ್ಷಣೆಯ ಪುರುಷ ಧರ್ಮ ಎನ್ನುವಂತಹ ಈ ನ್ಯಾಯಕ್ಕೆ ಒಪ್ಪಿ ಹೋಗಿ ಆ ಕೀಚಕನನ್ನು ತುಡುಕಿಯವನ ಗೋರಾಳಿಯನ್ನು ಹಿಡಿದು ಅವನ ಗಂಟಲ ಬಳೆಯನ್ನ ಲಟಕದಿಸಿ ಮೂರಿದು ನಿನ್ನ ಮಾನವನ್ನು ಪ್ರಾಣವನ್ನು ಉಳಿಸಿದ ಈ ಭೀಮನ
1: ಅದು ನೀವೇ ಸ್ವಾಮಿ.
0: ಹಾಗಿದ್ರೆ
1: ಈ ಮಾತಂತೂ ಹೌದು ಸ್ವಾಮಿ. ಹಿಂದೆ ಸೌಗಂಧಿಕ ಪುಷ್ಪ ನನಗೆ ತಂದುದು, ತೀರ್ಥಯಾತ್ರೆಗೆ ಹೊರಟ ಆ ಕಾಲದಲ್ಲಿ ನನ್ನ ತಲೆಯಲ್ಲಿ ಹೊತ್ತುಕೊಂಡು ಹೋದುದು ಒಂದೇ ಎರಡೇ ನಿಮ್ಮ ಉಪಕಾರ. ಆ ಸಂಬಂಧವಾಗಿ ಕೃತಜ್ಞತೆಯನ್ನು ಸಲ್ಲಿಸುವಳು ಈ ದ್ರೌಪದಿ.
0: ಯಾವ ಗಂಡ ಇದ್ದಾರೆ
1: ಆದ್ರೆ ನನ್ನನ್ನು ಯಾಕೆ ಯುದ್ಧಕ್ಕೆ ಕಳುಹಿಸುತ್ತೀರಿ? ಮೂರು ಲೋಕದ ಗಂಡು ಅಂತ ಇಳಿಸಿಕೊಂಡಂತಹ ಪಾರ್ಥ ಮಹರ್ಷಿಯಲ್ಲಿ ಹೆಣ್ಣಾದಂತ ನಾನು ಕಾಳಕ್ಕೆ ಹೋದದೆ ಆದ್ರೆ ನನಗೆ ಯುದ್ಧದಲ್ಲಿ ಜಯ ಆಗಬಹುದೇ ಹೇಳಿ.
0: ನೀನು ಹೀಗೆ ಹೇಳಿದ್ರೆ ನಿನ್ನ ಶಕ್ತಿ ಸಾಹಸಾದಿಗಳನ್ನು ನಾವು ಮನಗಂಡಿದ್ದೇವೆ.
1: ಎಲ್ಲಿ?
0: ನಿನ್ನ ಅಣ್ಣನ ಮಗನಾದಂತಹ ಮನುಮತನ ಮದುವೆಗಾಗಿ ಕಮಲಾವತಿಯನ್ನು ಸೇರಿದಾಗ ಕಮಲ ಭೂಪನಳಿಯನಾದಂತಹ ಕೌಳಿಕ ಸೋದರಿಕೆ ಹಕ್ಕಿನ ಪ್ರಕಾರವಾಗಿರತಿ ತನಗೆ ಸಲ್ಲುವಳು ಎಂಬ ತೀರ್ಮಾನಕ್ಕೆ ಮುಟ್ಟಿ ವಾದಿಸುವುದಕ್ಕೆ ಮುಂದಾದ ಯುದ್ಧವೇ ಏರ್ಪಟ್ಟಿತು. ಕೌಳಿಕನಲ್ಲಿ ನಾವೆಲ್ಲವರು ಸೋತವರು. ಹೆಚ್ಚೇನು, ಹರಿಹರ ವಿರಂಚಿಗಳಾದಿಯಾಗಿ ಯುದ್ಧದಲ್ಲಿ ಜವಗೆಟ್ಟಾಗ ನೀನು ಆ ಪಾಪಿಯಾದ ಕೌಳಿಕನನ್ನು ಕೊಂದು ಒಂದು ರಥಿಯ ಕಲ್ಯಾಣವನ್ನು ನಿರ್ವಿಘ್ನವಾಗಿ ನೆರವೇರಿಸಿದವಳಲ್ಲವೇ.
1: ಮನುಮತ ವ್ಯವಹಾರ ನಡೆಸಿದಂತಹ ಸಾಹಸ ನನ್ನಲ್ಲಿ ಇದೆ. ಹಾಗಿದ್ರೆ ನಿಮ್ಮ ಮನಸ್ಸನ್ನು ಸಂಶಯ ವ್ಯಾಕುಲತೆ ಬಿಟ್ಟು ಬಿಡಿ. ಯುದ್ಧಕ್ಕೆ ಹೋಗುವುದಕ್ಕೆ ಅಪ್ಪಣೆ ಕೊಡುವುದಾದ್ರೆ ಗರ್ವಿತ ನಿಮ್ಮ ತಮ್ಮ ಆ ಪಾರ್ಥಿವ ಯುದ್ಧದಲ್ಲಿ ಗಾರಗಿಸಿ ಅವರ ಹೆಡೆ ಮಡಿಗಳನ್ನು ಕಟ್ಟಿ ನಿಮ್ಮ ಕಾಲಲ್ಲಿ ಕೆಡಾಕುತ್ತೇನೆ. ಕೊಡಿ ನನಗೆ ಅನಜ್ಞೆ. ನನ್ನ ಬಾಣವನ್ನು ಹಿಡಿದಿದ್ದೇನೆ, ಪುರುಷ ವೇಷವನ್ನು ಪತಿಯ ನಿರ್ದೇಶನದಂತೆ ಮಾಡಿಕೊಂಡಿದ್ದೇನೆ. ಮುಂದೆ ನಿಂತಹ ಪಾರ್ಥ ಮಹರ್ಷಿಯನಿಗೆ ಔಪಚಾರಿಕವಾದಂತಹ ಒಂದು ನಮಸ್ಕಾರವನ್ನು ಹಾಕಿ ವಿಚಾರ ಮಾಡ್ತೀನಿ.

0: ദ്രൗപദി ആഗമനം ആശ്ചര്യമായിത്തേ
1: എണ്ണത്തി കണ്ടതല്ലേ എന്താക ആശ്ചര്യാകൂതു
0: ಹಾಗೆ ಆಲೋಚಿಸಬೇಡಿ. ಸ್ವಲ್ಪ ಮೊದಲು ನಾನು ಏನು ಮಾಡಿದ್ದೇನೆ ಅದರ ಪೂರ್ವ ಅಪರ ಇದನ್ನು ನೀವೇ ವಿವೇಚಿಸಿದಾಗ ಅರ್ಥವಾಗುತ್ತದಂತೆ. ಹಾಗೆ ಆಗದಿದ್ರೂ ಹೇಳುವುದಕ್ಕೆ ನಾನು ಸಿದ್ಧಳಾಗಿಯೇ ನಿಂತಿದ್ದೇನಂತೆ. ನಿಮ್ಮ ಅಣ್ಣ ಭೀಮಸೇನದೇವರನ್ನು ಯುದ್ಧದಲ್ಲಿ ಗಾರುಗೆಡಿಸಿದ್ದೀರಂತೆ. ಸಾಹಸದ ಮಹಿಮೆಯೊಳ ಪಾಲ್ಗುಣ ಹೀಗೆ ಲೋಕ ಹೇಳುವುದಕ್ಕೆ ಅರ್ಥ ಕೊಟ್ಟರಿ. ಅಂತ ಅಣ್ಣನನ್ನು ಯುದ್ಧದಲ್ಲಿ ಸೋಲಿಸುವಂತ ನಿಮ್ಮ ಪರಾಕ್ರಮ ಏನೆಂಬುದನ್ನು ನೋಡಿಯೇ ತೀರಬೇಕೆನ್ನುವಂತ ಉತ್ಕಟೆಚ್ಚೆ ಇಲ್ಲಿವರೆಗೆ ನನ್ನನ್ನು ಬರುವಂತೆ ಮಾಡಿಸಿದೆ. ಆ ನಿಮ್ಮ ಕೈಚಳಕ ಏನಿದ್ರೂ ಕಾಂತಿಯಾದ ನನ್ನಲ್ಲಿ ಕಾಣಿಸಿ.
1: ಓಹ್, ನಿನ್ನಲ್ಲಿ ಯುದ್ಧವ

0: ಏನು?
1: ಗಂಡನಲ್ಲಿಗೆ ಹೆಂಡತಿ ಬರುವುದು ಆಶ್ಚರ್ಯ ಅಲ್ಲ, ಆದ್ರೆ ಈ ರೂಪದಲ್ಲಿ ಬಂದದ್ದು ಮಾತ್ರ ಖಂಡಿತ ಆಶ್ಚರ್ಯ.
0: ಓಹೋ,
1: ಯುದ್ಧದ ಉಡುಗೆ ತೊಡುಗೆಯನ್ನು ತೊಟ್ಟಿದ್ದೀಯ. ನಮ್ಮ ಹಾಗೂ ಭೀಮಸೇನ ನಡುವೆ ಯುದ್ಧ ನಡೆದದ್ದು ಭಾರತ ಯುದ್ಧವನ್ನು ಗೆದ್ದವರು ಯಾರು ಎಂಬ ವಿಷಯಕ್ಕಾಗಿ.
0: ಹೌದು,
1: ಅದು ತೀರ್ಮಾನ ಆಗಿ ಹೋಯಿತು. ಭೀಮಸೇನನ್ನೇ ನಾನು ಗೆದ್ದ ಮೇಲೆ ಮತ್ತಲ್ಲಿ ನಮ್ಮಲ್ಲಿ ಜಗಳ ಎನ್ನುವುದಿಲ್ಲ, ಅಥವಾ ಯಾವ ಕಾರಣಕ್ಕಾಗಿ ಯುದ್ಧ ಆಯಿತು.

ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ಪದ್ಯ ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತ ಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕರ್ನಾಟಕ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಸುನೇತ್ರ, ನಿವೇದಿತಾ, ನಾಗರತ್ನಕ್ಕ ಎಲ್ಲ ಹೇಳುವ.